ध्रुवदल शोभिनी सुहासिनी सुमधुरभाषिणी।

ಆಕಾಶವಾಣಿ ಕಾರವಾರ. ಇಂದು 2026 ಇಸ್ವಿ ಮೇ ತಿಂಗಳ 17 ತಾರೀಕು ಭಾನುವಾರ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58:39. ಆತ್ಮೀಯ ಕೇಳುಗರಿಗೆಲ್ಲ ನೀತಾ ನಾಯ್ಕ ಹೇಳುವ ನಮಸ್ಕಾರಗಳು.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೇಳುಗರು, ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮುಂದೆ 6:10 ಕರುಣಾಳು ಬಾಬಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ. ಪೂವಪ್ಪ ಕಣಿಯೂರು ಅವರಿಂದ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ಇದು. 6:35 ರೈತರಿಗೆ ಸಲಹೆಗಳು, 6:40 ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 8:30 ಆಕಾಶವಾಣಿಯ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವು. ನಂತರ 8:35 ಆಕಾಶಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ, ಹಿರಿಯ ಸಾಹಿತಿ ಹಾಗೂ ಕಲಾವಿದ ಗೋಟೂರಿ ಅವರೊಂದಿಗೆ ಸಂದರ್ಶನ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ.

ಕ್ರಮ. 8:50 ಕಗ್ಗದಸರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಿಲಯದಿಂದ 9:05 ಹಾಡಿಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. 10:02 ಬೆಂಗಳೂರು ವಿವಿಧಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಈ ಬೆಳಿಗ್ಗೆ 11:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪೋಸ್ಟ್ ಬಾಕ್ಸ್ ನಂಬರ್ 111. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕುಂಭಕಲೆಯಿಂದ ದಾಖಲೆಗಳವರೆಗೆ ಜ್ಯೋತಿ ಶಾಂತರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ, ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಕುರಿತು ಮಾಹಿತಿ ಮಹಾಬಲೇಶ್ವರ್ ಶಾಸ್ತ್ರಿ ಅವರಿಂದ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:20 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 12:40 ಕಾವ್ಯ ವಾಚನ, ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವ ಪ್ರಸಂಗ, ವಿಶ್ವೇಶ್ವರ ಸಾಕ್ಷಾತ್ಕಾರ ವಾಚನ, ಸತ್ಯವತಿ ಕೇಶವಮೂರ್ತಿ ವ್ಯಾಖ್ಯಾನ, ಪದ್ಮಿನಿ ರಾಮಮೂರ್ತಿ. 3:00 ಮುಂಬೈ ವಿವಿಧಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಮಂಚ ಹೇಗೀತ್. 3:30 ನಾಟ್ಯ ತರಂಗ್, 4:00 ಉಜಾಲೆ ಉಸ್ಕಿ ಯಾದೋಂಕಿ. 5:00 ಜೇಡ ತಾಲೂಕು ಗುಂದ ಶಿವಾಳಿಯ ಸಪ್ತಸ್ವರ ಸೇವಾ ಸಂಸ್ಥೆಯ ಸದಸ್ಯರಿಂದ ಭಜನ ಪದಗಳನ್ನು ಆಲಿಸಲಿದ್ದೀರಿ. 5:30 ಚಿತ್ರಗೀತೆಗಳು, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ ದೀಪ ಎಂಬಿ. 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯೋದ್ಯಮ, ಸ್ವ ಉದ್ಯೋಗ ಸಾಧಕರೊಂದಿಗೆ ಮಾತುಕತೆ. ಸ್ವ ಉದ್ಯೋಗವಾಗಿ ಅಣಬೆ ಕೃಷಿಯನ್ನು ಮಾಡುತ್ತಿರುವ ಶಿರಸಿಯ ಸ್ನೇಹ ಸುಧೀರ್ ನಾಯ್ಕ್, ಪುಷ್ಪಾ ಶ್ರೀಧರ್ ಶೆಟ್ಟಿ ಮತ್ತು ವಿದ್ಯಾ ಷಣ್ಮುಖ್ ತಳವಾರ್ ಅವರೊಂದಿಗೆ ಮಾತುಕತೆ. ನಂತರ ಕೃಷಿ ಮಾಹಿತಿ ಹಾಗೂ ಆರೋಗ್ಯ ಮಾಹಿತಿ. 7:45 ಕನ್ನಡ ಭಾಷಣ, ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಕುರಿತು ಅಹಮದ್ ಹಕ್ ಅವರಿಂದ ಭಾಷಣ, ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 8:00 ಪ್ರಾಯೋಜಿತ ಕಾರ್ಯಕ್ರಮ, ಮಣಿಪಾಲ ಉನ್ನತ ಶಿಕ್ಷಣ ಸಂಸ್ಥೆಯ 33ನೇ ಘಟಿಕೋತ್ಸವದ ಬಾನುಲಿ ವರದಿ. ಪ್ರಾಯೋಜಕರು ಮಣಿಪಾಲ ಉನ್ನತ ಶಿಕ್ಷಣ ಸಂಸ್ಥೆ ಮಣಿಪಾಲ್. 8:15 ಆಕಾಶವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿ ಶುಚಿ ರುಚಿ. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅತಿಥಿ ದುರ್ಗಾ ವಿನಯ್. 9:15 ಹಿಂದಿ ಚಿತ್ರಗೀತೆಗಳು, 9:30 ರಾಷ್ಟೀಯ ನಾಟಕ ಕೆಲವು ಕ್ಷಣದ ಸಿಂಧೂರ. ರಾತ್ರಿ 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ, ವಿವೇಕ್ ಸೋನಾರ್ ಅವರಿಂದ ಬಾನ್ಸುರಿ ವಾದನ. ಕೆಲವರು ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರುವ ಆಕಾಶವಾಣಿ ಕಾರವಾರ. ಈಗ ಸಮಯ 6:05 ಆಗುತ್ತಿವೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ఆకాశవాణి
1: కరుణాళువాదెనకి ముసుకిదీమ దినాలి కైహిడిదు నడిసిన్నను.
0: కరుణాళు బా బెళకి విషయ తజ్ఞరు డాక్టర్ గురురాజ్ కర్జిగి.
2: 60ರ ದಶಕದೊಳಗೆ ನಮ್ಮ ತಂದೆ ಕೋಲಾರದಲ್ಲಿ ಸರ್ಕಾರಿ ನೌಕರಿಯಲ್ಲಿದ್ದರು. ಧಾರವಾಡದಲ್ಲಿ ಶಾಲೆ ಕಲಿಯುತ್ತಿದ್ದಂಥ ನಾವು ಮಕ್ಕಳು ರಜೆ ಬಂದಾಗ ಕೋಲಾರಕ್ಕೆ ಬರ್ತಿದ್ವಿ. ಅಲ್ಲಿ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಕೂಡ ಸರ್ಕಾರಿ ಅಧಿಕಾರಿಗಳು ವಾಸ ಆಗಿದ್ದರು. ಅದು ಖಾಸಗಿ ಮನೆಗಳ ಗುಂಪಾಗಿದ್ದರು, ಎಲ್ಲ ಸರ್ಕಾರಿ ಅಧಿಕಾರಿಗಳಿರೋದ್ರಿಂದ ಅದೊಂಥರ ಸರ್ಕಾರಿ ಕ್ವಾರ್ಟರ್ಸ್ ಇದ್ದಾಗಿತ್ತು. ಈ ಸರ್ಕಾರಿ ಅಧಿಕಾರಿಗಳೆಲ್ಲ ಒಂಥರ ಅಲೆಮಾರಿ ಪಕ್ಷಿಗಳಿದ್ದಾಗೆ, 2 ವರ್ಷ ಈ ಊರು, 2 ವರ್ಷ ಮತ್ತೊಂದು ಊರು. ಅದರ ಅಧಿಕಾರಿ ಹೆಚ್ಚು ಪ್ರಾಮಾಣಿಕನಾಗಿದ್ದರೆ ಮೇಲೆ ಮೇಲೆ ವರ್ಗಾವಣೆ ಆಗೋದು. ನಮ್ಮ ತಂದೆ ಕೋಲಾರಕ್ಕೆ ಹೋಗಿ ಆ ಮನೆಯಲ್ಲಿ ವಾಸಾಗಿದ್ದಾಗ ಪಕ್ಕದ ಮನೆ ಖಾಲಿ ಇತ್ತು. ನಾನು ಮೇ ತಿಂಗಳಲ್ಲಿ ರಜೆಗೆ ತಂದೆ ತಾಯಿ ಕಡೆ ಬಂದಿದ್ದೆ. ಒಂದು 2 ದಿವಸಕ್ಕೆ ಪಕ್ಕದ ಮನೆಗೊಂದು ಸಂಸಾರ ಬಂದಿಳಿತು. ಅವರು ತಹಶೀಲ್ದಾರರು, ಮನೆಯಲ್ಲಿ 4 ಜನ ಇದ್ದಾರೆ ಅಂತ ಸುದ್ದಿ ನಮ್ಮ ಮನೆ ಕೆಲಸದವ್ರ ಮೂಲಕ ತಿಳಿದು ಬಂತು. ತಹಶೀಲ್ದಾರ್ ಹೆಂಡತಿ ಹೆಸರು ಲಕ್ಷ್ಮಿ, ಅವ್ರಿಗಿಬ್ಬರು

0: ದೊಡ್ಡವನು ಮಂಜುನಾಥ ಅಂತ, ಅವನು 10 ವರ್ಷ, ಚಿಕ್ಕವನು ಗೋವಿಂದ ಅಂತ, ಅವನು 2 ವರ್ಷದ ಬಾಲಕ. ಈ ದಂಪತಿಗಳು ಬಂದು ತಮ್ಮ ಸಹಾಯಕರೊಡನೆ ಎಲ್ಲ ಸಾಮಾನೆಲ್ಲ ಹೊಂದಿಸ್ಕೋತಾ ಇದ್ರು. ನಮ್ಮ ಮನೆಗೆ ಅವ್ರ ಮನೆಗೆ ಒಂದೇ ಗೋಡೆ ಇರೋದ್ರಿಂದ ಆ ಜೋರಾಗಿ ಮಾತಾಡೋದೆಲ್ಲ ನಮಗೆ ಕೇಳಿಸ್ತಾ ಇತ್ತು. ಅವ್ರ ಮನೆ ಮಾತು ತೆಲುಗು, ಅವ್ರ ಮನೆಯನ್ನೆಲ್ಲ ವ್ಯವಸ್ಥಿತವಾಗಿ ಜೋಡಿಸ್ಕೋಬೇಕಲ್ಲ, ಸಾಮಾನ್ಯ ಇರ್ತದೆ ಎಲ್ಲ. ಆದಮೇಲೆ ಒಂದು ಭಾನುವಾರ ನಮ್ಮ ತಂದೆ ಆ ತಹಶೀಲ್ದಾರ ಪರಿವಾರದವ್ರನ್ನ ಮನೆಗೆ ಊಟಕ್ಕೆ ಕರೆದ್ರು. ದಂಪತಿಗಳ ಮಕ್ಕಳ ಜೊತೆಗೆ ನಮ್ಮ ಮನೆಗೆ ಬಂದರು. ಅವೆಲ್ಲ ನೋಡಿದ್ವಿ ನಾವು, ಅದ್ರ ಮುಂದೆ ಕೂತ್ ಮಾತಾಡೋ ಅವಕಾಶ ಇರಲಿಲ್ಲ. ತಹಶೀಲ್ದಾರ್ ನನ್ನನ್ನು ಕರೆದು ಪಕ್ಕದಲ್ಲಿ ಕೂಡಿಸ್ಕೊಂಡ್ರು. ಏನಪ್ಪ ಹೆಸರೇನು, ಏನು ಕಲಿತಾ ಇದೆಯಾ ಅಂತ ನನಗೆ ಕೇಳಿದರು. ನೀನು ತೆಲುಗು ಮಾತಾಡೋಕ್ಕೆ ಬರುತ್ತೇನೋ ಅಂತ ಕೇಳಿದರು. ನಾನು ಇಲ್ಲ ಅಂತ ಗೋಣ ಹಾಕಿದೆ. ಮಾತಾಡಿದ್ದಾದ್ರೂ ತಿಳಿತದಾ ಅಂತ ಕೇಳಿದರು. ಆಗ ನಾನು ಹೇಳಿದೆ, ನೋಡಿ ನನಗೆ ತೆಲುಗಿನಲ್ಲಿ ಗೊತ್ತಿರೋದು ಒಂದೇ ವಾಕ್ಯ, ಇನ್ಯಾವುದು ಗೊತ್ತಿಲ್ಲ ಅಂದೆ. ಅವರು ಆಶ್ಚರ್ಯದಿಂದ ಹುಬ್ಬೇರಿಸಿ, ಒಂದೇ ವಾಕ್ಯನಾ, ಅದೇ ಹೌದಪ್ಪ ಮಹಾವಾಕ್ಯ ಅಂತ ಕೇಳಿದರು. ನಾನು ಹೇಳಿದೆ ನನಗೆ ಗೊತ್ತಿರೋದು ಒಂದೇ ವಾಕ್ಯ ಅಂತ ಹೇಳಿದ್ನಲ್ಲ, ಅದು ಏನು ಅಂತ ಅರ್ಥ ಗೊತ್ತಿಲ್ಲ ನನಗೆ. ಅದು ಒಂದೇ ವಾಕ್ಯ ಯಾವುದು ಅಂದರೆ ಚಂಪಲಿ ಗ್ರಂಡಿಸ್ತಾನು ಅಂತ. ಅವರು ತೆರೆದ ಬಾಯಿ ಮುಚ್ಚಲೇ ಇಲ್ಲ. ಅಲ್ಲಯ್ಯ ಎಲ್ಲ ಬಿಟ್ಟು ಈ ವಾಕ್ಯ ಯಾಕಯ್ಯ ಬೈಪಾಟ್ ಮಾಡ್ಕೊಂಡಿದ್ದೆ ನೀನು ಅಂದರು. ಅರ್ಥ ಗೊತ್ತಾ ನಿನಗೆ ಅಂದರು. ನನಗೆ ಗೊತ್ತಿಲ್ಲ ಅಂದೆ. ಚಂಪಲಿ ಗ್ರಂಡಿಸ್ತಾನು ಕೆನ್ನೆಗೆ 2 ಪೆಟ್ಟು ಹಾಕ್ತೀನಿ ಅಂತ ಅರ್ಥ. ಇದ ಮೇಲೆ ಕಲ್ತ್ಕೊಂಡೆ ನೀನು ಅಂದರು. ನಾನು ಹೇಳಿದೆ ನಿಮ್ಮ ಶ್ರೀಮತಿಯವರು ಜೋರಾಗಿ ಮಾತಾಡ್ತಾರೆ, ಅದು ಕೇಳಿಸುತ್ತೆ ನಮ್ಮ ಮನೆಗೆ. ದಿನಕ್ಕೊಂದು 50 ಸಲ ಆದರೂ ಮಂಜು ಚಂಪಲಿ ರೊಂಡಿಸ್ತಾನೋ ಅಂತಿರ್ತಾರೆ, ಅದನ್ನು ಕೇಳಿ ಕೇಳಿ ನನ್ನ ಬಾಯಿಗೆ ಬಂತು ಈ ವಾಕ್ಯ ಅಂದೆ. ಅದಕ್ಕೆ ಅವರು ಹೆಂಡತಿ ಹೇಳಿದರು, ನೋಡಿ ಲಕ್ಷ್ಮಿ ನೀನು ಮಾತಾಡೋದನ್ನು ಕೇಳಿ ಹುಡುಗನು ಕೆಟ್ಟ ಮಾತು ಕಲ್ತಿದ್ದಾನೆ ಅಂತ. ಮರುದಿವಸದಿಂದ ಅವ್ರ ಮನೆಯಿಂದ ಚಂಪಲಿ ರೊಂಡಿಸ್ತಾನೋ ಅನ್ನೋದು ಕೇಳಿಸೋದು ನಿಂತೋಯ್ತು. ಯಾಕೆ ಇದನ್ನು ಹೇಳಿದೆ ಅಂದರೆ, ನಾವು ಏನು ಕೇಳಿಸ್ಕೋತೀವೋ, ಏನು ನೋಡ್ತೀವೋ, ಯಾವ ವಾತಾವರಣದಲ್ಲಿ ಇರ್ತೀವೋ, ಅದಿವಾಗಲಾರದ ಹಾಗೆ ನಮ್ಮಲ್ಲಿ ಸೇರ್ಕೊಂಡ್ಬಿಡ್ತದೆ, ನಮ್ಮ ನಡವಳಿಕೆನೆ ಆಗಿ ಹೋಗ್ಬಿಡ್ತದೆ. ಆದ್ದರಿಂದ ನಮ್ಮ ಸುತ್ತಮುತ್ತಲ ವಾತಾವರಣ, ಅದರಲ್ಲೂ ಮಕ್ಕಳಿರುವಂಥ ವಾತಾವರಣ ಎಲ್ಲ ರೀತಿಯಲ್ಲಿ ಶುದ್ಧವಾಗಿರುವಂತೆ ನೋಡ್ಕೊಳ್ಳೋದು ಹಿರಿಯರ ಜವಾಬ್ದಾರಿ ಮನೆಯಲ್ಲಿ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೇಳುಗರೇ, ಈಗ ಭಕ್ತಿ ಗೀತೆಗಳು. ಮೊದಲಿಗೆ ಕೇಳಿ ಅಮ್ಮನ ಪ್ರಭುಗಳ ವಚನ. ಹಾಡಿದ್ದಾರೆ ನಾಗವಲ್ಲಿ ನಾಗರಾಜ್. ನೆನೆ ಎಂದಡೆ ಏನು?

ಕಾಯಕ್ಕೆ ಕಾಯವಾಗಿ ಪ್ರಾಣಕ್ಕೆ ಪ್ರಾಣವಾಗಿ ಹಾಡಿದ್ದಾರೆ ರೂಪಾರಾವ್ ದೀಪಾರಾವ್. ಉರುಳಿಂಗ ದೇವರ ವಚನ.

ಅಯ್ಯಾ ಎನ್ನ ಮನ ಮತ್ತೊಂದಕ್ಕಿಲ್ಲ ಕಣೈ ಕಂಡಯ್ಯ. ಹಾಡಿದರೆ ನಾಗವಲ್ಲಿ ನಾಗರಾಜ್, ಸಿದ್ದರಾಮರ ವಚನ.

ಆಕಾಶವಾಣಿ ಕಾರವಾರ. ಈಗ ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಲಿದ್ದೀರಿ ಚಿಂತನಾ.

0: ಚಿಂತನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಚಿಂತನ ಪೂವಪ್ಪ ಕನಿಯೂರು ಅವರಿಂದ.
1: ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತಂತೆ. ಇದೊಂದು ಗಾದೆ ಮಾತು. ಮಾತಿನಿಂದಲೇ ಒಳಿತು ಮತ್ತು ಕೆಟ್ಟದು ಸಂಭವಿಸಲು ಸಾಧ್ಯ ಎನ್ನುವುದನ್ನು ಇದು ಧ್ವನಿಸುತ್ತದೆ. ಗಾದೆ ಒಂದು ಅನುಭವವನ್ನು ಪೂರ್ಣವಾಗಿ ಹೇಳುತ್ತದೆ ಮತ್ತು ಅದನ್ನು ಸಮರ್ಥಿಸುವುದಕ್ಕೆ ಗಾದೆಯ ಉತ್ತರಾರ್ಧ ಸಹಕಾರಿಯಾಗುತ್ತದೆ. ಒಲೆಗೆ ತೂತುಗಳಿದ್ದರೆ ಉರಿಯುವ ಬೆಂಕಿ ವ್ಯರ್ಥವಾಗಿ ಬೆಂಕಿಯಿಂದ ಬೇಯಬೇಕಾದ ಅನ್ನವೋ ಇನ್ಯಾವುದು ಬೇಯದೇ ಇರುವ ಸಾಧ್ಯತೆಯನ್ನು ನಮ್ಮ ಅನುಭವಕ್ಕೆ ತಕ್ಷಣಕ್ಕೆ ಯಾವುದೇ ವಿವರಣಾತ್ಮಕ ನಿರೂಪಣೆಯ ಅಗತ್ಯವಿಲ್ಲದೆಯೇ ಹೊಳೆಯಿಸಿಬಿಡುತ್ತದೆ. ಈ ಗಾದೆಯಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು ಎನ್ನುವ ವಚನದ ಅರ್ಥದಲ್ಲಿನ ಮಾತಿಗಿರಬೇಕಾದ ರಮಣೀಯತೆ, ಪ್ರಕಾಶಕ ಗುಣ, ಪಾರದರ್ಶಕತೆಗೆ ಅನ್ವರ್ಥವಾಗಿ ಗೋಚರಿಸುತ್ತದೆ. ಅಥವಾ ನಮ್ಮ ತ್ರಿಪದಿ ಬ್ರಹ್ಮ ಸರ್ವಜ್ಞ ಹೇಳುವಂತೆ ಮಾತಿನಿಂದ ಇಹ್ಯಪರ ಭಿನ್ನಾನವಕ್ಕು ಎನ್ನುವುದಕ್ಕೆ ಸಮಾನವಾಗಿ ಗೋಚರಿಸುತ್ತದೆ. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಎನ್ನುವ ಗಾದೆಯನ್ನು ಗಮನಿಸಿದರೆ ಮಾತಿನ ಮಹತ್ವ ಗೊತ್ತಾಗುತ್ತದೆ. ಮಾತು ಮತ್ತು ಮುತ್ತು ಎರಡೂ ಮೌಲ್ಯ.

0: ಕವಿ. ಎಲ್ಲಿಯವರೆಗೆ ಎಂದರೆ ಮಾತು ಅರ್ಥ ಗಾಂಭೀರ್ಯದಿಂದ ಕೂಡಿರುವವರೆಗೆ ಮತ್ತು ಮುತ್ತು ಒಡಕು ಮೂಡದವರೆಗೆ ಮಾತ್ರ ಮೌಲಿಕ. ಮುತ್ತು ಒಡೆದರೆ ಅದು ತನ್ನ ಜ್ವಲಿಸುವ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಎರಡನ್ನೂ ಹೋಲಿಕೆ ಮಾಡುವ ಮೂಲಕ ಒಂದು ಅನುಭವದ ಮಹತ್ವವನ್ನು ಈ ಗಾದೆ ತಿಳಿಸುತ್ತದೆ. ಭಾಷೆ ನಮ್ಮೊಳಗಿನ ಭಾವನೆಗಳ ಅಭಿವ್ಯಕ್ತಿಗೆ ಶಕ್ತ ಮಾಧ್ಯಮ. ಗಾದೆಗಳ ಮಹತ್ವದ ಕುರಿತಂತೆಯೂ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದಂತೆ ಎನ್ನುವ ಜನಪ್ರಿಯ ಮಾತು ಬಹಳ ಪ್ರಚಲಿತವಾಗಿದೆ. ವೇದ ಎನ್ನುವ ಪದಕ್ಕಿರುವ ವಿಭಿನ್ನಾರ್ಥಗಳಲ್ಲಿ ಹಳೆಯ ಎನ್ನುವ ಅರ್ಥವೂ ಒಂದು. ಗಾದೆ ಅಥವಾ ಗಾಹೆ ಪದ ಪರಿಕಲ್ಪನೆಗೂ ಹಳೆಯದು ಎನ್ನುವ ಅರ್ಥವೇ ಇರುವುದು. ವೇದವಾಕ್ಯವನ್ನು ಪ್ರಮಾಣವಾಗಿ ಸ್ವೀಕರಿಸುವ ಜನಮನಸ್ಸು ಗಾದೆಗೆ ಅದಕ್ಕಿಂತಲೂ ಮಹತ್ವ ಕೊಡುತ್ತಾರೆಂದರೆ ಅದಕ್ಕಿರುವ ಕಾಂತಗುಣ ಬಹಳ ಶಕ್ತಿಯುತ ಎಂದಾಯಿತು. ಋಷಿ ಸದೃಶ ಜ್ಞಾನ ರೂಪಿ ವೇದವು ಮೂಲತಃ ಸಮುದಾಯ ಮೂಲದ್ದೇ ಆಗಿದೆ. ಈ ಮೂಲಕ ವೇದವು ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ವ್ಯಕ್ತಿ ಜೀವನ ಸಾರ್ಥಕವಾಗಲು ಮಾರ್ಗದರ್ಶಿಯಾದರೆ ಗಾದೆಗಳು ಉಸಿರುವ ಸತ್ಯಗಳು ಇದಕ್ಕಿಂತ ಬೇರೆಯಾಗಿ ಇರುತ್ತವೆ. ಅದು ಸಮುದಾಯ ಜೀವನದ ಅನುಭವಜನ್ಯ ಲೋಕದೃಷ್ಟಿಯಿಂದ ಒಡಮೂಡಿ ಸಾರ್ವತ್ರಿಕವಾಗಿ ಗಮನ ಸೆಳೆಯಲು ಸಮರ್ಥವಾಗಿರುತ್ತವೆ. ಗಾದೆ ಅನುಭವಜನ್ಯ. ಒಂದು ವಸ್ತುವನ್ನು ಇನ್ನೊಂದರ ಜೊತೆ ರೂಪಕ ಉಪಮೆಗಳ ಮೂಲಕ ಸಾದರೀಕರಿಸಿ ಅನುಭವದ ಮಹತ್ವವನ್ನು ನಮಗೆ ದಾಟಿಸಿಬಿಡುವ ಗುಣವನ್ನು ಹೊಂದಿರುತ್ತವೆ. ಇಂಥ ವೈಶಿಷ್ಟ್ಯಪೂರ್ಣ ಗಾದೆಗಳನ್ನು ಯಾರೂ ಕಲಿತು ತಮ್ಮ ಮಾತು ಸಂಭಾಷಣೆ ಸಂವಾದ ಸಂದರ್ಭಗಳಲ್ಲಿ ಬಳಸುವುದಿಲ್ಲ. ಕೆಲವರಿಗೆ ಜೀವನಾನುಭವ ಮೂಲವಾಗಿ ವಿವೇಕ ಪ್ರಜ್ಞೆ ಕಾರಣವಾಗಿ ಅನಾಯಾಸವಾಗಿ ಅವು ಬರುತ್ತವೆ. ಹಾಗಾಗಿಯೇ ಗಾದೆಗಳ ಬಳಕೆಯ ಹಿನ್ನೆಲೆಯಲ್ಲಿ ಹಲವರ ಅನುಭವ ಒಬ್ಬನ ವಿವೇಕ ಎಂಬುದಾಗಿ ಗಾದೆಗಳನ್ನು ವ್ಯಾಖ್ಯಾನಿಸುವುದಿದೆ. ಕಿರಿದರಲ್ಲಿ ಪಿರಿದರ್ಥವನ್ನೇ ಹಿಡಿದಿಡುವ ಗುಣವೇ ಗಾದೆಗಳ ಶಕ್ತಿ. ಹಾಗಾಗಿ ಪುಟಗಳಲ್ಲಿ ನಿರೂಪಿಸಬಹುದಾದ ವಿಚಾರದ ಬದಲು ಒಂದು ಗಾದೆಯನ್ನು ಬಳಸಿ ಅದರ ಮೂಲಕ ವಿಷಯವನ್ನು ಸಮಾಪ್ತಿ ಮಾಡಲು ಸಾಧ್ಯ. ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಈ ಗಾದೆ ಹೆಡ್ಡುತನದ ಕುರಿತ ವ್ಯಂಗ್ಯವನ್ನು, ನೆಂಟರ ಮೇಲೆ ಇಷ್ಟ ಅಕ್ಕಿ ಮೇಲೆ ಪ್ರೀತಿ ಈ ಗಾದೆ ಆಸೆ ಮೂಲದ ದ್ವಂದ್ವ ನೀತಿಯನ್ನು, ಬಡವನ ಕೋಪ ದವಡೆಗೆ ಮೂಲ ಎನ್ನುವ ಗಾದೆ ದೌರ್ಜನ್ಯದ ಎದುರಿನ ಅಸಹಾಯಕತೆಯನ್ನು ಸೂತ್ರಬದ್ಧವಾಗಿ ಪ್ರಾಸಬದ್ಧವಾಗಿ ಹೇಳುವುದನ್ನು ಗಮನಿಸುತ್ತೇವೆ. ಗಾದೆಗಳಿಗೆ ಇಂತಹದೇ ವಸ್ತು ಆಗಬೇಕೆನ್ನುವ ನಿಯಮವಿಲ್ಲ. ಬಹುಸಾಂಸ್ಕೃತಿಕ ಸಮಾಜವೊಂದರ ಜಾತಿ ಪಂಗಡ ವೃತ್ತಿ ಪ್ರವೃತ್ತಿ ಗುಣ ಪ್ರಾಣಿ ಸಂಬಂಧಿ ವಿಷಯಗಳಿಗೆ ಗಾದೆಗಳು ಅಭಿವ್ಯಕ್ತಿ ಕೊಡಬಲ್ಲವು. ನೆನಪಿನಲ್ಲಿ ತಲೆಮಾರುಗಳಿಂದ ಉಳಿದು ಬಂದಿರುವ ಈ ಗಾದೆಗಳು ಮಾರ್ಮಿಕವಾಗಿ ಮಾತಾಡುತ್ತವೆ. ಹಾಗಾಗಿ ಗಾದೆಗಳನ್ನು ಜೇನಿಗೆ ಹೋಲಿಸುವುದುಂಟು. ಗಾದೆಗಳು ವ್ಯಂಗ್ಯ ಮಾರ್ಮಿಕ ಇತ್ಯಾದಿ ಗುಣಗಳಿಂದ ಜೇನಿನಂತೆ ಕುಟುಕಿ ಕಹಿ ಅನುಭವವನ್ನು ಮತ್ತು ಅನೇಕ ಗಾದೆಗಳು ಅನುಭವಜನ್ಯವಾಗಿ ಮಾರ್ಗದರ್ಶಿ ತಿಳಿಹಾಸ್ಯಗಳ ಮೂಲಕ ನಮ್ಮನ್ನು ನಿರ್ದೇಶಿಸಬಲ್ಲವು. ಅದರ ಈ ಶಕ್ತಿಯನ್ನು ಸವಿದರೆ ಅದು ಸಿಹಿಯಾಗಿ ಪರಿಣಮಿಸಬಹುದು. ಒಟ್ಟಾರೆ ಅನುಭವಜನ್ಯ ಗಾದೆಗಳು ಸಮಾಜವನ್ನು ಎಚ್ಚರಿಸಿ ಮುನ್ನಡೆಸುವಷ್ಟು ಶಕ್ತವಾಗಿ ನಮ್ಮನ್ನು ಅವು ಅನುಸಂಧಾನಗೊಂಡಿವೆ.
1: ಪೂವಪ್ಪ ಕನಿಯೂರು ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ. ನಮ್ಮದಲ್ಲಿತ್ತು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು. ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ. ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಆಕಾಶವಾಣಿ ಕಾರವಾರ ಕೇಳಿ ರೈತರಿಗೆ ಸಲಹೆಗಳು.
1: ಹಾಲು ಒಂದು ನೈಸರ್ಗಿಕ ಸಂಪೂರ್ಣ ಆಹಾರ. ಇದರಲ್ಲಿ ಕೊಬ್ಬು, ಪ್ರೋಟೀನ್, ಲ್ಯಾಕ್ಟೋಸ್, ಲವಣಗಳು, ವಿಟಮಿನ್ಗಳು ಹಾಗೂ ಉಪಯುಕ್ತ ಬ್ಯಾಕ್ಟೀರಿಯಾಗಳಿವೆ. ಹಾಲು ಅಮೃತಕ್ಕೆ ಸಮಾನವೆನ್ನುತ್ತಾರೆ. ಎಲ್ಲ ವಯಸ್ಸಿನವರು ಇಷ್ಟಪಡುವ, ಎಲ್ಲರಿಗೂ ಒಗ್ಗುವ ಏಕೈಕ ಆಹಾರವೆಂದರೆ ಅದು ಹಾಲು. ಪ್ರಾಣಿ ಮೂಲದ ಎಲ್ಲ ಆಹಾರಗಳಲ್ಲಿ ಹಾಲನ್ನು ಪರಿಪೂರ್ಣ ಆಹಾರವೆಂದು ಪರಿಗಣಿಸಲಾಗಿದೆ. ನಮ್ಮ ಭಾರತ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ದೇಶ. ಆದರೆ ಹಾಲಿನ ಗುಣಮಟ್ಟಕ್ಕೆ ಬಂದಾಗ ನಾವು ಮುಂದುವರಿದ ರಾಷ್ಟ್ರಗಳೊಂದಿಗೆ ಪೈಪೋಟಿ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಇದಕ್ಕೆ ಮೂಲ ಕಾರಣ ವೈಜ್ಞಾನಿಕ ಹಾಲು ಉತ್ಪಾದನಾ ಪದ್ಧತಿಯನ್ನು ಅಳವಡಿಸದೆ ಹಳೆಯ ಪದ್ಧತಿಗಳನ್ನು ಪಾಲಿಸ್ತಾ ಇರೋದು. ಆರೋಗ್ಯವಂತ ಹಸುವಿನ ಕೆಚ್ಚಲಿನ ಹಾಲು ಯಾವುದೇ ಹಾನಿಕಾರಕವಲ್ಲ. ಆದರೆ ಕೆಚ್ಚಲಿನಿಂದ ಹೊರಬಂದ ಹಾಲು ವಿವಿಧ ಹಂತದಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾಗಳಿಂದ ಮಾಲಿನ್ಯಗೊಳ್ಳುತ್ತೆ. ಹೀಗೆ ಮಾಲಿನ್ಯಗೊಂಡ ಹಾಲು ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಕಡಿಮೆ ಗುಣಮಟ್ಟದ ಹಾಲು ಮತ್ತು ಅದರ ಉತ್ಪನ್ನಗಳು ರಫ್ತಿಗೆ ಯೋಗ್ಯವಲ್ಲ. ಆದ್ದರಿಂದ ದೇಶದ ಹಾಲಿನ ಉತ್ಪನ್ನಗಳ ರಫ್ತುಗಳಿಗಾಗಿ ಮತ್ತು ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ

ಶುದ್ಧ ಹಾಲು ಉತ್ಪಾದನೆ ಬಹಳ ಮುಖ್ಯ. ವಿಶೇಷವೆಂದರೆ ಅತ್ಯಂತ ಆರೋಗ್ಯವಂತ ಹಸುವಿನ ಆರೋಗ್ಯವಂತ ಕೆಚ್ಚಲಿನಲ್ಲಿ ಉತ್ಪಾದನೆಯಾಗುವ ಅತಿ ಶುದ್ಧ ಹಾಲಿನಲ್ಲಿಯೂ ಸಹ ಪ್ರತಿ ಮಿಲಿ ಲೀಟರ್ಗೆ 5,000 to 20,000 ಬೇರೆ ಬೇರೆ ರೀತಿಯ ಸೂಕ್ಷ್ಮಾಣು ಜೀವಿಗಳಿರುತ್ತೆ. ಹಾಲು ಕರೆದ ನಂತರ ಈ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಹೋಗುತ್ತೆ. ಅದರಲ್ಲೂ ಕೆಚ್ಚಲು ಬಾವು ಪೀಡಿತ ಹಾಲಿನಲ್ಲಿ ಪ್ರತಿ ಮಿಲಿ ಲೀಟರ್ಗೆ 20,000,000+ ಹೆಚ್ಚಿನ ಬ್ಯಾಕ್ಟೀರಿಯಾಗಳಿರುತ್ತೆ. ಹಾಗೂ ಇವುಗಳಲ್ಲಿ ಬಹುಪಾಲು ಬ್ಯಾಕ್ಟೀರಿಯಾಗಳು ಮಾನವನ ಆರೋಗ್ಯದ ಮೇಲೆ ಅನೇಕ ರೀತಿಯ ದುಷ್ಪರಿಣಾಮಗಳನ್ನು ಉಂಟುಮಾಡುವ ಸಾಮರ್ಥ್ಯ

0: ಪೀಡಿತ ಹಾಲಿನಲ್ಲಿ ಪ್ರತಿ ಮಿಲಿಲೀಟರ್ಗೆ 20 ಲಕ್ಷಕ್ಕೂ ಹೆಚ್ಚಿನ ಬ್ಯಾಕ್ಟೀರಿಯಾಗಳಿರುತ್ತೆ. ಹಾಗೂ ಇವುಗಳಲ್ಲಿ ಬಹುಪಾಲು ಬ್ಯಾಕ್ಟೀರಿಯಾಗಳು ಮಾನವನ ಆರೋಗ್ಯದ ಮೇಲೆ ಅನೇಕ ರೀತಿಯ ದುಷ್ಪರಿಣಾಮಗಳನ್ನು ಉಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಈ ಕಾರಣಗಳಿಂದಾಗಿ ಶುದ್ಧ ಹಾಲಿನ ಉತ್ಪಾದನೆ ನಮ್ಮೆಲ್ಲರ ಮೇಲಿರುವ ಜವಾಬ್ದಾರಿ. ಹಸುಗಳ ಕೆಚಲಿನಲ್ಲಿ ಉತ್ಪತ್ತಿಯಾಗುವ ಹಾಲು ಹಾಳಾಗದೆ ಉಳಿಬೇಕೆಂದರೆ ಹಾಲಿನ ಉತ್ಪಾದನೆಯ ಪ್ರತಿ ಹಂತದಲ್ಲಿ ಸ್ವಚ್ಛತೆ ಮತ್ತು ಶುಚಿತ್ವದ ನಿರ್ವಹಣೆ ಪ್ರಮುಖವಾಗುತ್ತೆ. ಶುದ್ಧ ಹಾಲಿನ ಉತ್ಪಾದನೆಗಾಗಿ ಪ್ರತಿಯೊಬ್ಬ ಪಶುಪಾಲಕರು ಕೈಜೋಡಿಸಬೇಕಾಗಿದೆ. ಹಾಲು ಉತ್ಪಾದನೆ, ಸಂಗ್ರಹಣೆ, ಸಂಸ್ಕರಣೆ ಹಾಗೂ ಸರಬರಾಜಿನ ಪ್ರತಿ ಹಂತದಲ್ಲಿ ಉನ್ನತ ಮಟ್ಟದ ಸ್ವಚ್ಛತಾ ಅಂಶಗಳನ್ನು ಅಳವಡಿಸಿಕೊಂಡಲ್ಲಿ ಖಂಡಿತವಾಗಿಯೂ ನಮ್ಮ ದೇಶದಲ್ಲಿ ಉತ್ಪಾದನೆಯಾಗುವ ಹಾಲಿನ ಗುಣಮಟ್ಟ ಉತ್ತಮಗೊಳ್ಳುತ್ತೆ ಹಾಗೂ ವಿದೇಶಿ ಮಾರುಕಟ್ಟೆಯಲ್ಲಿಯೂ ಸಹ ಹಾಲಿನ ಬೇಡಿಕೆ ಹೆಚ್ಚಾಗುತ್ತೆ. ಶುದ್ಧ ಹಾಲಿನ ಉತ್ಪಾದನೆಗೆ ಕೆಲವೊಂದು ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು. ಪಶುವು ಯಾವುದೇ ಕಾಯಿಲೆಯಿಂದ ಬಳಲುತ್ತಿರಬಾರದು, ದೈಹಿಕವಾಗಿ ಆರೋಗ್ಯವಾಗಿರಬೇಕು, ಕಾಲಕಾಲಕ್ಕೆ ಜಾನುವಾರುಗಳ ಆರೋಗ್ಯ ತಪಾಸಣೆ ಮಾಡಿಸ್ತಾ ಇರಬೇಕು ಹಾಗೂ ರೋಗಗ್ರಸ್ತ ರಾಸುಗಳನ್ನು ಗುಂಪಿನಿಂದ ಬೇರ್ಪಡಿಸಿ ಅವುಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಬೇಕು. ಮನುಷ್ಯರಿಗೆ ಹರಡುವ ರೋಗಗಳಿಂದ ಜಾನುವಾರುಗಳು ಬಳಲ್ತಾ ಇದ್ದಲ್ಲಿ ಅಂತಹ ಜಾನುವಾರುಗಳನ್ನು ಹೈನುಗಾರಿಕೆಗೆ ಉಪಯೋಗಿಸದೇ ಇದ್ದರೆ ಒಳ್ಳೆಯದು. ವಿಶೇಷವಾಗಿ ಕೆಚ್ಚಲು ಬಾವು, ಕೆಚ್ಚಲಿಗೆ ಸಂಬಂಧಿಸಿದಂತಹ ಸೋಂಕುಗಳಿಂದ ಜಾನುವಾರುಗಳು ಬಳಲುತ್ತಿದ್ದಲ್ಲಿ ಅಂತಹ ರಾಸುಗಳ ಹಾಲನ್ನು ಇತರೆ ರಾಸುಗಳ ಹಾಲಿನ ಜೊತೆ ಬೆರೆಸಬಾರದು, ಮಾರಾಟನೂ ಸಹ ಮಾಡಬಾರದು. ಪ್ರತಿನಿತ್ಯವೂ ಸ್ವಚ್ಛ ನೀರಿನಿಂದ ಹೈನು ರಾಸುಗಳ ಮೈ ತೊಳಿಬೇಕು. ಹಾಲು ಕರೆಯುವ ಮುನ್ನ ಮತ್ತು ನಂತರ ಸ್ವಚ್ಛ ನೀರಿನಲ್ಲಿ ತಪ್ಪದೇ ಹಸುವಿನ ಕೆಚ್ಚಲನ್ನು ಚೆನ್ನಾಗಿ ತೊಳೆದು ಶುಚಿಯಾದ ಬಟ್ಟೆಯಲ್ಲಿ ಒರೆಸಬೇಕು. ಹಸುವಿನ ಕೆಚ್ಚಲನ್ನು ತೊಳೆಯಲು ಮತ್ತು ಹಾಲು ಕರೆಯಲು ಪ್ರತ್ಯೇಕ ಪಾತ್ರೆಗಳನ್ನು ಉಪಯೋಗಿಸಬೇಕು. ವಿಶೇಷವಾಗಿ ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ಬಿಸಿ ನೀರಿನಿಂದ ಕೆಚ್ಚಲನ್ನು ತೊಳೆಯೋದ್ರಿಂದ ಹಾಲಿನ ಸ್ವಚ್ಛತೆಯನ್ನು ಕಾಪಾಡಿದಂಗಾಗತ್ತೆ. ಹಾಲು ಕರೆದ ನಂತರ ಕೆಚ್ಚಲುಗಳನ್ನು ಕ್ರಿಮಿನಾಶಕ ದ್ರಾವಣದಲ್ಲಿ ಅದ್ದುವುದನ್ನು ಅನುಸರಿಸಬೇಕು. ಇದಕ್ಕಾಗಿ 1% ಪೊಟ್ಯಾಸಿಯಂ ಪರಮಾಂಗನೇಟ್ ದ್ರಾವಣವನ್ನು ಬಳಸಬಹುದು. ಹಾಲು ಕರೆಯುವಾಗ ಬಾಲವನ್ನು ಕಟ್ಟುವುದು ಉತ್ತಮ. ಡಿಟರ್ಜೆಂಟ್ ಉಪಯೋಗಿಸಿ ಕೊಟ್ಟಿಗೆಯನ್ನು ಸ್ವಚ್ಛವಾಗಿ ತೊಳೆದು ಶುಭ್ರವಾಗಿಟ್ಕೊಳ್ಬೇಕು. ಗಾಳಿ ಬೆಳಕು ಹೇರಳವಾಗಿ ದೊರೆಯುವಂತೆ ನೋಡ್ಕೋಬೇಕು. ಸಾಕಷ್ಟು ಶುದ್ಧವಾದ ಕುಡಿಯುವ ನೀರು ಮತ್ತು ಮೇವನ್ನು ಜಾನುವಾರುಗಳಿಗೆ ಪೂರೈಸಬೇಕು. ಕುಡಿಯುವ ನೀರು ಮಾಲಿನ್ಯಗೊಳ್ಳದೆ ಶುದ್ಧವಾಗಿರಬೇಕು. ಇನ್ನು ಶುಷ್ಕ ಮತ್ತು ಸ್ವಚ್ಛವಾಗಿರುವ ಸ್ಟೇನ್ಲೆಸ್ ಸ್ಟೀಲ್ನ ಪಾತ್ರೆಗಳನ್ನು ಹಾಲು ಕರೆಯುವುದಕ್ಕೆ ಉಪಯೋಗಿಸಬೇಕು. ಸೂರ್ಯನ ಬೆಳಕಿನಡಿಯಲ್ಲಿ ಶುಭ್ರವಾಗಿ ತೊಳೆದ ಪಾತ್ರೆಗಳನ್ನು ಬಳಸಬೇಕು. ಪಾತ್ರೆಗಳನ್ನು ತೊಳೆಯಲು ಡಿಟರ್ಜೆಂಟ್ ಉಪಯೋಗಿಸಬೇಕು. ಹಾಲು ಕರೆಯುವವರು ತಮ್ಮ ಉಗುರುಗಳನ್ನು ಸಣ್ಣದಾಗಿ ಕತ್ತರಿಸಿರಬೇಕು ಮತ್ತು ಸ್ವಚ್ಛ ವಸ್ತ್ರವನ್ನು ಧರಿಸಿರಬೇಕು. ಹಾಲು ಕರೆಯುವ ಮುನ್ನ ಸಾಬೂನಿನಿಂದ ಕೈಗಳನ್ನು ತೊಳೆದುಕೊಂಡಿರಬೇಕು. ಹಾಲು ಕರೆಯುವವರು ಯಾವುದೇ ಶ್ವಾಸಕೋಶದ ತೊಂದರೆ, ಸಾಂಕ್ರಾಮಿಕ ರೋಗಗಳಿಂದ ಬಳಲ್ತಾ ಇರಬಾರದು. ಪ್ರತಿ ತೊಟ್ಟಿನಿಂದ ಹೊರಸೂಸುವ ಹಾಲಿನ ಮೊದಲ ಧಾರೆಯಲ್ಲಿ ಹೆಚ್ಚು ಅಪಾಯಕಾರಿ ಬ್ಯಾಕ್ಟೀರಿಯಾಗಳಿರುತ್ತವೆ. ಆದ್ದರಿಂದ ಪ್ರತಿ ತೊಟ್ಟಿನಿಂದ ಹೊರಸೂಸುವ ಹಾಲಿನ ಮೊದಲ ಧಾರೆಯನ್ನು ಬೇರೆ ಪಾತ್ರೆಯಲ್ಲಿ ಹಾಕಿ ಅದನ್ನು ಚೆಲ್ಲಬೇಕು. ಪೂರ್ಣ ಕೈಯಲ್ಲಿ ಹಾಲು ಕರೆಯುವ ಅಭ್ಯಾಸ ಮಾಡುವುದು ಉತ್ತಮ. ಇದರಿಂದ ಕೆಚ್ಚಲಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹೆಬ್ಬೆರಳ ಗಂಟು ಬಳಸಿ ಹಾಲು ಕರೆಯೋದ್ರಿಂದ ಕೆಚ್ಚಲಿಗೆ ಗಾಯವಾಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ವಿಧಾನದಲ್ಲಿ ಹಾಲು ಕರೆಯೋದು ಉತ್ತಮ ಅಲ್ಲ. ಹಾಲು ಕರೆದಾದ ನಂತರ ಕೆಚ್ಚಲನ್ನ ಜೀವಾಣುನಾಶಕ ದ್ರಾವಣದಲ್ಲಿ ಮುಳುಗಿಸಿಡಬೇಕು. ಧೂಳು ಬೀಳದಂತೆ ಹಾಲನ್ನು ಮುಚ್ಚಿ ಸಾಧ್ಯವಿದ್ದಷ್ಟು ಬೇಗನೆ ಸಂಘಕ್ಕೆ ತರಬೇಕು. ಹಾಲು ಕರೆದ ನಂತರ 30 ನಿಮಿಷಗಳ ಕಾಲ ಪಶು ನಿಂತುಕೊಂಡಿರುವುದು ಉತ್ತಮ. ಹಾಲು ಕರೆದ ಮೇಲೆ ಮೇವು ನೀಡಿದರೆ ಪಶುಗಳು ನಿಲ್ಲುವಂತೆ ಉತ್ತೇಜಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ ಆಕಾಶವಾಣಿ ಕಾರವಾರ. ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಬಾರು ನಮ್ಮ ಮನೆಗೆ ವೃಂದಗಾನದಲ್ಲಿ ತಿರುಪತಿ ಹುಚ್ಚಾಚಾರ್ಯರ ಕೃತಿ.

ಕೆಲವರು ಇದುವರೆಗೆ ಗಾನಸುದೆ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಈಗ ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹ ಪ್ರಸಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಇಳುಗರೆ
1: ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এসেছেন।

0: अथवा मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
3: रागम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ। ಇನ್ನು ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ।
4: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ, ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ, ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ। ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ।

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿಶೇಷ ಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ. 10ಕ್ಕಿಂತ ಹೆಚ್ಚು ಮಹಿಳೆಯರಿರುವ ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲು ಧಾರವಾಡ ಜಿಲ್ಲಾಡಳಿತದಿಂದ ಕ್ರಮ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ. ಎರಡು ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆ. ಈಗ ವಾರ್ತೆಗಳ ವಿವರ. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಚುನಾವಣೆಯನ್ನು ಏಕಕಾಲಕ್ಕೆ ನಡೆಸುವ ಉದ್ದೇಶದಿಂದ ಒಂದು ರಾಷ್ಟ ಒಂದು ಚುನಾವಣೆ ಧ್ಯೇಯದೊಂದಿಗೆ ಸಂವಿಧಾನದ 129ನೇ ತಿದ್ದುಪಡಿ ಪ್ರಸ್ತಾವಿತ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024, ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಅಭ್ಯಸಿಸಲು ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ ನೀಡಿದೆ. ಬೆಂಗಳೂರು ಮತ್ತು ಗುಜರಾತಿನ ಗಾಂಧಿನಗರಕ್ಕೆ ಈ ತಿಂಗಳ 21ರವರೆಗೆ ಅಧ್ಯಯನ ಪ್ರವಾಸ ಕೈಗೊಂಡಿರುವ ಜಂಟಿ ಸಂಸದೀಯ

0: ಸಮಿತಿ ಸದಸ್ಯರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಡಾ ಎಂ ವೀರಪ್ಪ ಮೊಯ್ಲಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಸಂಸದರು, ಬಿಎಸ್ಪಿ ಆಪ್ ಸೇರಿದಂತೆ ಅನೇಕ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಮಾಲೋಚಿಸಿದರು. ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಂಸದ ಪಿಪಿ ಚೌಧರಿ, ಮಸೂದೆ ಅಂಗೀಕಾರಗೊಳ್ಳಲು 1/2 ಬಹುಮತದ ಅಗತ್ಯವಿದೆ, ಎಲ್ಲ ಪಕ್ಷಗಳ ಒಮ್ಮತ ಪಡೆಯಲು ಸಮಿತಿ ಪ್ರಯತ್ನಿಸುತ್ತಿದೆ ಎಂದು ಹೇಳಿದರು.
1: ಒನ್ ನೇಷನ್ ಒನ್ ಇಲೆಕ್ಷನ್ ಕೇಂದ್ರೀಯ ಕಮಿಟಿ ಜೊ ಹೇ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಜೊ ಪಾರ್ಲಿಮೆಂಟರಿ ಜಾಯಿಂಟ್ ಕಮಿಟಿ ಜೆಪಿಸಿ ಬೆಂಗಳೂರ್ ಔರ್ ಅಹಮದಾಬಾದ್ ಕೇ ದೌರೆ ಪೆ ಆಯಿ ಹುಯಿ ಹೈ ಔರ್ ಸಾರೆ ಸ್ಟೇಕ್ ಹೋಲ್ಡರ್ಸ್ ಕೋ ಸುನ್ನೆ ಕಾ ಹರ್ ರಾಜ್ಯ ಮೇ ಜಾಕರ್ ಕರ್ಕೇ ಯೇ ಕಾರ್ಯಕ್ರಮ. ಒನ್ ನೇಷನ್ ಒನ್ ಇಲೆಕ್ಷನ್ ಕಾ ಮತಲಬ್ ಹೈ ಕಿ ಲೋಕಸಭಾ ಔರ್ ವಿಧಾನ ಸಭಾ ಕಾ ಚುನಾವ್ ಪೂರೆ ದೇಶ ಮೇ ಏಕ್ ಸಾಥ್ ಹೋ. ಏಕ್ ಸಾಥ್ ಕಾ ಮತಲಬ್ ಯೇ ನಹೀ ಕಿ ಏಕ್ ದಿನ ಹೋ ಲೇಕಿನ್ ಫೇಜೆಜ್ ಮೇ ಹೋ, ಜೊ ಭಿ ಸುವಿಧಾ ಹೋ ಚುನಾವ್ ಆಯೋಗ ಕೋ. ತೋ 1980s ಕೇ ಬಾದ್ ಮೇ ಚುನಾವ್ ಆಯೋಗ ಮೇ ಭಿ ಅಪ್ನಿ ರಿಪೋರ್ಟ್ ಮೇ ಸಮಯ ಸಮಯ ಪರ್ ಯೇ ಕಾ ಕಿ ಏಕ್ ಸಾಥ್ ದೇಶ ಮೇ ಚುನಾವ್ ಕರಾಯ ಜಾನೆ ಚಾಹಿಯೇ. ಲಾ ಕಮಿಷನ್ ಆಫ್ ಇಂಡಿಯಾ ಮೇ ಭಿ ಅಪ್ನಿ 2-3 ರಿಪೋರ್ಟ್ ಮೇ ಯೇ ಕಾ ಕಿ ಏಕ್ ಸಾಥ್ ಚುನಾವ್ ಕರಾನಾ ದೇಶ ಕೇ ಹಿತ್ ಮೇ ಹೈ, ನ್ಯಾಷನಲ್ ಇಂಟ್ರೆಸ್ಟ್ ಮೇ ಹೈ. ಉಸ್ಕೆ ಅಲಾವಾ ನೀತಿ ಆಯೋಗ ಮೇ ಭಿ ಅಪ್ನೆ ಪೇಪರ್ ಮೇ ಕಾ. ಔರ್ ಯಹಿ ನಹೀ, ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಲಾ ಅಂಡ್ ಜಸ್ಟಿಸ್ ಜಿಸ್ಕೆ ಚೇರ್ಮನ್ ನಚ್ಯಾಪನ್ ಥೇ ವೋ ಕಾಂಗ್ರೆಸ್ ಕೇ ಸಾಂಸದ್ ಥೇ ರಾಜ್ಯಸಭಾ ಕೇ, ಉನ್ಹೋನೆ ಭಿ ಅಪ್ನಿ ರಿಪೋರ್ಟ್ ಮೇ ಯೇ ಕಾ ಕಿ ದೇಶ ಮೇ ಏಕ್ ಸಾಥ್ ಚುನಾವ್ ಕರಾಯ ಜಾನೆ ಚಾಹಿಯೇ. ಔರ್ ವೋ ರಿಪೋರ್ಟ್ ಯುನಿನಮಸ್ ಥೀ ಸಾರೆ ಅಕ್ರಾಸ್ ದಿ ಪಾರ್ಟಿ ಲೈನ್ ಸಭಿ ಸಾಂಸದೋ ನೇ ಯೇ ಬಾತ್ ಕಹಿ.
0: ವಿಶೇಷ ಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ ರೂಪಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿಯಲ್ಲಿ ತಿಳಿಸಿದ್ದಾರೆ. 4.90 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶೇಷ ಚೇತನರಿಗೆ ಸಮಗ್ರ ಪುನರ್ವಸತಿ, ಚಿಕಿತ್ಸಾ ಸೇವೆಗಳು, ಉದ್ಯೋಗಾವಕಾಶ ಮತ್ತು ಸ್ವತಂತ್ರ ಸ್ವಾವಲಂಬಿ ಜೀವನಕ್ಕೆ ಸಾಮರ್ಥ್ಯ ವೃದ್ಧಿಸುವ ನಿಟ್ಟಿನಲ್ಲಿ ವಿಶಿಷ್ಟ ಪಾರ್ಕ್ ನಿರ್ಮಾಣವಾಗಲಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಸಿಇಒ ಅಧ್ಯಕ್ಷತೆಯಲ್ಲಿ ಪ್ರತ್ಯೇಕ ಸಾಮರ್ಥ್ಯ ಟ್ರಸ್ಟ್ ರಚಿಸಲಾಗಿದೆ, 1.5 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಅನುದಾನ ನೀಡಲಾಗಿದೆ ಎಂದು ಹೇಳಿದರು. ಸರ್ಕಾರಿ ಖಾಸಗಿ ಕಚೇರಿಗಳು ಮತ್ತು ಕೈಗಾರಿಕೆಗಳಲ್ಲಿ 10ಕ್ಕಿಂತ ಹೆಚ್ಚು ದುಡಿಯುವ ಮಹಿಳೆಯರಿದ್ದಲ್ಲಿ ಕಡ್ಡಾಯವಾಗಿ ಮತ್ತು ತುರ್ತಾಗಿ ಶೀ ಬಾಕ್ಸ್ ಅಳವಡಿಸುವಂತೆ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಆದೇಶಿಸಿದ್ದಾರೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ 2013 ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಕ್ರಮ ಕೈಗೊಂಡಿದ್ದಾಗಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ ಅವರು, ಪಾಶ್ ಕಾಯ್ದೆ 2013ಕ್ಕೆ ಸಂಬಂಧಿಸಿ ಸ್ಥಳೀಯ ದೂರು ಸಮಿತಿಯನ್ನು ರಚಿಸಲಾಗಿದೆ, 928 ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲಾಗಿದೆ ಎಂದರು.
2: ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧಿಸುವಿಕೆ ಮತ್ತು ನಿವಾರಿಸುವಿಕೆ ಕಾಯ್ದೆ 2013 ಇದರನ್ವಯ ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಶೀ ಬಾಕ್ಸ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಯಲ್ಲಿ 10 ಅಥವಾ ಅದಕ್ಕಿಂತ ಹೆಚ್ಚು ಕೆಲಸಗಾರರು ಅಥವಾ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ರೆ ಅಂತ ಒಂದು ಕ್ಷೇತ್ರದಲ್ಲಿ ಈ ಒಂದು ಆಂತರಿಕ ದೂರ ಸಮಿತಿಯನ್ನು ರಚಿಸುವುದು ಕಡ್ಡಾಯವಾಗಿರುತ್ತದೆ. ಎಲ್ಲ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಶೀ ಬಾಕ್ಸ್ ಎನ್ನುವಂತಹ ತಂತ್ರಾಂಶದಲ್ಲಿ ನಾವು ಅಳವಡಿಸಬೇಕಾಗುತ್ತೆ. ಗುಲಾಬಿ ರಂಗದ ಒಂದು ಬಾಕ್ಸ್ ಅನ್ನು ನಾವು ಇಡಬೇಕಾಗುತ್ತೆ, ಶೀ ಬಾಕ್ಸ್ ಅಂತ ಹೇಳಿ. ಮಹಿಳೆಯರು ಯಾವುದೇ ರೀತಿಯಲ್ಲಿ ಕಿರುಕುಳ ಅನುಭವಿಸ್ತಾ ಇದ್ರೆ ಅದನ್ನ ಅವರು ಆ ಬಾಕ್ಸ್ ಅಲ್ಲಿ ಹಾಕಬಹುದು ಅಂತ ಒಂದು ಈ ಒಂದು ಯೋಜನೆಯ ಆಶಯ ಇರುತ್ತೆ. ಸೊ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಕಚೇರಿಗಳಲ್ಲಿ ಶೀ ಬಾಕ್ಸ್ ಅನ್ನು ನಾವು ಇಟ್ಟಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಒಂದು 1500ಕ್ಕೂ ಹೆಚ್ಚು ಪ್ರೈವೇಟ್ ಹಾಗೂ ಅಷ್ಟೇ ಸಂಖ್ಯೆಯ ಹೆಚ್ಚಿನ ಒಂದು ಶೀ ಬಾಕ್ಸ್ ಇಡೋದಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೀವಿ. 1408 ತಾಲೂಕು ಮಟ್ಟದ ಕಚೇರಿಗಳಿದ್ದಾವೆ, 66 ಸಂಖ್ಯೆಯ ಜಿಲ್ಲಾ ಮಟ್ಟದ ಕಚೇರಿಗಳಿದ್ದಾವೆ, 400ಷ್ಟು ಪ್ರೈವೇಟ್ ಆಫೀಸ್ಗಳು ಕೂಡ ಇದ್ದಾವೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಶ್ವ ಪಾರಂಪರಿಕ ತಾಣ ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಕೈಗೊಂಡಿರುವ ಉತ್ಖನನ ಕಾರ್ಯದಲ್ಲಿ

0: ಎರಡು ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆಯಾಗಿವೆ. ಪ್ರದೇಶ ಸಮಾಚಾರಕ್ಕಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವಲಯದ ಪುರಾತತ್ವ ಸರ್ವೇಕ್ಷಣೆ ಸಹಾಯಕ ಅಧೀಕ್ಷಕ ಡಾ ಜೆ ರವಿಕುಮಾರ್ ಮಾಹಿತಿ ನೀಡಿದ್ದಾರೆ.
1: ಇತ್ತೀಚೆಗೆ ಆನೆಲಾಯದ ಹಿಂದಿರುವ ಜೈನ ಮಂದಿರದ ಹತ್ತಿರ ಉತ್ಖನನವನ್ನು ಕೈಗೊಳ್ಳಲಾಗಿದೆ. ನಮಗೆ ದೇವಾಲಯದ ಕುರುಹುಗಳು ಪತ್ತೆಯಾಗಿವೆ. ಮಹಾನಿರ್ದೇಶಕರು ಭಾರತೀಯ ಪುರಾತತ್ವ ಸರ್ವೇಕ್ಷಣ ನವದೆಹಲಿಯರಿಂದ ಅನುಮತಿಯನ್ನು 2025-26 ವಿತ್ತೀಯ ವರ್ಷಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಪರಿಸರದಲ್ಲಿನ ಎಲ್ಲ ಮುಳ್ಳು ಕಂಟಿಗಳನ್ನು ಕ್ಲೀನ್ ಮಾಡಿದ ನಂತರ ಉತ್ಖನನವನ್ನು ಕೈಗೊಂಡಾಗ ನಮಗೆ ದೇವಾಲಯದ ಮೇಲ್ಛಾವಣಿಯ ರೀತಿಯ ಕುರುಹು ಪತ್ತೆಯಾಗಿದೆ. ಬಹುಶಃ ಇದು ಗರ್ಭಗೃಹ ಇರಬಹುದು. ಇದರ ಅಳತೆ 4.5 ಮೀಟರ್ ಉದ್ದ, 4.3 ಮೀಟರ್ ಅಗಲ. ಪ್ರಸ್ತುತ ದೇವಾಲಯದ ಮೇಲ್ಛಾವಣಿಯ ರೀತಿಯ ಅವಶೇಷಗಳು ನಮಗೆ ಗೋಚರಿಸುತ್ತಿವೆ. ಉತ್ಖನನವನ್ನು ಮುಂದುವರಿಸಿದಾಗ ಭಿತ್ತಿಯ ಅಥವಾ ಗೋಡೆಯ ಮತ್ತು ಅಡಿಪಾಯದ ಪತ್ತೆ ಹಚ್ಚುವ ಕಾರ್ಯವನ್ನು ಇನ್ನು ಮುಂದುವರಿಸಬೇಕಾಗಿದೆ.
0: ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಕೋಲಾರ ಜಿಲ್ಲೆಯಲ್ಲಿ ಸಂಗ್ರಹಿಸಿದ್ದ 6 ವಿವಿಧ ತರಕಾರಿಗಳ ಮಾದರಿಗಳ ತಪಾಸಣಾ ವರದಿ ಪ್ರಕಟವಾಗಿದ್ದು ಉತ್ತಮ ಗುಣಮಟ್ಟದಿಂದ ಕೂಡಿವೆ ಎಂದು ದೃಢಪಟ್ಟಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ಸಂಗ್ರಹಿಸಲಾದ ಒಟ್ಟು 6 ತರಕಾರಿ ಮಾದರಿಗಳನ್ನು ಬೆಂಗಳೂರಿನ ಸಾರ್ವಜನಿಕ ಪ್ರಯೋಗಾಲಯ ಪ್ರಮಾಣೀಕರಿಸಿದೆ. ಕೋಲಾರ ತಾಲೂಕು ನರಸಾಪುರದ ದೊಣ್ಣೆ ಮೆಣಸಿನಕಾಯಿ, ಮುಳಬಾಗಿಲು ತಾಲೂಕು ಬೈರಕೂರು ಹೋಬಳಿಯ ನವಿಲುಕೋಸು, ಮುಳಬಾಗಿಲು ತಾಲೂಕು ನಂಗಲಿಯ ಹೀರೆಕಾಯಿ, ಶ್ರೀನಿವಾಸಪುರ ತಾಲೂಕಿನ ಹಾಗಲಕಾಯಿ, ಮಾಲೂರಿನ ಬೀಟ್ರೂಟ್ ಹಾಗೂ ಎಚ್ ಕ್ರಾಸ್ನ ದುಂಡು ಬದನೆಕಾಯಿಯನ್ನು ಸಾರ್ವಜನಿಕರು ಬಳಸಬಹುದಾಗಿದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಸಮೀಪ ಹುಲ್ಲತ್ತಿ ರಸ್ತೆಯಲ್ಲಿ ಸಂಭವಿಸಿದ ಲಾರಿ ಅಪಘಾತದಲ್ಲಿ ಓರ್ವ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹರಿಹರ ಮೂಲದ 35 ಜನ ಪ್ರಯಾಣಿಕರನ್ನು ಹೊತ್ತ ಲಾರಿ ಹಣಗೆರೆ ಕಟ್ಟೆಯಿಂದ ಪೀರನಗುಡ್ಡದ ಕಡೆಗೆ ತೆರಳುತ್ತಿದ್ದ ವೇಳೆ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿತು ಎಂದು ವರದಿ ತಿಳಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಬೆಂಗಳೂರಿನಲ್ಲಿ ಇಂದು ಶಹಾಜಿ ರಾಜೇ ಭೋಸ್ಲೆ ಮಹಾರಾಜರ ಜಯಂತ್ಯುತ್ಸವ ಆಯೋಜಿಸಿದೆ. ಡಿಜಿಟಲ್ ಲೈಫ್ಲೈನ್ಗಳು ಸಂಪರ್ಕಿತ ಜಗತ್ತಿನಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸೊಸೈಟಿ ದಿನಾಚರಣೆ. ಇಂದು ವಿಶ್ವ ಅಧಿಕ ರಕ್ತದೊತ್ತಡ ಜಾಗೃತಿ ದಿನವನ್ನು ಸಹ ಆಚರಿಸಲಾಗುತ್ತಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಇಂದು ಬೆಳಗ್ಗೆ 9:20 ಹುಬ್ಬಳ್ಳಿಯ ಕೆಎಂಸಿ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರ ಯಾದಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಇಂದು ಮತ್ತು ನಾಳೆ ಹಾಗೂ 23 ಮತ್ತು 24 ವಿಶೇಷ ಅಭಿಯಾನ ಜರುಗಲಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ನಾಳೆ 18-25 ಎಸ್ಎಸ್ಎಲ್ಸಿ 2ನೇ ವಾರ್ಷಿಕ ಪರೀಕ್ಷೆ ರಾಜ್ಯಾದ್ಯಂತ ನಡೆಯಲಿದೆ. ಎಲ್ಲ ಸಿದ್ದತೆಗಳು ಪೂರ್ಣಗೊಂಡಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಂದು ರಾಷ್ಟ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿಶೇಷಚೇತನ ಮಕ್ಕಳಿಗಾಗಿ ಉಡುಪಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸಾಮರ್ಥ್ಯವನ. 10ಕ್ಕಿಂತ ಹೆಚ್ಚು ಮಹಿಳೆಯರಿರುವ ಕಚೇರಿಗಳಲ್ಲಿ ಶೀಬಾಕ್ಸ್ ಅಳವಡಿಸಲು ಧಾರವಾಡ ಜಿಲ್ಲಾಡಳಿತದಿಂದ ಕ್ರಮ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ. 2 ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೆಲವರು ಈಗ ಭಾವಗೀತೆಗಳನ್ನು ಆಲಿಸೋಣ. ಡಾಕ್ಟರ್ ಎಚ್ಎಸ್ ವೆಂಕಟೇಶ್ ಮೂರ್ತಿ ವಿರಚಿತ ಭಾವಗೀತೆಗಳು. ಮೊದಲಿಗೆ ಕೇಳಿ ಓ ಮಧುರ ಮನಸೆ ಅಮ್ಮನ ಮನಸೆ, ಹಾಡಿದ್ದಾರೆ ಉಪಾಸನಾ ಮೋಹನ್.

89ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ನಿಮ್ಮ ಮೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಇದೇ ಭಾನುವಾರ ದಿನಾಂಕ 17 ಮೇ 2026 ರಾತ್ರಿ 8:15 8:45 ತಪ್ಪದೇ ಕೇಳಿ. ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶೀಚಿ.

ಸಾವಿರದಲ ಕಮಲಿನಿ ಓ ಭಾರತಿ, ತಾಯಿಟಿಮಿಗೆ ಇದು ಜೀವಧಾರತಿ. ಹಾಡಿದ್ದಾರೆ ಜಿಎನ್ ಶಿಲ್ಪಕಲಾ, ಎಚ್ ಜೆ ಸ್ಮಿತಾ ಮತ್ತು ಲಕ್ಷ್ಮೀ ಹೊಯ್ಸಳ.

0: आकाशवाणी कारवारा।
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712 ವೆಬ್ಸೈಟ್ gmu.ac.in।
0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ ಕರೆ ಮಾಡಿ ಹಾಡಬಹುದು ಭಾವಗೀತೆ ಜನಪದ ಗೀತೆ ಭಕ್ತಿಗೀತೆ ಭಜನೆ ಪದ ಚಿತ್ರಗೀತೆ ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253445 ಎಸ್ಟಿಡಿ ಕೋಡ್ 08382 ಮೊಬೈಲ್ ಸಂಖ್ಯೆ 9480249740 ನೆನಪಿಡಿ ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರ।

ಆಕಾಶವಾಣಿ ಕಾರವಾರ. ಈಗ ಸಮಯ 7:34 ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇದು ಆಕಾಶವಾಣಿ. ಸಮಯ 7:35 ಇನ್ನು ಮುಂದೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ಭಾರತದ ಲೀಲೆ.
2: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಪಂಚರಾಷ್ಟಗಳ ಪ್ರವಾಸದ ಮೂರನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಒಂದು ರಾಷ್ಟ ಒಂದು ಚುನಾವಣೆ. ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ. ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ. ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಮಧ್ಯಪ್ರದೇಶದ ಭೋಜಶಾಲಾ ಸಂಕೀರ್ಣಕ್ಕೆ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅನುಮತಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಕಲ್ಕತ್ತಾ ನೈಟ್ ರೈಡರ್ಸ್ಗೆ 29 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಎರಡು ದಿನಗಳ ಸ್ವೀಡನ್ ಭೇಟಿಗಾಗಿ ಗೋಥೆನ್ಬರ್ಗ್ಗೆ ತಲುಪಲಿದ್ದಾರೆ. ಇದು ಭಾರತ ಮತ್ತು ಸ್ವೀಡನ್ ನಡುವಿನ ಆಳವಾದ ಮೈತ್ರಿಯಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲಾಗಲಿದೆ. ದ್ವಿಪಕ್ಷೀಯ ಸಂಬಂಧಗಳ ಸಂಪೂರ್ಣ ವ್ಯಾಪ್ತಿಯನ್ನು ಪರಿಶೀಲಿಸಲು ಮತ್ತು ಹಸಿರು ಪರಿವರ್ತನೆ, ಕೃತಕ ಬುದ್ದಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನಗಳು, ನವೋದ್ಯಮಗಳು, ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಪ್ರಕ್ರಿಯೆ ಮತ್ತು ಸಹಯೋಗದೊಂದಿಗೆ ದ್ವಿಪಕ್ಷೀಯ ವ್ಯಾಪಾರವನ್ನು ಹೆಚ್ಚಿಸಲು ಸಹಕಾರದ ನೂತನ ಮಾರ್ಗಗಳನ್ನು ಅನ್ವೇಷಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವೀಡಿಷ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರು

ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಉಭಯ ನಾಯಕರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾಂಡರ್ ಲಿಯನ್ ಅವರೊಂದಿಗೆ ಪ್ರಮುಖ ಪ್ಯಾನ್ ಯುರೋಪಿಯನ್ ವ್ಯಾಪಾರ ನಾಯಕರ ವೇದಿಕೆಯಾದ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಸ್ತುತ 280ಕ್ಕೂ ಹೆಚ್ಚು ಸ್ವೀಡಿಷ್ ಕಂಪನಿಗಳು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ 75 ಭಾರತೀಯ ಸಂಸ್ಥೆಗಳು ಸ್ವೀಡನ್ನಲ್ಲಿ ತಮ್ಮ ನೆಲೆ ಕಂಡುಕೊಂಡಿವೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷರೊಂದಿಗೆ ಪ್ರಧಾನಮಂತ್ರಿಗಳು ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯುರೋಪಿಯನ್ ರೌಂಡ್ ಟೇಬಲ್ಗೆ ಜಂಟಿ ಭಾಷಣ ಮಾಡುವುದು ಈ ಭೇಟಿಯ ವಿಶಿಷ್ಟ ಪ್ರಮುಖ ಅಂಶವಾಗಿದೆ. ರಕ್ಷಣಾ ಮತ್ತು ಭದ್ರತಾ ಸಹಕಾರವು ಕೈಗಾರಿಕಾ ಏಕೀಕರಣದತ್ತ ಸಾಗುವ ಕೇಂದ್ರ ಸ್ತಂಭವಾಗಿ ವಿಕಸನಗೊಂಡಿದೆ. ಕೊನೆಯಲ್ಲಿ ಗೋಥೆನ್ಬರ್ಗ್ಗೆ ಪ್ರಧಾನಮಂತ್ರಿಯವರ ಭೇಟಿಯು ಐತಿಹಾಸಿಕ ಮಹತ್ವವನ್ನು ಪಡೆಯಲಿದೆ. ಹಸಿರು ಪರಿವರ್ತನೆ, ಕೃತಕ ಬುದ್ದಿಮತ್ತೆ ಮತ್ತು ರಕ್ಷಣಾ ವಲಯದ ಏಕೀಕರಣದ ಮೇಲೆ ಕೇಂದ್ರೀಕರಿಸುವ ಮೂಲಕ ಭಾರತ ಮತ್ತು ಸ್ವೀಡನ್ ಜಾಗತಿಕ ಅನಿಶ್ಚಿತತೆಯ ಅವಧಿಯಲ್ಲಿ ಉತ್ತರ ದಕ್ಷಿಣ ಸಹಕಾರಕ್ಕೆ ಒಂದು ಹೆಗ್ಗುರುತಲಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನೆದರ್ಲೆಂಡ್ಸ್ ಭೇಟಿಯ ಎರಡನೇ ದಿನವಾದ ನಿನ್ನೆ ಸಮುದಾಯದ

0: ಮುಖ್ಯಮಂತ್ರಿಯವರ ಭೇಟಿಯು ಐತಿಹಾಸಿಕ ಮಹತ್ವವನ್ನು ಪಡೆಯಲಿದೆ. ಹಸಿರು ಪರಿವರ್ತನೆ, ಕೃತಕ ಬುದ್ದಿಮತ್ತೆ ಮತ್ತು ರಕ್ಷಣಾ ವಲಯದ ಏಕೀಕರಣದ ಮೇಲೆ ಕೇಂದ್ರೀಕರಿಸುವ ಮೂಲಕ ಭಾರತ ಮತ್ತು ಸ್ವೀಡನ್ ಜಾಗತಿಕ ಅನಿಶ್ಚಿತತೆಯ ಅವಧಿಯಲ್ಲಿ ಉತ್ತರ ದಕ್ಷಿಣ ಸಹಕಾರಕ್ಕೆ ಒಂದು ಹೆಗ್ಗುರುತಲಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ನೆದರ್ಲೆಂಡ್ಸ್ ಭೇಟಿಯ ಎರಡನೇ ದಿನವಾದ ನಿನ್ನೆ ಸಮುದಾಯದ ಸಂವಹನದಿಂದ ಹಿಡಿದು ಡಚ್ ರಾಜಮನೆತನದವರೊಂದಿಗಿನ ಸಭೆಯವರೆಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನೆದರ್ಲೆಂಡ್ಸ್ ಪ್ರಧಾನಿ ಚೋಳಯುಗದ ತಾಮ್ರ ಫಲಕಗಳ ಐತಿಹಾಸಿಕ ಪುನಃಸ್ಥಾಪನೆಗೆ ಸಾಕ್ಷಿಯಾದರು. ಕಲಾಕೃತಿಗಳಿಗಿಂತ ಹೆಚ್ಚಾಗಿ ಈ ಫಲಕಗಳು ಭಾರತದ ಪರಂಪರೆ ಮತ್ತು ನಾಗರಿಕತೆಯ ಅಮೂಲ್ಯವಾದ ಅಧ್ಯಾಯವನ್ನು ಪ್ರತಿನಿಧಿಸುತ್ತವೆ ಮತ್ತು ಅವುಗಳ ಸ್ವದೇಶಕ್ಕೆ ಮರಳುವಿಕೆಯ ಭಾರತದ ಜನರಿಗೆ ಆಳವಾದ ಭಾವನಾತ್ಮಕ ಮಹತ್ವವನ್ನು ಹೊಂದಿದೆ. ಭಾರತದ ಅರೆವಾಹಕ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಟಾಟಾ ಎಲೆಕ್ಟ್ರಾನಿಕ್ ಸೆಮಿಕಂಡಕ್ಟರ್ ಮುಂಚೂಣಿಯಲ್ಲಿರುವ ಎಎಸ್ಎಂಎಲ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು. ಎಂಒಯು ಅಡಿಯಲ್ಲಿ ಗುಜರಾತ್ನ ಧೋಲೆರಾದಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ನ ಸೆಮಿಕಂಡಕ್ಟರ್ ಸೌಲಭ್ಯದ ಸ್ಥಾಪನೆ ಮತ್ತು ವಿಸ್ತರಣೆಯನ್ನು ಎಎಸ್ಎಂಎಲ್ ಬೆಂಬಲಿಸುತ್ತದೆ. ಉಭಯ ನಾಯಕರು ಇಂಧನ, ಬಂದರುಗಳು, ಆರೋಗ್ಯ, ಕೃಷಿ, ವ್ಯಾಪಾರ ಮತ್ತು ತಂತ್ರಜ್ಞಾನದ ಪ್ರಮುಖ ಡಚ್ ಕಂಪನಿಗಳ ಸಿಇಒಗಳೊಂದಿಗೆ ಜಂಟಿಯಾಗಿ ಸಂವಹನ ನಡೆಸಿದರು. ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಜಂಟಿ ಸಂಸದೀಯ ಅಧ್ಯಯನ ಸಮಿತಿ ಬೆಂಗಳೂರಿಗೆ ಆಗಮಿಸಿದ್ದು ನಿನ್ನೆ ಜನಪ್ರತಿನಿಧಿಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ ನಡೆಸಿತು. ಜೆಪಿಸಿ ಸಮಿತಿ ಎಲ್ಲಾ ಪಕ್ಷಗಳ ಅಭಿಪ್ರಾಯ ಸಂಗ್ರಹಣೆಯಲ್ಲಿ ನಿರತರಾಗಿದ್ದು ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳನ್ನು ಒಟ್ಟಿಗೆ ನಡೆಸುವ ಕೇಂದ್ರ ಸರ್ಕಾರ ಯೋಜನೆಗೆ ಮಾಹಿತಿ ಸಂಗ್ರಹಣೆ ಮಾಡುತ್ತಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಪಿಸಿ ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ 1967ರಲ್ಲಿ ತುರ್ತು ಪರಿಸ್ಥಿತಿ ಕಾರಣದಿಂದಾಗಿ ಈ ಪ್ರಕ್ರಿಯೆಯಲ್ಲಿ ಬದಲಾವಣೆಯಾಗಿತ್ತು ಎಂದು ತಿಳಿಸಿದ್ದಾರೆ. ನೀತಿ ಆಯೋಗ, ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರದ ಆಶಯದಂತೆ ಎರಡೂ ಚುನಾವಣೆಗಳನ್ನು ದೇಶಾದ್ಯಂತ ಒಟ್ಟಿಗೆ ನಡೆಸುವುದು ದೇಶದ ಜನರ ಹಾಗೂ ದೇಶದ ಹಿತಾಸಕ್ತಿಗೆ ಒತ್ತು ನೀಡುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಚುನಾವಣೆ ಒಂದೇ ಸಂದರ್ಭದಲ್ಲಿ ನಡೆಯುವುದರಿಂದ 7 ಲಕ್ಷ ಕೋಟಿ ರೂಪಾಯಿ ಹಣ ಮತ್ತು ಮಾನವ ಸಂಪನ್ಮೂಲ ಉಳಿತಾಯವಾಗಲಿದೆ. ಶಾಲಾ ಕಾಲೇಜು ಮಕ್ಕಳಿಗೆ ಪದೇ ಪದೇ ಅಡಚಣೆ ಆಗುವುದಕ್ಕೂ ಕೂಡ ತಡೆಯೊಡ್ಡಿದಂತಾಗುತ್ತದೆ ಎಂದು ಜೆಪಿಸಿ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ತಿಳಿಸಿದ್ದಾರೆ. ಸಂವಾದದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಸಚಿವರಾದ ಎಚ್ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೂಲ್ಯ ಲೋಹಗಳ ಮೇಲೆ ಹೆಚ್ಚಿನ ಆಮದು ಸುಂಕ ವಿಧಿಸಿದ ಕೆಲವೇ ದಿನಗಳಲ್ಲಿ ಕೇಂದ್ರ ಸರ್ಕಾರ ಬೆಳ್ಳಿಯ ಮೇಲೆ ಆಮದು ನಿರ್ಬಂಧಗಳನ್ನು ವಿಧಿಸಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯವು ಅಧಿಸೂಚನೆಯಲ್ಲಿ ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಲಾಗಿದೆ ಎಂದು ತಿಳಿಸಲಾಗಿದೆ. ಸರ್ಕಾರ ಅಮೂಲ್ಯ ಲೋಹಗಳ ಮೇಲಿನ ಆಮದು ಸುಂಕವನ್ನು 6%-15% ಹೆಚ್ಚಿಸಿದೆ. ನಿರ್ಬಂಧಿತ ವರ್ಗದ ಸರಕುಗಳಿಗೆ ಆಮದು ಮಾಡಿಕೊಳ್ಳಲು ಸರ್ಕಾರದ ಪರವಾನಗಿ ಅಗತ್ಯವಿದೆ. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ಭೋಜಶಾಲಾ ಸಂಕೀರ್ಣದಲ್ಲಿರುವ ಸ್ಮಾರಕಕ್ಕೆ ಪೂಜೆ ಮತ್ತು ಇತರ ಧಾರ್ಮಿಕ ಉದ್ದೇಶಗಳಿಗಾಗಿ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಎಸ್ಐ ನೀಡಿದೆ. ಧಾರ್ನಲ್ಲಿರುವ ಭೋಜಶಾಲಾ ಸರಸ್ವತಿಯ ದೇವಾಲಯ ಎಂದು ಮಧ್ಯಪ್ರದೇಶ ಹೈಕೋರ್ಟ್ ತೀರ್ಪು ನೀಡಿದ ನಂತರ ಎಎಸ್ಐ ಈ ನಿರ್ಧಾರ ತೆಗೆದುಕೊಂಡಿದೆ. ಎಎಸ್ಐ ಆದೇಶವನ್ನು ಉಲ್ಲೇಖಿಸಿ ಭೋಜಶಾಲಾ ದೇವಾಲಯದ ಜೊತೆಗೆ ಸಂಸ್ಕೃತ ಭಾಷೆ, ವ್ಯಾಕರಣ ಮತ್ತು ಸಾಹಿತ್ಯದ ಕಲಿಕೆ ಮತ್ತು ಸಂಶೋಧನೆಯ ಕೇಂದ್ರವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಶುಕ್ರವಾರದ ಮೊದಲು ಮಧ್ಯಪ್ರದೇಶ ಹೈಕೋರ್ಟ್ ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣವು ಸರಸ್ವತಿ ದೇವಿಗೆ ಮೀಸಲಾಗಿರುವ ದೇವಾಲಯವಾಗಿದೆ ಮತ್ತು ಕೇಂದ್ರ ಮತ್ತು ಎಎಸ್ಐ ಅದರ ಆಡಳಿತ ಮತ್ತು ನಿರ್ವಹಣೆಯನ್ನು ನಿರ್ಧರಿಸಬಹುದು ಎಂದು ಘೋಷಣೆ ಮಾಡಿತ್ತು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ

0: ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಗುಜರಾತ್ ಟೈಟನ್ಸ್ ವಿರುದ್ದ 29 ರನ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಕೋಲ್ಕತ್ತಾ ನಿಗದಿತ 20 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 247 ರನ್ ಗಳಿಸಿತ್ತು. ಕಲ್ಕತ್ತಾ ಫರಾಫಿನ್ ಆಲನ್ 93, ಅಂಕ್ರಿಷ್ ರಘುವಂಶಿ 82, ಕ್ಯಾಮರನ್ ಗ್ರೀನ್ 52 ರನ್ ಗಳಿಸಿದ್ದರು. ಬೃಹತ್ ಗುರಿ ಬೆನ್ನತ್ತಿದ ಗುಜರಾತ್ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 218 ರನ್ ಗಳಿಸುವುದರೊಂದಿಗೆ ಸೋಲೊಪ್ಪಿಕೊಂಡಿತು. ಕೋಲ್ಕತ್ತಾ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸುನಿಲ್ ನಾರಾಯಣ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು, ಧರ್ಮಶಾಲಾದಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುವ ದಿನದ 2ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಬ್ಯಾಂಕಾಕ್ನಲ್ಲಿ ನಡೆಯಲಿರುವ ಥೈಲ್ಯಾಂಡ್ ಓಪನ್ನ ಪುರುಷರ ಡಬಲ್ಸ್ ಫೈನಲ್ನಲ್ಲಿ ಇಂಡೋನೇಷ್ಯಾದ ಜೋಡಿ ಲಿಯೋ ರೌಲಿ ಕಾರ್ನಾಂಡೊ ಮತ್ತು ಡೇನಿಯಲ್ ಮಾರ್ಥಿನ್ ಅವರನ್ನು ಎದುರಿಸಲಿದ್ದಾರೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಗೋಸ್ ಜೆ ಘಿ ಮತ್ತು ನೂರ್ ಇಜುದ್ದೀನ್ ಅವರನ್ನು 19-21, 22-20, 21-16 ಅಂತರದಿಂದ ಸೋಲಿಸುವ ಮೂಲಕ ಭಾರತೀಯ ಜೋಡಿ ಪುರುಷರ ಡಬಲ್ಸ್ ಫೈನಲ್ಗೆ ಪ್ರವೇಶಿಸಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟಗಳ ಪ್ರವಾಸದ 3ನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಬೆಂಗಳೂರಿಗೆ ಭೇಟಿ, ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಂವಾದ. ಚಿನ್ನ ಮತ್ತು ಪ್ಲಾಟಿನಂ ಲೇಪಿತ ಬೆಳ್ಳಿ ಸೇರಿದಂತೆ ಬೆಳ್ಳಿಯ ಆಮದು ನೀತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಚಿತದಿಂದ ನಿರ್ಬಂಧಿತಕ್ಕೆ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಮಧ್ಯಪ್ರದೇಶದ ಭೋಜಶಾಲಾ ಸಂಕೀರ್ಣಕ್ಕೆ ಹಿಂದೂಗಳಿಗೆ ಅನಿಯಂತ್ರಿತ ಪ್ರವೇಶಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅನುಮತಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ 29 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಚಿತ್ರಗೀತೆಗಳು. ಮೊದಲಿಗೆ ಚೇತನ್ ಅವರು ಹಾಡಿರುವ ಡೆಡ್ಲಿ ಸೋಮ ಚಿತ್ರದ ಗೀತೆ, ಸಂಗೀತ ನಿರ್ದೇಶನ ಸಾಧು ಕೋಕಿಲ ಅವರದು.

0: सेवा प्राधिकरण अधिनियम 1987 की धारा 12 के तहत पात्र नागरिक निशुल्क कानूनी सहायता न्याय बंधु मोबाइल ऐप और www.probono-doj.in से प्राप्त कर सकते हैं।
1: ಕೇಳಿದರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನ ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನ ಬಳಸಿ. ಹೊರಗಿನ ಉಷ್ಣತೆಯು ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನ ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.
2: ಬಹುಪರಾಕ್ ಚಿತ್ರದ ಗೀತೆಯನ್ನು ಕೇಳಿ. ಹಾಡಿದ್ದಾರೆ ಭರತ್ ಬಿಜೆ. ಸುನಿ ಅವರು ಬರೆದಿರುವ ಗೀತೆಗೆ ಅಭಿ ಭರತ್ ಬಿಜೆ ಅವರ ಸಂಗೀತ ನಿರ್ದೇಶನವಿದೆ.

0: ಮಾರುಕಟ್ಟೆ ಸಾಯಿ ಬಾಲ್, ಒಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
2: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
2: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
5: ಅಪರಿಚಿತ ಲಿಂಗ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಮುಂದೆ ಬದ್ರಿ ಚಿತ್ರದ ಗೀತೆ ಹಾಡಿದ್ದಾರೆ ಕವಿತಾ ಕೃಷ್ಣಮೂರ್ತಿ. ಕೆ ಕಲ್ಯಾಣ್ ಅವರು ಬರೆದಿರುವ ಗೀತೆಗೆ ಸಂಗೀತ ನಿರ್ದೇಶನ ರಾಜೇಶ್ ರಾಮನಾಥ್ ಅವರದು.

ಕೆಳಗಡೆಯವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಈ ಬೆಳಗ್ಗೆ 9:05 ಹಾಡಿಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ತಪ್ಪದೇ ಭಾಗವಹಿಸಿ. ಆಕಾಶವಾಣಿ ಕಾರವಾರ ಈಗ ಸಮಯ 8:00 ಇನ್ನು ಮುಂದೆ ಹಿಂದಿಯಲ್ಲಿ, 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: National Testing Agency's paper-setting committee, who allegedly disclosed botany and zoology questions at coaching classes she conducted at her Pune residence, writes the Hindustan Times. The Asian Age reports that the Narcotics Control Bureau has seized the first ever consignment of captagon, also known as jihadi drug, worth 182 crore rupees on way to the Middle East. In its editorial piece titled Plugging Leaks, the Statesman argues that recurring examination paper leaks in India are not merely policing failures, but signs of a deeply outdated and fragile exam system. It says the answer lies not in harsher punishment alone, but in the thorough redesign using secure, adaptive and carefully tested technological systems alongside stronger institutional transparency and accountability. The editorial warns that unless India reforms how competitive exams are conceived and administered, public trust in merit itself will continue to erode. Dailies have prominently reported the decision of the Netherlands to return 11th century Chola era plates to India. The Tribune, calling it a moment heavy with history and symbolism, writes that the Leiden University announced its decision to return the plates after an official inquiry concluded that they were taken during the Dutch colonial rule without the consent of their rightful custodians. And finally, an elephant has given birth to twin calves at the Corbett Tiger Reserve, reports Hindustan Times. Wildlife experts have described it as a rare event among elephants. And with that, it's back to you, Sunil.
1: Thank you, Tanvi. And now, before the end of the bulletin, the headlines once again. India and the Netherlands elevate their ties to a strategic partnership following talks between Prime Minister Narendra Modi and his Dutch counterpart, Rob Jetten. Prime Minister Modi to reach Gothenburg today on a two-day visit to Sweden to hold talks with his Swedish counterpart, Ulf Kristersson. Archaeological Survey of India allows Hindus unrestricted access to Bhojshala Temple after Madhya Pradesh High Court verdict. Government imposes curbs on import of silver, moves it to a restricted category. Delhi government decides to reduce value-added tax on aviation turbine fuel in national capital from 25% to 7%. And in badminton, Indian duo Satwik Sairaj Ranki Reddy and Chirag Shetty to face Indonesian pair in men's doubles final of Thailand Open in Bangkok today. And with that, the end of morning news. Have a nice day.
2: Akashvani. ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
3: ಸಾವಿರದ ಒಂಬೈನೂರ 1977ರ ಮಾರ್ಚ್ ಚುನಾವಣೆಯ ನಂತರ ಅಧಿಕಾರಕ್ಕೆ ಬಂದ ಜನತಾ ಸರ್ಕಾರ ಆಕಾಶವಾಣಿ ಹಾಗೂ ದೂರದರ್ಶನಗಳಿಗೆ ಸಂಪೂರ್ಣ ಸ್ವಾಯತ್ತತೆ ನೀಡುವ ಘೋಷಣೆ ಮಾಡಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಲು ಖ್ಯಾತ ಪತ್ರಕರ್ತ ಬಿಜಿ ವರ್ಗೀಸ್ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕಾರಿ ಸಮಿತಿಯನ್ನು ಆಗಸ್ಟ್ 17, 1977ರಂದು ನೇಮಿಸಿತು. ಈ ಸಮಿತಿಯಲ್ಲಿ ವಿಎಸ್ ರಾಜ್ಯಾಧ್ಯಕ್ಷ, ಡಾಕ್ಟರ್ ಮಲ್ಕಂ, ಎಸ್ ಆದಿಶೇಷಯ್ಯ, ಚಂಚಲ್ ಸರ್ಕಾರ್, ಪಿಎಲ್ ದೇಶಪಾಂಡೆ, ಉಮಾಶಂಕರ್ ಜೋಶಿ, ಎಜಿ ನೂರಾನಿ, ಜೆಡಿ ಸೇಥಿ, ಪಿಎಲ್ ಫರ್ನಾಂಡಿಸ್, ಸಿಆರ್ ಸುಬ್ರಹ್ಮಣ್ಯಂ, ಡಾಕ್ಟರ್ ಈಶ್ವರ ದಾಸ್ ಹಾಗೂ ಶ್ರೀಮತಿ ನಯಂತರ ಸೆಹೆಗಲ್ ಇವರು ಸದಸ್ಯರುಗಳಾಗಿದ್ದರು. ಇವರಲ್ಲಿ ಡಾಕ್ಟರ್ ಈಶ್ವರ ದಾಸ್ ಅವರು ಸದಸ್ಯ ಕಾರ್ಯದರ್ಶಿಯಾದರೆ ನವೆಂಬರ್ 17ರಂದು ಸೆಹಗಲ್ ಅವರನ್ನು ಸೇರ್ಪಡೆ ಮಾಡಲಾಯಿತು. ಈ ಸಮಿತಿಯು 1978 ಫೆಬ್ರವರಿ 24ರಂದು 504 ಪುಟಗಳ ವರದಿಯನ್ನು ಎರಡು ಸಂಪುಟಗಳಲ್ಲಿ ಸರ್ಕಾರಕ್ಕೆ ಸಲ್ಲಿಸಿತು. ವರದಿಯು ಮಾರ್ಚ್ 9ರಂದು ಸಂಸತ್ತಿನ ಮುಂದೆ ಇಡಲ್ಪಟ್ಟಿತು. ಈ ಸಮಿತಿಯ ವರದಿ ಹೀಗಿದೆ: ಪ್ರಸಾರ ನಿಯಮದಲ್ಲಿದ್ದ ರಾಜಕೀಯ ನಿಷ್ಠೆಯನ್ನು ಗುರುತಿಸಿದ ವರ್ಗೀಸ್ ಕಮಿಟಿ ಹೊಸದಾದ ಪ್ರಸಾರ ನಿಯಮಕ್ಕೆ ಶಿಫಾರಸು ಮಾಡಿತು. ಪ್ರಸಾರಕನಿಗೆ ತನ್ನ ಅಭಿಪ್ರಾಯಗಳನ್ನು ಯಾವುದೇ ರಾಜಕೀಯ ಶಕ್ತಿಗಳಿಗೆ ಮಣಿಯದೆ ವ್ಯಕ್ತಗೊಳಿಸುವ ಅವಕಾಶವಿರಬೇಕು. ಆಕಾಶ ಭಾರತಿ ಹೆಸರಿನ ರಾಷ್ಟ್ರೀಯ ಪ್ರಸಾರ ಟ್ರಸ್ಟ್ ಎಂಬ ಸ್ವಾಯತ್ತ ಸಂಸ್ಥೆಯನ್ನು ಆಕಾಶವಾಣಿ ಹಾಗೂ ದೂರದರ್ಶನಗಳ ಮೇಲ್ವಿಚಾರಣೆಗೆ ಸ್ಥಾಪಿಸಬೇಕು. ಇದರಲ್ಲಿ 12 ಮಂದಿ ಸದಸ್ಯರಿದ್ದು ಅನಿವಾರ್ಯ ಸಂದರ್ಭದಲ್ಲಿ ಹೆಚ್ಚು ಜನರನ್ನು ಸೇರಿಸಬೇಕಾಗಿ ಬಂದರೆ ಅವರ ಸಂಖ್ಯೆ 21

0: ಮೀರಕೂಡದು. ಇವರಲ್ಲಿ ಮೂವರು ಪೂರ್ಣಾವಧಿಯವರಾಗಿದ್ದು ಅವರು ಪ್ರಸಕ್ತ ವಿದ್ಯಮಾನ, ವಿಸ್ತರಣೆ, ಸಂಸ್ಕೃತಿ ಇವುಗಳನ್ನು ನೋಡಿಕೊಳ್ಳಬೇಕು. ಇವರನ್ನು ಪ್ರಧಾನಮಂತ್ರಿಗಳ ಶಿಫಾರಸಿನ ಅನ್ವಯ ರಾಷ್ಟ್ರಪತಿಗಳು ನೇಮಿಸಬೇಕು. ದೇಶದ ಸರ್ವೋಚ್ಚ ನ್ಯಾಯಾಧೀಶರು, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನಿನ ಅಧ್ಯಕ್ಷರು ಹಾಗೂ ಲೋಕಪಾಲ್ ಇವರನ್ನೊಳಗೊಂಡ ಪೀಠವು ಎರಡು ಅಥವಾ ಗರಿಷ್ಠ ಮೂರು ಹೆಸರುಗಳನ್ನು ಪ್ರಧಾನಮಂತ್ರಿಗಳಿಗೆ ಸೂಚಿಸುವರು. ಅವರಲ್ಲಿ ಒಂದು ಹೆಸರನ್ನು ಪ್ರಧಾನಮಂತ್ರಿಗಳು ಚೇರ್ಮನ್ ಹುದ್ದೆಗೆ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡುವರು. ಕೇಂದ್ರ ಕಾರ್ಯಕಾರಿ ಬೋರ್ಡಿನ ಉಳಿದ ನಿರ್ದೇಶಕರು ಆಕಾಶವಾಣಿ, ದೂರದರ್ಶನ, ಸುದ್ದಿ ಸಕಾಲಿಕಗಳು, ತಾಂತ್ರಿಕ ವಿಭಾಗ, ಹಣಕಾಸು, ಸಿಬ್ಬಂದಿ ಹಾಗೂ ಶ್ರೋತೃ ಸಂಶೋಧನಾ ವಿಭಾಗಗಳನ್ನು ನೋಡಿಕೊಳ್ಳಬೇಕು. ಸೇವೆಯು ನಾಲ್ಕು ಸ್ತರಗಳಲ್ಲಿ ಅಂದರೆ ರಾಷ್ಟ್ರೀಯ, ವಲಯ, ಪ್ರಾದೇಶಿಕ ಹಾಗೂ ಸ್ಥಾನೀಯ ಮಟ್ಟದಲ್ಲಿ ವಿಭಾಗವಾಗಿ ಶೀಘ್ರ ನಿರ್ಣಯ, ಪ್ರಾದೇಶಿಕ ಹಾಗೂ ಸ್ಥಳೀಯ ಅವಶ್ಯಕತೆಗಳಿಗೆ ಸ್ಪಂದಿಸಲು ಅನುಕೂಲವಾಗಬೇಕು. ಖರ್ಚು ವೆಚ್ಚಗಳ ನಿಯಮಿತ ತಪಾಸಣೆಯನ್ನು ಅರ್ಹ ಲೆಕ್ಕ ತಪಾಸಕರಿಂದ ಮಾಡಿಸಬೇಕು. ಇತರ ಕಡೆಗಳಲ್ಲಿ ಕೇಂದ್ರಗಳನ್ನು ಸ್ಥಾಪಿಸಲು ಪರವಾನಿಗೆ ಬೋರ್ಡ್ಗಳನ್ನು ನೇಮಿಸಬೇಕು. ಟ್ರಸ್ಟ್ ಆರ್ಥಿಕವಾಗಿ ಸ್ವಾವಲಂಬಿಯಾಗಬೇಕೆಂದು ಬಯಸಿದ ಸಮಿತಿಯು ಆ ಕಾಲಕ್ಕೆ 75 ಕೋಟಿ ಮೌಲ್ಯದ ಆಕಾಶವಾಣಿ ಹಾಗೂ ದೂರದರ್ಶನಗಳ ಸ್ವತ್ತನ್ನು ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ಗೆ ಹಸ್ತಾಂತರಿಸಿದ 5 ವರ್ಷಗಳ ಕಾಲ ಕೇಂದ್ರ ಸರ್ಕಾರವು ಅದರ ಖರ್ಚು ವೆಚ್ಚವನ್ನು ಭರಿಸಬೇಕು. ಆ ನಂತರದಲ್ಲಿ ಎನ್ಬಿಟಿ ಪ್ರಸಾರ ಸಮಯವನ್ನು ಬಳಸಿಕೊಳ್ಳಲು ಬಯಸುವ ಗ್ರಾಹಕರಿಗೆ, ಇತರರಿಗೆ ಹಾಗೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೂ ಶುಲ್ಕವನ್ನು ವಿಧಿಸಿ ತನ್ನ ಖರ್ಚು ವೆಚ್ಚವನ್ನು ತಾನೇ ನಿರ್ವಹಿಸಿಕೊಳ್ಳಬೇಕು ಎಂದು ಹೇಳಿತು. ಈ ಮೂಲಕ ಟ್ರಸ್ಟ್ ಅನ್ನು ಆರ್ಥಿಕವಾಗಿ ಸ್ವಾವಲಂಬಿಗೊಳಿಸುವುದು ಈ ಸಮಿತಿಯ ಉದ್ದೇಶವಾಗಿತ್ತು.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ.
3: ಸವಿ ಸವಿ ನೆನಪು,
4: ಸವಿ ಸವಿ ನೆನಪು.
5: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
2: ಗೋಟೂರಿ ಸಾಹಿತಿ ಹಾಗೂ ಕಲಾವಿದರು ಕನ್ನಡ ಧ್ವನಿ ಸುರುಳಿಗಳಿಗೆ ಸಾಹಿತ್ಯವನ್ನು ರಚಿಸಿದ್ದಾರೆ. ಹಲವಾರು ನಾಟಕಗಳ ಖ್ಯಾತ ಕಲಾವಿದ, ವಾಣಿಜ್ಯ ಜಾಹೀರಾತುಗಳಿಗೆ ಕಂಠದಾನ ಮಾಡಿದ್ದಾರೆ. ದೂರದರ್ಶನ ಧಾರಾವಾಹಿಯ ಹಿರಿಯ ಕಲಾವಿದರು ಗೋಟೂರಿ. ಕೇಳಿ.
6: ಶ್ರೋತೃ ಬಾಂಧವರಿಗೆ ನಿಮ್ಮ ಗೋಟೂರಿ ಮಾಡೋ ನಮಸ್ಕಾರಗಳು. ನಿಮ್ಮೊಂದಿಗೆ ಮಾತಾಡೋ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ಬಹಳ ಆನಂದವಾಗ್ತಾ ಇದೆ. ಈ ಆನಂದದಲ್ಲಿ ಮತ್ತೊಂದು ಅಮಿತಾನಂದವಾದ ಅತಿ ಮುಖ್ಯವಾದ ವಿಷಯ ಅಂದರೆ ನಮ್ಮ ವರನಟರು, ಫಾಲ್ಕೆ ಪ್ರಶಸ್ತಿ ವಿಜೇತರು, ಚತುಷ್ಕೋಟಿ ಕನ್ನಡಿಗರ ಹೃದಯ ಸಿಂಹಾಸನಾಧೀಶ್ವರರು ಮೇಲಾಗಿ ನಾವೆಲ್ಲರೂ ಅಭಿಮಾನದಿಂದ, ಪ್ರೀತಿಯಿಂದ ಅಣ್ಣಾವರು ಎಂದು ಕರೆಯುತ್ತಿರುವ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಡಿನಿಂದ ಮರಳಿ ಬಂದದ್ದು. ಇದಕ್ಕಿಂತ ಆನಂದ, ಅಮಿತಾನಂದ, ಪರಮಾನಂದ ಬೇರೊಂದಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ನವರಸಗಳಿಗೆ ಸಂಬಂಧಿಸಿದಂಥ ಹಾಡುಗಳನ್ನು ನಾನು ಕೇಳುತ್ತಾ ನಿಮಗೂ ಕೇಳಿಸಲು ಇಷ್ಟಪಡ್ತಾ ಇದ್ದೀನಿ. ಈ ಹಾಡು ಕೇಳಿದ್ರೇನೆ ಇದು ಯಾವ ರಸಕ್ಕೆ ಸಂಬಂಧಪಟ್ಟ ಹಾಡು ಅಂತ ನಿಮಗೇ ಗೊತ್ತಾಗುತ್ತೆ. ಇಂಥ ಶೃಂಗಾರಮಯವಾದ ಹಾಡುಗಳನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು 10 ಹಲವಾರು ಹಾಡಿದ್ದಾರೆ.

0: ನಾನು ಪ್ರಥಮ ಬಾರಿಗೆ ಅಭಿನಯಿಸಿದ ಧಾರಾವಾಹಿ ಸಿಹಿ ಕಹಿ. ಇದು ಕನ್ನಡದಲ್ಲೇ ಪ್ರಪ್ರಥಮ ಧಾರಾವಾಹಿ ಅನ್ನೋ ಹೆಮ್ಮೆ ಕನ್ನಡಿಗರಾದ ನಮಗೆಲ್ಲರಿಗೂ ಸೇರಿದೆ. ಅಷ್ಟೇ ಅಲ್ಲ, ಈ ಧಾರಾವಾಹಿ ದೂರದರ್ಶನದಲ್ಲಿ ಪ್ರಸಾರವಾದ ದಿನವೂ ಕೂಡ ಮಹತ್ವದ್ದೇ. ಕನ್ನಡಿಗರಾದ ನಾವೆಲ್ಲರೂ ಸಂಭ್ರಮದಿಂದ ಆಚರಿಸುವುದೇ. ಈ ಧಾರಾವಾಹಿ 1985 November 1 ಪ್ರಸಾರವಾಯಿತು. ಮತ್ತೊಂದು ವಿಷಯ, ಈ ಸಿಹಿ ಕಹಿ ಪ್ರಥಮ ಧಾರಾವಾಹಿಯಾಗಿ ಇದ್ದದ್ದೇ ಅಲ್ಲದೆ 32 ಕಂತುಗಳಲ್ಲಿ ಪ್ರಸಾರವಾದ ಪ್ರಥಮ ಧಾರಾವಾಹಿಯೂ ಆಗಿದೆ. ಈ ಧಾರಾವಾಹಿಯ ಪ್ರಧಾನ ರಸವೆಂದರೆ ಹಾಸ್ಯರಸ. ಹಾಸ್ಯ ಎಂದಾಗ ನಮ್ಮ ನೆನಪಿನಲ್ಲಿ ಸುಳಿಯುವ ಸಾಹಿತಿಗಳು ಬೀಚಿಯವರು ಹಾಗೂ ಶ್ರೀಮತಿ ಟಿ ಸುನಂದಮ್ಮನವರು. ಹಾಸ್ಯದ ಬಗ್ಗೆ ಮಾತಾಡುವಾಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಈ ಹಾಡು ನಮ್ಮ ನೆನಪಿನಲ್ಲಿ ಸುಳಿದಾಡುತ್ತೆ.
1: ಬಿಸಿ ಬಿಸಿ ಕಜ್ಜಾಯ ರುಚಿ

ಎಂದು ಸಿಗೋದಿಲ್ಲ ಜನುಮ ಜನುಮದ ನೆಲ ಬಲಿ ಉಳಿಯುವ ಬಿಸಿ

ಕುಂಕುಮ ತೈ ತುಂಟರ ಕಂದರೆ ತಾಕು ಜಮ್ ಕುಂ ಕುಂ ಕುಂ ಕುಂಟರಿಕ ಜಮ್ ಜಮ್ ಜಮ್ ಜಮ್ ಜಮ್ ತಾಕು ಜಮ್ ಕುಂಟರಿಕ ಜಮ್ ತರಿಗನ ತರಿಗನ ತರಿಗನ ತುಂಟರ ಕಂದರೆ ಿತ್ತಲಾಂಗ ದಿತ್ತಲಾಂಗ ತಗಿತ ತಗಿತ ಕುಂಟರ ಕಂಡರೆ ಕುಂಟರ ಕಂಡರೆ ಕುಂಟರ ಕಂಡರೆ ಕುಂಟರ ಕಂಡರೆ ಕಂಡರೆ ಕಂಡರೆ ಕಂಡರೆ ಕುಂಟರ ಕಂಡರೆ.

0: ಹೆಚ್ಚುವೆನು ಹೆಚ್ಚುವೆನು ಕೇಳಲೆ ಅಯ್ಯಯ್ಯೋ ಅಮ್ಮಮ್ಮ ಎನ್ನುವಂತೆ ಮಾಡುವೆ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮಗನು ನೆನಪಲ್ಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ ಇನ್ನೊಂದು ಕೊಡಲೇನು ಇದೋ ಇನ್ನು ತಗೋ ಇನ್ನು.
1: ಡಾಕ್ಟರ್ ರಾಜ್ಕುಮಾರ್ ರುದ್ರ ಭಯಂಕರವಾದ ಪಾತ್ರದಲ್ಲೂ ಅವರು ತಮಗೆ ಸಾಟಿ ಯಾರೂ ಇಲ್ಲ, ಇನ್ನು ಮುಂದೆ ಇರೋದಕ್ಕೂ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ತಮ್ಮ ಅಭಿನಯ ಪ್ರತಿಭೆಯನ್ನು ತೋರಿದ್ದಾರೆ. ಅವರು ಕೇವಲ ಅಭಿನಯಿಸಿದ್ದು ಅಲ್ಲದೆ ಬೇರೆ ಕಲಾವಿದರಿಗೂ ಕಂಠದಾನ ಮಾಡಿ ತಮ್ಮ ಗಂಡು ಧ್ವನಿಯಿಂದ ರೌದ್ರ ರಸದ ಪರಮಾವಧಿ

0: ಈ ಹಾಡು ಕೇಳಿದಾಗಲಂತೂ ನಮ್ಮ ಹೃದಯ ಸಮುದ್ರ ಕಲಕಿ ರೋಷಾಗ್ನಿಜ್ವಾಲೆ ಭುಗಿಲೇಳುವುದಂತೂ ನಿಜ. ನಮ್ಮ ಅಣ್ಣ ಅವರ ಹಾಡುಗಳು ಒಂದೊಂದು ಒಂದು ಅಮೂಲ್ಯವಾದ ರತ್ನ. ಇದೇನಿದು, ಗೋಟೂರಿ ಅವರು ಹಾಡುಗಳ ಬಗ್ಗೆ ಹೇಳ್ತಾ ಜಾಹೀರಾತಿನ ಶೈಲಿಯಲ್ಲಿ ಮಾತಾಡೋಕೆ ಶುರು ಮಾಡಿದ್ದಾರಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಲ್ಲ. ಹೌದು ಶ್ರೋತೃ ಬಾಂಧವರೇ, ನಾನು ಪ್ರಪ್ರಥಮವಾಗಿ ಆಕಾಶವಾಣಿಯ ವಾಣಿಜ್ಯ ವಿಭಾಗದಲ್ಲಿ ಜಾಹೀರಾತುಗಳಿಗೆ ಕಂಠದಾನ ಮಾಡ್ತಿದ್ದೆ. ಅದರ ವಾಸನೆ, ಅದರ ನೆನಪು ಇದ್ದಕ್ಕಿದ್ದ ಹಾಗೆ ಮರುಕಳಿಸಿತು. ನನಗೆ ಅಪೂರ್ವವಾದ ಅವಕಾಶ ಕಲ್ಪಿಸಿಕೊಟ್ಟ ನನ್ನ ಆತ್ಮೀಯರು, ಶ್ರೇಯೋಭಿಲಾಷಿಗಳು ಆದ ನಿಮಗೂ ನನ್ನ ಅನಂತಾನಂತ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ಜೈ ಕನ್ನಡ ತಾಯಿ, ಜೈ ಭುವನೇಶ್ವರಿ.
1: ಕೇಳುಗರೆ, ಗೋಟೂರಿಯವರ ಕಾರ್ಯಕ್ರಮದ ಮುಂದುವರೆದ ಭಾಗ ಮುಂದಿನ ಭಾನುವಾರ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ. ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ. ನಮಸ್ಕಾರ.
2: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕೊಡಾಡು ಬೇವನ್ನ ಮೊಬ್ಬಂಟಿಯಾದೊಡಂ ಧೀರ ಪಥವನೆ ಬೆದಕು ಸಕಲ ಸಮಯದೊಳಂ. ಹೋರಾಡು ಬೇಳ್ವನ್ನ ಮೊಬ್ಬೊಂಟಿಯಾದೊಡಂ ಧೀರ ಪಥವನೆ ಬೆದಕು ಸಕಲ ಸಮಯದೊಳಂ. ದೂರದಲ್ಲಿ ಗೊಣಗುತ್ತ ಬಾಳ್ವ ಬಾಳ್ಗೇನು ಬೆಲೆ ಹೋರಿ ಸತ್ವವ ಮೆರೆಸು ಮಂಕುತಿಮ್ಮ. ದೂರದಲ್ಲಿ ಗೊಣಗುತ್ತ ಬಾಳ್ವ ಬಾಳ್ಗೇನು ಬೆಲೆ ಹೋರಿ ಸತ್ವವ ಮೆರೆಸು ಮಂಕುತಿಮ್ಮ.

ನಗಾಡಿಕೊಂಡು ಬದುಕುವ ಬದುಕಿಗೆ ಬೆಲೆಯಿಲ್ಲ. ಹೋರಾಡುವ ಮೂಲಕ ತನ್ನ ಸಾಮರ್ಥ್ಯವನ್ನು ತೋರುವುದು ಬದುಕಿನಲ್ಲಿ ಮುಖ್ಯವಾದದ್ದು. ಅಂದರೆ ವ್ಯಕ್ತಿ ಮತ್ತು ಪ್ರಕೃತಿಗಳ ನಡುವಣ ಸಾಹಚರ್ಯ ಅಥವಾ ಬೇಕಾದರೆ ಸಂಘರ್ಷ ಅಂತ ಕರೀಬಹುದು, ಪ್ರತಿ ಕ್ಷಣ ನಡೀತಾ ಇರ್ತಕ್ಕಂತಹದ್ದೇ. ಪ್ರಕೃತಿಯ ನಿಯಂತ್ರಣದಲ್ಲಿ ಎಲ್ಲ ಚರಾಚರ ವಸ್ತುಗಳು ಇವೆ. ಪ್ರಕೃತಿ ಅನ್ನುವುದು ಏನು, ಅದು ಹೇಗೆ ಎಲ್ಲವನ್ನು ನಿಯಂತ್ರಿಸುತ್ತೆ ಅಂತ ನಾವು ಊಹೆ ಮಾಡೋದಕ್ಕೂ ಕೂಡ ಬಹಳ ಕಷ್ಟಕರವಾದದ್ದು. ಹಾಗೆ ನೋಡಿದ್ರೆ ಮನುಷ್ಯನ ನಾಗರಿಕತೆ ಪ್ರಾರಂಭವಾದ ಕಾಲದಿಂದ ಪ್ರಕೃತಿಯ ಸ್ವರೂಪವನ್ನು ಅನೇಕ ಜನ ತಮ್ಮ ಬುದ್ಧಿಮತ್ತೆಯಿಂದ, ತಾರ್ಕಿಕತೆಯಿಂದ, ಪ್ರತಿಭಾಶಕ್ತಿಯಿಂದ ವಿಶ್ಲೇಷಣೆ ಮಾಡಿಕೊಂಡೇ ಬಂದಿದ್ದಾರೆ. ಕೆಲವರಿಗೆ ಪ್ರಕೃತಿ ಅನ್ನೋದು ತನ್ನನ್ನು ನಿಯಂತ್ರಿಸುವ ಶಕ್ತಿ ಅಥವಾ ತನ್ನ ಮೇಲೆ ತನ್ನತನವನ್ನು ಹೇರುವಂತಹ ಒಂದು ನಿರೋಧಕ ಶಕ್ತಿ ಅನ್ನುವ ಭಾವನೆ ಬರಬಹುದು. ಆದರೆ ಇಂತಹ ಭಾವನೆ ಸರಿಯಲ್ಲ. ವ್ಯಕ್ತಿ ಮತ್ತು ಪ್ರಕೃತಿಗಳ ನಡುವಣ ಸಾಹಚರ್ಯ ಒಂದು ರೀತಿ ವ್ಯಷ್ಟಿ ಮತ್ತು ಸಮಷ್ಟಿಗಳ ನಡುವಣ ಸಾಹಚರ್ಯದ ಹಾಗೆ. ಒಂದರಲ್ಲಿ ಎಲ್ಲವೂ ಅಡಗಿರುವುದು, ಎಲ್ಲದರಲ್ಲಿಯೂ ಒಂದು ಅಡಗಿರುವುದು ಒಂದು ರೀತಿಯ ಪ್ರಕೃತಿ ಮತ್ತು ವ್ಯಕ್ತಿಯ ನಡುವಣ ಸಂಬಂಧದ ನಿಜವಾದ ಸ್ವರೂಪ ಅಂತ ಭಾವಿಸಬಹುದು.

ಹೋರು ಧೀರತೆಯಿಂದ ಮೊಂಡುತನದಿಂಬೇಡ ವೈರ ಹಗೆತನ ಬೇಡ ಹಿರಿ ನಿಯಮವಿರಲಿ. ಹೋರು ಧೀರತೆಯಿಂದ ಮೊಂಡುತನದಿಂಬೇಡ ವೈರ ಹಗೆತನ ಬೇಡ ಹಿರಿ ನಿಯಮವಿರಲಿ. ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ ಹೋರುದಾತ್ತತೆಯಿಂದ ಮಂಕುತಿಮ್ಮ. ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ ಹೋರುದಾತ್ತತೆಯಿಂದ ಮಂಕುತಿಮ್ಮ.

ಬದುಕಿನಲ್ಲಿನ ಹೋರಾಟ ಧೈರ್ಯದಿಂದ ಕೂಡಿರಬೇಕೇ ಹೊರತು ಮೊಂಡುತನದಿಂದಲೂ ಅಲ್ಲ, ದ್ವೇಷದ ಮಾರ್ಗದಲ್ಲಿಯೂ ಅಲ್ಲ. ನಮ್ಮ ಬದುಕನ್ನು ಹಿರಿಯ ಆದರ್ಶಗಳು ರೂಪಿಸಬೇಕು. ಬದುಕಿನಲ್ಲಿ ತೋರಿಸಬೇಕಾದ ನಿಜವಾದ ಧೈರ್ಯ ಎನ್ನುವುದು ವೈರಾಗ್ಯ ಮತ್ತು ಕಾರುಣ್ಯಗಳಿಂದ ಕೂಡಿದುದು. ಹೋರಾಟ ಉದಾತ್ತತೆಯನ್ನು ಮರೆಯಬೇಕು. ಇಲ್ಲಿ ಡಿ ವಿ ಜಿ ಅವರು ಬದುಕನ್ನು ಒಂದು ಹೋರಾಟ ಅಂತ ಕರೀತಾ ಇದ್ದಾರೆ. ಹೋರಾಟ ಅಂದರೆ ಏನು, ಯಾವುದರ ವಿರುದ್ಧ ಹೋರಾಟ ಅನ್ನುವ ಪ್ರಶ್ನೆ ನಮ್ಮನ್ನು ಸಹಜವಾಗಿಯೇ ಕಾಡಿಸುತ್ತೆ. ನಾವು ಯಾವುದರಾದರೂ ವಿರುದ್ಧವಾಗಿಯೇ ಹೋರಾಡ್ತಾ ಇದ್ದೇವೆಯೇ, ಅಥವಾ ಯಾವುದಾದ್ರೂ ಜೊತೆಯಲ್ಲಿ ಸಂವಾದ ಮಾಡ್ತಾ ಇದ್ದೇವೆಯೇ ಅನ್ನೋ ರೀತಿಯಲ್ಲಿ ನಮ್ಮನ್ನು ಆಲೋಚನೆಗೆ ಈ ಪದ್ಯ ತೊಡಗಿಸುತ್ತೆ. ಯಾಕೆಂದರೆ ಹೋರಾಟ ಅಂದರೆ ನಮಗೆ ಸಾಮಾನ್ಯವಾಗಿ ನೆನಪಿಗೆ ಬರುವುದು ಯುದ್ಧ, ಕದನ, ಕಲಹ. ಅದರೊಳಗೆ ಗೆಲುವು ಸೋಲುಗಳು ಮುಖ್ಯವಾಗಿ ಬಿಡುತ್ತೆ. ಎರಡೂ ಪಕ್ಷಗಳವರಿಗೆ ಗೆಲುವು ಮುಖ್ಯವಾದಾಗ ಒಬ್ಬರು ಇನ್ನೊಬ್ಬರ ಮೇಲೆ ವಿದ್ವೇಷದಿಂದ, ಕೋಪದಿಂದ, ಸಿಡುಕಿನಿಂದ ಹೋರಾಟ ಮಾಡೋದು ಸಹಜ. ಆದರೆ ನಮ್ಮ ಹೋರಾಟ ಪ್ರಕೃತಿಯ ಜೊತೆಗೆ ಅಥವಾ ಸಮಷ್ಟಿಯ ಜೊತೆಗೆ. ಆ ಸಮಷ್ಟಿ ಅಥವಾ ಪ್ರಕೃತಿ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ನಮ್ಮಲ್ಲಿಯೇ ಅಡಕವಾಗಿರುವಂತಹದು. ಅಂದರೆ ಬದುಕಿನ ಹೋರಾಟ ಹೊರಗಿನ ಯಾವುದರ ಜೊತೆಯಲ್ಲಿ ಅಲ್ಲ, ನಮ್ಮಲ್ಲಿಯೇ ಅಂತರ್ಗತವಾಗಿರುವ

0: ನಮ್ಮ ಇತಿಮಿತಿಗಳು, ಪರಿಮಿತಿಗಳು ಅಥವಾ ನಮ್ಮ ಸಣ್ಣತನಗಳು ಮುಂತಾದ ಗುಣಗಳ ಜೊತೆಯಲ್ಲಿ. ಅಂದರೆ ನಾವು ಯಾವಾಗ ಆಂತರಿಕವಾಗಿ ನಮ್ಮಲ್ಲಿಯೇ ಇರುವ ಗುಣಗಳ ಜೊತೆಯಲ್ಲಿ ನಾವು ಹೋರಾಡ್ತಾ ಹೋಗ್ತೀವೋ, ನಮ್ಮನ್ನು ನಾವು ಉತ್ತಮಪಡಿಸ್ಕೊಳ್ತಾ ಹೋಗ್ತೀವೋ, ಆಗ ನಮ್ಮ ಬದುಕು ಹೋರಾಟವಾಗ ಬದಲು ಸಂವಾದವಾಗುತ್ತೆ, ನಾವು ಅದರ ಜೊತೆಗೆ ಕೂಡಿಕೊಂಡು ಬಾಳುವುದಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ಹೋರಾಟದ ಫಲ ಮುಖ್ಯವಾಗುತ್ತೋ, ಸೋಲು ಗೆಲುವು ಅನ್ನುವುದು ಮುಖ್ಯವಾಗುತ್ತೋ, ಆಗ ನಮಗೆ ಒಂದು ಕಡೆ ನಿರಾಶೆಯಾಗಬಹುದು, ಇನ್ನೊಂದು ಕಡೆ ಸಂತೋಷವಾಗಬಹುದು. ಆದರೆ ನಿಜವಾದ ಬದುಕಿನ ಹೋರಾಟದ ಸ್ವರೂಪ ಈ ಫಲವನ್ನು ಆಶ್ರಯಿಸಿರುವುದಲ್ಲ, ಹೋರಾಟದಲ್ಲಿಯೇ ಅದರ ನೆಲೆ, ಹೋರಾಟದಲ್ಲಿಯೇ ಅದರ ಸಾಫಲ್ಯ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಕಾರವಾರ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9360997912. ವೆಬ್ಸೈಟ್ gmu.ac.in.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಟ್ಟಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
6: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
6: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.
7: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90th ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ನಿಮ್ಮ ಮೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಇದೇ ಭಾನುವಾರ ದಿನಾಂಕ 17 May 2026 ರಾತ್ರಿ 8:15 8:45 ತಪ್ಪದೆ ಕೇಳಿ. ಆಕಾಶವಾಣಿಯ 90th ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.

ಸಿಡಿಲು ಪ್ರಕೃತಿಯ ಅತ್ಯಂತ ಅಪಾಯಕಾರಿ ವಿದ್ಯಮಾನಗಳಲ್ಲಿ ಒಂದು. ಇದು ಕ್ಷಣಾರ್ಧದಲ್ಲಿ ಜೀವಹಾನಿಯನ್ನುಂಟು ಮಾಡಬಲ್ಲದು. ಈ ಸಿಡಿಲಿನ ಹೊಡೆತದಿಂದ ನಮ್ಮನ್ನು ನಮ್ಮ ಕುಟುಂಬದವರನ್ನು ರಕ್ಷಿಸಿಕೊಳ್ಳಲು ಕೆಲವು ಮುನ್ನೆಚ್ಚರಿಕಾ ಕ್ರಮಗಳು. ಸಿಡಿಲು ಮಿಂಚು ಜೋರಿದ್ದಾಗ ಮನೆಯಿಂದ ಹೊರಗೆ ಬರಬೇಡಿ. ಮನೆಯಿಂದ ಹೊರಗಿದ್ದರೆ ಸಮೀಪದ ಕಟ್ಟಡದ ಆಶ್ರಯವನ್ನು ಪಡೆಯಿರಿ. ಬಯಲು ಪ್ರದೇಶವಾಗಿದ್ದರೆ ತಗ್ಗು ಪ್ರದೇಶಗಳಿಗೆ ಹೋಗಿ ಎರಡು ಕಾಲುಗಳನ್ನು ಜೋಡಿಸಿ ಮಂಡಿಯೂರಿ ಕುಳಿತುಕೊಂಡು ತಲೆಯನ್ನ ಬಗ್ಗಿಸಿ ಕಿವಿಗಳನ್ನು ಮುಚ್ಚಿಕೊಳ್ಳಿ. ಯಾವುದೇ ಕಾರಣಕ್ಕೂ ಮರದ ಕೆಳಗೆ ನಿಲ್ಲಬೇಡಿ. ಲೋಹದ ವಸ್ತುಗಳನ್ನು ಬಳಸಬೇಡಿ. ದ್ವಿಚಕ್ರ ವಾಹನಗಳು, ವಿದ್ಯುತ್ ಅಥವಾ ದೂರವಾಣಿ ಕಂಬಗಳು, ತಂತಿ ಬೇಲಿ, ಯಂತ್ರಗಳಿಂದ

ದೂರವಿರಿ. ಕಡಲ ತೀರಗಳಿಗೆ ಹೋಗುವುದು, ಈಜುವುದು, ಸ್ನಾನ ಮಾಡುವುದು ಬೇಡ. ನೀರಿನಲ್ಲಿದ್ದರೆ ತಕ್ಷಣವೇ ಹೊರಬನ್ನಿ. ಗುಡುಗು ಸಿಡಿಲಿನ ಸಂದರ್ಭದಲ್ಲಿ ಫೋನ್ ಬಳಸಬೇಡಿ. ಚಾರ್ಜ್ ಮಾಡುವುದು, ಕಂಪ್ಯೂಟರ್ ಕೆಲಸದಿಂದ ದೂರವಿರಿ. ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಬೆಂಕಿ ಮತ್ತು ವಿದ್ಯುತ್ ಶಕ್ತಿ ಸಂಪರ್ಕದಿಂದ ದೂರವಿರಿ. ವಿದ್ಯುತ್ ಉಪಕರಣ, ವಿದ್ಯುತ್ ಸರಬರಾಜು ಮಾರ್ಗ, ದೂರವಾಣಿ ಸಂಪರ್ಕ, ಮೊಬೈಲ್ ಟವರ್, ಪವನ ವಿದ್ಯುತ್ ಗೋಪುರ ಮತ್ತು ರೈಲು ಹಳಿಗಳಿಂದ ದೂರವಿರಿ. ವಾಹನ ಚಾಲನೆಯಲ್ಲಿದ್ದರೆ ತಕ್ಷಣವೇ ವಾಹನವನ್ನು ನಿಲ್ಲಿಸಿ ವಾಹನದಲ್ಲಿಯೇ ಆಶ್ರಯವನ್ನು ಪಡೆಯಿರಿ. ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡಲು, ಜಾನುವಾರುಗಳನ್ನು ಮೇಯಿಸಲು, ಮೀನುಗಾರಿಕೆ ಮತ್ತು ದೋಣಿಯನ್ನು ಓಡಿಸಲು ಹೊರಗೆ ಹೋಗದಿರಿ. ಕಟ್ಟಡದ ಕೊಳಾಯಿ, ಲೋಹದ ಕೊಳವೆಗಳ ಮೂಲಕ ಸಿಡಿಲು ಹರಿಯುವ ಸಾಧ್ಯತೆ ಇರೋದ್ರಿಂದ ಸಿಡಿಲು ಸಮಯದಲ್ಲಿ ಸ್ನಾನ ಮಾಡುವುದು, ಪಾತ್ರೆ ತೊಳೆಯುವುದು, ಬಟ್ಟೆ ತೊಳೆಯುವುದು ಮಾಡಬಾರದು. ಮಿಂಚಿನ ಹೊಡೆತದಿಂದಾಗಿ ಕಾಳ್ಗಿಚ್ಚು ಸಂಭವಿಸುವ ಸಾಧ್ಯತೆ ಇರೋದ್ರಿಂದ ಅರಣ್ಯ ಪ್ರದೇಶದಿಂದ ದೂರವಿರಿ. ಬೈಸಿಕಲ್, ಮೋಟಾರ್ ಸೈಕಲ್, ತಂತಿ ಬೇಲಿ, ವಿದ್ಯುತ್ ಕಂಬಗಳು, ಕಬ್ಬಿಣದ ಸರಳುಗಳಿರುವ ಛತ್ರಿಗಳನ್ನು ಬಳಸಬೇಡಿ. ಗುಡುಗು ಸಿಡಿಲಿನ ಮುನ್ಸೂಚನೆ ಅಥವಾ ಮುನ್ನೆಚ್ಚರಿಕೆ ಇದ್ದಲ್ಲಿ ಪ್ರಯಾಣವನ್ನು ಮುಂದೂಡಿ.

0: ಕೇಳುವರಿಗೆಲ್ಲ ಹಾಡುಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ನಾನು ನೀತಾ ನಾಯಕ್. ಕೇಳಿದರೆ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮದೇ ಧ್ವನಿಯಲ್ಲಿ ಸುಂದರವಾದ ಗೀತೆಗಳನ್ನು ಹಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 0838225345, ಮೊಬೈಲ್ ಸಂಖ್ಯೆ 9480249740. ಒಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ ಹಲೋ,
1: ನಮಸ್ತೆ. ಶುಭ ಮುಂಜಾನೆ.
0: ಶುಭ ಮುಂಜಾನೆ, ಯಾರು ಮಾತಾಡ್ತಿರೋದು?
1: ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರಬನಾಳಿಂದ ಟಿಸಿ ಬಸವರಾಜ್ ಅಂತ.
0: ಟಿಸಿ ಬಸವರಾಜ್, ಬಸವರಾಜ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್?
1: ಚೆನ್ನಾಗಿದ್ದೀವಿ ಮೇಡಮ್. ನೀವು ಚೆನ್ನಾಗಿದ್ದೀರಾ?
0: ನಾವು ಚೆನ್ನಾಗಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಒಂದು ಸುಂದರ ಗೀತೆಯನ್ನು ಹಾಡಬೇಕು ಅನ್ಕೊಂಡಿದ್ದೀರಾ?
1: ಪ್ರೇಮ ಕವಿ ಅಂತ ಹೆಸರುವಾಸಿಯಾಗಿರುವ ಕೆ ಎಸ್ ನರಸಿಂಹಸ್ವಾಮಿ ಅವರ ಒಂದು ಕವನವನ್ನ ಹೇಳ್ತೇನೆ. ಜಿ ಅಶ್ವಥ್ ಅವರ ಸಂಗೀತ ನೀಡಿದ್ದಾರೆ, ಜೀವಿ ಅತ್ರಿ ಹಾಡಿರುತ್ತಾರೆ. ಶಾನುಭೋಗರ ಮಗಳು ತಾಯಿ ಇಲ್ಲದ ಹುಡುಗಿ, ರಕ್ತದಂತಹ ಹುಡುಗಿ ಊರಿಗೆಲ್ಲ ಬಲು ಜಾಣಿ ಗಂಭೀರ ಹೆಸರು ಸೀತಾದೇವಿ, ಅನ್ನೆರಡು ತುಂಬಿಗುದು ಮದುವೆ ಇಲ್ಲ. ತಾಯಿ ಇಲ್ಲದ ಹೆಣ್ಣು ಮಿಂಚು ಬೀರುವ ಕಣ್ಣು, ಒಮ್ಮೊಮ್ಮೆ ಕಣ್ಣೀರ ಸರಸಿಯಹುದು. ತಾಯಿ ಇಲ್ಲದ ಹೆಣ್ಣು ಮಿಂಚು ಬೀರುವ ಕಣ್ಣು, ಒಮ್ಮೊಮ್ಮೆ ಕಣ್ಣೀರ ಸರಸಿಯಹುದು. ತಾಯಿ ಎಂದದಿ ಬಂದು ತಂಪ ನೆರೆಯುವುದೆಂದು, ಇಂಥ ಬಾಳಿಗೆ ಒಳಗೆ ಒಲವೆ ನಿನ್ನ ಕನಸು. ಹತ್ತಿರದ ಕೆರೆಯಿಂದ ತೊಳೆವ ಬಿಂದಿಗೆಯೊಳಗೆ ನೀರ ತರುವಾಗ ಅವಳ ನೋಡಬೇಕು. ಹತ್ತಿರದ ಕೆರೆಯಿಂದ ತೊಳೆವ ಬಿಂದಿಗೆಯೊಳಗೆ ನೀರ

0: ತರುವಾಗ ಒಳ ನೋಡಬೇಕು, ಕರುವನಾಡಿಸುವಾಗ ಮಲ್ಲಿಗೆಯ ಬನದೊಳಗೆ ಅವಳ ಗಂಡನ ಹೆಸರ ಕೇಳಬೇಕು. ಮೊನ್ನೆ ತಾವರಗೆರೆಯ ಜೋಯಿಸರ ಮೊಮ್ಮಗನು ಎಣ್ಣ ನೋಡಲು ಬಂದ ಅವರ ಮನೆಗೆ, ಮೊನ್ನೆ ತಾವರಗೆರೆಯ ಜೋಯಿಸರ ಮೊಮ್ಮಗನು ಎಣ್ಣ ನೋಡಲು ಬಂದ ಅವರ ಮನೆಗೆ, ವೈದಿಕರ ಮನೆಯೊಳಗೆ ಊಟ ಒತ್ತಾಗುವುದು ಒಲ್ಲೆ ನಿಂದಳು ಸೀತೆ ಕೋಣೆಯೊಳಗೆ, ವೈದಿಕರ ಮನೆಯೊಳಗೆ ಊಟ ಒತ್ತಾಗುವುದು ಒಲ್ಲೆ ನಿಂದಳು ಸೀತೆ ಕೋಣೆಯೊಳಗೆ. ಮಗಳ ಮಾತನ್ನು ಕೇಳಿ ನಕ್ಕು ಬಿಟ್ಟರು ತಂದೆ ಒಳಗೆ ನಂದ ದೀಪ ನಂದಿ ಹೋಗಿ. ಮಗಳ ಮಾತನ್ನು ಕೇಳಿ ನಕ್ಕು ಬಿಟ್ಟರು ತಂದೆ ಒಳಗೆ ನಂದ ದೀಪ ನಂದಿ ಹೋಗಿ. ಫಲವನುಡಿಸುವುದಲ್ಲಿ ಏಳಲೇನಿದೆ ಮುಂದೆ ಕೇಳಿದನು ಜೋಯಿಸಲು ತಣ್ಣಗಾಗಿ. ಬೆಳಗಾದ ಕೆರೆಯ ಬಳಿ ನನ್ನ ತಂಗಿಯ ಕಂಡು ಕನ್ನೆ ತೋರಿದಳಂತೆ ಕಾರಣವನು, ಒನ್ನೂರ ಕೇರಿಯಲ್ಲಿ ಬಂದಿದ್ದ ಹೊಸ ಕಂಡು ತನ್ನ ಕೂದಲಿಗಿಂತ ಕಪ್ಪು ಎಂದು. ನಮ್ಮೂರಿನ ಕೆರೆಯ ಸಕ್ಕರೆಯ ಗೊಂಬೆಯನ್ನು ನೋಡಬೇಕೆ ಇಂಥ ಕಪ್ಪು ಗಂಡು, ಶಾನುಬೋಧರ ಮನೆಯ ತೋರಣವೇ ಹೇಳುವುದು ಬಂದ ದಾರಿಗೆ ಸುಂಕವಿಲ್ಲವೆಂದು. ಶಾನುಭೋಗರ ಮಗಳು ರತ್ನದಂತಹ ಹುಡುಗಿ ಗಂಡು ಸಿಕ್ಕುವುದೊಂದು ಕಷ್ಟವಲ್ಲ, ಸರಿಯಾಗಿ ಗಂಡೊದಗಿ ಹೆಣ್ಣು ಸುಖವಾಗಿರಲೆಂದು ತಡವಾದರೇನಂತೆ ನಷ್ಟವಿಲ್ಲ.
1: ತುಂಬಾ ಚೆನ್ನಾಗಿ ಹಾಡಿದ್ದೀರಾ. ಅಂದ್ರೆ ನಮ್ಮ ಬೇರೆ ಕೇಳುಗರಿಗೂ ಕೂಡ ಅವಕಾಶವನ್ನ ಕೊಡ್ಬೇಕಲ್ವಾ. ನಾವು ಹೇಳೋದೇನು ಅಂತ ಹೇಳಿದ್ರೆ, ಒಂದು ಒಂದು ಪಲ್ಲವಿ ಒಂದು ಚರಣ ಹಾಡಿದ್ರೆ ಸಾಕು ಅಂತೇಳಿ. ತೊಂದರೆ ಇಲ್ಲ, ಚೆನ್ನಾಗಿ ಹಾಡಿದ್ದೀರಾ ಬಸವರಾಜ್ ಅವರೇ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ನಿಮಗೋಸ್ಕರ ಒಂದು ಈಗ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಅವರ ಒಂದು ಭಾವಗೀತೆಯನ್ನು ಪ್ರಸಾರ ಮಾಡ್ತಿದ್ದೇನೆ. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಬಸವರಾಜ್ ಅವರೇ.
0: ಅಭಿನಂದನೆ.
1: ನಮಸ್ತೆ.

ஹலோ ஹலோ ஆ நமஸ்தே நமஸ்தே ಚೆನ್ನಾಗಿದ್ದೀರಾ? ಹೀಗೆ ಎಲ್ಲರೂ ಚೆನ್ನಾಗಿರ್ಲಿ ಅಂತಾನೆ ನಾವು ಹಾರೈಸ್ತೇವೆ. ಇವಾಗ ಯಾವ ಗೀತೆಯನ್ನು ಹಾಡ್ತಿದ್ದೀರಾ? ಹಾ ಹಾಡಿ ಹಾಡಿ ಹಾಡಿ. ಏಕೆ ಬಂದು ಜನದ ಮಾ

0: ಸ್ವಲ್ಪ ಏನೋ ಗಡ್ಬಡಿ ಅನ್ಸ್ತಾ ಇದೆ. ಇವಾಗ ನಿಮ್ಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮುತ್ತಣ್ಣ ಅವರೇ. ನಿಮ್ಗೊಂದು ಈಗ ಜಾನಪದ ಗೀತೆಯನ್ನ ಪ್ರಸಾರ ಮಾಡ್ತೇನೆ, ಕೇಳಿ ಆಯ್ತಾ?
1: ನಮಸ್ತೆ.

0: ಹಲೋ
1: ನಮಸ್ತೆ ಮೇಡಮ್.
0: ನಮಸ್ತೆ ರೂಪಾ ಅವರಾ?
1: ಹೌದು ಮೇಡಮ್.
0: ಹೇಳಿ ಮೇಡಮ್, ಯಾವ ಗೀತೆಯನ್ನು ಹಾಡ್ತಿದ್ದೀರಾ? ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಯಾವ ಗೀತೆಯನ್ನು ಹಾಡ್ಬೇಕು ಅನ್ಕೊಂಡಿದ್ದೀರಾ
1: ಮೇಡಮ್? ಕೃಷ್ಣಂ ಪ್ರಣಯ ಸಖಿ ಫಿಲ್ಮಿಂದ.
0: ಹಾಡಿ ಹಾಡಿ
1: ಹೇಳ್ತೀನಿ ಮೇಡಮ್.
0: ಹಾಡಿ ಹಾಡಿ.
1: ದ್ವಾಪರ ದಾಟುತ್ತಾ ನನ್ನ
0: ಹಲೋ ಹಲೋ ಹಲೋ ಹಲೋ

0: ಹಲೋ.
1: ಹಾಂ ಹಲೋ ಸರ್.
0: ಹಾಂ ನಮಸ್ತೆ ಮೇಡಮ್.
1: ಹಾಂ ನಮಸ್ಕಾರ ನಮಸ್ಕಾರ, ಯಾರು ಮಾತಾಡ್ತಿರೋದು?
0: ಮಹೇಶ್
1: ಅವರ. ಈಗ ರೂಪಾ ಅವರು ಕರೆ ಮಾಡಿದ್ರು, ಬಹುಶಃ ಅವ್ರು ಕರೆ

0: ಆಯ್ತು ಅನ್ಸುತ್ತೆ. ಹೇಳಿ ಸರ್ ಮಹೇಶ್ ಅವರೇ, ಯಾವ ಗೀತೆಯನ್ನು ಹಾಡ್ತಿದ್ರ ಇವತ್ತು? ಭಕ್ತಿ ಗೀತೆಯನ್ನು ಹಾಡ್ತಿದ್ರ? ಹಾಡಿ ಹಾಡಿ ಹಾಡಿ.
1: ರಾಜೇಶ್ವರ ಶುಭ ಕಾರ್ಯ

0: हेलो हेलो हेलो
1: नमस्ते। हेलो
0: हेलो हेलो
1: नमस्ते मैडम जी।
0: हाँ नमस्ते ಹೇಳಿ ಸರ್।
1: ಸೂಲಂಗೇರಿ ಹಿರಮಠ ಮಾತಾಡ್ತಿದ್ದೀನಿ। ರಾಜಾ ತಾಲೂಕು
0: ಯಾರು ಸರ್?
1: ರಾಜಾ ತಾಲೂಕು ಮೂಕೂಡಿಂದ ಶಿವಲಿಂಗಯ್ಯ ಹಿರಮಠ।
0: ಶಿವಲಿಂಗಯ್ಯ ಶಿವಲಿಂಗಯ್ಯ ಹಿರಮಠ ಕಾರ್ಯಕ್ರಮಕ್ಕೆ ಸ್ವಾಗತ ಹಿರಮಠ ಅವರೇ। ಈಗಾಗಲೇ ಎರಡು ಮೂರು ಜನ ಕರೆ ಮಾಡಿದ್ರು, ಬಹುಶಃ ಸ್ವಲ್ಪ ಹೊತ್ತು ಅವರು ಹಾಡು ಹೇಳ್ತಿದ್ದಂಗೆ ಕರೆ ಕಟ್ ಆಗ್ತಿದೆ, ಏನಂತ ಗೊತ್ತಾಗಿಲ್ಲ। ಹೇಳಿ ಸರ್, ಯಾವ ಗೀತೆಯನ್ನು ಹಾಡ್ತಿದ್ರ ನೀವು? ಹೌದು ಹಲೋ, ಇದು ಕಾರ್ಯಕ್ರಮ ಏನಂತ ಗೊತ್ತಲ್ಲ ನಿಮ್ಗೆ? ಅಲ್ಲ, ಕಾರ್ಯಕ್ರಮ ಏನಂತ ಗೊತ್ತಲ್ಲ ನಿಮ್ಗೆ? ಇದು ಹಾಡಿಗೊಂದು ಗೀತೆ ಅಂತ ಕಾರ್ಯಕ್ರಮ। ಇದರಲ್ಲಿ ನಿಮ್ಮ ಇಷ್ಟದ ಯಾವುದೇ ಕನ್ನಡ ಗೀತೆಗಳನ್ನ ಹಾಡ್ಬೋದು, ಜನಪದ ಗೀತೆ ಹಾಡ್ಬೋದು, ಭಾವಗೀತೆ, ಭಕ್ತಿ ಗೀತೆ, ದೇಶಭಕ್ತಿ ಗೀತೆ, ವಚನಗಳು, ಏನ್ ಬೇಕಾದ್ರೂ ನೀವು ಹಾಡ್ಬಹುದು। ಯಾವ್ದಾದ್ರು ನೆನಪಿಗೆ ಬಂದ್ರೆ ಹಾಡ್ತೀರಾ? ನೀವು ಯಾವ ಕಾರ್ಯಕ್ರಮ ಅಂತ ಕರೆ ಮಾಡಿದ್ದು? ಹ್ಮ್, ಸರಿ, ನೀವು ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮ ಅನ್ಕೊಂಡು ಕರೆ ಮಾಡಿದ್ದೀರಾ, ತೊಂದರೆ ಇಲ್ಲ। ಈ ಮುಂದಿನ ದಿನಗಳಲ್ಲಿ ಈ ಸಮಯದಲ್ಲಿ ಹಾಡಿಗೊಂದು ಗೀತೆ ಅನ್ನುವಂತ ಕಾರ್ಯಕ್ರಮ ಮೂಡಿ ಬರ್ತದೆ 10 ಗಂಟೆವರೆಗೆ। ಇದರಲ್ಲಿ ನೀವು ಯಾವುದೇ ಕನ್ನಡ ಗೀತೆಗಳನ್ನ ಹಾಡ್ಬಹುದು, ಚಿತ್ರಗೀತೆ ಹಾಡಬಹುದು, ಭಾವಗೀತೆ, ಭಕ್ತಿ ಗೀತೆ, ದೇಶಭಕ್ತಿ ಗೀತೆ, ಜನಪದ ಗೀತೆ, ಏನ್ ಬೇಕಾದ್ರೂ ಹಾಡ್ಬಹುದು, ಗೊತ್ತಾಯ್ತಾ? ಸರಿ ಶಿವಲಿಂಗಯ್ಯ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು।

0: ಹಲೋ
1: ಹಲೋ ನಮಸ್ತೆ.
0: ಆವಾಗ್ಲೇ
1: ಹೌದು, ಕರೆ ಕಟ್ ಆಯ್ತು ನಿಮ್ದು. ಹಾಡಿ ಮೇಡಮ್, ಯಾವ ಹಾಡು ಹೇಳ್ತಿದ್ದೀರಾ? ಹಾಡಿ
0: ಹೇಳ್ತೀನಿ ಮೇಡಮ್, ಅದೇ ಕೃಷ್ಣ.
1: ಹಾಡಿ ಹಾಡಿ ಹಾಡಿ ಮೇಡಮ್.
0: ದ್ವಾಪರ ದಾಟದ ನನ್ನ
1: ಹಲೋ ಹಲೋ ಹಲೋ, ಬಹುಶಃ ಕರೆ ಕಟ್ಟಾಗಿದೆ ಅನ್ಸತ್ತೆ.
2: ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋಧರ ಶ್ರೀರಂಗದ ನಾಯಕ.
1: ಹಲೋ
3: ನಮಸ್ತೆ ಮೇಡಮ್.
1: ಹಾ ನಮಸ್ತೆ, ಯಾರು ಮಾತಾಡ್ತಿರೋದು?
3: ಮೇಡಮ್
1: ಮಹೇಶ್ವರ. ಹಾ ಹೌದು, ಮಹೇಶ್ವರ ಅಲ್ವಾ? ಹಾ ಗೊತ್ತಾಯ್ತು ಗೊತ್ತಾಯ್ತು. ಹಾಡಿ ಸರ್. ಕೇಸರಿ ಹಾಡಿ ಹಾಡಿ.
3: ರಾಜೇಶ್ವರ
1: ಚೆನ್ನಾಗಿ ಹಾಡಿದ್ರ ಮಹೇಶ್ ಅವರೇ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾ ಸ್ವಲ್ಪ ಏನೋ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಎರಡ್ ಮೂರು ಜನ ಕರೆ ಮಾಡಿದ್ರು, ಅವ್ರು ಹಾಡೋ ಅಷ್ಟೊತ್ತಿಗೆ ಕರೆ ಕಟ್ ಆಗಿತ್ತು. ಇವಾಗ ಪರವಾಗಿಲ್ಲ. ಹೌದು ಹೌದು, ಕರೆ ಮಾಡಿದ್ದಕ್ಕೆ. ಇವಾಗ ನಾನು ನಿಮ್ಗೋಸ್ಕರ ಒಂದು ದೇಶಭಕ್ತಿ ಗೀತೆಯನ್ನ, ಡಾಕ್ಟರ್ ಡಿ ಎಸ್ ಕರ್ಕಿ ಅವರು ಬರೆದಿರುವಂತಹ ಒಂದು ದೇಶಭಕ್ತಿ ಗೀತೆಯನ್ನ ಪ್ರಸಾರ ಮಾಡ್ತಿದ್ದೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮಹೇಶ್ ಅವರೇ. ನಮಸ್ತೆ.

0: ಹಲೋ
1: ಹಲೋ
0: ಹಲೋ ನಮಸ್ತೆ
1: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
0: ಸುಬ್ರಹ್ಮಣ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
1: ಥ್ಯಾಂಕ್ ಯು ಮೇಡಮ್.
0: ಹೇಳಿ ಸುಬ್ರಹ್ಮಣ್ಯ ಅವರೇ, ಹೇಗಿದ್ದೀರಾ ನೀವೆಲ್ಲ?
1: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ?
0: ನಾವು ಚೆನ್ನಾಗಿದ್ದೀವಿ.

0: ಗೀತೆಯನ್ನು ಹಾಡ್ತಿದ್ದೀರಾ ಈಗ?
1: ಮೇಡಮ್, ನಾನು ರಣರಂಗ ಚಿತ್ರದ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹಾಡಿರೋದು ಒಂದು ಗೀತೆ ತಗೊಂಡಿದ್ದೆ.
0: ಹಾಡಿ ಹಾಡಿ ಹಾಡಿ.
1: ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ತಂಗ, ಬಾರೋ ಬಾ ನನ್ನ ರಾಜ, ನಿನಗೆ ನೀನೆ ಮಹಾರಾಜ, ಹಿಡಿಯೋ ಆತ್ಮ ಬಲದತ್ರ, ಅದುವೇ ಜಯ ಮಹಾಮಂತ್ರ, ನಿನ್ನ ದಾರಿಯಲ್ಲಿ ಎಲ್ಲೂ ಕೋಲೆ ಇಲ್ಲ, ಬಾಳ ಯುದ್ಧದಲ್ಲಿ ನಿನ್ನ ಗೆಲ್ಲೋರಿಲ್ಲ, ಕೆಲವೋ ಬಲವೋ ಮುಂದೆ ನುಗ್ಗಿ ನುಗ್ಗಿ ಬಾ. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ತಂಗ, ಬಾರೋ ಬಾರ ನನ್ನ ರಾಜ, ತಿರುಗೋ ಭೂಮಿಯಲ್ಲಿ.
0: ಹಲೋ, ಸುಬ್ರಹ್ಮಣ್ಯ ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಇವಾಗ ಅವರಿಗೋಸ್ಕರ ಒಂದು ನಾನು ಕನ್ನಡ ಚಿತ್ರಗೀತೆಯನ್ನು ಪ್ರಸಾರ ಮಾಡ್ತಿದ್ದೇನೆ, ಇಂದ್ರಜಿತ ಚಿತ್ರದ ಗೀತೆ.

0: sa gana.
1: ಕೆಲವರೇ ಈಗ ಒಂದು ವಾಣಿಜ್ಯ ಪ್ರಕಟಣೆ.
2: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು ಯಾವ್ದ್ರದ್ದು ಯಾವ್ದ್ರದ್ದು ಯಾವ್ದ್ರದ್ದು ಚಿನ್ನನ ಫೀಸ್ ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
3: ಆರ್.ಬಿ.ಐ ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಬೇರೆ ಆಹಾರನು ಕೊಡು. 2 ವರ್ಷದ ತನಕ ಎದೆ ಹಾಲೇ ಕೊಡು, ಅಂದ್ರೆ ನಿಮ್ ಕೂಸು ಗಟ್ಟಿ ಮುಟ್ಟಿರ್ತದೆ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಹಲೋ
6: ಹಲೋ
1: ಹಲೋ, ನಮಸ್ತೆ ಸರ್.
6: ನಮಸ್ತೆ ಮೇಡಮ್.
1: ಯಾರು ಮಾತಾಡ್ತಿರೋದು ಸರ್?
6: ಮೇಡಮ್ ಗಂಗಾವತಿಯಿಂದ ಶರಣಪ್ಪ.
1: ಶರಣಪ್ಪ ಅವರಾ? ಹೇಳಿ.

0: ಶರಣಪ್ಪ ಅವರೇ, ಯಾವ ಗೀತೆಯನ್ನು ಹಾಡ್ತಿದ್ದೀರಾ ಇವತ್ತು?
1: ಗೀತೆ ಹಾಡ್ತೀನಿ ಮೇಡಮ್.
0: ಹಾ ಹೇಳಿ, ಹಾಡಿ ಹಾಡಿ.
1: ಅಲ್ಲ ಮೇಡಮ್, ಹಾಡ್ತೀನಿ ಮೇಡಮ್.
0: ಹಾ,
1: ನಿಮ್ ಹಾಡೋರು
0: ಹಾ ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ, ಹಾಡಿ ಸರ್, ತೊಂದರೆ ಇಲ್ಲ. ಸ್ವಲ್ಪ ತಿಳಿಸ್ತೀವಿ ಸರ್, ತಿಳಿಸ್ತೀವಿ, ಖಂಡಿತವಾಗ್ಲೂ ತಿಳಿಸ್ತೀವಿ. ಹಾ ಹಾಡಿ ಸರ್, ಹಾಡಿ ಸರ್.
1: ಹಲೋ.
0: ಹಾ ಹಲೋ, ಹಾಡಿ ಸರ್. ಶರಣಪ್ಪ ಅವರು ಒಂದು ಸುಂದರ ಗೀತೆಯನ್ನ ಹಾಡಿದ್ದಾರೆ, ಅವರಿಗೋಸ್ಕರ ಈಗ ಒಂದು ಭಾವಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ.

ಕೆಲವರೇ ಹಾಡಿಗೊಂದು ಗೀತೆ ನೇರ ಫೋನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 2253455 ಎಸ್ಟಿಡಿ ಕೋಡ್ 083382 ಅಥವಾ ಮೊಬೈಲ್ ಸಂಖ್ಯೆ 9480249740 ಗೆ ಕರೆ ಮಾಡಬಹುದು.

0: ಹಲೋ
1: ಹಲೋ ಮೇಡಮ್, ನಮಸ್ಕಾರ.
0: ಹಾಂ ನಮಸ್ಕಾರ, ಹೇಳಿ ಸರ್, ಯಾರು ಮಾತಾಡ್ತಿರೋದು?
1: ಮೇಡಮ್ ಹರಿಹರ ಕಾಂಪ್ಲೆಕ್ಸಿಂದ
0: ನಾಗರಾಜ್ ಅವರ.
1: ಹಾಂ ಮೇಡಮ್.
0: ಹಾಂ ಹೇಳಿ ಸರ್, ಯಾವ ಗೀತೆಯನ್ನು ಹಾಡ್ತಿದ್ದೀರಾ, ಹಾಡ್ತೀರಾ?
1: ಹಾಂ ಮೇಡಮ್,
0: ಹಾಡಿ ಹಾಡಿ ಸರ್.
1: ಮೇಡಮ್ ಚೈತ್ರದ ಪ್ರೇಮಾಂಜನ ಸಿನಿಮಾ.
0: ಹಾಂ ಹಾಡಿ ಹಾಡಿ. ಇಕೋ ಬರ್ತಾ ಇದೆಯಾ? ಹಾ ಹೇಳಿ ಈಗ.
1: ಕೋಗಿಲೆ ಕೋಗಿಲೆ ಹಾಡಲೆ ಮತ್ತೆ
0: ಹಾಡಿ ಸರ್, ಹಾಡಿ.
1: ಭೂತ ಎಮ್ಮನ ಕೈಗೂ ಸಮ್ಮನ ಇದೇ ಮೊದಲು ಬರೀ ತೊದಲು ಕೇಳೇ ಹಾಡುವೆ, ಇದೇ ಮೊದಲು ಬರೀ ತೊದಲು ಕೇಳೇ ಹಾಡುವೆ. ಕೋಗಿಲೆ ಕೋಗಿಲೆ ಹಾಡಲೆ ಒಂಟಿ ನಾನು ಮರಗಳೇ ಒಂಟಿ ನಾನು ಎಲೆಗಳೇ ಕೊಕ್ಕಿನಲ್ಲಿ ತಿಂಡಿಯ ಗುಟುಕು ನೀಡುವ ಅಕ್ಕಿ ಸ್ವಲ್ಪ ಉಳಿಸಿ ತಿನಿಕೆಯ ನನಗೂ ಅದುವಿದೆ. ಮೇಡಮ್ ಹಲೋ.
0: ಹಲೋ ಹಲೋ, ಚೆನ್ನಾಗಿ ಹಾಡಿದ್ದೀರಾ ನಾಗರಾಜ್ ಅವರೇ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಾವು ಗಮನಕ್ಕೆ ತಂದಿದ್ದೇವೆ ನಮ್ಮ ಹಿರಿಯ ಅಧಿಕಾರಿಗಳಿಗೆ. ಸರಿ, ನಾವು ಗಮನಕ್ಕೆ ತಂದಿದ್ದೇವೆ. ಇವಾಗ ನಿಮ್ಗೋಸ್ಕರ

0: హలో
1: హలో
0: హలో నమస్తే ఇడుగుంజి ఉందా యారు సార్ మాట్లాడుతున్నారు
1: గణపతి
0: గణపతి అంతనా ಸರಿ ಗಣಪತಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಯಾವ ಗೀತೆಯನ್ನು ಹಾಡ್ತಿದ್ದೀರಾ
1: ನಮ್ಮ ತಾಯಿಯವರು ಒಂದು
0: ಹಾಡಿ ಹಾಡಿ
1: ತಾಯಿಯವರಿಗೆ ಕೊಡ್ತಾನೆ
0: ಹಾ ಹಾಡಿ ನಿಮ್ಮ ತಾಯಿಯವರು ಹಾಡ್ತಿದ್ದಾರಾ ಹಾ ಹಾಡಿ ಹಾಡಿ ಹಾಡಿ ಅವ್ರ ಹೆಸರು ಕೊಡಿ ಕೊಡಿ ಹಾ ನಮಸ್ಕಾರ ಮೇಡಮ್ ಮೇಡಮ್ ತನ್ನ ಹೆಸರು
2: ವಿಜಯಲಕ್ಷ್ಮಿ
0: ವಿಜಯಲಕ್ಷ್ಮಿ ಅವರಾ ಸರಿ ಸರಿ ಹಾಡಿ ಹಾಡಿ ಮೇಡಮ್ ಬಹುಶಃ ಅವ್ರು ಹಾಡ್ತಾ ಇರಬೇಕಾದ್ರೆ ಕರೆ ಕಟ್ಟಾಗಿದೆ ಅನ್ಸುತ್ತೆ. ಅವರಿಗೋಸ್ಕರ ನಾನೀಗ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ.

0: ஹலோ ஹலோ ಹಲೋ
1: ನಮಸ್ತೆ ಮೇಡಮ್.
0: ಹಾ ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ರೇಖಾ ರಾಜೇಶ್
0: ಕುರ್ತ. ರೇಖಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಹಾ
0: ಹೇಳಿ ಹೇಳಿ ಮೇಡಮ್. ಹಲೋ ಹಲೋ.

0: ಹಲೋ
1: ಹಲೋ
0: ಹಲೋ ಮೇಡಮ್. ಹಾ ರೇಖಾ ಅವರೇ, ಹೌದು ಕಟ್ ಆಗ್ತಾ ಇದೆ. ಹಾಡಿ ಮೇಡಮ್, ಯಾವ ಗೀತೆಯನ್ನು ಹಾಡ್ತಿದ್ರೆ ಹಾಡಿ.
1: ಜನಪದ ಶೈಲಿಯ ಒಂದು ಭಕ್ತಿಗೀತೆ
0: ಹಾಡಿ ಹಾಡಿ ಹಾಡಿ ಮೇಡಮ್.
1: ತಿಂಗ ತಿಂಗಳಿಗೂ ಚಂದ ಗಂಧ ತುಂಬೈತೆ ಗುಡಿಯಲ್ಲ, ಗಂಧ ತುಂಬೈತೆ ಗುಡಿಯಲ್ಲ, ಜುಂಡು ಅಪ್ಪ ನಂಜುಂಡು ನೆಲೆಗೊಂಡು, ಅಪ್ಪ ನಂಜುಂಡು ನೆಲೆಗೊಂಡು, ತಿಂಗ ತಿಂಗಳಿ ಜನಗೂಡು ಚಂದ ಜನಗೂಡು ಅಂದ ತುಂಬೈತೆ ಗುಡಿಯಲ್ಲಿ, ಕಂದ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು, ಎಷ್ಟೊತ್ತು ಸುಖ ನಿದ್ದೆ ಅಪ್ಪ ನಂಜುಂಡು ನೆಲೆಗೊಂಡು. ಹಲೋ ಮೇಡಮ್.
0: ಹಲೋ ಹಲೋ ರೇಖಾ ಅವರೇ, ಚೆನ್ನಾಗಿ ಹಾಡಿದ್ದೀರಾ. ಈಗ ನಾನು ನಿಮಗೋಸ್ಕರ ಒಂದು, ಹೌದು ಟೈಮ್ ಆಗ್ತಾ ಇದೆ, ಒಂದು ಜನಪದ ಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ. ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ರೇಖಾ ಅವರೇ.
1: ತುಂಬ ಧನ್ಯವಾದ ಮೇಡಮ್.
0: ಧನ್ಯವಾದಗಳು.

ಕೇಳಿದರೆ ಕಾರ್ಯಕ್ರಮದ ಸಮಯ ಮುಗಿತಾ ಬರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ಟಿ ಸಿ ಬಸವರಾಜ್, ಮುತ್ತಣ್ಣ, ರೂಪ, ಮಹೇಶ್, ಶಿವಲಿಂಗಯ್ಯ, ಸುಬ್ರಹ್ಮಣ್ಯ, ಶರಣಪ್ಪ, ನಾಗರಾಜ್, ಗಣಪತಿ, ವಿಜಯಲಕ್ಷ್ಮಿ ಹಾಗೂ ರೇಖಾ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಆಲಿಸಿದಂತಹ ಎಲ್ಲ ಶ್ರೋತೃಗಳಿಗೂ ಮತ್ತೊಮ್ಮೆ ಧನ್ಯವಾದಗಳು. ಕಾರ್ಯಕ್ರಮದ ಪ್ರಸ್ತುತಿ ನೀತಾ ನಾಯ್ಕ್. ತಾಂತ್ರಿಕ ನೆರವು ಪಿ ವಿ ಜಯರಾಮನ್, ಸಾಜಿ ಹಾಗೂ ಸಿರಿಲ್.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@gmail.com.

ಹೌದು, ವಿವಿಧ ಭಾರತೀಯ ನಕಲು ಮಾಡಿ ಕೇಳ್ತಾ ಇದ್ರ ಭಾನುವಾರದ ಬೆಳಗಿನ ಪ್ರಸಾರದಲ್ಲಿ. ಅದರಲ್ಲೂ 10:04:40 ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೆ ಒಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿರೋದು ಬಾನುಲಿ ಬಂಧು ಚಂದು. ಹಳೆಯ ಹಾಡುಗಳು ಅಂದ್ರೆ ನಿಮ್ಗೆಲ್ಲ ತುಂಬಾನೇ ಇಷ್ಟ, ಹಾಗಾಗಿ ಒಂದಷ್ಟು ಚಂದದ ಹಳೆಯ ಹಾಡುಗಳನ್ನ ಆರಿಸಿ ನಿಮಗಾಗಿ ಕೇಳಿಸುವಂತಹ ಪ್ರಯತ್ನ ನಂದು. 1990ರ ದಶಕದ ಒಂದಷ್ಟು ಸಿನಿಮಾ ಹಾಡುಗಳು ಪ್ರಸಾರ ಆಗುತ್ತೆ. ಯಾವ್ಯಾವ ಸಿನಿಮಾ ಹಾಡುಗಳನ್ನ ಕೇಳ್ತಾ ಯಾರ್ಯಾರಿಗೆ ಏನೇನು ನೆನಪಾಗುತ್ತೋ ಗೊತ್ತಿಲ್ಲ, ಒಂದಷ್ಟು ಚಂದದ ಹಾಡುಗಳಂತೂ ಪ್ರಸಾರವಾಗುತ್ತೆ. ಹಾಗೇನೆ ನಮ್ಗೆ ಕಾರ್ಯಕ್ರಮವನ್ನ ಕೇಳ್ತಾ ಕೇಳ್ತಾ ತುಂಬಾ ಜನರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳಿ ಬೆಳಗಾವಿ ಕಣಬರ್ಗಿ ಬಸವರಾಜ್ ಕುಂಬಾರ್ ಅವರು, ಡಾಕ್ಟರ್ ಅಂಬುಜಾ ಮಳಖೇಡ್ಕರ್ ಅವರು, ಅವರ ಜೊತೆಗೆ ವಿಶ್ವ ಅಧಿಕ ರಕ್ತದೊತ್ತಡ ದಿನದ ಸಂದರ್ಭದಲ್ಲಿ ಮಾಹಿತಿ ಚೆನ್ನಾಗಿತ್ತು ಅಂತ ಬೊಪ್ಪ ವೆಂಕಟೇಶ್ ಅವರು, ಸುಧಾ ಕನಕನಪಾಳ್ಯದಿಂದ ಆರೋಗ್ಯ ಮಾಹಿತಿ ಕೊಟ್ರಿ ದಿನ ವಿಶೇಷದಲ್ಲಿ ಹೈಪರ್ ಟೆನ್ಷನ್ ಬಗ್ಗೆ, ಅದು ಕೂಡ ಬಹಳ ಸೊಗಸಾಗಿತ್ತು ಅಂತ ಹೇಳಿದ್ರೆ, ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿ ಬೆಂಗಳೂರಿನಿಂದ ಅಧಿಕ ರಕ್ತದೊತ್ತಡದ ಬಗ್ಗೆ ವೈದ್ಯರ ಜೊತೆಗಿನ ಸಮಾಲೋಚನೆ ಅತ್ಯಂತ ಉಪಯುಕ್ತವಾಗಿತ್ತು ಅಂತ ಹೇಳ್ತಾರೆ. ಯಾರಿದು ಒಂದಷ್ಟು ಡೀಟೇಲ್ಸ್ ಕಳಿಸ್ಬಿಟ್ಟಿದ್ದಾರಲ್ಲ, ಹೆಸರು ಗೊತ್ತಾಗಿಲ್ಲ, ಹೆಸರು ಹಾಕಿಲ್ಲ. ಏನಿದು ಯಾರೋ ಒಬ್ರು ಏನು ಮೆಸೇಜ್, ಹೆಸರೇನು ಹಾಕಿಲ್ವಲ್ಲಪ್ಪ, ಶರಣಪ್ಪ ಅಂಗಡಿಯವರು ಏನೋ ಮೆಸೇಜ್ ಕಳಿಸ್ಕೊಟ್ಟಿದ್ದಾರೆ. ಗುಡ್ ಮಾರ್ನಿಂಗ್, ಮಾಹಿತಿ ಚೆನ್ನಾಗಿತ್ತು ಅಂತ ಯಾರು ಸಂದೇಶ ಕಳಿಸಿರೋದು, ಹೆಸರು ಎಲ್ಲಿ ಹೋಯ್ತು ಕಾಣ್ತಾ ಇಲ್ವಲ್ಲ. ಸಂಜಯ್ ಕತ್ರಿಗುಪ್ಪೆಯಿಂದ ನಿಮ್ಮ ಹೆಸರು ಮತ್ತೆ ಊರು ಹಾಕಿದ್ದೀರಾ, ಕರೆಕ್ಟ್. ಓಕೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಮಧುಸೂದನ್ ಅವರು ಬೆಂಗಳೂರಿನಿಂದ, ಗೀತಾ ಜೋಶಿ ಅವರು, ಕಾರ್ಯಕ್ರಮದಲ್ಲಿ ವೈದ್ಯರು ಒಳ್ಳೆ ಉಪಯುಕ್ತ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಮಾಹಿತಿ ಆಗರ ವಿವಿಧ ಭಾರತಿಗೆ ಅನಂತ ವಂದನೆಗಳು ಅಂತ. ಸುಮಿತ್ರಾ ಮೂರ್ತಿ ಮಲ್ಲೇಶ್ವರಂಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ರೆ, ಶುಭೋದಯ, ಚಂದ್ರಿಕಾ ಬೆಳವಾಡಿ ಅವರ ಸಂದರ್ಶನ ಚೆನ್ನಾಗಿತ್ತು, ನಾವು ಕೂಡ ಅದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿರೋದು ಬಹಳ ಹೆಮ್ಮೆಯ ವಿಷಯ, ಸಾಕಷ್ಟು ಜನ ನಾವೆಲ್ಲ ಚಂದ್ರಿಕಾ ಅವರ ಸ್ನೇಹಿತರು, ಕಾಯ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ರೆ, ಇಲಾಖೆಯ ಪ್ರತಿಯೊಂದು ಮಜಲನ್ನ ಪ್ರಗತಿಯನ್ನ ಖುಷಿಯಿಂದ ಸಾಧಿಸಿದ್ದೇವೆ, ಚಂದ್ರಿಕಾ ಅವರ ಉತ್ಸಾಹ ಹೆಮ್ಮೆ ನಮ್ಗೆ ಕೂಡ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾರೆ. ಪರಿಮಳ ಮೂರ್ತಿ ಯಲಹಂಕದಿಂದ, ಚಂದ್ರಿಕಾ ಮೇಡಮ್ ಅವರು ಚೆನ್ನಾಗಿ ಮಾತಾಡಿದ್ರು ಅಂತ ಹೇಳಿದ್ರೆ, ವಾಣಿಶ್ರೀ ಧಾರವಾಡದಿಂದ, ನಾದೋಪಾಸನೆ ಮತ್ತೆ ನಮ್ಮ ಆರೋಗ್ಯದಲ್ಲಿ ಹೈಪರ್ ಬ್ಲಡ್ ಪ್ರೆಷರ್ ಬಗ್ಗೆ, ಟೆಲಿಕಾಂ ಬಗ್ಗೆ ಕೇಳಿದೆ, ಕಾರ್ಯಕ್ರಮನ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಹರೀಶ್ ಅವರು ಮಲ್ಲೇಶ್ವರಂಯಿಂದ ಸಂದೇಶ ಕಳಿಸಿದ್ರೆ, ಸೋಮಶೇಖರ್ ಅವರು ಸಂದೇಶ ಬಂದಿದೆ, ಅಥಣಿಯಿಂದ ಸೋಹನ್ ಗುರುವ ಇವರೆಲ್ಲರೂ ಸಂದೇಶವನ್ನ ಕಳಿಸಿ ಕಾರ್ಯಕ್ರಮವನ್ನ ಇಷ್ಟಪಟ್ಟಿದ್ದಾರೆ. ನಾವೀಗ ಹಳೆಯ ಹಾಡುಗಳನ್ನ ಕೇಳ್ತಾ ಸಾಗೋಣ. ಮೊದಲಿಗೆ ಬರ್ತಾ ಇದೆ ಆಸೆಗುಬ್ಬ ಮೆಸಿಗುಬ್ಬ ಚಿತ್ರದ ಗೀತೆ, ಜೀವರಿಶಂಕರ್ ಅವರು ಬರೆದಿದ್ದಾರೆ, ಉಪೇಂದ್ರ ಕುಮಾರ್ ಅವರ ಸಂಗೀತ, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ.

0: ಕಥನಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಏಕಲವ್ಯ ಚಿತ್ರದ ಗೀತೆ ಪ್ರಸಾರವಾಯಿತು. ಚಿತ್ರ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ಚಿ ಉದಯಶಂಕರ್ ಅವರ ರಚನೆ, ಸಂಗೀತ ರಾಜ್ ಅವರು ಸಂಗೀತ ಸಂಯೋಜನೆ ಮಾಡಿದ್ರು.

97.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರದಲ್ಲಿ 10:18 ಸಮಯ ಆಗಿದೆ. ನೀವೀಗ ಕೇಳುವ ಎರಡು ಹಾಡುಗಳು ಪೊಲೀಸ್ನ ಹೆಂಡತಿ ಚಿತ್ರದ ಗೀತೆ, ಮನು ಮತ್ತು ರಾಧಿಕಾ ಅವರ ಧ್ವನಿಗಳು, ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇದೆ. ಅದರ ಜೊತೆಗೆ ಗಜಪತಿ ಗರ್ವಭಂಗ ಚಿತ್ರದ ಗೀತೆ ಕೇಳಿ. ಮಂಜುಳಾ ಗುರುರಾಜ್, ರಾಘವೇಂದ್ರ ರಾಜ್ಕುಮಾರ್ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆ ಚಿ ಉದಯಶಂಕರ್ ಅವರ ರಚನೆ. ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
3: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
2: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
3: ಪರಿಸರ ಸಂರಕ್ಷಣೆ,
2: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
4: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.

ಡಾಕ್ಟರ್ ನಾ ಸೋಮೇಶ್ವರ್. ಆಕಾಶವಾಣಿ ಕೇಂದ್ರವನ್ನ ನನ್ನ ಗೆಳೆಯ ಆತ್ಮೀಯ ಮಿತ್ರ ಅಂತ ಪರಿಗಣಿಸಿ ನನ್ನ ಶಾಲಾ ದಿನಗಳಿಂದ ಇವತ್ತಿನವರೆಗೂ ಕೇಳ್ಕೊಂಡು ಬರ್ತಾ ಇದ್ದೇನೆ. ಸಮಯ ಸಿಕ್ಕಾಗೆಲ್ಲ ಕೇಳ್ತೇನೆ.

ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ನೀವು ಕೇಳಿದ್ರಿ ಅವನೇ ನನ್ನ ಗಂಡ ಚಿತ್ರದ ಹಾಡು. ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದ್ರು ಹಂಸಲೇಖ, ಹಾಡಿಗೆ ದನಿಯಾಗಿದ್ರು ಲತಾ ಹಂಸಲೇಖ. 10:34 ಸಮಯವಾಗಿದೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಪ್ರಸಾರದಲ್ಲಿ ಮುಂದೆ ನೀವು ಕೇಳುವ ಹಾಡು ಹೊಸ ಜೀವನ ಚಿತ್ರದು. ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿದೆ. ಸಾಹಿತ್ಯ ಮತ್ತು ಸಂಗೀತ ನೀಡಿದವರು ಹಂಸಲೇಖ.

0: ವಾಹನ ನಡೆಸುವುದು ಒಂದು ಕಲೆ, ಆದರೆ ಅಜಾಗರೂಕತೆಯ ಪ್ರಯಾಣ ಅಪಘಾತಕ್ಕೆ ಆಹ್ವಾನ.
1: ಹಳೆಯ ಹಾಡುಗಳು ಚೆನ್ನಾಗಿದೆ, ಹಸಿರು ಗಾಜಿನ ಬಳೆಗಳ ಹಾಡು ಚೆನ್ನಾಗಿತ್ತು, ಬೇರೆ ಬೇರೆ ರೀತಿಯ ಹಾಡುಗಳು ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕೆಲವರು 60 ಮತ್ತು 70ರ ದಶಕದ ಹಾಡುಗಳೇ ನಮ್ಗೆ ಇಷ್ಟ ಅಂತ ಕೂಡ ಹೇಳ್ತಾ ಇದ್ದಾರೆ. 1990, 1989 ಹಾಡುಗಳು ಕೂಡ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇದೆ. ವಿಜಯಪುರದಿಂದ ವೆಂಕಣ್ಣ ದೀಕ್ಷಾ ಅವರ ಸಂದೇಶ ಬಂದಿದೆ. ಅಥಣಿ ಶಿವನೂರು ಶಾಂತಗಿರಿ ಮಲ್ಲಯ್ಯ ಮಠದವರು, ಮತ್ತೆ ಯಾರಿದು ಭಾಗ್ಯ ರಾಮಣ್ಣ ಅವರ ಸಂದೇಶ ಬಂದಿದೆ. ಜೊತೆಗೆ ಮೂರ್ತಿ HS, ದಿನೇಶ್ ಗುಡ್ಡದೂರು ಆಲ್ದೂರು ಅಂಚೆ ಚಿಕ್ಕಮಗಳೂರಿನಿಂದ ಹೇಳ್ತಾ ಇದ್ರೆ, 90ರ ಸವಿ ನೆನಪು ಮರುಕಳಿಸ್ತು, ಧನ್ಯವಾದ ವಿವಿಧ ಭಾರತಿ. ಹಾಗೆ ವಿಶ್ವ ಟೆಲಿಕಾಂ ಮತ್ತೆ ಹೈಪರ್ ಟೆನ್ಷನ್ ಡೇ ಸಂದರ್ಭದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಹೇಳ್ತಾರೆ. ಉಮೇಶ್ ಅವರು ಸಿರಿಗೆರೆಯಿಂದ ಹೇಳ್ತಾ ಇದ್ರೆ, ಕಾಲೇಜು ದಿನಗಳಲ್ಲಿ ಹೆಚ್ಚಾಗಿ ಗುಣಗ್ತಾ ಇದ್ದಂತಹ ಸುಮಧುರವಾದ ಹಾಡುಗಳು ಪ್ರಸಾರ ಆಗ್ತಾ ಇದೆ ಅಂತ. ಯಾರಿವರು, ರೂಪಾ ಲಕ್ಷ್ಮೀಕಾಂತ ತೇಜಸ್ವಿನಿ ಯಶವಂತ್ ಚನ್ನನ್ಕುಂಟೆ ಶಿರಾದಿಂದ ಸಂದೇಶ ಕಳಿಸ್ಕೊಟ್ರೆ. ಕೌಸಲ್ಯವರು ಬನಶಂಕರಿಂದ, ಹಸಿರು ಗಾಜಿನ ಬಳಗಡೆ ನಿಜಕ್ಕೂ ಒಳ್ಳೆ ಹಾಡು, ನಂಜುಂಡಿ ಕಲ್ಯಾಣ ಸಿನಿಮಾದ ಹಾಡು ಕೂಡ ನಂಗೆ ಇಷ್ಟ ಆಯ್ತು ಅಂತಾರೆ. ಸುಮಯಾ ಸುಂಕದಕಟ್ಟೆಯಿಂದ, ಇವ್ರಿಗೂ ಕೂಡ ಹಸಿರು ಗಾಜಿನ ಬಳೆಗಳ ಹಾಡು ಇಷ್ಟ ಆಗಿದೆ. ಜಗದಾಂಬಿಕಾ ಹಂಸವೇಣಿ ನಮಸ್ತೆ ಅಂತ ಹೇಳ್ತಾ ಇದ್ರೆ, 90ರ ಹಾಡುಗಳು ಖುಷಿ ಕೊಡ್ತಾ ಇದೆ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಧಾರವಾಡ ತಾಲೂಕು ಹೆಬ್ಬಳ್ಳಿ ಗ್ರಾಮದ ಶಿವಾನಂದ ಪರುತಪ್ಪ ಹೋಗಾರ್, ಬೆಳಿಗ್ಗೆ 6 ಗಂಟೆಯಿಂದ ಇಲ್ಲಿವರೆಗೂ ಎಲ್ಲ ಕಾರ್ಯಕ್ರಮಗಳು ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿದ್ರೆ, ಚಂದದ ಹಾಡುಗಳು ಅಂತ CM ಲಕ್ಷ್ಮಣ ಮಲ್ಲೇಶ್ವರಂಯಿಂದ, ನಾಗರಾಜ್ ಕೊಡೆಕಲ್ ಹಸಿರು ಗಾಜಿನ ಬಳೆಗಳು, ಈ ಕೈಗಳಿಗೆ ಸಿಂಗಾರ, ವಿವಿಧ ಭಾರತಿ ಓಲ್ಡ್ ಇಸ್ ಗೋಲ್ಡ್ ಹಾಡುಗಳು ನಮ್ಮ ಕಿವಿಗಳಿಗೆ ಬಂಗಾರ ಮತ್ತೆ ಆಭರಣ ಅಂತ ಚಂದದ ಸಂದೇಶ ಕಳಿಸಿದ್ದೀರಿ, ಧನ್ಯವಾದಗಳು. ಶಂಕರಣ್ಣ ಅವರ ಆಕ್ಟಿಂಗ್ ಅಂದ್ರೆ ನಂಗೆ ತುಂಬಾನೇ ಇಷ್ಟ, ನನ್ನ ಫೇವ್ರೇಟ್ ಹಾಡು ಅನಾಥ ಮಗುವಾದಿ ಅದು ಅಂತ ಚನ್ನಪ್ಪ ಅವರು JP ನಗರದಿಂದ ಸಂದೇಶ ಕಳಿಸಿದ್ರೆ. ಶಾಂತಾಚಾರ ಬಡಿಗೇರ, ವಿವಿಧ ಭಾರತೀಯ ಇಂಪಾದ ಹಳೆಯ ಹಾಡುಗಳು, ಮಧುರವಾದ ಸಂಗೀತ, ಎವರ್ಗ್ರೀನ್, ಹಳೆಯ ದಿನಗಳನ್ನು ನೆನಪಿಸುವಂತಹ ಧ್ವನಿ ಹಾಡುಗಳು ಮನಸ್ಸಿಗೆ ಕೊಡುವ ನೆಮ್ಮದಿನೇ ಬೇರೆ, ರೇಡಿಯೋ ಕಾರ್ಯಕ್ರಮಗಳು ಸೊಗಸಾಗಿದೆ ಅಂತ ಹೇಳ್ತಾರೆ. ಪುಷ್ಪಾ ಶಾನ್ಬಾಗ್, ಎಲ್ಲ ಹಾಡುಗಳು ಇಷ್ಟ ಆಯ್ತು, ಹಸಿರಂಗ್ ಗಾಜಿನ ಬಳೆ ತುಂಬಾನೇ ಇಷ್ಟ ಅಂತ. ಹೊಸ ಜೀವನ ಸಿನಿಮಾದ ಹಾಡು ಎಷ್ಟೊಂದು ಅರ್ಥಪೂರ್ಣ ಅಂತ ವಾಣಿಶ್ರೀ ಅವರು ಹೇಳ್ತಾರೆ. ಕುಮಾರ್ ಬಂಗಾರಿ ಆಟೋ, ಓಲ್ಡ್ ಇಸ್ ಗೋಲ್ಡ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮೈತ್ರಿ JC ನಗರ ಪೋಸ್ಟ್ ಆಫೀಸ್ ರೋಡಿಂದ, ರಾಜಶೇಖರ್ ಹೊಸಪೇಟೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಎಸ್ ರಾಜು ಚಿಕ್ಕ ಅಂಕನಹಳ್ಳಿ, ಗೀತಾ ತಟ್ಟಿ ಹಂಪಸಾಗರದಿಂದ NR ಕೃಷ್ಣಮೂರ್ತಿ ಅವರು, ಆಮೇಲೆ ಹೊಸಪೇಟೆ ಜಿಲ್ಲೆ ಹೊಸಪೇಟೆಯಿಂದ ರಾಜೇಶ್ವರಿ ಕೊಟ್ರೇಶ್ ಗಗನ್ ದೀಪ್, ಹಳೆ ಹಾಡುಗಳು ಅಂದ್ರೆ ಮುತ್ತು ರತ್ನಗಳಿದ್ದ ಹಾಗೆ ಕೇಳೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಅಂತಾರೆ. ಇನ್ನು ಓಲ್ಡ್ ಇಸ್ ಗೋಲ್ಡ್ ಸಾಂಗ್ ಸೂಪರ್ ಆಗಿದೆ ಅಂತ ಗಟ್ಟಿಹಳ್ಳಿ ಕೋಲಾರದಿಂದ ಲಕ್ಷ್ಮಿ ಅವರು ಕಳಿಸಿರುವ ಸಂದೇಶ ಬಂದಿದೆ. ಹಳೆಯ ಹಾಡುಗಳು ಸುಮಧುರ ಅಂತ ಹೇಳಿ ನವೋದಯ ನಾಗರಾಜ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. 10:43:35 ಸಮಯ ಆಗಿದೆ. ನೀವೀಗ ಕೇಳುವ ಚಂದದ ಹಾಡು ಕೊಲ್ಲೂರ್ಕಾಳ ಚಿತ್ರದ್ದು, ಮಂಜುಳಾ ಗುರುರಾಜ್ SP ಬಾಲಸುಬ್ರಹ್ಮಣ್ಯಂ ಅವರು ಜೊತೆಯಾಗಿ ಹಾಡಿದ್ದಾರೆ. ಆನಂದ್ ಜಯಗೋಪಾಲ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ಒಂದೆಡೆ ಅನ್ನಕ್ಕಾಗಿ ಪರದಾಟ,
1: ಇನ್ನೊಂದೆಡೆ ತಿಂದು ಹೆಚ್ಚಾಗಿ ಎಸೆಯುವ ಆಟ.
0: ಸಮಾರಂಭಗಳಲ್ಲಿ ಸಂತೃಪ್ತ ಸಮೃದ್ಧ ಭೋಜನ ಉಂಡರು ಚೆಲ್ಲಿ ವ್ಯರ್ಥಗೊಳಿಸದಿರಿ.
2: ಕಿತ್ನಾ ಅಮೀರ್ ಹೋಯಾ ಕಿತ್ನಾ ಗರೀಬ್, ಹಾಯ್ ಉತ್ನಾ ಹೀ ಜಿತ್ನಾ ಹೈ ಉಸ್ ಕನಸೀ.
1: ಬಿಸಾಡುವ ಅನ್ನದ ಒಂದು ಅಗುಳಿಗಾಗಿ ನಾವು ಮುಂದೊಂದು ದಿನ ಪರದಾಡಬೇಕಾದೀತು.
2: ಹಾಗೆ ಮಾಲಿಕ್ ಕೆ ಚಲ್ತಾ ನಹೀ ಕೋಯಿ ದಾಮ್ ಲೇನೆ ವಾಲೆ ಕರೋಡ್ ದೇನೆ ವಾಲಾ ಏಕ್ ರಾ.
1: ಪ್ರತಿ ಅಕ್ಕಿ ಕಾಳು ರೈತನ ಬೆವರಿನ ಫಲ.
3: ದೇಚು, ಓ ಇನ್ನೂ ಬಸ್ ಬಂದಿಲ್ವಾ? ಒಳ್ಳೆ ಜಾಗದಲ್ಲಿ ನಿಂತಿದ್ಯಾ ಬಿಡು.
4: ಅಯ್ಯೋ ಏನ್ ಮಾಡೋದಪ್ಪ, ಉಗಿಬೇಡಿ ಅಂದ್ರೆ ಬೋರ್ಡ್ ಮೇಲೆ ಉಗಿತಾರಲ್ಲ. ಬಸ್ ಸ್ಟ್ಯಾಂಡ್ ಅನ್ನ ಕಸದ ತೊಟ್ಟಿ ಮಾಡಿಬಿಟ್ಟಿದ್ದಾರೆ.
3: ಅಲ್ಲಾ,

0: ನಮ್ ಯುವಕರೇ ಹೀಗ್ ಮಾಡ್ತಾರಲ್ಲ.
1: ನಮ್ ಜನಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಏನೋ.
0: ಕಂಡ ಕಂಡಲ್ಲಿ ಉಗುಳಬೇಡಿ,
2: ಕಸ ಹಾಕದಿರಿ.
0: ಊರಿನ ನೈರ್ಮಲ್ಯ ನಮ್ಮ ಆರೋಗ್ಯಕ್ಕಾಗಿ,
2: ನಮ್ಮ ಸುಖಮಯ ಬದುಕಿಗಾಗಿ ಈ ವಿಶ್ವವನ್ನು ಇನ್ನೂ ಶುಚಿಯಾಗಿಡುವ ಪಣ ತೊಡೋಣ.

ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳನ್ನ ಕೇಳ್ತಾ ಕೇಳ್ತಾ ತುಂಬಾ ಜನ ಸಂದೇಶ ಕಳಿಸಿದಿರಿ. ಪ್ರಸಾರ ಆಗ್ತಾ ಇರುವ ಹಾಡುಗಳು ಒಂದಷ್ಟು ಜನಕ್ಕೆ ಇಷ್ಟ ಆದ್ರೆ ಒಂದಷ್ಟು ಜನಕ್ಕೆ ಇನ್ನಷ್ಟು ಮತ್ತಷ್ಟು ಹಳೆಯ ಅತೀ ಹಳೆಯ ಹಾಡುಗಳು ಬೇಕು ಅಂತ ಕೇಳ್ತಾ ಇದ್ದಾರೆ. ಯಾರ್ಯಾರು ಏನೇನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೊಪ್ಪಳ ಜಿಲ್ಲೆ ರಾಜೂರಿನಿಂದ ಸಂದೇಶ ಕಳಿಸಿ ನಮ್ಗೆ ಇಷ್ಟ ಆಯ್ತು ಹಳೆ ಹಾಡುಗಳು ಅಂತಾರೆ. ಅನಾಥ ಮಗುವಾದೆ ಶಂಕರ್ನಾಗ್ ಅವರ ಅಭಿನಯದ ಈ ಹಾಡು ನೆನಪಾಯ್ತು ಅಂತಾರೆ ವರಲಕ್ಷ್ಮಿ ಅವರು. ರೇಖಾ ರವಿಕುಮಾರ್ ಆರ್ ಟಿ ನಗರ ಬೆಂಗಳೂರಿನಿಂದ ಎಕ್ಸಲೆಂಟ್ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳಿದ್ರೆ, ಚಂದ್ರಮತಿಯವರೇ ಯಾಕೆ ನಾನು ಓದೋದಿಲ್ಲ ಅಂತ ನೀವು ಹೇಳ್ತಾ ಇದ್ರಾ, ನಿಮ್ಮ ಸಂದೇಶ ಬಂದಿದೆ. ಅನಾಥ ಮಗುವಾದೆ ಈ ಹಾಡು ನನ್ಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ ಆಗಿದೆ ಅವ್ರು ಕೇಳಿದ್ದಾರೆ. ಮತ್ತೊಬ್ರು ಹೇಳ್ತಾ ಇದ್ರೆ ಶ್ರೀರಕ್ಷಾ ಚಿನ್ಮಯ ಸರಸ್ವತಿ ಶಿವಕುಮಾರ್ ಔರಾದಿ ಇವರು ಹೇಳ್ತಾ ಇದ್ರೆ ಜಮಖಂಡಿಯಿಂದ ಎಲ್ಲ ಹಾಡುಗಳು ಸೂಪರ್ವು ಸೂಪರ್ವು ಅಂತ ಹೇಳಿದ್ರೆ, ಸುಭಾನ್ ಕೋರಿ ಹಂಪಸಾಗರದಿಂದ ಕೊಲ್ಲೂರ್ಕಾಳ ಸಿನಿಮಾ ಹಾಡು ತುಂಬಾ ಚೆನ್ನಾಗಿತ್ತು ಅಂತಾರೆ. ಕೌಸಲ್ಯ ಅವ್ರಿಗೆ ಕಾದಿರುವೆ ನಿನಗಾಗಿ ನನ್ನ ಫೇವ್ರೇಟ್ ಹಾಡು ಅಂತ ಹೇಳಿದ್ರೆ, ಮಂಗಳವರೇ ಮೈಸೂರಿನಿಂದ ಸಂದೇಶ ಕಳಿಸಿದ್ರಾ, ನೀವು ಕಳಿಸಿರುವಂತಹ ಸಂದೇಶ ನನ್ನ ಹತ್ರ ಬಂದಿದೆ. ಮತ್ತೆ ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿ, ಹಳೆಯ ಮಧುರವಾದ ಹಾಡುಗಳ ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ರ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಪ್ರಸಾರವನ್ನ ನಾವು ಸದ್ಯಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇವೆ. ವಿವಿಧ ಭಾರತಿ 102.9 FM ಈ ಒಂದು ಪ್ರಸಾರದಲ್ಲಿ ಭಾನುವಾರದ ಬೆಳಗಿನ ಈ ಹೊತ್ತಿನಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ FM ಸುದ್ದಿ ಕೇಳ್ತೀರಿ. ಸುದ್ದಿಯ ನಂತರ ವಿನೀತಾ ಅವರು ನಿಮ್ಮ ಜೊತೆಯಾಗಿರ್ತಾರೆ. ಕೇಳ್ತಾ ಇರಿ, ಸದಾ ಜ್ಯೋತಿಯಾಗಿರಿ 102.9 FM ವಿವಿಧ ಭಾರತಿ. ಇದು ನಿಮ್ಮ ನಿತ್ಯದ ಸಂಗಾತಿ. ನಾನು ಹೋಗ್ಬರ್ತೀನಿ. ಟಾಟಾ ಬಾಬಾಯ್.

0: re sor.
1: Pavan tare shor.
0: Are baba shor nahi, sor sor sor.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಒಂದು ರಾಷ್ಟ ಒಂದು ಚುನಾವಣೆಯಿಂದ ದೇಶದ ಖಜಾನೆಯ 7 ಲಕ್ಷ ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಕೇಂದ್ರ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ಅಭಿಪ್ರಾಯಪಟ್ಟರು. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬಿಜೆಪಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತ ವಿಚಾರ ಮಂಡನೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಕರ್ನಾಟಕ ಸೇರಿದಂತೆ ಒಟ್ಟು 7 ರಾಜ್ಯಗಳಲ್ಲಿ ಮಸೂದೆ ಕುರಿತು ವಿಚಾರ ಮಂಡಿಸಲಾಗಿದೆ. ವಿವಿಧ ರಾಜಕೀಯ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿ ಅಂತಿಮ ವರದಿ ಸಿದ್ಧಪಡಿಸಲಾಗುವುದು ಎಂದರು.
1: आज आप देखें जो खर्चा है, अगर सांसद और विधायक साथ लड़ेंगे चुनाव तो कितना खर्चा बढ़ जाएगा, कितना खर्च कम होगा, और सबसे बड़ा फायदा छोटी पार्टी और रीजनल पार्टीज को होगा. पास में पैसा जो इतना नहीं होता तो कम से कम सांसद और विधायक साथ खड़े करके वो कम से कम दोनों को खड़ा करा सकता है. रिप्रेजेंटेशन ऑफ पीपल एक्ट में जो प्रावधान है कानून के तहत में, वो आराम से पैसा दे करके उनको खड़ा कर सकता है और लड़ सकते हैं चुनाव. तो ये बड़ा फायदा है कि ये सोचना है कि इससे नुकसान नहीं होगा, फायदा होगा. खर्चा छोटी पार्टी का भी कम होगा, बड़ी पार्टी का भी कम होगा, और नेशनल वेस्ट जो जा रहा था वो बचेगा और हमारी फ्यूचर जनरेशन के लिए काम आएगा. अगर 7 लाख करोड़ तो ये तो उन्होंने क्वांटिफाई किया है.
0: ಡೆಂಗಿ ನಿಯಂತ್ರಣಕ್ಕಾಗಿ ಸಮುದಾಯದ ಪಾಲ್ಗೊಳ್ಳುವಿಕೆ, ಪರಿಶೀಲಿಸಿ ಸ್ವಚ್ಛಗೊಳಿಸಿ ಹಾಗೂ ಮುಚ್ಚಿಡಿ ಎಂಬ ಘೋಷವಾಕ್ಯದೊಂದಿಗೆ ರಾಷ್ಟೀಯ ಡೆಂಗಿ ದಿನಾಚರಣೆ ಜಾಗೃತಿ ಜಾಥಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಆಯೋಜಿಸಿತ್ತು. ಬಳ್ಳಾರಿ ಜಿಲ್ಲೆ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ವಿಭಾಗದಿಂದ ಆಯೋಜಿಸಿದ್ದ ಜನಜಾಗೃತಿ ಜಾಥಾಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಲ್ಲ ರಮೇಶ್ ಬಾಬು ಚಾಲನೆ ನೀಡಿದರು. ಈಡೀಸ್, ಈಜಿಪ್ಟೈ ಸೊಳ್ಳೆಗಳ ಸಂತತಿ ವೃದ್ಧಿಸದಂತೆ ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಲು ಮನವಿ ಮಾಡಿದರು. ವಿಜಯನಗರ ಜಿಲ್ಲೆಯನ್ನು ಡೆಂಘಿ, ಮಲೇರಿಯಾ, ಕಾಲರಾ ರೋಗ ಮುಕ್ತವಾಗಿಸಲು ಅಧಿಕಾರಿಗಳು ಅಗತ್ಯ ಮುಂಜಾಗ್ರತಾ ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಕರೆ ನೀಡಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಅಂತರ್ ಇಲಾಖೆ ಸಮನ್ವಯ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ 2 ದಿನಗಳ ಧಾರವಾಡ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ. ಈ ಮಧ್ಯಾಹ್ನ 12:30ಕ್ಕೆ ಹುಬ್ಬಳ್ಳಿ ತಾಲೂಕು ಅಯೋಧ್ಯ ಗ್ರಾಮಕ್ಕೆ ತೆರಳಿ ಗಿರಿಜನ ಮಹಿಳೆಯರಿಗೆ ಮಂಜೂರಾಗಿರುವ ಸ್ಥಳವನ್ನು ಪರಿಶೀಲಿಸಲಿದ್ದಾರೆ. ಕೃಷಿ ಪರಿಕರಗಳ ಗುಣಮಟ್ಟ ನಿಯಂತ್ರಣ ನಿಯಮಗಳು ಹಾಗೂ ಮಾರ್ಗಸೂಚಿಗಳ ಕುರಿತು 1 ದಿನದ ಕಾರ್ಯಾಗಾರ ಗದಗ ಜಿಲ್ಲೆ ನಾಗಾವಿಯ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ವಿಶ್ವವಿದ್ಯಾಲಯದ ಸಭಾಭವನದಲ್ಲಿ ಜರುಗಿತು. ಕಾರ್ಯಾಗಾರಕ್ಕೆ ಚಾಲನೆ ನೀಡಿದ ಕೃಷಿ ಮತ್ತು ಸಂಬಂಧಿತ ಕಾನೂನುಗಳ ಕೇಂದ್ರದ ನಿರ್ದೇಶಕ ವೆಂಕಟರಮಣಪ್ಪ ಕೃಷಿ ಪರಿಕರಗಳ ಗುಣಮಟ್ಟ ಕಾಪಾಡುವ ಮಹತ್ವ, ಪರಿವಾಹಿಗೆ ನಿಯಮಗಳು, ದಾಖಲೆ ನಿರ್ವಹಣೆ, ಕೃಷಿ ಪರಿಕರಗಳ ಸಂಗ್ರಹ ವಿಧಾನಗಳು, ಮಾರಾಟ ನಿಯಮಗಳು ಹಾಗೂ ಸರ್ಕಾರದ ವಿವಿಧ ಕಾಯ್ದೆ ಮತ್ತು ನಿಯಮಾವಳಿಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದರು. ಜಾನಪದ ಕಲೆಗಳ ಸಂರಕ್ಷಣೆ ಕಾರ್ಯವು ಸಂಸ್ಕೃತಿ ಹಾಗೂ ಅಸ್ತಿತ್ವವನ್ನು ಉಳಿಸಿದಂತೆ ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಮಾಜಿ ಅಧ್ಯಕ್ಷ ಡಾ ಬಾನಂದೂರು ಕೆಂಪಯ್ಯ ಹೇಳಿದರು. ಕೋಲಾರ ತಾಲೂಕು ಅಮ್ಮೇರಹಳ್ಳಿಯಲ್ಲಿ ಆಯೋಜಿತ ಜಾನಪದ ಛೇಂಕಾರ ಹಾಗೂ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಜಾನಪದ ಎನ್ನುವುದು ಕೇವಲ ಮನೋರಂಜನೆಯ ಮಾಧ್ಯಮವಲ್ಲ, ಪೂರ್ವಜರ ಬದುಕಿನ ಅನುಭವಗಳ ಜೀವಂತ ಸಾಕ್ಷಿ ಎಂದರು. ಬಾಗಲಕೋಟೆ ನವನಗರದ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉದ್ಯಾನಗಿರಿಯಲ್ಲಿ ಆಯೋಜಿತ 3 ದಿನಗಳ ಮಾವು ಮೇಳಕ್ಕೆ ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಉತ್ತರ ಕರ್ನಾಟಕದಲ್ಲಿ ಮಾವು ಬೆಳೆಗೆ ವಿಪುಲ ಅವಕಾಶಗಳಿವೆ. ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ

ಹಾಗೂ ನಿಗಮ ಹಾಗೂ ಮಾವು ಸಂಶೋಧನಾ ಕೇಂದ್ರ ಸ್ಥಾಪನೆ ಕುರಿತು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲಾಗುವುದು ಎಂದರು. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಹಾಗೂ ವಿಜಯಪುರ ಜಿಲ್ಲಾಡಳಿತದ ಸಹಯೋಗದಲ್ಲಿ ಇಂದಿನಿಂದ ನಗರದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಬಿಎಲ್ಡಿಇ ಒಳಾಂಗಣ ಕ್ರೀಡಾಂಗಣಗಳಲ್ಲಿ ರಾಜ್ಯಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಕದ್ರಿ ಉದ್ಯಾನದಲ್ಲಿ ಗೇರು ಅಭಿವೃದ್ಧಿ ನಿಗಮ ಇಂದು ಮತ್ತು ನಾಳೆ ರಾಜ್ಯಮಟ್ಟದ ಗೇರು ಮೇಳ ಹಾಗೂ ಗೇರು ಕೃಷಿ ಕಾರ್ಯಾಗಾರ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ವನಿತಾ ವಿಹಾರ. ಕೇಳುಗರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಣ್ಣಿಗೆ ಕೈಗಳ ಸ್ಪರ್ಶ, ಕನಸಿನ ಉಸಿರು ಸೇರಿದಾಗ ಅದು ಕಲೆಯಾಗಿ ಸಾಧನೆಯಾಗಿ ರೂಪುಗೊಳ್ಳುತ್ತೆ. ಅಂಥ ಮಣ್ಣಿನೊಳಗೆ ತಮ್ಮ ಬದುಕಿನ ಕಥೆಯನ್ನು ಬರೆದವರು ಜ್ಯೋತಿ ಶಾಂತರಾಜ್. ಕಲೆ ಇವರಿಗೆ ವೃತ್ತಿಯಷ್ಟೇ ಅಲ್ಲ, ಜೀವನದ ಭಾಷೆ ಕೂಡ. ಮಣ್ಣಿನ ಪ್ರತಿಮೆಗಳು ಇವರ ಕೈಯಲ್ಲಿ ಕೇವಲ ರೂಪ ಪಡೆಯೋದಿಲ್ಲ, ಅವು ಭಾವನೆ ಮತ್ತು ಬದುಕಿನ ಅರ್ಥವನ್ನೇ ಬಿಂಬಿಸುತ್ತವೆ. ಸವಾಲುಗಳನ್ನು ಮೆಟ್ಟಿಲಾಗಿಸಿಕೊಂಡು ಶ್ರಮ, ಶ್ರದ್ಧೆ, ಸೃಜನಶೀಲತೆಯೊಂದಿಗೆ ತಮ್ಮದೇ ಹಾದಿ ನಿರ್ಮಿಸಿಕೊಂಡವರು ಜ್ಯೋತಿ ಶಾಂತರಾಜ್. ಇವರು ಇವತ್ತು ಕಲೆ, ಸಾಧನೆ ಮತ್ತು ಸ್ವಾವಲಂಬನೆಯ ಸಂಕೇತವಾಗಿದ್ದಾರೆ. ಪ್ರಶಸ್ತಿಗಳು ಇವರನ್ನು ಅಲಂಕರಿಸಿದ್ರು, ಮಣ್ಣಿನ ಸ್ಪರ್ಶ ಮತ್ತು ಕಲೆಯ ಪ್ರಾಮಾಣಿಕತೆ ಇನ್ನೂ ಅವರ ಕೈಯಲ್ಲೇ ಉಳಿದಿದೆ. ಇವತ್ತಿನ ವನಿತಾ ವಿಹಾರದಲ್ಲಿ ಜ್ಯೋತಿ ಶಾಂತರಾಜು ನಮ್ಮ ಅತಿಥಿ. ಜ್ಯೋತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ನಮ್ಮ ಶ್ರೋತೃಗಳಿಗೆ ನಿಮ್ಮ ಬಾಲ್ಯ, ನೀವು ನಡೆದು ಬಂದ ಹಾದಿಯ ವಿವರವನ್ನ ನೀಡೋದಾದ್ರೆ.
1: ನಾನು ಹುಟ್ಟಿ ಬೆಳೆದಿದ್ದು ಮೂಲತಃ ಬೆಂಗಳೂರು. ನಮ್ ಸ್ವಂತ ಊರು ಬಂದು ಶಿರಾ ತಾಲೂಕಿನ ದ್ವಾರಾಳು ಅನ್ನೋ ಒಂದು ಗ್ರಾಮ. ನಾವಿಬ್ಬರ ಮಕ್ಕಳು, ಅಪ್ಪ ಅಮ್ಮನ್ಗೆ, ನಾನು ನನ್ನ ತಮ್ಮ. ಸೊ ನಮ್ ಪ್ರಪಂಚ ತುಂಬಾ ಚಿಕ್ಕದು. ಅಪ್ಪ ಅಮ್ಮ, ನಾನು, ತಮ್ಮ. ಹೋಟೆಲ್ ಇತ್ತು, ಅಪ್ಪ ಅಮ್ಮ ಹೋಟೆಲ್ ನಡೆಸ್ತಿದ್ರು, ನಾವು ಸ್ಕೂಲಿಗೆ ಹೋಗ್ತಿದ್ವಿ, ಬರ್ತಿದ್ವಿ. ಹೀಗೆ ಬದುಕು ಸಾಕ್ತಾ ಬಂತು.
0: ನೀವು ಲೇಖಕಿಯಾಗಿ, ಅಂಕಣಕಾರ್ತಿಯಾಗಿ, ಸಿಟಿಸನ್ ಜರ್ನಲಿಸ್ಟ್ ಆಗಿ, ಕುಂಭ ಕಲಾವಿದೆ, ಆಭರಣ ವಿನ್ಯಾಸಕಿ. ಸೊ ನಿಮ್ಮ ಪ್ರೊಫೈಲ್ಗೆ ಈ ಟೈಟಲ್ಸ್ಗಳು ಆಡ್ ಆಗ್ತಾನೆ ಹೋಗ್ತಾ ಇದೆ. ಟ್ರಾವೆಲರ್ ಕೂಡ, ಫೋಟೋಗ್ರಾಫರ್ ಕೂಡ. ಇಷ್ಟೊಂದು ವಿಭಿನ್ನ ಹವ್ಯಾಸಗಳು, ಕಲೆಗಳು ಒಂದೇ ವ್ಯಕ್ತಿಯಲ್ಲಿ ಹುದುಗಿಸ್ಕೊಳ್ಳಕ್ಕೆ ಹೇಗೆ ಸಾಧ್ಯ ಆಯ್ತು ನಿಮ್ಗೆ?
1: ವಾಸ್ತವ ಹೇಳ್ಬೇಕಂದ್ರೆ, ಈಗ ಒಂದು 4-5 ವರ್ಷದ ಹಿಂದಿನ ತನಕ ನನ್ನದೇ ಆದಂತಹ ಯಾವುದೋ ಒಂದು ಐಡೆಂಟಿಟಿ ನಂಗಿರ್ಲಿಲ್ಲ. 18 ವಯಸ್ಸಿಗೆ ಮದ್ವೆ ಆಯ್ತು. ಸೊ ಮದ್ವೆ ಮಾಡ್ಕೊಂಡ ನಂತರ ಅವ್ರು ಓದಿಸ್ತೀನಿ ಅಂತ ಹೇಳಿದ್ರು. ಅಪ್ಪ ಓದಿಸ್ತಾರೆ, ಅದೇ ತಾನೇ ಬೇಕಿತ್ತು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಳಿಗೆ ಬೇಡ ಅಂತ ಯೋಚನೆ ಮಾಡ್ತಾರೆ. ಸೊ ಹಂಗಾಗಿ ಒಂದು ಸಂಬಂಧ ಬಂತು ಅಂತ ಹೇಳಿದ್ರು. ನೋಡಿದ್ರು 18 ವರ್ಷಕ್ಕೆ ಮದ್ವೆ ಮಾಡಿದ್ರು. ಸೊ 23 ವಯಸ್ಸಿಗೆ ನನಗೆ 3 ಮಕ್ಕಳು, 2 ಅಬಾರ್ಷನ್. ಜೀವನ ಏನೇನು ಅಂತಾನೆ ಗೊತ್ತಿಲ್ಲ. ಸೊ ಅಷ್ಟೊತ್ತಿಗಾಗ್ಲೇ ಇಷ್ಟು ಹೊರೆಗಳು ನನ್ನ ಹೆಗಲ ಮೇಲಿತ್ತು. ಅದಾದ ನಂತರ ಜಾಯಿಂಟ್ ಫ್ಯಾಮಿಲಿ, ಅತ್ತೆ ಮಾವ ನಾದಿನಿ, ಮನೆ ತುಂಬಾ ಆಳು ಕಾಳು. ಸೊ ಓದಿನ ಕನಸು ಅಲ್ಲಿಗೆ ಒಂದು ಹಂತಕ್ಕೆ ಮುಗ್ದಿತ್ತು. ಎದೆ ಒಳಗೆ ಎಲ್ಲೋ ಒಂದ ಕಿಡಿ ಅನ್ನೋದಿತ್ತು. ಸೊ ನನ್ನ ಭವಿಷ್ಯನೂ ಮುಗೀತು, ಇಲ್ಲಿ ಓದೋ ಕನಸು ಅಷ್ಟೇ ಅಂತ ಯೋಚನೆ ಮಾಡಿಕೊಂಡು, ಮಕ್ಕಳನ್ನ ನೋಡಿಕೊಂಡು, ಮನೆ ಕೆಲಸ ನೋಡಿಕೊಂಡು, ಹಸ್ಬೆಂಡ್ಗೆ ಕೆಲಸದಲ್ಲಿ ಸಪೋರ್ಟಿವ್ ಆಗಿ ಇದ್ದೆ. ಸೊ ನಂತರ ನನ್ನ ಕನಸು ಹಾಗೆ ಉಳಿತಲ್ಲ, ಏನೂ ಮಾಡ್ತಿಲ್ಲಲ್ಲ ನಾನು ಬದುಕು, ಏನಾದರೂ ಮಾಡಬೇಕು ಅಂತ ಮಕ್ಕಳನ್ನ ಫೋಕಸ್ ಮಾಡ್ದೆ. ಸೊ ಮಗಳು ತುಂಬಾ ನನಗೆ ಸಪೋರ್ಟಿವ್ ಆಗಿದ್ಲು, ಏನು ಹೇಳಿದ್ರು ಮಾಡ್ತಾ ಇದ್ಲು. ನಮ್ಮಲ್ಲಿ ಯಾರು ಸಾಧಕರು ಅಂತಾಗ್ಲಿ, ಆರ್ಟಿಸ್ಟ್ ಅಂತಾಗ್ಲಿ ಏನೂ ಇಲ್ಲ. ಬಟ್ ಆ ಆಸಕ್ತಿ, ಶ್ರದ್ಧೆ ಮತ್ತೆ ಸತತ ಪ್ರಯತ್ನ ಅನ್ನೋದಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಾನು ನಿಮ್ಮ ಮುಂದೆ ಇವತ್ತು ಕೂತಿದ್ದೇನೆ. ಸೊ ಮಗಳು ಚಿತ್ರಕಲೆಯಲ್ಲಿ ಅವಳು ಪ್ರೊಫೆಷನಲ್ ಆರ್ಟಿಸ್ಟ್ಗಿಂತ ತುಂಬಾ ಚೆನ್ನಾಗಿ ಮಾಡ್ತಿದ್ಲು. ಸೊ ಕ್ಲಾಸಿಗೆ ಏನಾದ್ರು ಸೇರಿಸೋಣ ಅಂತ ಕರ್ಕೊಂಡು ಹೋದ್ರೆ ಅವರೇ ಹೇಳ್ತಿದ್ರು, ನೀನೇ ಟೀಚರ್ ಆಗಿ ಬಾ ಅಮ್ಮ, ನಮ್ಮ ಮಕ್ಕಳಿಗೆ ಹೇಳ್ಕೊಡು. ಅವಳಿನ ಚಿಕ್ಕ ಹುಡುಗಿ, 3 ಕ್ಲಾಸಿಂದ ಅವಳು ಚಿತ್ರಕಲೆ ಶುರು ಮಾಡಿದ್ದು. ಸೊ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿವರೆಗೂ ಬೆಳೆದ್ ಬಿಟ್ಲು. ಮತ್ತೆ ಟೇಕ್ವಾಂಡೋನಲ್ಲೂ ಕೂಡ ಅವಳದು ಬ್ಲಾಕ್ ಬೆಲ್ಟ್ ಆಗಿದೆ. ತುಂಬಾ ವಿದೇಶಗಳನ್ನೆಲ್ಲ ಸುತ್ತಾಡಿ ಬಂದ್ಲು ಇಷ್ಟು ವಯಸ್ಸಿಗೆ. ಮಂಗೋಲಿಯಾ, ಕೇರಳ, ನೇಪಾಳ, ಛತ್ತೀಸ್ಗಡ್, ಎಲ್ಲ ಕಡೆ ತುಂಬಾ ಕಡೆ ಓಡಾಡಿದ್ಲು. ಸೊ ಅಲ್ಲಿಂದ ಸಾಕಷ್ಟು ಮನೇಲಿ ಇಡಕ್ ಆಗದಿರೋಷ್ಟು ಪ್ರಶಸ್ತಿಗಳಿದಾವೆ. ಹೊರಗಿನವರು

0: ಅಪ್ರಿಶಿಯೇಟ್ ಮಾಡಕ್ ಶುರು ಮಾಡಿದ್ರು. ಮನೆಯಲ್ಲಿ ಏನೋ ಒಂದು ಹೆಣ್ಮಗು, ಅವಳನ್ ಯಾಕೆ ಬೇರೆಯವ್ರ ಮನೆಗೆ ಹೋಗೋಳು, ಅವಳನ್ ಯಾಕೆ ಇಷ್ಟೊಂದು ನೀನ್ ಫೋಕಸ್ ಮಾಡ್ತಿದ್ಯಾ ಅನ್ನ ಅಂತ ಟಾರ್ಚರ್ ಮನೆ ಒಳಗಿಂದ ಶುರು ಆಯ್ತು. ಸರಿ, ಅವಳನ್ನ ತಡೆ ಹಾಕಿದ್ರಿ ನೀವು, ನಿಲ್ಲಿಸಬಹುದು ಹೇಳ್ಕೊಟ್ಟಿ ಪುಟ್ ಮಗಳು, ಸೊ ನನ್ನನ್ನು ತಡೆ ಹಾಕಕ್ ಆಗತ್ತಾ ಅಂತ ನನ್ನ ಪ್ರಯಾಣವನ್ನ ಶುರು ಮಾಡ್ದೆ.
1: ಟೈಮ್ ಕನ್ಸ್ಟ್ರೆಂಟ್ಸ್ ಇರುತ್ತೆ ಹೆಣ್ಮಕ್ಳಿಗೆ, ಮಕ್ಳು ನೋಡ್ಕೋಬೇಕು, ಫ್ಯಾಮಿಲಿ ನೋಡ್ಕೋಬೇಕು, ಒಂದ್ ಎರಡ್ ಕೆಲಸ ಮಾಡುವಷ್ಟೊತ್ತಿಗೆ ನಮ್ಗೆ ಹಬ್ಬ ಸುಸ್ತು ಅಂತ ಅನ್ಸುತ್ತೆ. ಸೊ ಇಷ್ಟೆಲ್ಲಾ ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ದೀರಲ್ಲ, ಇದು ಹೇಗೆ ಸಾಧ್ಯ ಆಯ್ತು? ಮತ್ತೆ ಈ ಎಲ್ಲಾ ಹವ್ಯಾಸಗಳಲ್ಲಿ ನಿಮ್ಮ ಹೃದಯಕ್ಕೆ ಹತ್ತಿರವಾದ ಕಲೆ ಅಥವಾ ಅಭಿರುಚಿ ಯಾವುದು ಅಂತ?
0: ನೀವು ಹೇಳಿದಂಗೆ ನಾನು ಕೂಡ ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡಿಕೊಂಡು ನನಗೂ ಆಯಾಸ ಆಗ್ತಿತ್ತು, ಸುಸ್ತಾಗ್ತಿತ್ತು. ಪ್ರತಿದಿನ ಇಷ್ಟು ಎಷ್ಟು ಮಾಡಿದ್ರು ನಿಮ್ಮನ್ನ ತಿಂದ್ಯಾ ಬಿಟ್ಟ್ಯಾ ಹೇಗಿದ್ಯಾ ನಿಂಗೆ ಆಯಾಸ ಆಗ್ತಿದ್ಯಾ ಅಂತ ಕೇಳೋರು ಯಾರು ಇಲ್ಲ. ಕೊನೆಗೆ ಅವ್ರು ಕೇಳಿದ ಪ್ರಶ್ನೆ ನನ್ನ ಬದುಕನ್ನು ಬದಲಾಯಿಸ್ತು, ನೀನೇನ್ ಮಾಡಿದ್ದು? ಹಂಗದ್ರೆ ಇದೆಲ್ಲ ಕೆಲಸ ಅಲ್ವಾ, ಅದೆಲ್ಲ ದುಡಿಮೆ ಅಲ್ವಾ, ನನ್ನ ಶ್ರಮ ಅಲ್ವಾ ಹಾಗಿದ್ರೆ? ಸೊ ಹಂಗಾಗಿ ಅವಾಗ ನಾನು ಯೋಚನೆ ಮಾಡಕ್ ಶುರು ಮಾಡ್ದೆ, ಹೌದು ನಾನು ಏನ್ ಮಾಡ್ತಿದ್ದೀನಿ, ಏನಾದ್ರು ಮಾಡ್ಬೇಕಲ್ವಾ ಬದುಕು. ನನ್ಗೂ ಒಂದು ಹಂತದಲ್ಲಿ ಸಾಕು ಬದುಕು, ಇನ್ನು ಮುಂದುವರ್ಸಕ್ ನನ್ ಕೈಲಿ ಆಗಲ್ಲ. ಎಷ್ಟು ನಾನು ಸಾಮಾನ್ಯ ಮನುಷ್ಯಳಲ್ವಾ, ಎಷ್ಟು ನೋವನ್ನ ಅನುಭವಿಸಕ್ಕಾಗತ್ತ? ಏನ್ ಮಾಡ್ಬೇಕು ಅಂತ ಹೇಳಿದಾಗ ಮತ್ತೆ ನಾನು ನನ್ನ ಎಜುಕೇಶನ್ ಕಂಟಿನ್ಯೂ ಮಾಡ್ದೆ. ಪಿ ಯು ಸಿ ಎಜುಕೇಶನ್ ಅಂತಿತ್ತು, ಮತ್ತೆ ಡಿಗ್ರಿ ಕಟ್ಟದೆ. ಆಗ ಕೊರೋನಾ ಟೈಮ್, ಕೊರೋನಾ ಟೈಮಲ್ಲಿ ಒಂದು ಸ್ಟೇಟಸ್ ಅಲ್ಲಿ ಯಾರೋ ಹಾಕಿದ್ರು, ಮಧುಕು ಕಮ್ಯುನಿಟಿ ಕಾಲೇಜ್ ಅಲ್ಲಿ ಇಂಥದ್ದೇನು ಜರ್ನಲಿಸಂ ಕೋರ್ಸ್ ನಡೆಸ್ತಿದ್ದಾರೆ ಅಂತ. ಸೊ ಅಪ್ಲೈ ಮಾಡ್ದೆ. ಅದು ಏಜ್ ಲಿಮಿಟ್ ಇತ್ತು ಅನ್ಸುತ್ತ. ಸೊ ನನ್ನ ಆಸಕ್ತಿಯನ್ನ ನೋಡ್ಕೊಂಡು ಅವರು ನನ್ನ ರಿಕ್ವೆಸ್ಟ್ ಇದೆಲ್ಲ ಲೆಟರ್ ಎಲ್ಲ ಬರೆದಿದ್ನಲ್ಲ, ಸೊ ಅವರು ನನ್ನ ಆಸಕ್ತಿಯನ್ನ ನೋಡ್ಕೊಂಡು ನನ್ಗೆ ಅವಕಾಶ ಕೊಟ್ರು ಕಲಿಕೆಗೆ. ಅಲ್ಲಿ ಆನ್ಲೈನ್ ಅಲ್ಲೇ ಕಲ್ತಿದ್ದು, ಆನ್ಲೈನ್ ಅಲ್ಲಿ ಕಲಿತಾನೆ ನನ್ಗೆ ಬರವಣಿಗೆಗೆ ಅವಕಾಶ ಸಿಕ್ತು. ಪ್ರತಿ ವಾರ ನಾನು ಅಂಕಣಗಳನ್ನ ಬರೆಯಕ್ ಶುರು ಮಾಡ್ದೆ. ಟೈಟಲ್ ಹಾದಿಯೇ ತೋರಿದ ಹಾದಿ ಅನ್ನೋ ಅಂಕಣದಲ್ಲಿ ಕಥೆಯೂ ಅಲ್ಲ ಚಿತ್ರವೂ ಅಲ್ಲ, ಸೊ ಆ ಟೈಟಲ್ ಅಲ್ಲಿ ಅಂಕಣಗಳನ್ನ ಬರೀತಾ ಹೋದೆ. ಸೊ ಜನ ಗುರ್ತಿಸಕ್ ಶುರು ಮಾಡಿದ್ರು, ಬರಹಗಾರ್ತಿ ಅಂತ ಗುರ್ತಿಸಕ್ ಶುರು ಮಾಡಿದ್ರು. ಸೊ ಪ್ರತಿ ವಾರ ಒಂದೊಂದು ಅಂಕಣ ಬರೀಬೇಕಲ್ಲ, ಕಮಿಟ್ ಆಗಿದ್ದೀನಿ, ಸೊ ಬರೀಲೇಬೇಕು. ಸೊ ನಾನು ಹಾದಿಯಲ್ಲಿ ಹೋಗ್ತಾ ಬರ್ತಾ, ನಮ್ಗೆ ಯಾರು ಸಿಕ್ಕಿದ್ರೆ ಇವಾಗನು ಅಷ್ಟೇನಾದ್ರೂ ಗಾಡಿಯಲ್ಲಿ ಹೋಗ್ತಾ ಬರ್ತಾ ನಿಲ್ಸಿದ್ರೆ ಸಡನ್ ಆಗಿ ಮಕ್ಳು ಅಮ್ಮ ನೋಡು ನಿನ್ ಫ್ರೆಂಡ್ ಅಂತಾರೆ ಯಾರನ್ನಾದ್ರು, ಯಾರು ವಿಶೇಷವಾಗಿ ಕಾಣಿಸ್ತಾರೆ ಅವ್ರು ನನ್ಗೇನೋ ಸ್ಪೆಷಲ್ ಅನ್ನಿಸತ್ತೆ, ಅವ್ರು ನಿಜವಾದ ಸಾಧಕರು ಅಂತ ನನಗೆ ಅನ್ನಿಸತ್ತೆ.
1: ಜ್ಯೋತಿಯವರೇ, ನಿಮ್ಮ ಅಂಕಣ ಲೇಖನಗಳು ಬರಹಗಳು ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆ ತರಬೇಕು ಅನ್ನೋದು ನಿಮ್ಮ ಆಶಯ?
0: ಯಾರನ್ನು ಕೇವಲವಾಗಿ ನೋಡಬಾರದು, ಎಲ್ಲರೂ ಸಮಾನರು. ಸೊ ಪ್ರತಿಯೊಬ್ಬರಿಗೂ ಬದುಕೋ ಅವಕಾಶ ಇದೆ, ಸೊ ಅದನ್ನ ಕಲ್ಪಿಸ್ಕೊಡ್ಬೇಕು. ಯಾರು ನಿರಾಶವಾದಿಗಳಾಗ್ಬಾರ್ದು, ಕಷ್ಟಗಳು ಬರತ್ತ, ಪ್ರತಿಯೊಬ್ಬರಿಗೂ ಕಷ್ಟಗಳು ಬರತ್ತ, ಸೊ ಅಷ್ಟಕ್ಕೇನೆ ಬದುಕು ಮುಗ್ದೋಯ್ತು ಅಂತ ಯೋಚನೆ ಮಾಡಬಾರ್ದು. ಪ್ರತಿಯೊಂದನ್ನು ನಾವೇ ಫೇಸ್ ಮಾಡಿ ನಾವೇ ಅನುಭವಿಸಿ ಕಲ್ತ್ಕೊಳ್ತೀವಿ ಅನ್ನೋದು ಅಷ್ಟು ಸಮಯ ನಮ್ಗೆ ಇಲ್ಲ ಅಂತ ಭಾವಿಸ್ತಾನೆ. ಸೊ ಬೇರೆಯವರಿಂದನು ಕೂಡ ನಾವು ಕಲಿಬಹುದು. ಈ ಅಂಕಣ ಬರಹಗಳು ಏನ್ ಸಹಾಯ ಆಗತ್ತ ಅಂದ್ರೆ, ಒಂದ್ ಎರಡ್ ಮೂರು ಅಂಕಣಗಳನ್ನ ಓದಿದ್ರೆ ಸಾಕು ನಮ್ಮ ಬದುಕು ಸುಲಭ ಅಂತ ಅನ್ನಿಸ್ಬಿಡತ್ತೆ. ಬೇರೆಯವರೆಲ್ಲ ಎಷ್ಟು ಕಷ್ಟ ಪಡ್ತಿರುವಾಗ ಒಂದು ಮೂರ್ನಾಲ್ಕು ಜನರ ಜೊತೆ ನಾವು ಹೊರಗಡೆ ಮನೆಯಿಂದ ಆಚರಣೆ ಬರಲ್ಲ, ನಾವು ಒಂದ್ ಮೂರ್ನಾಲ್ಕು ಜನರ ಜೊತೆ ಮಾತಾಡಿದಾಗ ಗೊತ್ತಾಗತ್ತ ನಮ್ಮ ಬದುಕೆ ಸುಲಭ.
1: ಅನ್ಸಿದ್ಯಾ ಜ್ಯೋತಿ, ಈಗ ನೀವು ಲೇಖನಗಳು ಬರೀತಾ ಇದ್ದೀರಾ, ಎಲ್ಲರನ್ನು ಭೇಟಿ ಮಾಡ್ತಿದ್ದೀರಾ, ನನ್ನ ಲೈಫ್ ಇವರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಸುಲಭವಾಗಿದೆ ಅಂತ ಅನ್ಸಿದ್ಯಾ?
0: ಖಂಡಿತ ಖಂಡಿತ. ಮೊದಲಿಗೆ ನನ್ನ ಬದುಕೆ ನನ್ಗೆ ತುಂಬಾ ದೊಡ್ಡ ಬೆಟ್ಟ ಅನ್ನೋ ಹಂಗೆ ಕಾಡ್ತಿತ್ತು. ಯಾವಾಗ ನಾನು ಓಡಾಟ ಮಾಡಕ್ ಶುರು ಮಾಡ್ದೆ ಅವಾಗ ಅನ್ನಿಸಿದ್ದು ನನಗೆ ನನ್ನ ಕಷ್ಟ ಏನೇನು ಅಲ್ಲ ಅಂತ.
1: ಈಗ ಸಿಟಿಸನ್ ಜರ್ನಲಿಸ್ಟ್ ಆಗಿ ನಿಮ್ಗೆ ಸಮಾಜದ ಯಾವ ವಿಷಯಗಳು ನಿಮ್ಮನ್ನ ಜಾಸ್ತಿ ಕಾಡುತ್ತೆ ಜ್ಯೋತಿ?
0: ತುಂಬಾ ದೇವದಾಸಿ ಮಹಿಳೆಯರನ್ನ ಭೇಟಿ ಮಾಡಿದ್ದೀನಿ, ಆದಿವಾಸಿ ಜನರನ್ನ, ಕಾಡಲ್ಲಿ ವಾಸ ಮಾಡುವಂತವರನ್ನ, ಸಿದ್ದಿ ಸಮುದಾಯ, ಜೇನು ಕುರುಬರು, ಕಾಡು ಕುರುಬರು, ಈ ತರ ನೆಲೆನೆ ಇಲ್ದೇ ಇರುವಂತವ್ರು ಊರಿಂದ ಊರಿಗೆ. ಅವ್ರು ಒಂದು ಸಲ ನಾಗರಹೊಳೆ ಅಭಯಾರಣ್ಯಕ್ಕೆ ಅಲ್ಲಿ ಹೋದಾಗ ಜೇನು ಕುರುಬರು ಕಂಡಿದ್ದು. ಮನುಷ್ಯರನ್ನ ಕಂಡ್ರೆ ಓಡಿ ಹೋಗ್ತಾರೆ, ಯಾವ ಕಾಲಘಟ್ಟದಲ್ಲಿ ನಾವು ಬದುಕ್ತಿದ್ದೀವಿ?
1: ತುಂಬಾ ಕಡೆ ಪ್ರಯಾಣ ಮಾಡಿದ್ದೀರಲ್ಲ, ಅದ್ರ ಬಗ್ಗೆ ಏನಾದ್ರೂ ದಾಖಲಿಸ್ಕೊಂಡಿದ್ದೀರಾ, ಬರ್ಕೊಂಡಿದ್ದೀರಾ ಅವರ ಜೀವನ ಪ್ರಯಾಣದ ಬಗ್ಗೆ ಎಲ್ಲ?
0: ಖಂಡಿತ ಮಾಮ್, ಈಗ ಜರ್ನಿ ಆಫ್ ಜ್ಯೋತಿ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆಗಿದ್ದ. ಆ ನಿಟ್ಟಿನಲ್ಲಿ ಏನಾನ್ ಕರ್ನಾಟಕದಾದ್ಯಂತ ಮೂಲೆ ಮೂಲೆಗಳು 31 ಜಿಲ್ಲೆಗಳನ್ನ ನಾನು ಓಡಾಟ ಮಾಡಿದೆ ಒಬ್ಳೆ. ಸೊ ಆ ಅಂಕಣ ಬರಹಗಳಾಗಿ ಬರ್ತಿದ್ದನ್ನ ಅದೊಂದು ಯಾಕೆ ದಾಖಲೆ ಆಗಿ ಉಳಿಬಾರ್ದು? ಒಂದ್ ಹೆಣ್ಮಗ್ಳು ಈಗ ಇಷ್ಟೊಂದೆಲ್ಲ ಸಂಸಾರದ ಹೊರೆಗಳನ್ನ ಕಟ್ಕೊಂಡು ಸಣ್ಣ ನೋವಿಗೂ ಅಪ್ಪ ಬೇಕಂತ ಹೇಳ್ತಿದ್ದೆ ನಾನು. ನನ್ ಸಣ್ಣ ನೋವಿಗೂ ನನ್ನ ನಮ್ಮಪ್ಪ ಬೇಕು ಅಂತ ಅತ್ಕೊಂಡು ಕೂತ್ಕೊಳ್ದೆ. ಅಂತವಳು ಮನೆಯಿಂದ ಹೊರಗೆ ಹೋಗಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳು ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಅಂಕಣ ಬರಿಬೇಕು ಅಂತ ಹೇಳಿದ್ರೆ ಸುಲಭದ ಕೆಲಸ ಅಲ್ಲ, ಅದು ನನ್ನಂತೊಳಗೆ ಸುಲಭ ಅಲ್ಲ. ಸೊ ಅದು ಬೇರೆಯವರಿಗೆ ಮಾರ್ಗದರ್ಶನ ಆಗ್ಬಹುದು, ಇಂಥವ್ರು ಯಾರು ಮಾಡಿದಾರ ಅಂತ ಹೇಳಿದ್ರೆ ನಾವ್ ಯಾಕೆ ಮಾಡಬಾರ್ದು ಅಂತ ಬೇರೆಯವರಿಗೂ ಅದು

0: ಸ್ಫೂರ್ತಿ ಆಗಬಹುದು. ಆ ನಿಟ್ಟಿನಲ್ಲಿ ಜರ್ನಿ ಆಫ್ ಜ್ಯೋತಿ ಅನ್ನೋದನ್ನ ದಾಖಲೆ ಮಾಡಿದ್ದು.
1: ಓಕೆ, ಜ್ಯೋತಿ ಅವರೇ, ಇನ್ನೊಂದು ತುಂಬಾ ಗಮನಾರ್ಹ ಸಾಧನೆ ನಿಮ್ದು, ನಿಮ್ಗೆ ಅದಕ್ಕೋಸ್ಕರನೇ ಸುಮಾರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್, ಅಬ್ದುಲ್ ಕಲಾಂ ಬುಕ್ ಆಫ್ ರೆಕಾರ್ಡ್ಸ್, ಅದ್ರದೆಲ್ಲ ಅವಾರ್ಡ್ಸ್ ಬಂದಿದೆ. ಕುಂಭಕಲೆ, ನೀವು ಅದರಲ್ಲೂ ನೀವು ಮಿನಿಯೇಚರ್ ಆರ್ಟ್ಸ್ ನ ಮಾಡ್ತೀರಾ ಮಣ್ಣಲ್ಲಿ ಅಂತ, ಈ ನಿಟ್ಟಿನಲ್ಲಿ ಹೇಗೆ ನಿಮ್ಮ ಆಸಕ್ತಿ ಬೆಳೆಯಿತು?
0: ಅದು ಈ ಕೊರೋನಾ ಟೈಮ್ ಅಲ್ಲ, ಕೊರೋನಾ ಬಂದ ಏನೋ ಯಾರಿಗೂ,
1: ಕೊರೋನಾ ಇಸ್ ಲೈಕ್ ಬ್ಲೆಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದೇನೋ.
0: ಖಂಡಿತ ಹೌದು, ಆ ಟೈಮ್ ನ ಯುಟಿಲೈಸ್ ಮಾಡ್ಕೊಂಡ್ವಿ ಅಷ್ಟ. ಏನಾದ್ರೂ ಕಲಿಯಬೇಕು, ಸುಮ್ಮನೆ ನಂಗಂತೂ ಸುಮ್ಮನೆ ಕೂರೋಕಾಗಿಲ್ಲ. ಒಂದು ದಿನ 24 ಗಂಟೆ ಕಳೀತು ಅಂದ್ರೆ ನಾನು ಈ ದಿನವನ್ನ ಹೆಂಗ್ ಉಪಯೋಗಿಸ್ಕೊಂಡಿದ್ದೀನಿ, ಸೊ ನಂಗ ಅದ್ ಯೋಚನೆ ಮಾಡಿದ್ರೆ ರಿಕಾಲ್ ಮಾಡ್ಕೊಳ್ತೇನೆ. ಸೊ ಹಂಗಾಗಿ ಒಂದು ನಂದಿನಿ ಲೇಔಟಲ್ಲಿ ಒಂದು ಕಾರ್ಯಕ್ರಮ ಶುರು ಆಯ್ತು, ಒಂದು 3 ಮಂತ್ಸ್ ಕೋರ್ಸ್ ಅನ್ನು ಶುರು ಆಯ್ತು, ಜಾಯಿನ್ ಆದ ಅದಕ್ಕೆ. ಸೊ ಅವಾಗ ಈ ಮಣ್ಣಿನದ್ದು ಕಲಾಕೃತಿಗಳನ್ನ ಹೇಳ್ಕೊಡಕ್ ಶುರು ಮಾಡಿದ್ರು. ಅಲ್ಲಿಂದ ಇನ್ನೂ ಹೆಚ್ಚು ಕಲಿಬೇಕು ಹೆಚ್ಚು ಕಲಿಬೇಕು ಅಂತ ಶುರು ಆಯ್ತು. ಆಮೇಲೆ ಬಿಡದಿಯಲ್ಲಿ ಕೂಡ ಇದ್ರದೊಂದು ಟ್ರೈನಿಂಗ್ ಸೆಂಟರ್ ಇದೆ, ಸೊ ಅಲ್ಲಿ ಜಾಯ್ನ್ ಆಗಿದ್ದು. ಅದಾದ ನಂತರ ಮಣ್ಣಲ್ಲಿ ನಂಗೆ ಮಾಡ್ತಾ ತುಂಬಾ ಪುಟ್ಟ ಪುಟ್ಟದ ನಂಗೆ ತುಂಬಾ ಇಷ್ಟ ಆಗ್ತಿತ್ತು. ಎಲ್ಲರೂ ದೊಡ್ಡದ್ ಮಾಡೇ ಮಾಡ್ತಾರೆ, ಸೊ ನಂಗೆ ಪುಟ್ಟದಂದ್ರೆ ತುಂಬಾ ಏನೋ ಖುಷಿ ಮಾಡ್ಬೇಕು. ಇನ್ನು ಎಷ್ಟು ಚಿಕ್ಕದಾಗತ್ತ, ಇನ್ನು ಎಷ್ಟು ಚಿಕ್ಕದ್ ಮಾಡಬಹುದು ಅಂತ ಟ್ರಯಲ್ ಮಾಡ್ತಾ ಇನ್ನೊಮ್ಮೆ ಮಾಡ್ಬೇಕು ಅಂತ ಯೋಚನೆ ಮಾಡ್ದೆ ಗಣಪತಿ ನಾನು. ಅದು ಕೊನೆಗೆ 1.2 ಸೆಂಟಿಮೀಟರ್ ಆಗಿ ವಿಶ್ವದಾಖಲೆ ಹೆಸರಾಯ್ತು.
1: ಸೊ 1.2 ಸೆಂಟಿಮೀಟರ್ ಗಣಪತಿ ಮಾಡಿರೋದು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಕ್ಕೆ ನಿಮ್ಗೆ?
0: ಅದು ವಾದ್ಯ ಗಣಪತಿಗಳನ್ನ ಮಾಡಿದ್ದ, 5 ವಾದ್ಯ ಗಣಪತಿಗಳನ್ನ ಮಾಡಿದ್ದು, ಅದಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು.
1: ಈ ಕುಂಭಕಲೆಯಲ್ಲಿ ನೀವು ಏನೇನು ಆಕೃತಿಗಳನ್ನ ಕಲಾಕೃತಿಗಳನ್ನ ಮಾಡ್ತೀರಾ ಜ್ಯೋತಿ?
0: ಎಲ್ಲ ತರದ್ದು ಮಾಡ್ತೇನೆ ಮ್ಯಾಮ್, ಗಣಪತಿ ಮಕ್ಕಳು ಆಡುವಂತದ್ದು, ಆಟಿಕೆಗಳನ್ನ ಅಡಿಗೆ ಮಾಡೋ ಹಾಗೆ ಎಲ್ಲ ಬಳಸ್ತಿದ್ರಲ್ಲ, ಮಡಿಕೆ ಪ್ಲೇಟು ಸ್ಪೂನು ಕುಕ್ಕರ್ ಆ ತರದ್ದು. ಮಕ್ಕಳಿಗೆ ಈಗಾಗಲೇ ಇಷ್ಟ ಆಗುವಂತದ್ದು ಫಿಶ್, ಒಂಟೆ, ಆಮೆ, ಕುದುರೆ, ಈ ತರದ್ ಏನ್ ಬೇಕಿದ್ರು ಮಾಡಬಹುದು. ಇಂಥದ್ದೇ ಮಾಡ್ಬೇಕು ಅಂತ ಪರ್ಟಿಕ್ಯುಲರ್ ಇಷ್ಟೇ ಮಾಡ್ಬೇಕಂತಾನೆ ಇಲ್ಲ, ನಮ್ಗೆ ಯಾವ ತರದ್ ಆಲೋಚನೆಗಳು ಬರುತ್ತೆ ನಮ್ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು.
1: ಈಗ ಮಣ್ಣು ಕುಂಭಕಲೆ ಅಂದ್ರೆ ಒಂದು ಪರಂಪರೆಯೊಂದಿಗೆ ಸಾಕ್ತಾ ಬಂದಿರೋದು, ಅದಕ್ಕೆ ನೀವು ಮಾಡರ್ನ್ ಟಚ್ ಕೊಡೋಕೆ ಏನಾದ್ರು ಯೋಚನೆಗಳನ್ನ ಮಾಡ್ತೀರಾ ಜ್ಯೋತಿ ಯಾವಾಗ?
0: ಖಂಡಿತ ಮಾಡ್ಬೋದು ಮ್ಯಾಮ್. ಗಣಪತಿ ಅಂತ ಹೇಳಿದ್ರೆ ನಾವು ಪೂಜೆಗಷ್ಟರ್ ಹಿಂಗೆ ಇರ್ಬೇಕು ಅಂತೆಲ್ಲ ಯೋಚನೆ ಮಾಡ್ತೀವಿ. ಗಣಪತಿ ಕೂಡ ಈಗಿನ ಕಾಲಕ್ಕೆ ಅದು ಗಣಪತಿ ಕೂಡ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ತಿರೋ ತರದ್ದು, ಹಿಂಗೆ ಹಿಂಗೆ ನಮ್ಮ ಆಲೋಚನೆಗೆ ಬಿಟ್ಟಿದ್ದು, ಹೇಗ್ ಬೇಕಾದ್ರೆ ಹಾಗೆ ಕ್ರಿಯೇಟ್ ಮಾಡಬಹುದು.
1: ಈ ಆಲೋಚನೆಗಳು ಹೇಗ್ ಬರುತ್ತೆ ಲೈಕ್ ಕುತ್ಕೊಂಡಿದ್ದಾಗ?
0: ನೋಡ್ತಾ ಇರ್ಬೇಕು ಮ್ಯಾಮ್, ಕೇಳಿಸ್ಕೊತಿರ್ಬೇಕು.
1: ಅಬ್ಸರ್ವೇಷನ್, ಮೇನ್ ಅಬ್ಸರ್ವೇಷನ್. ಈ ಕಲೆಯ ಮೂಲಕ ಮಹಿಳೆಯರಿಗೆ ನೀವು ಹೇಳೋದಕ್ಕೆ ಏನಾದ್ರೂ ಇಷ್ಟಪಡ್ತೀರಾ?
0: ಮುಗ್ದೋಯ್ತು ಲೈಫ್ ಅಂತ ಅನ್ಕೋಬೇಡಿ, ಯಾವಾಗ ಮುಗ್ದೋಯ್ತು ಅಂತ ಅನ್ಕೊಳ್ತೀರಾ ಆಗ ರೀಸ್ಟಾರ್ಟ್ ಆಗತ್ತೆ. ಸೊ ಬದುಕನ್ನ ಅವಾಗ ನೀವು ಕಟ್ಕೊಳ್ಳಕ್ಕೆ ಶುರು ಮಾಡ್ಬೇಕು. ಈ ಕುಂಭಕಲೆ ಅಂತ ಹೇಳಿದ್ರೆ ಇದ್ರಲ್ಲಿ ಆಭರಣಗಳನ್ನ ಕೂಡ ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಅಲ್ಲಿರೋದು ಮಣ್ಣಿನ ಆಭರಣಗಳು. ಸೊ ಅದನ್ನ ಕಲ್ತು ನೀವು ಮನೆಯಲ್ಲೇ ಮಾಡಿ ಮಾರ್ಕೆಟಿಂಗ್ ಆನ್ಲೈನ್ ಅಲ್ಲಿ ಶುರು ಮಾಡಬಹುದು. ನಿಮ್ಮ ಬದುಕನ್ನು ಮನೆಯಲ್ಲೇ ಇದ್ದು ಕೂಡ ಸ್ವಾವಲಂಬಿಯಾಗಿ ಬದುಕನ್ನ ಕಟ್ಕೊಳ್ಬಹುದು. ಸೊ ಆಸಕ್ತಿ ಆ ಕುಂಭಕಲೆ ಅಂತ ಒಂದೇ ಅಲ್ಲ, ನಿಮ್ಮ ಆಸಕ್ತಿ ಯಾವುದೇ ಕ್ಷೇತ್ರ ಆದ್ರೂ ಕೂಡ. ಸೊ ನೀವು ಶುರು ಮಾಡಿ, ಆಗ ಅವಕಾಶ ಇಲ್ಲ, ಅದಿದ್ರ ಮಾಡ್ತಿದ್ದ, ಇಷ್ಟ ಅನುಕೂಲ ಇದ್ದಿದ್ರ ಮಾಡ್ತಿದ್ದ, ನಮ್ಮ ಮನೇಲಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ದಿದ್ರ ಮಾಡ್ತಿದ್ದ, ನೆಪಗಳನ್ನ ಹೇಳೋದನ್ನ ದಯವಿಟ್ಟು ಬಿಟ್ಬಿಡಿ, ಶುರು ಮಾಡಿ. ನೀವು ಶುರು ಮಾಡಕ್ ಒಂದ್ ಹೆಜ್ಜೆ ಇಡಿ, ತಂತಾನೆ ಅದು ನಿಮಗೆ ದಾರಿ ತೋರಿಸ್ತಾ ಹೋಗತ್ತೆ.
1: ಹೌದು, ಅನೇಕ ಅವಾರ್ಡ್ಸ್ ಗಳು ಬಂದಿದಾವೆ ಜ್ಯೋತಿ ನಿಮ್ಗೆ, ಅಂದ್ರೆ ದೊಡ್ಡ ಮಟ್ಟದಲ್ಲೇ ಸಾಧನೆ ಮಾಡಿದ್ದೀರಾ ನೀವು. ಸೊ ಈ ಅವಾರ್ಡ್ಸ್ ಗಳನ್ನ ತಗೊಳ್ಳುವಾಗ ನಿಮ್ಗೆ ಏನ್ ಭಾವನೆ ಮೂಡುತ್ತೆ?
0: ಅವಾರ್ಡ್ ಅಂತ ಹೇಳಕ್ ನನ್ಗಿಂತೂ ಹೆಚ್ಚು ಖುಷಿ ಪಡೋದು ನನ್ನ ತಂದೆ ತಾಯಿ. ಸೊ ಈ ವಯಸ್ಸಲ್ಲಿ ಮತ್ತೆ ನಾನು ಅದನ್ನ ಬದುಕನ್ನ ರೀಕ್ರಿಯೇಟ್ ಮಾಡ್ಕೊಂಡು ಮತ್ತೆ ನನ್ನ ಬದುಕನ್ನ ಈ ಹಂತಕ್ಕೆ 4 ಜನ ಗುರುತಿಸೋ ಹಂಗಾಗಿ ಅವ್ರು ಖುಷಿ ಪಡ್ತಾರಲ್ಲ, ಅದು ನನ್ಗೆ ಹೆಮ್ಮೆ ಅನ್ಸುತ್ತೆ. ನಾನು ಅವ್ರ ಮಗಳಾಗಿ ಹುಟ್ಟಿ ನನ್ನಲ್ಲಿ ಒಂದು ಸಾರ್ಥಕ ಭಾವ ಮೂಡುತ್ತೆ.
1: ಮುಂದಿನ ದಿನಗಳಲ್ಲಿ ನಿಮ್ಮ ಕಲೆ, ಸಾಹಿತ್ಯ ಮತ್ತೆ ಸಾಮಾಜಿಕ ಪಯಣ ಯಾವ ದಿಕ್ಕಿನಲ್ಲಿ ಸಾಗ್ಬೇಕು ಅಂತ ನೀವು ಕನಸು ಕಾಣ್ತೀರಾ?
0: ಇದು ಮುಂದುವರಿಸ್ಕೊಂಡು ಹೋಗ್ತೇನೆ ಮ್ಯಾಮ್, ನಿಲ್ಲಿಸೋದಿಲ್ಲ. ಇದ್ರ ಜೊತೆ ಜೊತೆಗೆ ಮಕ್ಕಳಿಗೆ ನಾನ್ ಕಲ್ತಿದ್ದೆ ನಾನ್ ನನ್ ಜೊತೆಗೆ ಮರೆ ಆಗ್ಬಾರ್ದು. ಈಗಿನ ಕಾಲದಲ್ಲಿ ಮಣ್ಣು ಮುಟ್ಟೋಕೆ ಬಿಡಲ್ಲ ಪೇರೆಂಟ್ಸ್, ಇನ್ಫೆಕ್ಷನ್ ಆಗ್ಬಿಡತ್ತೆ, ಇನ್ನೇನೋ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಮನೆ ಒಳಗೂ ಕೂಡ ಚಪ್ಪಲಿ ಹಾಕೊಂಡು ಓಡಾಡಿಸ್ತಾರ ಮಕ್ಕಳನ್ನ. ಸೊ ಹಂಗಿರುವಾಗ ನಾನು ಮಕ್ಕಳಿಗೆ ಮತ್ತೆ ಆ ಬಾಂಧವ್ಯ, ಮಣ್ಣಿನ ಜೊತೆ ಬಾಂಧವ್ಯ ಮತ್ತೆ ಕನೆಕ್ಟ್ ಮಾಡ್ಬೇಕು, ಶಾಲೆಗಳಿಗೆ ಹೋಗಿ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಮಕ್ಕಳು ಮಣ್ಣು ಮುಟ್ಟಕ್ಕೆ ಎಷ್ಟು ಖುಷಿಯಾಗಿರ್ತಾರೆ ಅಂತ ಹೇಳಿದ್ರೆ, ನಾವು ಯಾವ್ದು ಮಾಲ್ ಅಲ್ಲಿ ಇಲ್ಲಿ ಏನ್ ಕರ್ಕೊಂಡ್ರು ಅಷ್ಟು ಖುಷಿಯಾಗಿರಲ್ಲ. 5 ನಿಮಿಷ ಮಣ್ಣಲ್ಲಿ ಆಟ ಆಡಕ್ ಬಿಟ್ಬಿಡಿ, ಎಷ್ಟು ಅವ್ರ ಗಲೀಜಾಗ್ಲಿ ಏನಾಗ್ಲಿ ತಲೆ ಮೇಲೆ ಸುರ್ಕೊಂಡು, ನಮ್ ಪಾಪ ಒಬ್ಳಿದಾಳೆ ತಮ್ಮನ ಮಗ್ಳು, ಮಣ್ಣು ಯಾವಾಗ ಕಾಲ್ ಮಾಡಿದ್ರ ಅತ್ತ ನಂಗೆ ಹೇಳ್ಕೊಡು, ಗಣಪತಿ ಮಾಡೋದು ಹೇಳ್ಕೊಡು, ಮಣ್ಣು ತಗೋಬಾ ಮಣ್ಣು ತಗೋಬಾ ಅಂತಿರ್ತಾಳ. ಸೊ ಅಷ್ಟು ಖುಷಿ ಪಡ್ತಾರ.

0: ಮಕ್ಕಳು ನಾವು ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಯಾವ್ದೋ ಮಾಲಕ್ ಕರ್ಕೊಂಡು ಹೋಗ್ತೀವಿ ಖುಷಿಯಾಗಿರ್ಲಿ ಅಂತ.
1: ಮಕ್ಕಳಿಗೆ ಕಲಿಸೋ ನಿಟ್ಟಿನಲ್ಲಿ ಏನಾದ್ರೂ ಕನಸುಗಳ ಗುರಿಗಳನ್ನ ಇಟ್ಕೊಂಡಿದ್ದೀರಾ?
0: ಖಂಡಿತ ಮಮ್ಮ, ಈಗ ಅದನ್ನೇ ಪ್ಲಾನ್ ಮಾಡ್ತಿದ್ದೀನಿ. ಶಾಲೆಗಳಿಗೆ ಹೋಗಿ ಮಕ್ಕಳಿಗೆಲ್ಲ ಮತ್ತೆ ಅದನ್ನ ಹೇಳ್ಕೊಡ್ಬೇಕು ಅನ್ನೋದು ಕನಸಿದ.
1: ಓಕೆ, ಈಗ ಈಗಿನ ಕಾಲದ ಯುವತಿಯರು ಅಥವಾ ಮಹಿಳೆಯರು ಸ್ವಂತ ಕೌಶಲ್ಯದ ಮೇಲೆ ನಂಬಿಕೆ ಇಟ್ಟು ಮುಂದೆ ಬರಬೇಕು ಅಂದ್ರೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಕೆಲವರಿಗೆ ಡೌಟ್ ಇರುತ್ತೆ, ಓ ನನಗೆ ಸ್ಟಾರ್ಟ್ ಮಾಡಿದ್ರೆ ಸಕ್ಸಸ್ ಆಗತ್ತೋ ಇಲ್ವೋ, ಫೇಲ್ಯೂರ್ ಆದ್ರೆ ಏನ್ ಮಾಡೋದು, ಬೇರೆಯವ್ರು ಏನ್ ಆಡ್ಕೋತಾರೆ, ಹಿಂಗೆಲ್ಲ ಡೌಟ್ಸ್ ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಆಬ್ವಿಯಸ್ಲಿ ಇಷ್ಟೊತ್ತು ನೀವು ನಮ್ಮ ಹತ್ರ ಮಾತಾಡಿದ್ದೀರಾ, ಸೊ ಇದೇ ಒಂದು ಲೈವ್ ಎಕ್ಸಾಂಪಲ್ ಅವರಿಗೆ ಹೇಳ್ಬೇಕಾಗಿರುವಂತದ್ದು. ಬಟ್ ನಿಮ್ಮ ಸಲಹೆಗಳೇನಾದ್ರೂ ಇದ್ರೆ ಅವರಿಗೆ?
0: ಖಂಡಿತ ಶುರು ಮಾಡಬಹುದು. ಶುರು ಮಾಡಕ್ಕೆ ಮುಂಚೆ ಬೇರೆಯವ್ರು ಯಾರಾದ್ರೂ ಮಾಡಿರ್ತಾರಲ್ಲ ಅವ್ರ ಕಡೆ ಒಂದಷ್ಟು ಅನುಭವಗಳನ್ನ ತಗೊಳ್ಬೇಕಾಗತ್ತೆ. ಸೊ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ, ಏನೇನ್ ಮಾಡ್ಬೇಕು ಅನ್ನೋ ಒಂದು ಯೋಜನೆಗಳನ್ನ ಇಟ್ಕೊಂಡು ಶುರು ಮಾಡ್ಬೇಕಾಗತ್ತೆ. ಖಂಡಿತ ಒಳ್ಳೇದಾಗತ್ತೆ, ಪ್ರಯತ್ನ ಮಾಡ್ಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಯತ್ನ ಮಾಡ್ಬೇಕು, ನಮ್ಮೆಲ್ಲ ನಂಬಿಕೆ ಇರ್ಬೇಕು.
1: ಇಷ್ಟೆಲ್ಲ ಹವ್ಯಾಸಗಳನ್ನ ಒಟ್ಟಿಗೆ ಒಗ್ಗೂಡಿಸ್ಕೊಂಡಿರೋ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ತೀರಾ? ಜೋ
0: ಟೈಮ್ 24 ಗಂಟೆ ಇದೆ ಮ್ಯಾಮ್. ಸೋಮಾರಿಗಳಿಗೂ 24 ಗಂಟೆ, ಸಾಧಕರಿಗೂ 24 ಗಂಟೆ ಅಂತ ಹೇಳ್ತಾರಲ್ಲ.
1: ಓಕೆ,
0: ಖಂಡಿತ ಇನ್ನು ಟೈಮ್ ಇದೆ ನನ್ಗೆ, ಇನ್ನು ಏನಾದ್ರೂ ಮಾಡ್ಬೇಕು ಅಂತ. ಜೊತೆ ಜೊತೆಗೆ ಸಂಗೀತ ಕೂಡ ಕಲಿತಾ ಇದ್ದಾನೆ.
1: ಓಕೆ, ಯಂಗ್ ಏಜ್ ಅಲ್ಲಿ ಏನೇನ್ ಸಾಧ್ಯ ಆಗಿಲ್ಲ ನಿಮ್ಗೆ ಮಾಡಕ್ಕೆ, ಈಗ ಎಲ್ಲ ಆಸೆಗಳನ್ನ ಕನಸುಗಳನ್ನ ಪೂರ್ತಿ ಮಾಡ್ತಾ ಇದ್ದೀರಾ?
0: ಖಂಡಿತ.
1: ಓಕೆ, ನಿಮ್ಮ ಜರ್ನಿಯಲ್ಲಿ ನೀವು ಕಲ್ತ್ಕೊಂಡಿರುವಂತಹ ಅತ್ಯಂತ ದೊಡ್ಡ ಪಾಠ?
0: ನಾವು ಬರೀ ಪುಸ್ತಕದಲ್ಲಿ ಓದ್ತೀವಿ, ಮನುಷ್ಯರನ್ನ ಕಂಡ್ರೆ ಮನುಷ್ಯರ ಓಡೋಗ್ತಾರ ಹೆದರ್ಕೊಂಡು. ಮತ್ತೆ ಯಾವುದೋ ಒಂದು ಸಮುದಾಯ, ಬುಡಕಟ್ಟು ಸಮುದಾಯನೋ ಬೇಡ ಜಂಗಮ ಅಂತ, ಅವರು ನಾವೆಲ್ಲ ಚಿಕನ್ ಮಟನ್ ತಿಂತೀವಿ, ಅವರು ಕೋಳಿಯದ್ದು ಕರಳು ಇರತ್ತಲ್ಲ, ಕೋಳಿಯದ್ದು ಕರಳು ಅದನ್ನ ಕ್ಲೀನ್ ಮಾಡಿ ತಿಂತಾರಂತ. ದುಡ್ಡು ಕೊಟ್ಟು ತಗೊಳಕ್ ಅವ್ರ ಹತ್ರ ಶಕ್ತಿ ಇಲ್ಲ, ಎಜುಕೇಶನ್ ಅನ್ನೋದಂತೂ ಅವರ ಒಂದು ತಲೆಮಾರಿಗೆ ಇಲ್ಲ ಅವರಿಗೆ. ಇನ್ನೊಂದು ನಾದಸ್ವರ ನುಡಿಸೋರು, ಅವರು ಅವರಲ್ಲಿರೋದು ತಲೆಯಲ್ಲಿ ಮಕ್ಕಳನ್ನ ಶಾಲೆಗೆ ಸೇರ್ಸಿದ್ರೆ ಮಕ್ಕಳನ್ನ ತಂದೆ ತಾಯಿನ ದೂರ ಮಾಡ್ಬಿಡ್ತಾರೆ ಅನ್ನೋದು. ಸೊ ನಾನು ಹೋಗಿ ಅವರನ್ನ ಮಾತಾಡಿಸಿ ಅಂಕಣವನ್ನ ಬರೆದ್ಮೇಲೆ ಅವರು ಮತ್ತೆ ಸ್ಕೂಲ್ ಕಳ್ಸಕ್ ಮಕ್ಕಳನ್ನ ಒಪ್ಕೊಂಡು ಶುರು ಮಾಡಿ ಕಳ್ಸಿದ್ರು. ನಾನು ಫಸ್ಟ್ ಡೇ ಹೋದಾಗ ಗೊಂಬೆ ಸರಿಸ್ಕೊಂಡು ಹೆಂಗಿಂಗು ಇದ್ದ ಮಕ್ಕಳನ್ನ ಮತ್ತೆ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ನೋಡಿದ್ದು ಅತ್ಯಂತ ಖುಷಿಯ ಸಂಗತಿ ಮ್ಯಾಮ್.
1: ಓಕೆ, ನೀವ್ ಹೇಳಿದ್ರೆ ಮಾತಾಡ್ತಾ ಇವಾಗ ನಿಮ್ಗೆ ಮೋಟಿವೇಶನಲ್ ಸ್ಪೀಕರ್ ಆಗಿ ಕರೀತಾ ಇದ್ದಾರೆ ಮಾತಾಡಿ ಜ್ಯೋತಿಯವರೇ ಅಂತ ಹೇಳಿ, ಆ ಜರ್ನಿ ಹೇಗೆ ಸಾಗಿದೆ?
0: ಅದು ನಂಗೆ ಖುಷಿ ಅನ್ಸುತ್ತೆ ಮ್ಯಾಮ್. ಏನು ಅನ್ನೋದ ಜ್ಯೋತಿಯನ್ನ ಈಗ ಅಂದ್ರೆ ನನ್ನ ಬದುಕೆ ಒಂದು ಸ್ಫೂರ್ತಿ ನನ್ಗೆ. ನಾನು ಹೇಳ್ಕೋಬೇಕಂದ್ರೆ ಯಾವಾಗ ಯಾವ್ದೋ ಒಂದು ಕಾಲಕ್ಕೆ ನಾನು ನನ್ನ ಬದುಕನ್ನು ಮುಗಿಸ್ಬೇಕು ಅಂತ ಯೋಚನೆ ಮಾಡಿದ್ದೆ, ಈಗ ನನ್ನ ಬದುಕೆ ನನ್ಗೆ ಸ್ಫೂರ್ತಿ ಆಯ್ತಲ್ಲ. ಒಬ್ಬ ಜ್ಯೋತಿ ಕೈಲಿ ಬದುಕನ್ನ ಈ ತರ ಕ್ರಿಯೇಟ್ ಮಾಡ್ಕೊಳಕ್ ಆಗತ್ತೆ ಅಂದ್ರೆ ಖಂಡಿತ ಎಲ್ಲರ ಕೈಯಲ್ಲೂ ಎಲ್ಲರ ಕಡೆನೂ ಈ ಕಡೆ ಈ ತರ ಶಕ್ತಿ ಇದ್ದೇ ಇರತ್ತೆ. ಸೊ ಅದನ್ನ ಜಾಗೃತ ಮಾಡ್ಬೇಕು, ನಮ್ಮೊಳಗಿರತ್ತೆ. ಸೊ ನಾವೇನ್ ಮಾಡ್ತೀವಿ, ನೋವಿಗಷ್ಟೇ ಫೋಕಸ್ ಮಾಡ್ತೀವಿ. ಯಾವ್ದೋ ಒಂದು ಜೀವನದಲ್ಲಿ ಘಟನೆ ನಡೆದಿರತ್ತ, ನಾವೇನ್ ಮಾಡ್ತೀವಿ ಅದನ್ನೇ 100 ಸಲ ಯೋಚನೆ ಮಾಡ್ಕೋತಾ ಇರ್ತೀವಿ, ಹಿಂಗಾಗೋಯ್ತು ಹಿಂಗಾಗೋಯ್ತು ಹಿಂಗಾಗೋಯ್ತು. ಅದನ್ನ ಬಿಟ್ಟು ಹಾಕಿ, ಒಳ್ಳೇದೇನೋ ನಡೆದೇ ಇರಲ್ವಾ ಜೀವನದಲ್ಲಿ. ಸೊ ಅದನ್ನ ಯೋಚನೆ ಮಾಡಿ, ನಿಮ್ ಮುಂದಿನ ಗುರಿ ಬಗ್ಗೆ ಯೋಚನೆ ಮಾಡಿ. ಸಣ್ಣ ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ, ಯಾರನ್ನಾದ್ರೂ ಪ್ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರೇನ್ ಮಾಡ್ತಾರೆ, ನಾನ್ ಕೆಲವ್ ಜೊತೆ ಮಾತಾಡೋದಾಗ ಹೇಳ್ತಾರೆ, ನಾನ್ ಕುಡಿಯೋ ನೀರಲ್ಲೋ ಅವರೇ ಕಾಣಿಸ್ತಾರೆ, ತಿಂಡಿ ಎಲ್ಲೋ ಅವರೇ ಕಾಣಿಸ್ತಾರೆ, ತಟ್ಟೆ ಎಲ್ಲೋ ಅವರೇ ಕಾಣಿಸ್ತಾರೆ, ಕಣ್ಮುಚ್ಚಿದ್ರೆ ಅವ್ರಿಗೆ ಅವರದ್ದೇ ಧ್ಯಾನ ಅಂತ. ಸೊ ನಾವು ಗುರಿಯನ್ನ ಹಾಗೆ ಜಪಿಸ್ಬೇಕು. ಯಾವಾಗ ನಾವು ಕೂತ್ಕೊಂಡ್ರೆ ನಮ್ಮ ಗುರಿ ನಮ್ ಕಣ್ಣು ಮುಂದೆ ಬರಬೇಕು. ನಾವು ತಿಂಡಿ ತಿನ್ನುವಾಗ ಓ ನಮ್ ತಲೆ, ನಾವು ಈ ಗುರಿಯನ್ನ ಮುಟ್ಟಬೇಕು. ನಾವು ಏನೋ ಒಂದು ಕುಡಿತಿದ್ವಿ, ಏನೋ ಒಂದು ಜರ್ನಿ ಮಾಡ್ತಿದ್ವಿ, ನಾವು ಈಗ ನಮ್ ತಲೆಯಲ್ಲಿ ಈ ಗುರಿ ಓಡ್ತಾ ಇರ್ಬೇಕು. ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗಕ್ ಮೈಂಡ್ ಅನ್ನ ಬಿಡಬಾರ್ದು. ಆ ಗೋಲ್ ಅನ್ನೋದನ್ನ ಹಂಗ್ ಸೆಟ್ ಮಾಡ್ಕೊಂಡಾಗ ಖಂಡಿತ ಯಶಸ್ವಿ ವ್ಯಕ್ತಿಗಳು ಆಗ್ತಾರೆ.
1: ಒಬ್ಬ ವ್ಯಕ್ತಿಯನ್ನ ಪ್ರೀತಿ ಮಾಡುವಾಗ ಅದೆಲ್ಲ ಕಾಣಿಸುತ್ತೆ, ಬಟ್ ನಾವು ಗುರಿಯನ್ನ ಪ್ರೀತಿ ಮಾಡ್ಬೇಕು
0: ಖಂಡಿತ
1: ಆ ಲೆವೆಲ್ಗೆ.
0: ಹೌದು
1: ಅಲ್ವಾ? ಈಗ ನಿಮ್ಮ ಕಲೆಯನ್ನ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಸಾರೋದಿಕ್ಕೆ ನೀವೇನಾದ್ರೂ ಪ್ರಯತ್ನ ಮಾಡಿದ್ದೀರಾ?
0: ಅವಕಾಶಗಳು ಸಿಕ್ಕಿದ್ರೆ ಖಂಡಿತ ಮಾಡ್ತೇನೆ ಮ್ಯಾಮ್. ನಾನು ಅದನ್ನ ಹೇಳ್ತಿದ್ದೀನಿ, ನಾನು ಹೋಗಿದ ಕಡೆ ಎಲ್ಲ ನೀವು ಒಂದು ವರ್ಕ್ ಶಾಪ್ಸ್ ಕಂಡಕ್ಟ್ ಮಾಡಿ, ನಾನು ಬಂದು ಹೇಳ್ಕೊಡ್ತೀನಿ. ಆಭರಣಗಳನ್ನ ಕಲ್ತು ನೀವು ಮನೆಯಲ್ಲೇ ಮಾಡ್ಬೋದು. ಹೊರಗೆ ಹೋಗಿ ದುಡಿಬೇಕು, ಮನೇಲಿ ಹೋಗಕ್ ಅವಕಾಶ ಇಲ್ಲ. ಈಗ ಮಕ್ಕಳನ್ನ ನೋಡ್ಕೋಬೇಕು, ಮನೆ ನೋಡ್ಕೋಬೇಕು ಅಂತ ಹೇಳಿದಾಗ ಹೊರಗಡೆ ಹೋಗಕ್ ಟೈಮ್ ಸಿಗೋದಿಲ್ಲ, ಮನೆಯಲ್ಲೇ ಮಾಡಿ ಫ್ರೀ ಟೈಮ್ ಅಲ್ಲಿ. ತುಂಬಾ ಸುಲಭದ್ದು, ಯಾರು ಕಲಿಯಬಾರ್ದು ಕಲಿಯಕ್ ಆಗಲ್ಲ ಕಷ್ಟಕರ ಅನ್ನೋಂತ ಏನು ಇಲ್ಲ.
1: ನೀವು ಇಷ್ಟೆಲ್ಲ ಸಾಧನೆ ಮಾಡಿದೀರ, ನಿಮ್ಮ ಮನೆ ಕಡೆಯಿಂದ ಬಂದ ರಿಯಾಕ್ಷನ್, ನೀವು ಪ್ರೀತಿಸೋ ವ್ಯಕ್ತಿಗಳ ಕಡೆಯಿಂದ ಬಂದಿರೋ ರಿಯಾಕ್ಷನ್ ಏನು?
0: ಮನೇಲಿ ಆಪೋಸ್ ತುಂಬಾ ಇದೆ. ಅದೆಲ್ಲ ಇದ್ದಿದ್ದಕ್ಕೆ ನಾನ್ ನಿಜಕ್ಕೂ ಬೆಳೆಯಕ್ ಸಾಧ್ಯ ಆಯ್ತು ಅಂತ ನಿಜಕ್ ಪ್ರಾಮಾಣಿಕವಾಗಿ ಹೇಳ್ತೇನೆ. ಯಾವಾಗ ನೋಡಿ ಆಗಿನ ಕಾಲದಲ್ಲೆಲ್ಲ ಹುಳಿ ಕಳನ್ನ ನೆನ್ಸ್ಬಿಟ್ಟು ಬಟ್ಟೆಯಲ್ಲಿ ಗಟ್ಟಿಯಾಗಿ ಕಟ್ಟಿ ಆದ್ಮೇಲೆ ಗುಂಡ್ಕಲ್ನ ಹೇರ್ತಿದ್ರು, ಪ್ರೆಷರ್ ಕ್ರಿಯೇಟ್ ಆದ್ರೆ ಮೊಳಕೆ ಬೇಗ ಬರುತ್ತೆ ಅಂತ. ಯಾವಾಗ ನಮ್ಗೆ ಒತ್ತಡ ಅನ್ನೋದು ಶುರು ಆಗುತ್ತೆ, ಅವಾಗ ನಮ್ಮ ಒಳಗಡೆ ಇರೋ ನಿಜವಾದ ಕ್ರಿಯೇಟಿವಿಟಿನೂ ಅದೇನ್

0: ಹೊರಗೆ ಬರುತ್ತೆ.
1: ಹಾಗಾದ್ರೆ ಸಾಧನೆ ಅನ್ನೋ ಪದವನ್ನ ನೀವು ಹೇಗೆ ವ್ಯಾಖ್ಯಾನ ಮಾಡ್ತೀರಾ ಜ್ಯೋತಿ?
0: ಸಾಧನೆ ಅಂದ್ರೆ ಪರಿಶ್ರಮ, ಸತತ ಪ್ರಯತ್ನ,
1: ಕಮಿಟ್ಮೆಂಟ್ ಟುವರ್ಡ್ಸ್ ದಟ್ ಪರ್ಟಿಕ್ಯುಲರ್ ವರ್ಕ್. ನೀವು ಆವಾಗ್ಲೇ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ನಾವು ಪ್ರೀತಿಸೋ ವ್ಯಕ್ತಿ ಎಲ್ಲಾ ಕಡೆ ಕಾಣಿಸ್ತಾರೆ ಅಂತ, ಸೇಮ್ ನಮ್ ಗುರಿನೂ ಎಲ್ಲಾ ಕಡೆ ಕಾಣಿಸೋಕೆ ಶುರು ಆದ್ರೆ ಅದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಇಗ್ನಿಷನ್ ಅಂತ ಹೇಳ್ತಾರಲ್ಲ. ಟುವರ್ಡ್ಸ್ ದಟ್ ಇಫ್ ಯು ವರ್ಕ್ ಸಾಧನೆಯಾಗಿ ಮಾರ್ಪಾಡಬಹುದು ಅಂತ ಅಲ್ವಾ. ತುಂಬಾ ಅವಾರ್ಡ್ಸ್ ಗಳು ನಿಮ್ಮನ್ನ ಹುಡ್ಕೊಂಡು ಬಂದಿವೆ. ಈ ಟೈಮಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಜವಾಬ್ದಾರಿ ಟುವರ್ಡ್ಸ್ ಸೊಸೈಟಿ ಇನ್ನೂ ಜಾಸ್ತಿ ಆಗಿದೆ, ನಾನು ಇನ್ನೂ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡಬೇಕು ಸೊಸೈಟಿಗೆ ಅಂತ ಅನ್ಸುತ್ತ?
0: ಹೌದು, ಇನ್ನು ಅಲ್ಲದ ಜ್ಯೋತಿಯನ್ನ ಈಗ ತುಂಬಾ ತರದಲ್ಲಿ ಗುರುತಿಸಿದ್ದಾರೆ. ಸೊ ಹಾಗಾಗಿ ಇನ್ನಷ್ಟು ಜವಾಬ್ದಾರಿಗಳು ಹೆಗಲ ಮೇಲೆ ಜಾಸ್ತಿನೇ ಇದೆ ಅಂತ ಭಾವಿಸ್ತೇನೆ. ಸೊ ಒಂದು ಎಲ್ರಿಗೂ ಹೇಳೋದು, ನನ್ನಿಂದ ಆಗಲ್ಲ ಅಂತ ಯಾರು ಕೂತ್ಕೋಬೇಡಿ. ನಿಮ್ ಗುರಿ ಕನ್ಸ್ ಏನಿದೆ ಮತ್ತೆ ಅದನ್ನ ಏನದಕ್ಕೆ ನೀರ್ ಹಾಕಿ ಗೊಬ್ಬರ ಹಾಕಿ ಮತ್ತೆ ಚಿಗುರಿಸಿ ಪ್ರತಿಯೊಬ್ರು ಸಾಧನೆ ಮಾಡಕ್ ಸಾಧ್ಯ ಆಗತ್ತೆ. ಬಿಡದಿರೋ ಛಲ, ಹಠ, ಪರಿಶ್ರಮ ಖಂಡಿತ ನಮ್ಮನ್ನ ಯಶಸ್ಸನ್ನ ಮುಟ್ಟಕ್ ಸಾಧ್ಯ ಆಗತ್ತೆ.
1: ನಿಮ್ಮ ಈ ಜರ್ನಿಯಲ್ಲಿ ಜ್ಯೋತಿ, ನಿಮ್ಮ ಮೇಲೆ ಪ್ರಭಾವ ಬೀರಿದ ಘಟನೆಗಳು, ವ್ಯಕ್ತಿಗಳ ಬಗ್ಗೆ ನೆನಪಿಸ್ಬೇಕಾದ್ರೆ,
0: ಮಂಡ್ಯದಲ್ಲಿ ಒಂದು ಅಜ್ಜಿ 100 ವಯಸ್ಸಿನ ದಾಟಿತ್ತು ಅನ್ಸುತ್ತೆ. ಆ ಸ್ವಾವಲಂಬಿ ಬದುಕು, ಕಡಲೆಕಾಯನ್ನು ಒಂದು ಕಾಲು ಮುರಿದಿದೆ, ಎಡಗೈ ಸ್ವಾಧೀನ ಇಲ್ಲ, ಆ ವಯಸ್ಸಿನಲ್ಲೂ ಕೂಡ ರಸ್ತೆ ಬದಿಯಲ್ಲಿ ಕಡಲೆಕಾಯನ್ನ ಮಾರ್ಕೊಂಡು ಜೀವನವನ್ನ ಸಾಗಿಸ್ತಿದ್ದು, ಮತ್ತೆ ದೇವದಾಸಿ ಪದ್ಧತಿಯನ್ನು 4 ತಲೆಮಾರುಗಳಿಂದ ನಡ್ಕೊಂಡು ಬರ್ತಿರೋ ಒಂದು ಹೆಣ್ಮಗು, ಅದನ್ನ ತಡೆ ಹಿಡಿದು ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿ ಸೊ ಅದನ್ನ ತಡೆದಿರೋದು. ಅದಾದ ನಂತರ ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳೋದು, ನಮ್ಗೆ ಗಂಡಾಗಿ ಹುಟ್ಟಿ ಹೆಣ್ಣಾಗೋದು, ಅದಾಚೆಗೆ ಹೆಣ್ಣಾಗಿನೂ ಹುಟ್ಟಿ 24 ವರ್ಷದವರೆಗೂ ಹೆಣ್ಣಾಗೆ ಬದುಕಿ ನಂತರ ಗಂಡಾಗಿದ್ದು, ಅವ್ರು ಇಂಜಿನಿಯರಿಂಗ್ ವರ್ಗೂ ಫುಲ್ಲು ಓದಿ ಎಜುಕೇಶನ್ ಮಾಡಿ ಮನೆಯವರನ್ನ ಒಪ್ಪಿಸಿ ನಂತರ ಅವರು ಸರ್ಜರಿ ಎಲ್ಲ ಮಾಡಿಸ್ಕೊಂಡು ಗಂಡಾಗಿರೋದು. ಸೊ ಈ ತರ ತುಂಬಾ ಇದೆ ನನ್ನ ಜೊತೆಗೆ ಪ್ರಯಾಣ. ಸೊ ಈಗ ಒಂದು ಖುಷಿ ಅಂತ ಹೇಳಿದ್ರೆ, ಇಡೀ ಕರ್ನಾಟಕ ನನ್ನ ಗುರುತಿಸುತ್ತೆ ಮನೆ ಮಗಳಾಗಿ. ನೀನ್ ಬಂದು ನನ್ ಮನೆ ಬೆಳಗಿಸ್ದಮ್ಮ, ನನ್ ಮಗಳು ನೇನು ಕಳ್ಕೊಂಡಿದ್ದ, ನೀನ್ ಬಂದು ನನ್ ಮತ್ತೆ ಮಗಳ ಸ್ಥಾನವನ್ನ ತುಂಬಿದೆ ಅಂತ ಎಷ್ಟೊಂದ್ ಜನ ಕಾಲ್ ಮಾಡ್ತಾರೆ. ಅಕ್ಕ ಬರ್ಡೇ ಇದೆ ಬನ್ನಿ, ಊರಬ್ಬ ಇದೆ ಬನ್ನಿ, ಮದ್ವೆ ಇದೆ ಬನ್ನಿ, ಬರ್ಲೇಬೇಕು ಅಂತ ತುಂಬಾ ಕಾಲ್ ಅಷ್ಟು ಪ್ರೀತಿಯಿಂದ. ಮೊದಲು ಏನಾಗಿತ್ತು, ಜ್ಯೋತಿ ಅಂದ್ರೆ ಒಂದು ಕಂಫರ್ಟ್ ಝೋನ್, ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ, ಇಷ್ಟೇ ನನ್ ಕುಟುಂಬ ಆಗಿತ್ತು. ಈಗ ನನ್ ಕುಟುಂಬ ವಿಸ್ತರಿಸಿದೆ. ಸೊ ಕರ್ನಾಟಕದ ಯಾವ ಮೂಲಕ್ಕೆ ಹೋದ್ರು ಆರಾಮಾಗಿ ಮನೆಗೆ ಬರ್ತೀನಿ ಅನ್ನೋ ಧೈರ್ಯ ಈ ಬದುಕು ನನಗೆ ಕಲಿಸ್ಕೊಟ್ಟ ಪಾಠ ಇದು.
1: ಜ್ಯೋತಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಲೈಫ್ ಜರ್ನಿ, ಈಗ ನೀವು ಹೇಳಿದ್ರಲ್ವಾ, ನನ್ನ ಕರ್ನಾಟಕದ ಜನರು ನನ್ನ ಮನೆ ಮಗಳಾಗಿ ನೋಡ್ತಾರೆ ಅಂತ ಹೇಳಿ, ನಿಮ್ಮ ವೈಯಕ್ತಿಕ ಸಾಧನೆಗಿಂತ ಈ ಎಲ್ಲ ಮಾತುಗಳು ಜನರು ನಿಮ್ಗೆ ಕನ್ವೇ ಮಾಡ್ತಾರಲ್ಲ, ಅದು ನಿಮ್ಗೆ ಜಾಸ್ತಿ ಖುಷಿಯನ್ನು ತರುತ್ತೆ ಅಂತ ನನ್ನ ವೈಯಕ್ತಿಕ ಭಾವನೆ.
0: ಖಂಡಿತ ಹೌದು, ನಾನು ಹೋಗುವಾಗ ಅಪರಿಚಿತಳಾಗಿ ಹೋಗ್ತಿದ್ದೆ, ಮುಖಾಮುಖಿ ಯಾರಿಗೂ ಗೊತ್ತಿಲ್ಲ, ಎಷ್ಟು ಈಸಿಯಾಗಿ ನನ್ನ ಜೊತೆ ಕನೆಕ್ಟ್ ಆಗ್ತಿದ್ರು ಅಂದ್ರೆ ನಾನು ಅವರಿಗೆ ಬೇರೆಯವರಂತ ಅವ್ರಿಗೂ ಅನ್ನಿಸ್ತಿರ್ಲಿಲ್ಲ, ನನಗೂ ಅನ್ನಿಸ್ತಿರ್ಲಿಲ್ಲ.
1: ಕರ್ನಾಟಕದ ಅನೇಕ ಜನರ ಬದುಕಲ್ಲಿ ಚೇಂಜಸ್ ನ ತಂದಿದ್ದೀರಾ, ಅಂಡ್ ಆ ಚೇಂಜ್ ಅನ್ನು ವರ್ಡ್ ನ ಮೀನಿಂಗ್ ನ ಅವರಿಗೆ ಅರ್ಥ ಮಾಡಿಸಿದ್ದೀರಾ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿ ನಮ್ಮೆಲ್ಲ ಮಹಿಳೆಯರಿಗೆ ಪ್ರೇರಣಾದಾಯಕ ಮಾತುಗಳನ್ನು ನೀಡಿದ್ದಕ್ಕೆ ಧನ್ಯವಾದ.

0: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 12:30 ಇದು ಆಕಾಶವಾಣಿ ಬೆಂಗಳೂರು.
1: ಲಕ್ಷ ಲಾಟ್ರಿ ನನ್ಗೆ
2: ಸಿಕ್ಕಿಬಿಟ್ರು.
3: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ. ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
1: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
4: ನೀವ್ಯಾರು?
3: RBI ಹೇಳುತ್ತೆ,
4: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
5: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9360997. ವೆಬ್ಸೈಟ್ gmu.ac.in.
6: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
7: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
6: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಬೆಟ್ಟ ಗುಡ್ಡ ಕೆರೆ ಕುಂಟೆ ಗಿಡ ಮರಗಳಿಲ್ಲದ ಊರು ಮರುಭೂಮಿಯಿದ್ದಂತೆ. ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು ಪ್ರಕೃತಿಯನ್ನೇ ನುಂಗುವಂತಾಗಬಾರದು. ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ. ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ, ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
8: ಕಷ್ಟದೊಳನ್ನವ ದುಡಿವ ನಿತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲಿ, ಉಳುವ ಯೋಗಿಯ ನೋಡಲಿ.
9: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು. ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
10: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
11: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಕಥನಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶೀತಿ.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ಮಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ನ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ಲಿ ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಆಕಾಶವಾಣಿ ಬೆಂಗಳೂರು, ಸಮಯ 12:35 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ಯಾಲಿಯೇಟಿವ್ ಕೇರ್, ಈ ವಿಷಯದ ಕುರಿತು ಡಾಕ್ಟರ್ ಪ್ರಜ್ಞಾ ವಿ ಕಿಣಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಜ್ಞಾ ವಿ ಕಿಣಿ. ಇವರು ಪೇನ್ ಅಂಡ್ ಪ್ಯಾಲಿಯೇಟಿವ್ ಕೇರ್ ನಲ್ಲಿ ಕನ್ಸಲ್ಟೆಂಟ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇವತ್ತಿನ ವಿಷಯ ಇರುವಂತಹದ್ದು ಪ್ಯಾಲಿಯೇಟಿವ್ ಕೇರ್ ಅನ್ನೋದ್ರ ಬಗ್ಗೆ. ಮೊದಲೇದಾಗಿ ನಮ್ಮ ಕೇಳುಗರಿಗೆ ಅರ್ಥ ಆಗುವ ಹಾಗೆ ಈ ಪ್ಯಾಲಿಯೇಟಿವ್ ಕೇರ್ ಅಂತಂದ್ರೆ ಏನು?
2: ಪ್ಯಾಲಿಯೇಟಿವ್ ಕೇರ್ ಅಂದ್ರೆ, ನಾನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈ ಶಬ್ದ ಪ್ಯಾಲಿಯೇಟಿವ್ ಬಂದಿರೋದು ಲ್ಯಾಟಿನ್ ಶಬ್ದದಿಂದ, ಪ್ಯಾಲಿಯಂ ಅಂತ ವರ್ಡ್ ಇಂದ. ಸೊ ಇದಕ್ಕೆ ಅರ್ಥ ಅಂದ್ರೆ ಒಂದೇ ಪ್ರೊಟೆಕ್ಟಿವ್ ಕೋಟ್ ಅಥವಾ ಕವಚ ಕೊಡುವಂಗೆ, ಅಂದ್ರೆ ಪ್ರೊಟೆಕ್ಟಿವ್ ಕೋಟ್ ಕೊಡುವಂತ ನಮ್ಮ ಪೇಷಂಟ್ಸ್ ಗೆ. ಅಂದ್ರೆ ಇವಾಗ ದೀರ್ಘಕಾಲದ ಕಾಯಿಲೆ ಇರಬಹುದು, ಕ್ರಾನಿಕ್ ಡಿಸೀಸಸ್ ಅಂತ ಹೇಳ್ತೀವಿ, ಅಥವಾ ಲೈಫ್ ಥ್ರೆಟ್ನಿಂಗ್ ಡಿಸೀಸಸ್, ಜೀವಕ್ಕೆ ಅಪಾಯ ಉಂಟು ಮಾಡುವಂತಹ ಕಾಯಿಲೆಗಳಿರಬಹುದು, ಕ್ಯಾನ್ಸರ್ ಇರಬಹುದು, ಸ್ಟ್ರೋಕ್ ಇರಬಹುದು. ಈ ಕಾಯಿಲೆಯಿಂದ ಏನಾಗುತ್ತೆ ಅಂದ್ರೆ ಜೀವನದ ಗುಣಮಟ್ಟ ಕೆಳಗಿಳಿಯುತ್ತೆ. ಸೊ ಇದನ್ನ, ಈ ಜೀವನದ ಗುಣಮಟ್ಟವನ್ನು ನಾವು ಹೇಗೆ ಉತ್ತಮವಾಗಿ ಇಳಿಸ್ಕೊಳ್ಬಹುದು ಅನ್ನೋದನ್ನ ನಾವು ಪ್ಯಾಲಿಯೇಟಿವ್ ಕೇರ್ ಮುಖಾಂತರ ನಾವು ಅದನ್ನ ಟ್ರೀಟ್ಮೆಂಟ್ ಕೊಡಬಹುದು. ಸೊ ಇವಾಗ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಾನು ಕ್ಯಾನ್ಸರ್ ಕಾಯಿಲೆ ತಗೊಂಡ್ರೆ, ಕ್ಯಾನ್ಸರ್ ಕಾಯಿಲೆಯಲ್ಲಿ ಖಾಲಿ ಫಿಸಿಕಲ್ ಸಿಂಪ್ಟಮ್ಸ್ ಅಥವಾ ದೇಹದ ಸಿಂಪ್ಟಮ್ಸ್ ಮಾತ್ರ ಇರಲ್ಲ, ನೋವು, ಉಸಿರಾಡಕ್ ಕಷ್ಟ, ಆತರ ದೇಹದ ಸಿಂಪ್ಟಮ್ಸ್, ಅದ್ರ ಜೊತೆಗೆ ಮಾನಸಿಕ ಒತ್ತಡ ಇರಬಹುದು, ಹಾಗೂ ಆಧ್ಯಾತ್ಮಿಕ. ಯಾಕಂದ್ರೆ ಇವಾಗ ಕ್ಯಾನ್ಸರ್ ಡಯಾಗ್ನೋಸಿಸ್ ಆದ ತಕ್ಷಣ ಪೇಷಂಟ್ಸ್ ಗೆ ಯಾಕೆ ನಂಗ್ ಬಂದಿದೆ ಇದು, ಇವಾಗ ನಾನು ನನ್ನ ಜೀವನದ ಅರ್ಥ ಏನು, ಆತರ ಪ್ರಶ್ನೆಗಳು ಹುಟ್ಟುವಂತದ್ದಿರುತ್ತೆ. ಅದೆಲ್ಲ ಸ್ಪಿರಿಚುವಲ್ ಡಿಸ್ಟ್ರೆಸ್ ಅಂತ ಹೇಳ್ತೀವಿ, ಆಧ್ಯಾತ್ಮಿಕ. ಅದ್ರ ಜೊತೆಗೆ ಸೋಷಿಯಲ್ ಡಿಸ್ಟ್ರೆಸ್, ಅಂದ್ರೆ ಇವಾಗ ಬಾಯಿ ಕ್ಯಾನ್ಸರ್ ಆದವರಿಗೆ ಹೊರಗಡೆ ಹೋಗಿ ಊಟ ಮಾಡಕ್ಕಾಗಲ್ಲ, ಜನರೊತ್ತಿಗೆ ಮಿಂಗಲ್ ಆಗಕ್ಕಾಗಲ್ಲ, ಅದರಿಂದ ಆಗುವಂತಹ ಡಿಸ್ಟ್ರೆಸ್ ಅನ್ನು ಸೋಷಿಯಲ್ ಡಿಸ್ಟ್ರೆಸ್, ಮತ್ತೆ ಸೈಕೊಲಾಜಿಕಲ್ ಅಥವಾ ಮಾನಸಿಕ ಒತ್ತಡ ಏನ್ ಹೇಳ್ತೀವಿ ಅದು. ಸೊ ಇದಕ್ಕೆಲ್ಲ ನಾವು ಕೊಡುವಂತಹ ಟ್ರೀಟ್ಮೆಂಟ್ ಗೆ ನಾವು ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳ್ತೇವೆ. ಸೊ ಪ್ಯಾಲಿಯೇಟಿವ್ ಕೇರ್ ಅಲ್ಲಿ ಇನ್ನೊಂದು ಫೋಕಸ್ ಅಂದ್ರೆ, ಯೂಶ್ವಲಿ ಏನಾಗುತ್ತೆ, ನಾವು ಕ್ಯೂರೇಟಿವ್ ಟ್ರೀಟ್ಮೆಂಟ್, ಮೋಸ್ಟ್ ಆಫ್ ದ ಮೆಡಿಕಲ್ ಥೆರಪಿಗೆ ನಾವು ಕ್ಯೂರೇಟಿವ್ ಟ್ರೀಟ್ಮೆಂಟ್ ಅಂದ್ರೆ ಇಂಟೆಂಟ್ ಕ್ಯೂರೇಟಿವ್ ಇರುತ್ತೆ, ಅಂದ್ರೆ ಅದನ್ನು ಕಂಪ್ಲೀಟ್ ಗುಣಮುಖ ಮಾಡುವಂತದ್ದು. ಬಟ್ ಪ್ಯಾಲಿಯೇಟಿವ್ ಫೋಕಸ್ ಅಂದ್ರೆ ಮೇನ್ ಪೇಷಂಟ್ ಅನ್ನು ಮನುಷ್ಯರಾಗಿ ನೋಡೋದು, ಖಾಲಿ ದೇಹದ ಸಿಂಪ್ಟಮ್ಸ್ ಮಾತ್ರ ಅಲ್ಲ, ಮಾನಸಿಕ ಸಿಂಪ್ಟಮ್ಸ್ ಇರಬಹುದು, ನಾನು ಹೇಳ್ದಂಗೆ ಸೋಷಿಯಲ್ ಡಿಸ್ಟ್ರೆಸ್, ಸ್ಪಿರಿಚುವಲ್ ಡಿಸ್ಟ್ರೆಸ್, ಮನುಷ್ಯರನ್ನು ಒಂದು ಹೋಲ್ ಆಗಿ ನೋಡೋದು. ಸೊ ಟೋಟಲ್ ಕೇರ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಫ್ಯಾಮಿಲಿನ ಕೌನ್ಸಿಲಿಂಗ್ ಇರಬಹುದು, ಫ್ಯಾಮಿಲಿಗೆ ನಾನು ಸಪೋರ್ಟ್ ಮಾಡೋದಿರಬಹುದು, ಅದನ್ನು ತುಂಬಾ ಮುಖ್ಯ. ಯಾಕಂದ್ರೆ ಫ್ಯಾಮಿಲಿ ಇಸ್ ದ ನೆಗ್ಲೆಕ್ಟೆಡ್ ಪಾರ್ಟ್ ಅಂತ ಹೇಳ್ಬಹುದು ಮೋಸ್ಟ್ ಆಫ್ ದ ಟೈಮ್. ಇವರು ಲಾಂಗ್ ಟರ್ಮ್ ಕೇರರ್ಸ್ ಇರ್ತಾರೆ, ಇದು ಒಂದ್ ತಿಂಗಳದ್ದು ಎರಡ್ ತಿಂಗಳದ್ದು ವಿಷಯ ಇರಲ್ಲ, ಒಂದೊಂದ್ ಸತಿ ವರ್ಷಗಟ್ಟಲೆ ಅವರು ಕೇರ್ ಮಾಡುವಂತದ್ದಿರುತ್ತೆ. ಸೊ ಬೋತ್ ಪೇಷಂಟ್ ಟು ಫ್ಯಾಮಿಲಿ ಸೆಂಟರ್ಡ್ ಅಪ್ರೋಚ್ ನಾವು ಯೂಸ್ ಮಾಡ್ತೀವಿ ಪ್ಯಾಲಿಯೇಟಿವ್ ಕೇರ್ ಅಲ್ಲಿ.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅಂತ ಅನ್ನುವಂಥದ್ದು ಇದು ಕೊನೆಯ ಹಂತದ ಆರೈಕೆಯೋ ಅಥವಾ ಇದನ್ನ ಯಾವುದೇ ಹಂತದಲ್ಲಿ ಶುರು ಮಾಡಬಹುದಾ, ಹೇಗೆ?
2: ಇದೊಂದು ಒಳ್ಳೆ ಕ್ವೆಶ್ಚನ್, ಮತ್ತೆ ಎಲ್ರಿಗೂ ಅದು ತಪ್ಪು ಕಲ್ಪನೆ ಹೊಂದಿರುತ್ತೆ. ಯಾಕಂದ್ರೆ ಪ್ಯಾಲಿಯೇಟಿವ್ ಕೇರ್ ನಮ್ಗೆ ರೆಫರೆನ್ಸ್ ಬಂದ ತಕ್ಷಣ ಪೇಷಂಟ್ಸ್ ಕೇಳೋದು, ಡಾಕ್ಟರ್ ನನ್ಗಿನ್ನು ಸ್ವಲ್ಪ ದಿನ ಮಾತ್ರ ಉಳಿದಿದ್ಯಾ ಅಂತ, ಅದು ಕಾಮನ್ ಆಗಿ ಬರುವಂತಹ ಕ್ವೆಶ್ಚನ್ ನಮ್ಗೆ. ಬಟ್ ಆಕ್ಚುಲಿ ಪ್ಯಾಲಿಯೇಟಿವ್ ಕೇರ್ ನಾವು ಅಂದ್ರೆ ಪೇಷಂಟ್ ಗೆ ಇವಾಗ ಉದಾಹರಣೆಗೆ ಕ್ಯಾನ್ಸರ್ ಅಂತ ಪತ್ತೆ ಹಚ್ಚಿ ಆದ್ಮೇಲೆ ಆ ಟೈಮ್ ಇಂದ ಸ್ಟಾರ್ಟ್ ಆಗುವಂತದ್ದು. ಸೊ ರೋಲ್ ಡಿಫ್ರೆಂಟ್ ಆಗಿ ಹೋಗ್ತಾ ಇರುತ್ತೆ, ಅದು ನಮ್ ಡಿಸೀಸ್ ಟ್ರಾಜೆಕ್ಟ್ರಿ ಅಥವಾ ಅದು ಪ್ರೋಗ್ರೆಸ್ ಆದ ತಕ್ಷಣ ಕ್ಯಾನ್ಸರ್ ಇದ್ದು ಟ್ರೀಟ್ಮೆಂಟ್ ನಡೀತಾ ಇರುವ ಟೈಮ್ ಅಲ್ಲಿ, ಅಥವಾ ಟ್ರೀಟ್ಮೆಂಟ್ ಅಡ್ವಾನ್ಸ್ ಅಂದ್ರೆ ಕಾಯಿಲೆ ಅಡ್ವಾನ್ಸ್ ಆಗಿರುವಂತಹ ಟೈಮ್ ಅಲ್ಲಿ, ಅಥವಾ ಕಾಯಿಲೆ ತುಂಬಾ ಮುಂದೆ ಹೋಗಿ ಸ್ಟೇಜ್ 4 ಅಲ್ಲಿ ಎಂಡ್ ಆಫ್ ಲೈಫ್ ಟೈಮ್ ಅಲ್ಲಿ ನಮ್ ರೋಲ್ ಡಿಫ್ರೆಂಟ್ ಆಗ್ತಾ ಹೋಗತ್ತೆ. ಬಟ್ ನಮ್ದು ರೋಲ್ ಫ್ರಮ್ ಡಯಾಗ್ನೋಸಿಸ್ ಅಂದ್ರೆ ಪತ್ತೆ ಹಚ್ಚಿದ ತಕ್ಷಣ ಸ್ಟಾರ್ಟ್ ಆಗತ್ತೆ. ಸೊ ಅದು ಪ್ಲಸ್ ಇವಾಗ ರೋಗಿಗಳು ಸತ್ತಾದ ಮೇಲೂ ನಮ್ ರೋಲ್ ಇರುತ್ತೆ, ನಾವು ಬಿರೀವ್ಮೆಂಟ್ ಕೇರ್ ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ಫ್ಯಾಮಿಲಿ ಕೊಡುವಂತದ್ದು. ನೀವು ಕೇಳಿರಬಹುದು, ಸತ್ತಾದ್ಮೇಲೆ ಒಂದು ಎಂಪ್ಟಿನೆಸ್ ಇರುತ್ತೆ ಪೇಷಂಟ್, ಯಾಕಂದ್ರೆ ಅವರು ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಇರುವಂತದ್ದು ಇಮೋಷನಲ್ ಬಾಂಡಿಂಗ್ ಏನಿರುತ್ತೆ ಅದನ್ನ ಒಂದೇ ಸತಿ ಇವಾಗ ಲಾಸ್ ಆದ ತಕ್ಷಣ ಗ್ರೀಫ್ ಅಂತ ಹೇಳ್ತೇವೆ, ಅಂದ್ರೆ ಎನಿ ಇಮೋಷನಲ್ ರೆಸ್ಪಾನ್ಸ್ ಟು ಎನಿ ಲಾಸ್. ಸೊ ಈ ತರ ಗ್ರೀಫ್ ಗ್ರೀವಿಂಗ್ ಪರ್ಸನ್ ಗೆ ಸಪೋರ್ಟ್ ಮಾಡುವಂತದ್ದು ಬಿರೀವ್ಮೆಂಟ್ ಕೇರ್, ಕಾನ್ಸ್ಟೆಂಟ್ ಕೌನ್ಸಿಲಿಂಗ್ ಬೇಕಾಗಿರಬಹುದು. ಸೊ ಅದು ಕೇರನ್ನು ಕೊಡುವಂತದ್ದು ಪ್ಯಾಲಿಯೇಟಿವ್ ಕೇರ್ ಅವ್ರದ್ದು ಇದು ರೆಸ್ಪಾನ್ಸಿಬಿಲಿಟಿ.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅನ್ನುವಂಥದ್ದು ಕೇವಲ ಕ್ಯಾನ್ಸರ್ ಗೆ ಮಾತ್ರ ಸೀಮಿತ ಆಗಿದೆಯಾ ಅಥವಾ ಬೇರೆ ಕಾಯಿಲೆಗಳಿಗೂ ಇದು ಅನ್ವಯ ಆಗುತ್ತಾ?
2: ಅಂದ್ರೆ ನಾವು ಮೋಸ್ಟ್ ಪ್ರಾಬ್ಲಿ ಕೇಳೋದು ಕ್ಯಾನ್ಸರ್ ಗೆ ಮಾತ್ರ ಪ್ಯಾಲಿಯೇಟಿವ್ ಕೇರ್ ಅಂತ, ಆತರ ಅಲ್ಲ. ಯಾಕಂದ್ರೆ ಇವಾಗ ನಾನು ಹೇಳ್ದಂಗೆ ದೀರ್ಘಕಾಲದ್ದು ಕಾಯಿಲೆ ಇರಬಹುದು ಅಥವಾ ಜೀವನಕ್ಕೆ ಅಪಾಯ ಉಂಟು ಮಾಡುವಂತಹ ಕಾಯಿಲೆ ಇರಬಹುದು, ಅಂದ್ರೆ ಸ್ಟ್ರೋಕ್, ಮತ್ತೆ ನರದ ಕಾಯಿಲೆ ಇವಾಗ ಅಲ್ಝೈಮರ್ಸ್ ಇರಬಹುದು, ಮತ್ತೆ ಕಿಡ್ನಿ

0: ಸಮಸ್ಯೆ ಇರುವಂತದ್ದು, ಹೃದಯ ಸಮಸ್ಯೆ ಇರುವಂತದ್ದು, ಇದಕ್ಕೆಲ್ಲಕ್ಕೂ ಶ್ವಾಸಕೋಶದ ಸಮಸ್ಯೆ ಇರುವಂತದ್ದು, ಇದಕ್ಕೆಲ್ಲಕ್ಕೂ ಪ್ಯಾಲಿಯೇಟಿವ್ ಕೇರ್ ನಾವು ಕೊಡ್ತೀವಿ. ಸೊ ಯಾಕಂದ್ರೆ ಇದರಲ್ಲೂ ನೋವಿರಬಹುದು, ಉಸಿರಾಟದ ತೊಂದರೆ ಇರಬಹುದು, ಇದರಿಂದ ಯಾಕಂದ್ರೆ ಲಾಂಗ್ ಟರ್ಮ್ ಡಿಸೀಸಸ್ ಇವೆಲ್ಲ, ಮಾನಸಿಕ ಒತ್ತಡ ಇರಬಹುದು, ಮತ್ತೆ ಸೋಷಿಯಲ್ ಇಶ್ಯೂಸ್, ಇವಾಗ ಜಾಬಿಗೆ ಹೋಗೋಕ್ಕಾಗಲ್ಲ, ಆರ್ಥಿಕ ಸಮಸ್ಯೆ ಇರಬಹುದು ಈ ತರ, ಮತ್ತೆ ಸ್ಪಿರಿಚುವಲ್ ಡಿಸ್ಟ್ರೆಸ್ ಈ ತರನು ಇದರಲ್ಲಿ ಕಾಣುವಂತಹ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಪ್ಯಾಲಿಯೇಟಿವ್ ಕೇರ್ ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ಕ್ಯಾನ್ಸರ್ಗಿಂತ ಜಾಸ್ತಿ ಆಕ್ಚುಲಿ ನೋಡಿದ್ರೆ ಬೇರೆ ನಾನ್ ಕ್ಯಾನ್ಸರ್ ಇಲ್ನೆಸ್ ಅಲ್ಲೂ ಪ್ಯಾಲಿಯೇಟಿವ್ ಕೇರ್ ಇಂಪಾರ್ಟೆಂಟ್.
1: ಕ್ಯಾನ್ಸರ್ ಅಂತ ಹೇಳಿದ್ರೆ ತುಂಬಾ ನೋವು ಅನ್ನೋ ಅಂತ ಒಂದು ಭಾವನೆ ಇರ್ತದೆ, ಇದನ್ನ ಯಾವ ರೀತಿ ನೋಡಬೇಕಾಗುತ್ತೆ?
0: ಮೇನ್ ಪ್ಯಾಲಿಯೇಟಿವ್ ಕೇರ್ ಇದ್ದು ಇಂಟೆಂಟ್ ಅಥವಾ ಗೋಲ್ ಅಂದ್ರೆ ನಾವು ಖಾಲಿ ಫಿಸಿಕಲ್ ಸಿಂಪ್ಟಮ್ಸ್ ಅಥವಾ ದೈಹಿಕ ಸಿಂಪ್ಟಮ್ಸ್ ಮಾತ್ರ ನೋಡಲ್ಲ. ನೋವು ಇರಬಹುದು, ಇವಾಗ ದೈಹಿಕವಾಗಿ ಅಥವಾ ದೇಹದ ನೋವು ಕಾಣತ್ತೆ, ಪೇಷಂಟ್ಸ್ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ, ಬಟ್ ಒಂದೊಂದ್ಸತಿ ಏನಾಗುತ್ತೆ, ಎಸ್ಪೆಷಲಿ ಕ್ಯಾನ್ಸರ್ ಕಾಯಿಲೆಯಲ್ಲಿ ನಾವು ಡೀಪ್ ಆಗಿ ಕೌನ್ಸಿಲ್ ಮಾಡುವಾಗ ಪೇಷಂಟ್ಸ್ ಹತ್ರ ನಮ್ಗೆ ಗೊತ್ತಾಗೋದೇನಂದ್ರೆ ಮನಸ್ಸಿನ ನೋವು ದೇಹ ನೋವಕ್ಕಿಂತ ಜಾಸ್ತಿ ಇರುವಂತದ್ದು. ಅಂದ್ರೆ ಅವರಿಗೆ ಕ್ಯಾನ್ಸರ್ ಗೊತ್ತಾದ ತಕ್ಷಣ ಒಂದಂದ್ರೆ ಹೆದರಿಕೆ, ಅಂದ್ರೆ ನಂಗೆ ಏನಾದ್ರೂ ಸಾವು ಹತ್ರ ಬರ್ತಾ ಇದೆಯಾ ಅಂತ. ಇನ್ನೊಂದಂದ್ರೆ ನನ್ನ ಮಕ್ಕಳಿಗೆ, ಮನೆಯವರಿಗೆ ಮುಂದಕ್ಕೆ ಯಾರು ಇದ್ದಾರೆ ಅಂತ. ಇವಾಗ ನಂಗೆ

0: ಇದರಲ್ಲಿ ಕಾಣುವಂತಹ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಪ್ಯಾಲಿಯೇಟಿವ್ ಕೇರ್ ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ಕ್ಯಾನ್ಸರ್ಗಿಂತ ಜಾಸ್ತಿ ಆಕ್ಚುಲಿ ನೋಡಿದ್ರೆ ಬೇರೆ ನಾನ್ ಕ್ಯಾನ್ಸರ್ ಇಲ್ನೆಸ್ ಅಲ್ಲೂ ಪ್ಯಾಲಿಯೇಟಿವ್ ಕೇರ್ ಇಂಪಾರ್ಟೆಂಟ್.
1: ಕ್ಯಾನ್ಸರ್ ಅಂತ ಹೇಳಿದ್ರೆ ತುಂಬಾ ನೋವು ಅನ್ನೋ ಅಂತ ಒಂದು ಭಾವನೆ ಇರ್ತದೆ. ಈ ಇದನ್ನ ಯಾವ ರೀತಿ ನೋಡಬೇಕಾಗುತ್ತೆ?
0: ಮೇನ್ ಪ್ಯಾಲಿಯೇಟಿವ್ ಕೇರ್ ಇದ್ದು ಇಂಟೆಂಟ್ ಅಥವಾ ಗೋಲ್ ಅಂದ್ರೆ ನಾವು ಖಾಲಿ ಫಿಸಿಕಲ್ ಸಿಂಪ್ಟಮ್ಸ್ ಅಥವಾ ದೈಹಿಕ ಸಿಂಪ್ಟಮ್ಸ್ ಮಾತ್ರ ನೋಡಲ್ಲ. ನೋವು ಇರಬಹುದು, ಇವಾಗ ದೈಹಿಕವಾಗಿ ಅಥವಾ ದೇಹದ ನೋವು ಕಾಣುತ್ತೆ, ಪೇಷಂಟ್ಸ್ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಬಟ್ ಒಂದೊಂದ್ಸತಿ ಏನಾಗುತ್ತೆ, ಎಸ್ಪೆಷಲಿ ಕ್ಯಾನ್ಸರ್ ಕಾಯಿಲೆಯಲ್ಲಿ ನಾವು ಡೀಪ್ ಆಗಿ ಕೌನ್ಸಿಲ್ ಮಾಡುವಾಗ ಪೇಷಂಟ್ಸ್ ಹತ್ರ ನಮ್ಗೆ ಗೊತ್ತಾಗೋದೇನಂದ್ರೆ ಮನಸ್ಸಿನ ನೋವು ದೇಹ ನೋವಕ್ಕಿಂತ ಜಾಸ್ತಿ ಇರುವಂತದ್ದು. ಅಂದ್ರೆ ಅವರಿಗೆ ಕ್ಯಾನ್ಸರ್ ಗೊತ್ತಾದ ತಕ್ಷಣ ಒಂದಂದ್ರೆ ಹೆದರಿಕೆ, ಅಂದ್ರೆ ನಂಗೆ ಏನಾದ್ರೂ ಸಾವು ಹತ್ರ ಬರ್ತಾ ಇದೆಯಾ ಅಂತ. ಇನ್ನೊಂದಂದ್ರೆ ನನ್ನ ಮಕ್ಕಳಿಗೆ, ಮನೆಯವರಿಗೆ ಮುಂದಕ್ಕೆ ಯಾರು ಇದ್ದಾರೆ ಅಂತ. ಇವಾಗ ನಂಗೆ ನಾನು ಆರ್ಥಿಕವಾಗಿ ಏನು ಕಾಂಟ್ರಿಬ್ಯೂಟ್ ಮಾಡಕ್ ಆಗಲ್ಲ ಫ್ಯಾಮಿಲಿ ಅಂದ್ರೆ ಅದರಿಂದ ಆಗುವಂತಹ ನೋವು. ಸೊ ಅದು ಸೋಷಿಯಲ್ ಪೇನ್. ಮತ್ತೆ ಸ್ಪಿರಿಚುವಲ್ ಪೇನ್ ನಾನು ಹೇಳ್ದಂಗೆ, ಅಂದ್ರೆ ಇವಾಗ ನಾನು ಯಾಕಾದ್ರೂ ಇಲ್ಲಿ ಬಂದಿದ್ದೀನಿ, ಯಾಕಾದ್ರೂ ನನ್ನ ರೋಲ್ ಏನು ಈ ಫ್ಯಾಮಿಲಿಯಲ್ಲಿ ಇವಾಗ, ಅಥವಾ ನನ್ನ ದೇವರು ಯಾಕೆ ಇಲ್ಲಿ ಕಳಿಸಿದ್ದಾರೆ, ಯಾಕೆ ಈ ತರ ಶಿಕ್ಷೆ ಕೊಡ್ತಾ ಇದ್ದಾರೆ, ಇದೆಲ್ಲ ಸ್ಪಿರಿಚುವಲ್ ಪೇನ್. ಸೊ ನಾವು ಪೇನ್ ಅನ್ನು ಅಡ್ರೆಸ್ ಮಾಡುವಾಗ ಟೋಟಲ್ ಪೇನ್ ಅಂತ ಹೇಳ್ತೀವಿ. ಸಂಪೂರ್ಣವಾಗಿ ನೋವನ್ನು ನಾವು ಆಕ್ಚುಲಿ ಅಸೆಸ್ ಮಾಡಬೇಕು. ಖಾಲಿ ದೈಹಿಕ ಮಾತ್ರ ಅಲ್ಲಂದೆ ಬೇರೆ ಆಸ್ಪೆಕ್ಟ್ಸ್, ನಾನು ಹೇಳ್ದಂಗೆ ಸೋಷಿಯಲ್ ಇರಬಹುದು, ಸ್ಪಿರಿಚುವಲ್ ಡೈಮೆನ್ಷನ್ಸ್ ಇರಬಹುದು, ಅಥವಾ ಸೈಕೊಲಾಜಿಕಲ್ ಪೇನ್, ಇದೆಲ್ಲನ್ನು ಅಡ್ರೆಸ್ ಮಾಡಬೇಕಾಗ್ಬೋದು.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅನ್ನುವಂಥದ್ದು ರೋಗಿಗಳು ಅವರ ಆಯ್ಕೆಯಿಂದ ಬರುವಂತಹದ್ದ ಅಥವಾ ವೈದ್ಯರ ನಿರ್ದೇಶನದಂತೆ ಬರುವಂತಹದ್ದ, ಅಥವಾ ಹೇಗೆ ಅವರದನ್ನ ತಗೋಬೇಕಾಗ್ತದೆ?
0: ಇದು ಆಕ್ಚುಲಿ ಪ್ಯಾಲಿಯೇಟಿವ್ ಕೇರ್ ವಿಚಾರದಲ್ಲಿ ಜಾಸ್ತಿ ಜಾಗೃತಿ ಇಲ್ಲ, ಅಂದ್ರೆ ಅವೇರ್ನೆಸ್ ಜಾಸ್ತಿ ಇಲ್ಲ ಪೇಷಂಟ್ಸ್ ಗೆ. ಭಾರತ ದೇಶದಲ್ಲಿ ಇವಾಗ ಸ್ವಲ್ಪ ಮಟ್ಟಕ್ಕೆ ಆಗ್ತಾ ಇದೆ ಇವಾಗ ಕೆಲಸ, ಇದರಲ್ಲಿ ಜಾಗೃತಿಕತೆ ಮೂಡುವಂಗೆ, ಸ್ವಲ್ಪ ಪೇಷಂಟ್ಸ್ ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಗೆ ಆಗ್ತಾ ಇದೆ ಸ್ವಲ್ಪ ಕೆಲಸ. ಆದ್ರೂ ಸ್ವಲ್ಪ ಮಟ್ಟದಲ್ಲಿ ಜನರಿಗೆ ಅಷ್ಟು ಅವೇರ್ನೆಸ್ ಇಲ್ಲ. ಮೋಸ್ಟ್ ಆಫ್ ದಿ ರೆಫರೆನ್ಸಸ್ ಬರೋದು ಇವಾಗ ಡಾಕ್ಟರ್ಸ್ ಕಲೀಗ್ಸ್ ರೆಫರ್ ಮಾಡಿದ್ರೆ ಮಾತ್ರ ಪೇಷಂಟ್ಸ್ ಬರ್ತಾರೆ. ಅವರಾಗಿಯೇ ಬರೋದು ಒಂದು 4-5% ಅಂತಾನೆ ಹೇಳ್ಬಹುದು, ಬೇರೆಯವೆಲ್ಲ ರೆಫರೆನ್ಸ್ ಮುಖಾಂತರನೇ ಬರುವಂತದ್ದು.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳಿದ್ರೆ ಅದು ಟೀಮ್ ತರ ಇರ್ತದ ಅಥವಾ ಒಬ್ಬರೇ ವೈದ್ಯರು ಇರ್ತಾರೆ, ಹೇಗಿರ್ತಾರೆ?
0: ಪ್ಯಾಲಿಯೇಟಿವ್ ಕೇರ್ ಇದು ಒಂದು ಟೀಮ್ ಅಪ್ರೋಚ್, ಒಬ್ಬರಿಂದಲೇ ಸಾಧ್ಯವಾಗುವಂತ ಕೆಲಸ ಅಲ್ಲ. ಯಾಕಂದ್ರೆ ಡಾಕ್ಟರ್ಸ್ ಗಳು ದೇಹದ ಸಮಸ್ಯೆ, ಅದ್ರದ್ದು ಇವಾಗ ನೋವು ಇರಬಹುದು, ಉಸಿರಾಟದ ತೊಂದರೆ ಇರಬಹುದು, ಅದ್ರದ್ದು ವಿಚಾರವಾಗಿ ಟ್ರೀಟ್ಮೆಂಟ್ ಕೊಡಬಹುದು. ಹಂಗೆ ನರ್ಸಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅವ್ರದ್ದು, ಯಾಕಂದ್ರೆ ಪೇಷಂಟ್ಸ್ ಗೆ ಮಾತ್ರ ಕೊಡೋದಿರ್ಬಹುದು, ಸ್ವಲ್ಪ ರೀತಿಯಲ್ಲಿ ಕೌನ್ಸಿಲಿಂಗ್ ಅಥವಾ ಬೆಡ್ ರಿಡನ್ ಪೇಷಂಟ್ ಗೆ ಹೆಂಗ್ ಕೇರ್ ತಗೋಬೇಕು ಅಂತ, ಪೇಷಂಟ್ ಕೇರ್ ಟೇಕರ್ಸ್ ಅಥವಾ ಕೇರ್ ಗಿವರ್ಸ್ ಗೆ ಎಜುಕೇಶನ್ ಕೊಡುವಂತದ್ದು, ಆ ರೀತಿಯಲ್ಲಿ ನರ್ಸಸ್ ರೋಲ್ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಸೋಷಿಯಲ್ ವರ್ಕರ್ಸ್ ಏನಾದ್ರೂ ಸೋಷಿಯಲ್ ಇಶ್ಯೂಸ್ ಇರುವಂತದ್ದು ಅವ್ರು ಹ್ಯಾಂಡಲ್ ಮಾಡ್ತಾರೆ. ಸೈಕಾಲಜಿಸ್ಟ್, ಯಾಕಂದ್ರೆ ಕಂಟಿನ್ಯೂಸ್ ಕೌನ್ಸಿಲಿಂಗ್ ಬೇಕಾಗತ್ತೆ, ಮಾನಸಿಕ ಒತ್ತಡ ಏನಾದ್ರೂ ಇದ್ರೆ. ಸೊ ಸೈಕಾಲಜಿಸ್ಟ್ ರೋಲ್ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಫಿಸಿಯೋಥೆರಪಿಸ್ಟ್, ಡಯಟಿಷಿಯನ್ಸ್, ಮತ್ತೆ ಒಂದೊಂದ್ಸತಿ ಸ್ಪಿರಿಚುವಲ್ ಇಶ್ಯೂಸ್ ಇರುತ್ತೆ. ನಾನು ಹೇಳ್ದಂಗೆ ಇವಾಗ ಎಕ್ಸಿಸ್ಟೆನ್ಶಿಯಲ್ ಇಶ್ಯೂಸ್, ಯಾಕೆ ನಾನು ಇಲ್ಲಿದ್ದೀನಿ, ನನ್ನ ರೋಲ್ ಏನು ಈ ಭೂಮಿ ಮೇಲೆ, ಆತರ ಒಂದೊಂದ್ಸತಿ ಅದಕ್ಕೆ ರಿಲಿಜಿಯಸ್ ಕನೆಕ್ಟ್ ಇರುತ್ತೆ ಒಂದೊಂದ್ಸತಿ. ಸೊ ಅವ್ರಿಗೆ ಫೇತ್ ಇರೋಂಗೆ ಯಾವ್ದಾದ್ರು ರಿಲಿಜನ್ ಅಥವಾ ಯಾವ್ದಾದ್ರು ಪಂಡಿತ್ ಅಥವಾ ಮೌಲ್ವಿ ಏನಾದ್ರು ಇದ್ರೆ ಅವ್ರಿಗೆ ಕರೆಸ್ಬಿಟ್ಟು ಅವ್ರ ಮುಖಾಂತರ ಅವ್ರಿಗೆ ಸ್ವಲ್ಪ ಕೌನ್ಸಿಲಿಂಗ್ ಕೊಡೋದು, ಅದನ್ನು ಸ್ಪಿರಿಚುವಲ್ ಡಿಸ್ಟ್ರೆಸ್ ಗೆ ಯೂಸ್ ಆಗುತ್ತೆ. ಸೊ ಸ್ಪಿರಿಚುವಲ್ ಹೀಲರ್ಸ್ ಇರ್ತಾರೆ ಈ ಟೀಮ್ ಅಲ್ಲಿ ಒಂದೊಂದ್ಸತಿ.
1: ಈ ಒಂದು ಪ್ಯಾಲಿಯೇಟಿವ್ ಕೇರ್ ಅಲ್ಲಿ ಕುಟುಂಬದವರ ರೋಲ್ ಏನಿರುತ್ತೆ, ಅವರ ಒಂದು ಪಾತ್ರ ಏನಿರುತ್ತೆ?
0: ಇದು ಆಕ್ಚುಲಿ ಇಟ್ ಇಸ್ ಅ ಹ್ಯೂಜ್ ಹ್ಯೂಜ್ ರೋಲ್ ಆಕ್ಚುಲಿ ಕುಟುಂಬದವರು. ಇವಾಗ ನಾವು ನೋಡಿದ್ರೆ ಪೇಷಂಟ್ ಒಬ್ಬರೇ ಇರೋದು, ಮತ್ತೆ ಪೇಷಂಟ್ ಜೊತೆಗೆ ಕುಟುಂಬದವರು ಇದ್ದಾಗ ಅದೊಂದು ಸ್ಟ್ರೆಂತ್ ಬರುತ್ತಲ್ಲ ಈ ಇದು ಟ್ರೀಟ್ಮೆಂಟ್ ತಗೊಳಕ್ಕೆ. ಮತ್ತೆ ಮುಂದೆ ಈವನ್ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದ್ರೆ ಡೆತ್ನು ಹತ್ರ ಬಂದ್ರು, ಇವಾಗ ಕುಟುಂಬ ಹತ್ರ ಇದ್ರೆ ಒಂದು ಸ್ಟ್ರೆಂತ್ ಬೇರೆ ಅವರಿಗೆ, ಅದು ಎದುರಿಸಕ್ಕೆ ಸಾಧ್ಯ ಅಂತ ಒಂದು ಸ್ಟ್ರೆಂತ್ ಬರುತ್ತೆ ಅವರಿಗೆ. ಸೊ ಕುಟುಂಬದ್ದು ರೋಲ್ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಅವ್ರ ಆರೈಕೆ ಇರ್ಬೋದು, ಅವರು ನ್ಯೂಟ್ರಿಷನ್ ನೋಡೋದಿರ್ಬೋದು, ಔಷಧಿ ಕೊಡೋದಿರ್ಬೋದು, ಅಥವಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರೋದಿರ್ಬೋದು, ಸೈಕೊಲಾಜಿಕಲ್ ಸಪೋರ್ಟ್ ಕೊಡೋದಿರ್ಬೋದು, ಅದರಲ್ಲಿ ತುಂಬಾ ಹ್ಯೂಜ್ ರೋಲ್ ಪ್ಲೇ ಆಗತ್ತೆ. ಸೇಮ್ ಟೈಮ್ ನಾವು ಕೇರ್ ಗಿವರ್ಸ್ ಅಥವಾ ಕೇರ್ ಪ್ರೊವೈಡರ್ಸ್ ಏನಿರ್ತಾರೆ, ಅವ್ರ ಫ್ಯಾಮಿಲಿ ಇರ್ಬೋದು, ಅವ್ರ ಫ್ರೆಂಡ್ಸ್ ಇರ್ಬೋದು, ಯಾಕಂದ್ರೆ ಕಂಟಿನ್ಯೂಸ್ ಕೇರ್ ಪ್ರೊವೈಡರ್ಸ್ ಇರ್ತಾರೆ, ಕಂಟಿನ್ಯೂಸ್ ಅವರಿಗೆ ಆರೈಕೆ ಬೇಕಾಗಿರುತ್ತೆ ಈ ಪೇಷಂಟ್ಸ್ ಗೆ. ಸೊ ಇವ್ರ ಮೆಂಟಲ್ ಹೆಲ್ತ್ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಮೋಸ್ಟ್ ಆಫ್ ದ ಟೈಮ್. ಇವಾಗ ಡಾಕ್ಟರ್ಸ್ ಆಗಿ ನಾವು ಫಸ್ಟ್ ಪೇಷಂಟ್ ಹತ್ರ ಕೇಳ್ತೀವಿ, ಹೇಗಿದ್ದೀರಿ ನೀವು, ನೋವು ಕಮ್ಮಿ ಆಗಿದೆಯಾ, ಔಷಧಿ ತಗೊಂತಾ ಇದ್ದೀರಾ ಅಂತ. ಬಟ್ ನಾವು ಕೇರ್ ಗಿವರ್ಸ್ ಗೆ ಒಂದ್ ಪ್ರಶ್ನೆ ಕೇಳಲ್ಲ, ಅಂದ್ರೆ ನೀವು ನಿದ್ದೆ ಮಾಡಿದೀರಾ, ನೀವು ತಿಂಡಿ ತಿಂತಾ ಇದ್ದೀರಾ, ಹೆಲ್ತ್ ಚೆನ್ನಾಗಿ ತಗೊಂತಿದೀರಾ ನೀವು ಅಂತ. ಆ ಪ್ರಶ್ನೆಯನ್ನು ನಾವು ಯಾವಾಗ್ಲೂ ನೆಗ್ಲೆಕ್ಟ್ ಮಾಡುವಂತದ್ದು. ಅವರಿಗೂ ಆಕ್ಚುಲಿ ಅದು ನೆಗ್ಲೆಕ್ಟ್ ಆದಂಗ ಆಗತ್ತೆ, ಯಾಕಂದ್ರೆ ಯಾರು ಅವರಿಗೆ ಕೇಳಲ್ಲ ಯಾವ ತರ ಅಂದ್ರೆ ನೀವು ಕೋಪಪ್ ಮಾಡ್ತಾ ಇದ್ದೀರಿ ಇವಾಗ ಅಂತ. ಕ್ಯಾನ್ಸರ್ ಅಂತ ಕಾಯಿಲೆ ಜರ್ನಿಯಲ್ಲಿ ಪೇಷಂಟ್ಸ್ ಜೊತೆಗೆ ಫ್ಯಾಮಿಲಿ ಇರ್ತಾರಲ್ಲ, ಅವ್ರಿಗೆ ನಾವು ಹಿಡನ್ ಪೇಷಂಟ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರು ಆಕ್ಚುಲಿ ಪೇಷಂಟ್ಸ್ ಗಿಂತ ಜಾಸ್ತಿ ಒತ್ತಡದಲ್ಲಿ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ನಾರ್ಮಲ್ ರುಟೀನ್ ಮ್ಯಾನೇಜ್ ಮಾಡಬೇಕು, ಮನೆಯದ್ದು ಮಕ್ಳು ಇರ್ಬೋದು, ಅವ್ರ ಎಜುಕೇಶನ್ ಇರ್ಬೋದು, ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ, ಅದ್ರನ್ನ ಮ್ಯಾನೇಜ್ ಮಾಡೋದು, ಅದ್ರ ಜೊತೆಗೆ ಪೇಷಂಟ್ ಆರೈಕೆ ಮಾಡೋದು, ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ನಿದ್ದೆ ಸರಿಯಾಗಿರಲ್ಲ, ತುಂಬಾ ಆಯಾಸ ತರ ಇರುತ್ತೆ. ಸೊ ಇದನ್ನೆಲ್ಲ ನಾವು ಕೇರ್ ಗಿವರ್ ಬರ್ಡನ್ ಅಥವಾ ಕೇರ್ ಗಿವರ್ ಬರ್ನ್ ಔಟ್ ಅಥವಾ ಸ್ಟ್ರೆಸ್ ಅಂತ ಹೇಳ್ತೀವಿ. ಸೊ ಇವರಿಗೂ ಕೌನ್ಸಿಲಿಂಗ್ ಕೊಟ್ಟು

0: ಸಪೋರ್ಟ್ ಕೊಟ್ಟು ನೀವೊಬ್ಬರೇ ಅಲ್ಲ ನಾವಿದ್ದೀವಿ, ಪೇಷಂಟ್ ಕೇರ್ ಹೇಗೆ ತಗೋಬೇಕು ಈಸಿಯಾಗಿ ಎಜುಕೇಟ್ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್.
1: ಈಗ ಈ ಪ್ಯಾಲಿಯೇಟಿವ್ ಕೇರ್ ಅನ್ನು ಮನೆಯಲ್ಲೂ ಕೊಡಬಹುದು ಹೇಗೆ?
0: ಪ್ಯಾಲಿಯೇಟಿವ್ ಕೇರ್ ಎಸ್ಪೆಷಲಿ ಟುವರ್ಡ್ಸ್ ದ ಎಂಡ್ ಆಫ್ ಲೈಫ್, ಅಂದ್ರೆ ಕಾಯಿಲೆ ತುಂಬಾ ಮುಂದೆ ಹೋಗುವಂತಹ ಸಮಯದಲ್ಲಿ, ಆ ಟೈಮ್ ಅಲ್ಲಿ ಅವರಿಗೆ ಪೇಷಂಟ್ಸ್, ಇವಾಗ ನೀವು ರೋಗಿಗಳಿಗೂ ಕೇಳಿದ್ರೆ ಮನೆಯಲ್ಲೇ ಇದ್ರೆ ನಂಗೆ ಸ್ವಲ್ಪ ಮನಸ್ಸಿಗೆ ಆರಾಮ ಅನ್ಸುತ್ತೆ, ಅಥವಾ ನಮ್ಮ ಸಂಬಂಧಿಕರು ಬಂದು ನಂಗೆ ಭೇಟಿ ಆಗ್ಬಹುದು, ನಂಗೆ ಏನಾದ್ರೂ ತಿನ್ನಕ್ ಮನ್ಸಾದ್ರೆ ಮನೆಯಲ್ಲೇ ಮಾಡ್ಕೊಡ್ಬಹುದು, ಹಾಸ್ಪಿಟ್ಲಿಗಿಂತ ನಂಗೆ ಮನೇಲೆ ಆರಾಮಾಗಿ ಆಗತ್ತೆ ಅಂತ ಹೇಳ್ತಾರೆ ಪೇಷಂಟ್ಸ್ ಗಳು. ಸೊ ಅದಕ್ಕೋಸ್ಕರ ನಾವು ಪ್ಯಾಲಿಟಿವ್ ಕೇರ್ ಎಂಡ್ ಆಫ್ ಲೈಫ್ ಅಲ್ಲಿ ನಾವು ಅವರಿಗೆ ಎಜುಕೇಟ್ ಮಾಡಿಬಿಟ್ಟು ಆಕ್ಚುಲಿ ಮನೆಯಲ್ಲೇ ಕೊಡುವಂಗೆ ಕೇರ್ ಗಿವರ್ಸ್ ಗೆ, ಕೇರ್ ಪ್ರೊವೈಡರ್ಸ್ ಗೆ ಎಜುಕೇಟ್ ಮಾಡಿ ಟ್ರೈನಿಂಗ್ ಮಾಡಿ ನಾವು ಆಕ್ಚುಲಿ ಮನೆಯಲ್ಲೇ ಹೆಂಗ್ ಕೊಡಬಹುದು, ಅಥವಾ ಸ್ವಲ್ಪ ಹಾಸ್ಪಿಟಲ್ಸ್ ಥ್ರೂ ಅಥವಾ ಬೇರೆ ಈವನ್ ವಾಲಂಟಿಯರಿಂಗ್ ಪ್ರೋಗ್ರಾಮ್ ಇದೆ, ಹೋಮ್ ಕೇರ್ ಅಂದ್ರೆ ಮನೆಗೆ ಬಂದು ನರ್ಸಸ್ ನೋಡುವಂತದ್ದು, ನರ್ಸ್ ಲೆಡ್ ಪ್ರೋಗ್ರಾಮ್ ಇರುತ್ತೆ, ಡಾಕ್ಟರ್ಸ್ ಲೆಡ್ ಪ್ರೋಗ್ರಾಮ್ ಇರುತ್ತೆ, ಅಂದ್ರೆ ವಾರಕ್ಕೆ ಒಂದ್ಸತಿ ಹೋಗಿ ಪೇಷಂಟ್ ಗಳನ್ನು ನೋಡಿ ಬರುವಂತದ್ದು ಇರುತ್ತೆ. ಮನೆಯಲ್ಲೂ ಪ್ಯಾಲಿಯೇಟಿವ್ ಕೇರ್ ಕೊಡಬಹುದು.
1: ಎಂಡ್ ಆಫ್ ಲೈಫ್ ಅಂತ ಹೇಳುವಾಗ ಇತ್ತೀಚೆಗೆ ಒಂದು ಪ್ರಕರಣ ಅಂತ ಹೇಳಿದ್ರೆ ಯೂಥನಾಸಿಯಾದ ಪ್ರಕರಣ ನಾವು ನೋಡ್ತಾ ಇದ್ದೇವೆ, ಪ್ಯಾಸಿವ್ ಯೂಥನಾಸಿಯಾ ಅಂತ ಕೇಳ್ತೇವೆ. ಈ ಯೂಥನಾಸಿಯಾ ಅಂತ ಹೇಳಿದ್ರೆ ಏನು, ಅದರಲ್ಲಿ ಪ್ಯಾಸಿವ್ ಯೂಥನಾಸಿಯಾ ಅಂತ ಹೇಳಿದ್ರೆ ಏನು, ಬೇರೆ ಬೇರೆ ವಿಧಗಳು ಇರ್ತವೆ ಹೇಗೆ?
0: ಇದ್ರ ಬಗ್ಗೆ ಜಾಸ್ತಿ ಜನರಿಗೆ ಅಷ್ಟು ಅರಿವಿಲ್ಲ, ಇವಾಗ ಹೇಳ್ಬೇಕಂದ್ರೆ ದಯಾಮರಣ ಅಂತಾನೆ ಹೇಳ್ಬಹುದು. ಇಟ್ ಇಸ್ ಆಕ್ಟಿವ್ ಇಂಟೆಂಟ್ ಆಫ್ ಕಿಲ್ಲಿಂಗ್ ಸಮ್ವನ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಇವೆ, ರೈಟ್ ಟು ಲಿವ್, ಇನ್ನೊಂದು ಫಂಡಮೆಂಟಲ್ ರೈಟ್ ಇದೆ, ರೈಟ್ ಟು ಡೈ ವಿತ್ ಡಿಗ್ನಿಟಿ. ಸೊ ಕರೆಕ್ಟ್ ಆಗಿ ಪ್ಯಾಲಿಟಿವ್ ಕೇರ್ ಕೊಟ್ರೆ, ಸೊ ರೈಟ್ ಟು ಡೈ ವಿತ್ ಡಿಗ್ನಿಟಿ, ಯುಥನೇಸಿಯಾದ ಕ್ವೆಶ್ಚನೇ ಬರಲ್ಲ. ಯಾಕಂದ್ರೆ ಯುಥನೇಸಿಯಾ ಅಂದ್ರೆ ನಿಮ್ಗೆ ಬೇಸರ ಆಗಿ, ಅಂದ್ರೆ ಅಷ್ಟು ಸಫರಿಂಗ್ ಆಗಿ ನಂಗೆ ಇವಾಗ ಒಂದು ಸಾಯ್ಬೇಕು ಅಂತ ಅನ್ನಿಸುವ ಇದು ಇಂಟೆಂಟ್, ಅಂದ್ರೆ ಆಕ್ಟಿವ್ಲಿ ದೇ ವಾಂಟ್ ಟು ಡೈ, ಹಂಗೆ ಅದು ಯುಥನೇಸಿಯಾದ ಅರ್ಥ. ಅದರಲ್ಲಿ ಎರಡ್ ಟೈಪ್ಸ್, ನೀವು ಹೇಳ್ದಂಗೆ ಆಕ್ಟಿವ್ ಯುಥನೇಸಿಯಾ ಇರ್ಬೋದು, ಪ್ಯಾಸಿವ್ ಯುಥನೇಸಿಯಾ ಅಂತ. ಆಕ್ಟಿವ್ ಯುಥನೇಸಿಯಾ ಅಂದ್ರೆ ಅದು ಇಲ್ಲಿಗಲ್, ನಮ್ಮ ಇಂಡಿಯಾದಲ್ಲಿ ಇಲ್ಲ, ಬೇರೆ ಕಂಟ್ರೀಸ್ ಅಲ್ಲಿ, ನೆದರ್ಲ್ಯಾಂಡ್ ಅಲ್ಲಿ ಇರ್ಬೋದು, ಬೆಲ್ಜಿಯಂ, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರೇಲಿಯಾ, ಅಲ್ಲೆಲ್ಲ ಲೀಗಲ್ ಆಗಿ ಅದು ಅಪ್ರೂವ್ ಆಗಿದೆ. ಬಟ್ ಇಂಡಿಯಾದಲ್ಲಿ ಅದು ಆಕ್ಟಿವ್ ಯುಥನೇಸಿಯಾ ಪಾಸ್ ಆಗಿಲ್ಲ, ಬಟ್ ಪ್ಯಾಸಿವ್ ಯುಥನೇಸಿಯಾ ಅಂತ. ಪ್ಯಾಸಿವ್ ಯುಥನೇಸಿಯಾ ಅದು 2011 ಅಲ್ಲಿ ನೀವು ಕೇಳಿರಬಹುದು, ಅರುಣಾ ಶಾನ್ಬಾಗ್ ಕೇಸ್ ಆದ್ಮೇಲೆ ಅದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟ್ ಇಂದ. ಸೊ ಪ್ಯಾಸಿವ್ ಯುಥನೇಸಿಯಾ ಅಂದ್ರೆ ಇವಾಗ ಪೇಷಂಟ್ ತುಂಬಾ ಗಂಭೀರ ಪರಿಸ್ಥಿತಿಯಲ್ಲಿರುವಾಗ, ಅಂದ್ರೆ ಲಾಸ್ಟ್ ಸ್ಟೇಜಸ್ ಆಫ್ ಲೈಫ್ ಅಲ್ಲಿರುವಾಗ, ಅವ್ರ ಜೀವನ ಇವಾಗ ಮೆಷಿನ್ಸ್ ಅಲ್ಲಿ ವರ್ಕ್ ಆಗ್ಬೇಕಂದ್ರೆ, ಅಂದ್ರೆ ವೆಂಟಿಲೇಟರ್ ಅಲ್ಲಿ ಹಾಕ್ಬೇಕು ಅಥವಾ ಆ ತರ ಸಮಸ್ಯೆ ಬಂದಲ್ಲಿ ಅವರಿಗೆ ಇನ್ನೂ ಅಂದ್ರೆ ಕಂಟಿನ್ಯೂ ಮಾಡ್ಸಕ್ಕೆ ನಾವು ಫೋರ್ಸ್ ಮಾಡಿ ಕಂಟಿನ್ಯೂಸ್ ಮಾಡಿಸೋದು, ಅಂದ್ರೆ ಆ ತರ ಟ್ರೀಟ್ಮೆಂಟ್, ಆ ತರ ಸಫರಿಂಗ್ ಆಗ್ಬಾರ್ದು ಅಂತ ಅದು ಪ್ಯಾಸಿವ್ ಯುಥನೇಸಿಯಾದ್ದು ಇದು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಇಂದ ಜಜ್ಮೆಂಟ್ ಬಂದಿದೆ. ನಾವು ವಿತ್ ಹೋಲ್ಡಿಂಗ್ ಆರ್ ವಿತ್ ಡ್ರಾಯಿಂಗ್ ಲೈಫ್ ಸಸ್ಟೈನಿಂಗ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅದಕ್ಕೆ, ಅಂದ್ರೆ ಈ ತರ ವೆಂಟಿಲೇಟರ್ ಅಲ್ಲಿ ಹಾಕ್ಬೇಕಾ ಇಲ್ಲ ಹಾಕಿದ ಪೇಷಂಟ್ಸ್ ಅಲ್ಲಿ ಅದನ್ನ ನಾವು ನಿಲ್ಲಿಸಬಹುದಾ ಅಂತ. ಯಾಕಂದ್ರೆ ಇದು ಸಫರಿಂಗ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ರೆ ಅದರಿಂದ ಪೇಷಂಟ್ ವಾಪಸ್ ಬರಲ್ಲ, ಪೇಷಂಟ್ ಡಿಗ್ನಿಫೈಡ್ ಡೆತ್ ಸಿಗಲ್ಲ. ಸೊ ಆ ಟೈಮ್ ಅಲ್ಲಿ ನೀವು ಡಿಸಿಷನ್ ತಗೋಬಹುದು, ಅಂದ್ರೆ ಪೇಷಂಟ್ ಗೆ ಇನ್ನು ಈ ತರ ಸಫರಿಂಗ್ ಬೇಡ, ಕಂಟಿನ್ಯೂ ಮಾಡೋದು, ಸೊ ಇಲ್ಲೇ ನಿಲ್ಲಿಸುವ, ಅಥವಾ ವೆಂಟಿಲೇಟರ್ ಇದ್ರೆ ವೆಂಟಿಲೇಟರ್ ನಾವು ಎಕ್ಸ್ಟ್ರುಬೇಟ್ ಮಾಡಿ ತೆಗೆಯುವ ಅಂತ ಆ ತರ ಸಂದರ್ಭ ಬರುವುದು ತುಂಬಾ ಆಕ್ಚುಲಿ ಕಾಮನ್ ಈ ತರ ಎಂಡ್ ಆಫ್ ಲೈಫ್ ಕೇಸಸ್ ಅಲ್ಲಿ. ಸೊ ಇದಕ್ಕೆ ಹೆಲ್ಪ್ ಆಗುವಂತಹ ಡಿಸಿಷನ್ ಅಂದ್ರೆ ಲಿವಿಂಗ್ ವಿಲ್ ಅಥವಾ ಅಡ್ವಾನ್ಸ್ ಡಿರೆಕ್ಟಿವ್ಸ್ ಅಂತ. ಸೊ ಇದು ನೀವು ಕೇಳಬಹುದು ಇವಾಗ ನೆಕ್ಸ್ಟ್ ಲಿವಿಂಗ್ ಬಿಲ್ ಅಂದ್ರೆ ಏನು ಅಂತ. ಲಿವಿಂಗ್ ಬಿಲ್ ಅಂದ್ರೆ ಒಬ್ಬ ವ್ಯಕ್ತಿಯು ಮುಂದೆ ಇನ್ ಕೇಸ್ ಈ ತರ ಪರಿಸ್ಥಿತಿಯಲ್ಲಿರುವಂತದ್ದು, ಅಂದ್ರೆ ಮೆಡಿಕಲಿ ಅವರು ಅನೇಬಲ್ ಟು ಟೇಕ್ ಡಿಸಿಷನ್ಸ್, ಅವರು ಮೆಡಿಕಲ್ ಡಿಸಿಷನ್ ಅವರು ತಗೊಳಕ್ ಆಗದೆ ಇಂತಹ ಪರಿಸ್ಥಿತಿಯಲ್ಲಿ ಇರುವಾಗ ಮುಂಚಿತವಾಗಿನೇ ಒಂದು ಡಾಕ್ಯುಮೆಂಟೇಶನ್ ಮಾಡಬಹುದು. ನಮ್ಗಿವಾಗ ವಿಲ್ ಹೆಂಗ್ ಬರಿತೀವಿ ನಾವು ಸಾಯಕ್ ಮುಂಚೆ, ನಮ್ ಆಸ್ತಿದ್ ಇರ್ಬಹುದು, ಇಲ್ಲ ಬಿಲ್ ಹೆಂಗ್ ಬರಿತೀವಿ, ಆತರ ಮೆಡಿಕಲ್ ಡಿಸಿಷನ್ ಇದು ಬಿಲ್ ಇದು. ಸೊ ಇವಾಗ ನನ್ಗೆ ಒಂದ್ ಪರಿಸ್ಥಿತಿ ಬರಬಹುದು, ಮೆಡಿಕಲಿ ನಾನು ಡಿಸಿಷನ್ ತಗೊಳಕ್ ಆಗದೆ, ಅಂದ್ರೆ ಮಾತಾಡಕ್ ಆಗಲ್ಲ ಅಥವಾ ರೆಸ್ಪಾನ್ಸ್ ಇಲ್ದೇ ಇರುವಂಗ ನಂಗೆ ಇದ್ದ ಟೈಮ್ ಅಲ್ಲಿ ನಂಗೆ ಡಿಸಿಷನ್ಸ್ ನಾನು ಇವಾಗಲೇ ಬರೆದಿಟ್ಟು ಡಾಕ್ಯುಮೆಂಟ್ ಮಾಡಿರುವಂತಹದ್ದನ್ನು ನಾವು ಲಿವಿಂಗ್ ಬಿಲ್ ಅಂತ ಹೇಳ್ತೀವಿ, ಅಥವಾ ಅದಕ್ಕೆ ಅಡ್ವಾನ್ಸ್ ಡೈರೆಕ್ಟಿವ್ಸ್ ಅಂತಾನು ಹೇಳಿರ್ತೀವಿ. ಸೊ ಈ ತರ ಪೇಷಂಟ್ಸ್ ಬರೆದಿಟ್ರೆ ಪೇಷಂಟ್ ಫ್ಯಾಮಿಲಿಗೂ ಈಸಿ ಆಗತ್ತೆ, ಆ ಟೈಮ್ ಅಲ್ಲಿ ಈ ತರ ಅವರು ಅವ್ರದ್ದು ಇಚ್ಛೆ ಹೇಳಿದ್ರು ಅಂತ, ಇಟ್ ಇಸ್ ಡಾಕ್ಯುಮೆಂಟೆಡ್ ಅಂಡ್ ಇಟ್ ಇಸ್ ಲೀಗಲ್.
1: ಒಂದ್ ವೇಳೆ ಈ ರೀತಿಯಾದಂತಹ ಲಿವಿಂಗ್ ವಿಲ್ ಇಲ್ಲದೆ ಇದ್ರೆ, ಅಂದ್ರೆ ಆಕಸ್ಮಿಕ ಒಂದು ಸಂದರ್ಭದಲ್ಲಿ ಈ ತರ ಪರಿಸ್ಥಿತಿ ಬಂತು ಅಂತ, ಆಗ ಏನಿರುತ್ತೆ?
0: ಆವಾಗ ಯೂಶುವಲಿ ಅವರು ನಾಮಿನೇಟ್ ಮಾಡಬಹುದು, ಆಕ್ಚುಲಿ ಅದು ಲಿವಿಂಗ್ ವಿಲ್ ಅಲ್ಲೇ ಬರೆದಿರ್ತಾರೆ, ನಾಮಿನೇಟ್ ಮಾಡಬಹುದು, ಅಂದ್ರೆ ಮೆಡಿಕಲ್ ಪವರ್ ಆಫ್ ಅಟಾರ್ನಿ ಅಂತ ಹೇಳ್ತಾರೆ, ಅಥವಾ ಸರೋಗೇಟ್ ಡಿಸಿಷನ್ ಮೇಕರ್ ಅಂತ ಏನ್ ಹೇಳ್ತೀವಿ ಅದು. ಸೊ ಅವರು ಬದಲಾಗಿ ಡಿಸಿಷನ್ ತಗೋಬಹುದು, ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಇವಾಗ ನಮ್ಗೂ ಇವಾಗ ನಮ್ ಕ್ಲೋಸ್ ಲವ್ಡ್ ಒನ್ಸ್ ಯಾರಾದ್ರೂ ಇವಾಗ ಸಾಯ್ತಾ ಇದಾರೆ, ವೆಂಟಿಲೇಟರ್ ಅಲ್ಲಿ ಹಾಕ್ಬೇಕಾ ಇಲ್ಲ ಅಂತ ಕೇಳಿದ್ರೆ ನಮ್ ಡಿಸಿಷನ್ ತಗೊಳಕ್ ತುಂಬಾ ಕಷ್ಟ ಆಗತ್ತೆ, ಯಾಕಂದ್ರೆ ಇಮೋಷನ್ ಇದೆಯಲ್ಲ ಅದು ಮಧ್ಯದಲ್ಲಿ ಬರುತ್ತೆ. ಸೊ ಮೆಂಟಲಿ ಯು ಕ್ಯಾನ್ ನಾಟ್ ಬಿ ಏಬಲ್ ಟು ಟೇಕ್ ಡಿಸಿಷನ್ ಆ ಟೈಮ್ ಅಲ್ಲಿ. ಸೊ ಈ ತರ ಕ್ಲಾರಿಟಿ ಇದ್ರೆ, ಲಿವಿಂಗ್ ವಿಲ್ ಇದು ಕ್ಲಾರಿಟಿ ಇದ್ರೆ, ಇಟ್ ಇಸ್ ಈಸಿ ಟು ಟೇಕ್ ಡಿಸಿಷನ್, ಗಿಲ್ಟ್ ಇರಲ್ಲ, ಅದು ಇಮೋಷನಲ್ ಮಧ್ಯದಲ್ಲಿ ಬರಲ್ಲ. ಸೊ ಮತ್ತೊಂದು ಕ್ಲೋಸರ್ ಸಿಗತ್ತೆ, ಯಾಕಂದ್ರೆ ಪೇಷಂಟ್ ಗೆ ಹಿಂಗೆ ಮನ್ಸಿತ್ತು, ಸೊ ಇಟ್ ಇಸ್ ಲೈಕ್ ಓಕೆ ಹಿ ವಾಂಟೆಡ್ ಟು ಗೋ ಇನ್ ದಿಸ್ ವೇ, ಸಫರಿಂಗ್ ಇಲ್ದೇ ಇರುವಂತದ್ದು. ಸೊ ಒಂದು ಕ್ಲೋಸರ್ ಇರುತ್ತೆ.
1: ಈಗ ಈ ಪ್ಯಾಸಿವ್ ಯುಥನೇಸಿಯಾ

0: ಎಂಡ್ ಆಫ್ ಲೈಫ್ ಪ್ರೊಸೀಜರ್ ಗಳು ಏನಿರ್ತದೆ?
1: 2011 ಅಲ್ಲಿ ಜಡ್ಜ್ಮೆಂಟ್ ಬಂದಿತ್ತು, ಅದ್ರ ನಂತರ ಲಿವಿಂಗ್ ಬಿಲ್ 2018 ಅಲ್ಲಿ ಬಂದಿತ್ತು ಜಡ್ಜ್ಮೆಂಟ್, ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಜಡ್ಜ್ಮೆಂಟ್ ಆದ್ಮೇಲೆ. ಸೊ ಅದ್ರ ನಂತರ ಆವಾಗ ಸ್ವಲ್ಪ ಇದು ಲಿವಿಂಗ್ ವಿಲ್ ಇದ್ರೆ ಈಸಿ ಪ್ಯಾಸಿವ್ ಯುತನೇಸಿ. ಯಾವಾಗ್ಲೂ ಲಿವಿಂಗ್ ವಿಲ್ ಅಥವಾ ಏನಾದ್ರೂ ಈ ತರ ಡಾಕ್ಟರ್ಸ್ ಯೂಶ್ವಲಿ ಡಿಸ್ಕಸ್ ಮಾಡಿಬಿಟ್ಟು ಇದು ಪೇಷಂಟ್ ಗೆ ಸಫರಿಂಗ್ ಜಾಸ್ತಿ ಆಗಿರುತ್ತೆ, ಇದರಿಂದ ಮುಂದೆ ವಾಪಸ್ ಮುಂಚಿನ ತರ ಅಂದ್ರೆ ಲಿವಿಂಗ್ ಮಾಡೋಕೆ ಕಷ್ಟ ಆಗುವಂತದ್ದು ಆತರ ಇರುವಾಗ ಬೇಕಿದ್ರೆ ಪ್ಯಾಸಿವ್ ಯುತನೇಸಿಯಾ. ಬಟ್ ಪ್ಯಾಸಿವ್ ಯುತನೇಸಿಯಾ ಖಾಲಿ ವಿತ್ ಹೋಲ್ಡಿಂಗ್ ಆರ್ ವಿಡ್ರಾಯಿಂಗ್ ಆಫ್ ಲೈಫ್ ಸಸ್ಟೈನಿಂಗ್ ಮೆಷರ್ಸ್ ಮಾತ್ರ. ಅಂದ್ರೆ ಇವಾಗ ವೆಂಟಿಲೇಟರ್ ಇದ್ದ ಪೇಷಂಟ್ಸ್ ಅಂದ್ರೆ ಹೋಪ್ ಆಲ್ಮೋಸ್ಟ್ ಕಳೆದಿರುವಂತ ಪೇಷಂಟ್ಸ್ ಗೆ ಮಾತ್ರ ನಾವು ಆಪ್ಷನ್ ಕೊಟ್ಟಿರ್ತೀವಿ. ಬೇರೆ ಪೇಷಂಟ್ ಗೆ ಇವಾಗ ಕಾಯಿಲೆ ಟ್ರೀಟ್ಮೆಂಟ್ ಇರುವಂತಹ ಪೇಷಂಟ್ ಗೆ ಅದು ಆಪ್ಷನ್ ಇರಲ್ಲ ಪ್ಯಾಸಿವ್ ಯುತನೇಸಿಯಾ. ಸೊ ಮೇನ್ಲಿ ಡಾಕ್ಟರ್ಸ್ ಹಾಸ್ಪಿಟಲ್ ಅಲ್ಲಿ ಒಂದು ಬೋರ್ಡ್ ಇರುತ್ತೆ, ಅಲ್ಲಿ ಡಿಸಿಷನ್ ತಗೊಂತಾರೆ ಅವರು. ಪ್ರೈಮರಿ ಡಾಕ್ಟರ್ಸ್ ಇರ್ತಾರೆ, ಲೀಗಲ್ ಅಡ್ವೈಸರ್ಸ್ ಇರ್ತಾರೆ ಅದರಲ್ಲಿ, ಪ್ಲಸ್ ಪೇಷಂಟ್ ಫ್ಯಾಮಿಲಿನೂ ಇಂಪಾರ್ಟೆಂಟ್. ಅವ್ರ ಜೊತೆ ಕೌನ್ಸಿಲಿಂಗ್ ಮಾಡಿಬಿಟ್ಟು ದೆನ್ ದೇ ವಿಲ್ ಟೇಕ್ ಅ ಡಿಸಿಷನ್.
0: ಈಗ ಅಂತ ಸಂದರ್ಭದಲ್ಲಿ ಲೈಫ್ ಸಪೋರ್ಟ್ ಅನ್ನ ತೆಗೆದಾಗ ಎಲ್ಲ ಒಂದು ಕಡೆ ಪೇಷಂಟ್ ಗೆ ನೋವು ಉಂಟಾಗಬಹುದು, ನೋವು ಆಗಬಹುದು, ಇದನ್ನೆಲ್ಲ ಗಮನಿಸಿ ಅವರು ಮಾಡ್ತಾರೆ ಹೇಗೆ?
1: ತುಂಬಾ ಪೇಷಂಟ್ ಫ್ಯಾಮಿಲಿಯಲ್ಲಿ ಹೆದರಿಕೆ ಇರುತ್ತೆ. ಇವಾಗ ನಾವು ಇದೆಲ್ಲ ತೆಗೆದ್ರೆ ಪೇಷಂಟ್ ಗೆ ತುಂಬಾ ನೋವಾದ್ರೆ ಅವ್ರಿಗೆ ಹೇಳಕ್ಕೂ ಆಗಲ್ಲ, ಆ ರೀತಿಯಾಗಿ ಹೋಗಬಾರದು ಅಂತ ಪೇಷಂಟ್. ಬಟ್ ನಮ್ ಪ್ಯಾಲಿಯೇಟಿವ್ ಕೇರ್ ರೋಲ್ ಅಂದ್ರೆ ಲಾಸ್ಟ್ ವರೆಗೂ ಟ್ರೀಟ್ಮೆಂಟ್ ಇಲ್ದಿದ್ರೂ ನೋವಂತೂ ನಾವು ಕಂಪ್ಲೀಟ್ ಆಗಿ ಲಾಸ್ಟ್ ವರೆಗೆ ಕಂಟ್ರೋಲ್ ಮಾಡ್ತೀವಿ. ಸೊ ನೋವಿನ ಮೆಡಿಸಿನ್ಸ್ ಕಂಟಿನ್ಯೂ ಆಗತ್ತೆ, ಯಾವ್ದು ಅವ್ರಿಗೆ ಕಷ್ಟ ಕೊಡತ್ತೆ ಅದ್ರದ್ದೆಲ್ಲ ಮೆಡಿಸಿನ್ಸ್ ಕಂಟಿನ್ಯೂ ಆಗಿರತ್ತೆ. ಸೊ ನಿದ್ದೆಯಲ್ಲೇ ಆರಾಮಾಗಿ ಹೋಗ್ತಾರೆ, ಅವ್ರಿಗೆ ಅಷ್ಟು ಅರಿವಾಗಲ್ಲ ಅದ್ರದ್ದು.
0: ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಈ ಪ್ಯಾಲಿಯೇಟಿವ್ ಕೇರ್ ಅನ್ನುವಂಥದ್ದು ಯಾವ ರೀತಿಯಲ್ಲಿದೆ, ಯಾವ ಸ್ಥಿತಿಯಲ್ಲಿದೆ?
1: ಇವಾಗ ಭಾರತ ದೇಶದ ಮಾತಾಡ್ಬೇಕಂದ್ರೆ ಇವಾಗ ಅರೌಂಡ್ 70 lakhs ಟು 1 crore ಪೇಷಂಟ್ಸ್ ಗೆ ಪ್ಯಾಲಿಯೇಟಿವ್ ಕೇರ್ ಅಗತ್ಯ ಇದೆ. ಬಟ್ ಸ್ಯಾಡ್ ರಿಯಾಲಿಟಿ ಅಂದ್ರೆ ಓನ್ಲಿ ಅಬೌಟ್ 4% ಅಂದ್ರೆ 100ರಲ್ಲಿ ಒಂದು 3-4 ಜನರಿಗೆ ಮಾತ್ರ ಪ್ಯಾಲಿಯೇಟಿವ್ ಕೇರ್ ಸಿಗ್ತಾ ಇದೆ. ಸೊ ಅದಕ್ಕೆ ಕಾರಣ ಅಂದ್ರೆ ಮೊದಲನೇದಾಗಿ ಅಷ್ಟು ಅರಿವಿಲ್ಲ, ನಾನು ಹೇಳ್ದಂಗೆ ಅವೇರ್ನೆಸ್ ಇಲ್ಲ ಅಷ್ಟು. ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಜನ ಕೇಳೇ ಇಲ್ಲ. ಅಂದ್ರೆ ಇವಾಗ ತುಂಬಾ ಜನರು ಕ್ಯಾನ್ಸರ್ ಬಂದ್ರೆ ನೋವಿನಲ್ಲೇ ಸಾಯ್ಬೇಕು ಅಂತಾನೆ ಅಂದ್ರೆ ನಾವು ಪೇಷಂಟ್ಸ್ ನೋಡ್ತೀವಿ. ಎಸ್ಪೆಷಲಿ ಮಾರ್ಜಿನಲೈಸ್ಡ್ ಕಮ್ಯುನಿಟಿಯಿಂದ ಬರ್ತಾರೆ ಅವರು, ಬಿಪಿಎಲ್ ಪೇಷಂಟ್ಸ್. ಅವ್ರಿಗೆ ಗೊತ್ತೇ ಇರಲ್ಲ ಮೋಸ್ಟ್ಲಿ ಕ್ಯಾನ್ಸರ್ ಬಂದ್ರೆ ನೋವಿನಲ್ಲೇ ಸಾಯ್ಬೇಕು ಅಂತ. ಈ ತರ ಪ್ಯಾಲಿಯೇಟಿವ್ ಕೇರ್ ಲಾಸ್ಟ್ ವರೆಗೂ ಕೊಡ್ಬೋದು, ಯಾಕಂದ್ರೆ ಇವಾಗ ಕೀಮೋಥೆರಪಿ ಇರ್ಬೋದು, ರೇಡಿಯೇಷನ್ ಇರ್ಬೋದು, ಪ್ರೈಮರಿ ಟ್ರೀಟ್ಮೆಂಟ್ಸ್ ಇಲ್ಲ ಅಂದ್ರೂ ಬೇರೆ ತರ ಟ್ರೀಟ್ಮೆಂಟ್ ಅಂದ್ರೆ ಆರಾಮಾಗಿ ಲಾಸ್ಟ್ ವರೆಗೆ ಇರುವಂಗೆ ಟ್ರೀಟ್ಮೆಂಟ್ ಇದೆ, ಪ್ಯಾಲಿಯೇಟಿವ್ ಕೇರ್ ಇದೆ ಅಂತ ಅದ್ರ ವಿಷಯ ತುಂಬಾ ಜನರಿಗೆ ಗೊತ್ತಿಲ್ಲ ಅದರ ವಿಷಯ. ಸೊ ಮೇನ್ ಅಂದ್ರೆ ಅವೇರ್ನೆಸ್ ಕಮ್ಮಿ. ಸೆಕೆಂಡ್ಲಿ ಟ್ರೈನ್ಡ್ ಪ್ರೊಫೆಷನಲ್ಸ್ ಇಲ್ಲ ಅಷ್ಟು. ಇವಾಗ ಎಜುಕೇಶನ್ ಅಕಾಡೆಮಿಕ್ ಪ್ರೋಗ್ರಾಮ್ಸ್ ಆಗ್ತಾ ಇದೆ, ಇವಾಗ ಸ್ವಲ್ಪ ಇನ್ನು ಒಂದು 1 decade ಆದ್ಮೇಲೆ ಇಟ್ ವಿಲ್ ಬಿ ಎಕ್ಸ್ಪ್ಯಾಂಡೆಡ್ ವೈಡ್ಲಿ. ಬಟ್ ಇವಾಗ ಸದ್ಯಕ್ಕೆ ಅಷ್ಟು ಟ್ರೈನ್ಡ್ ಪ್ರೊಫೆಷನಲ್ಸ್ ಇಲ್ಲ. ಮತ್ತಿನ್ನೊಂದಂದ್ರೆ ನಾವು ಈ ಕ್ಯಾನ್ಸರ್ ಖಾಯಿಲೆ ನೋವಿಗೆ ಎಸ್ಪೆಷಲಿ ಒಂದು ಮಾರ್ಫಿನ್ ಆತರ ನಾರ್ಕೋಟಿಕ್ಸ್ ಯೂಸ್ ಮಾಡ್ತೀವಿ. ಸೊ ಆ ನಾರ್ಕೋಟಿಕ್ ಮೆಡಿಕೇಶನ್ಸ್ ವೈಡ್ಲಿ ಅವೈಲೇಬಲ್ ಇಲ್ಲ ಆಲ್ ಓವರ್ ಇಂಡಿಯಾ. ಬಟ್ ಸ್ಯಾಡ್ ರಿಯಾಲಿಟಿ ಅಂದ್ರೆ ಪೇಷಂಟ್ಸ್ಗಳು 300-400 kilometers ಖಾಲಿ ಮಾತ್ರೆಗಳಿಗೆ ಮಾತ್ರ ಟ್ರಾವೆಲ್ ಮಾಡಿ ಬರೋದು ಇರುತ್ತೆ. ಯಾಕಂದ್ರೆ ಅವ್ರ ಅಕ್ಕಪಕ್ಕದಲ್ಲಿ ನಾರ್ತ್ ಕರ್ನಾಟಕ ಸೈಡ್ ಅಲ್ಲೆಲ್ಲ ಅಷ್ಟು ಸಪ್ಲೈ ಅಥವಾ ಯಾವುದು ಹಾಸ್ಪಿಟಲ್ ಅಲ್ಲಿ ಲೈಸೆನ್ಸಿಂಗ್ ಇಲ್ದೇ ಇರೋಂಗೆ ಅವರು ತಗೊಳಕ್ ಆಗಲ್ಲ ಅಲ್ಲಿಂದ. ಸೊ ಅದಕ್ಕೋಸ್ಕರ ಅಷ್ಟು ಟ್ರಾವೆಲ್ ಮಾಡಿ ಬರೋದು ಇರುತ್ತೆ. ಸೊ ಸಪ್ಲೈ ಆಫ್ ನಾರ್ಕೋಟಿಕ್ ಅಥವಾ ಎಸೆನ್ಷಿಯಲ್ ಮೆಡಿಕೇಶನ್ಸ್ ಏನ್ ಅಗತ್ಯ ಇದೆ ಇದು ಎಂಡ್ ಆಫ್ ಲೈಫ್ ಕೇರ್ ಮಾಡೋಕೆ, ಆ ಸಪ್ಲೈಸ್ ತುಂಬಾ ಕಮ್ಮಿ. ಮತ್ತಿನ್ನೊಂದಂದ್ರೆ ಮೋಸ್ಟ್ ಆಫ್ ದೆಮ್ ಇವಾಗ ಕ್ಯೂರೇಟಿವ್ ಅಂದ್ರೆ ಗುಣಮುಖ ಆಗೋದು ಫಸ್ಟ್ ಅವ್ರದ್ದು, ಮತ್ತೆ ಇದು ಭಯ ಇರ್ಲಿ ಅಥವಾ ನೋವಿರ್ಲಿ ಅದು ಮತ್ತೆ ನೋಡುವ, ಫಸ್ಟ್ ಅವ್ರ ಕಾಯಿಲೆ ವಾಸಿ ಆಗ್ಲಿ ಬೇರೆಯವರೆಲ್ಲ ಮತ್ತೆ ನೋಡುವ ಅಂತ ಅವ್ರು ಪುಷ್ ಮಾಡ್ತಾ ಹೋಗ್ತಾರೆ. ಸೊ ಅದು ಇನ್ನೊಂದು ಕಾರಣ.
0: ಈಗ ತಾವು ಹೇಳಿದ್ರಿ ಮಾರ್ಫಿನ್ ಅನ್ನ ಬಳಸಬೇಕಾಗುತ್ತೆ ಅಂತ. ಮಾರ್ಫಿನ್ ಅಂತ ಹೇಳಿದ್ರೆ ಕೆಲವರಲ್ಲಿ ಜನರಲ್ಲಿ ಒಂದು ರೀತಿ ಅಪನಂಬಿಕೆಗಳು ಅದರ ಬಗ್ಗೆ ಸ್ವಲ್ಪ ಭಯ ಇದ್ದೇ ಇರ್ತದೆ, ಏನ್ ಹೇಳ್ತೀರಾ ಡಾಕ್ಟರ್?
1: ಕರೆಕ್ಟ್. ಸೊ ಮಾರ್ಫಿನ್ ಯೂಶ್ವಲಿ ನಾವು ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ನಾಲೆಜ್ ಇದ್ದವರು ಕೇಳುವಂತ ಪ್ರಶ್ನೆ ಅಂದ್ರೆ ಮಾರ್ಫಿನ್ ಗೆ ಅಡಿಕ್ಷನ್ ಆಗ್ಬಹುದಾ ಅಂತ, ಅದೊಂದಿರುತ್ತೆ. ಇನ್ನೊಂದು ಪ್ರಶ್ನೆ ಅಂದ್ರೆ ಮಾರ್ಫಿನ್ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಪೇಷಂಟ್ ಎಂಡ್ ಆಫ್ ಲೈಫ್ ಅಲ್ಲಿ ಬಂದಿದ್ದಾರೆ ಅಂತ, ಅಂದ್ರೆ ಕಾಯಿಲೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ನುವಂತ ಒಂದು ನಂಬಿಕೆ ಇದೆ. ಬಟ್ ಆಕ್ಚುಲಿ ನಾವು ನೋಡ್ದಂಗೆ ಅಡಿಕ್ಷನ್ ಪೊಟೆನ್ಶಿಯಲ್ ತುಂಬಾನೇ ಕಮ್ಮಿ ಮಾರ್ಫಿನ್ ಕೊಟ್ರೆ. ಯಾಕಂದ್ರೆ ಅದು ನೋವು ಅಷ್ಟಿರುತ್ತೆ. ಸೊ ನಮ್ ಫಿಸಿಯೋಲಜಿಕಲ್ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂದ್ರೆ ಅದ್ ನೋವು ಅಷ್ಟಿದ್ರೆ ಅದು ಅಡಿಕ್ಷನ್ ಆಗುವಂಗ ಪೊಟೆನ್ಶಿಯಲ್ ಇಲ್ಲ. ನಾನಿವಾಗ 10 years ಪ್ರಾಕ್ಟೀಸ್ ಅಲ್ಲಿ ನಾನು ಯಾವ್ದಿಗೂ ಅಡಿಕ್ಷನ್ ಆಗುವಂಗೆ ನೋಡಿಲ್ಲ. ಯಾಕಂದ್ರೆ ಪೇನ್ ಅಷ್ಟಿರುತ್ತೆ, ಅದರಿಂದ ಅಡಿಕ್ಷನ್ ಆಗುವಂತ ಚಾನ್ಸಸ್ ತುಂಬಾನೇ ಕಮ್ಮಿ. ಸೊ ಅದರಿಂದ ಗಾಬರಿ ಪಟ್ಟು ಮಾರ್ಫಿನ್ ತಗೊಳ್ಳದೆ ಇರೋದು, ಅದರಿಂದ ಆಕ್ಚುಲಿ ನೋವು ಕಮ್ಮಿ ಆಗದೆ ಇರೋದು, ಅದನ್ನ ದೊಡ್ಡ ತಪ್ಪು ಆಕ್ಚುಲಿ ಮಾಡೋದು. ನೆಕ್ಸ್ಟ್ ಅಂದ್ರೆ ಇವಾಗ ಮಾರ್ಫಿನ್ ನಾವು ಎಂಡ್ ಆಫ್ ಲೈಫ್ ಅಥವಾ ತುಂಬಾ ಅಡ್ವಾನ್ಸ್ ಆಗಿರುವಂತ ಸ್ಟೇಜ್ ಅಲ್ಲಿ ಮಾತ್ರ ಕೊಡ್ತಾರೆ ಅಂತ ಒಂದು ತಪ್ಪು ನಂಬಿಕೆ ಇದೆ, ಅದು ಆಕ್ಚುಲಿ ಟ್ರೂ ಅಲ್ಲ. ಇವಾಗ ರೇಡಿಯೇಷನ್ ಪೇಷಂಟ್ಸ್ ಇರ್ಬೋದು, ಇವಾಗ ಬಾಯಿ ಕ್ಯಾನ್ಸರ್ ಪೇಷಂಟ್ಸ್ ಗೆ ರೇಡಿಯೇಷನ್ ಆಗುವಾಗ, ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಸೊ ಅವ್ರಿಗೆ ತುಂಬಾ ನೋವಿರುತ್ತೆ. ಯಾಕಂದ್ರೆ ಅಲ್ಸರ್ ಬೀಳೋದು, ಮ್ಯೂಕೋಸೈಟಿಸ್ ಅಂತ ಏನ್ ಹೇಳ್ತೀವಿ, ಆ ಟೈಮಲ್ಲಿ ತುಂಬಾ ನೋವಿರುವಂತದ್ದಿರುತ್ತೆ. ಸೊ ಈ ನೋವನ್ನು ನಾವು ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಆ ಟೈಮಲ್ಲಿ ಪೇಷಂಟ್ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಲ್ಲ. ಕಂಪ್ಲೀಟ್ ಟ್ರೀಟ್ಮೆಂಟ್ ತಗೊಳ್ಳಲ್ಲ ಅಂದ್ರೆ ಕಾಯಿಲೆ ವಾಸಿ ಆಗುವಂತ ಸ್ಟೇಜ್ ಇದ್ರೂ ಆ ಟ್ರೀಟ್ಮೆಂಟ್ ಮುಗ್ದಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ತಗೊಂಡಿಲ್ಲ ಅಂದ್ರೆ ಮತ್ತೆ ಮುಂದಕ್ಕೆ ಅವರಿಗೆ ಕಾಯಿಲೆ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ಟೈಮಲ್ಲಿ ನೋವಿನ

0: ಕಂಟ್ರೋಲ್ ತುಂಬಾ ಇಂಪಾರ್ಟೆಂಟ್. ನಾವು ಸರಳವಾದ ಫಸ್ಟ್ ಔಷಧಿ ಕೊಡ್ತೀವಿ, ಅದರಲ್ಲೂ ಕಮ್ಮಿ ಆಗಲ್ಲ ಅಂದ್ರೆ ನಾವು ಕಾಯಿಲೆದು ಸ್ಟೇಜ್ ನೋಡಲ್ಲ. ಅವಾಗ ನೋವು ಎಷ್ಟು ಇಂಟೆನ್ಸ್ ಇದೆ, ಎಷ್ಟು ಜಾಸ್ತಿ ಇದೆ, ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇದೆ ಪೇಷಂಟ್ಗೆ, ಅದನ್ನ ನೋಡ್ಬಿಟ್ಟು ನಾವು ಮಾರ್ಫಿನ್ ಸ್ಟಾರ್ಟ್ ಮಾಡೋದು. ಸೊ ಮಾರ್ಫಿನ್ ಅಂದ್ರೆ ಎಂಡ್ ಆಫ್ ಲೈಫಿಗೆ ಮಾತ್ರ ಅಲ್ಲ, ಕ್ಯೂರೇಟಿವ್ ಸ್ಟೇಜ್ ಅಂದ್ರೆ ಗುಣಮುಖ ಆಗುವ ಸ್ಟೇಜ್ ಅಲ್ಲೂ ಕೊಡ್ತೀವಿ.
1: ಈಗ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಮಾತಾಡಬೇಕಾದ್ರೆ ಹೆಚ್ಚಿನವರಿಗೆ ಅದರ ವೆಚ್ಚದ ಬಗ್ಗೆ ಕೂಡ ಒಂದು ರೀತಿಯ ಗಾಬರಿ ಇದ್ದಿರಬಹುದು. ಈಗ ಇದರ ಕಾಸ್ಟ್ ಹೇಗಿರ್ತದೆ ಮತ್ತೆ ಇದಕ್ಕೆ ಇನ್ಶೂರೆನ್ಸ್ ಗಳು ಅಥವಾ ಗವರ್ಮೆಂಟ್ ಸ್ಕೀಮ್ಗಳು ಇದರ ಸಪೋರ್ಟ್ ಇದೆಯಾ ಹೇಗೆ?
0: ಇವಾಗ ಆಯುಷ್ಮಾನ್ ಭಾರತ್ ಅಲ್ಲಿ ಒಂದು ಚಿಕ್ಕ ಅಮೌಂಟ್ ಪ್ಯಾಲಿಯೇಟಿವ್ ಕೇರಿಗೆ ಇದೆ, ಪ್ಯಾಲಿಯೇಟಿವ್ ಕೇರಿಗೆ ಒಂದು ಚಿಕ್ಕ ಅಮೌಂಟ್ ಇದೆ, ಬಟ್ ಪ್ಯಾಲಿಯೇಟಿವ್ ಕೇರ್ ಅಷ್ಟು ಕಾಸ್ಟ್ಲಿ ಇಲ್ಲ. ಮತ್ತಿವಾಗ ಇಂಡಿಯಾದಲ್ಲಿ ಎಸ್ಪೆಷಲಿ ಕರ್ನಾಟಕ ಸ್ಟೇಟ್ ನಾನು ಮಾತಾಡೋದಂದ್ರೆ, ಇವಾಗ ಕರ್ನಾಟಕ ಸ್ಟೇಟ್ ಪಾಲಿಸಿ ಇದು ಪ್ಯಾಲಿಯೇಟಿವ್ ಕೇರ್ ಪಾಲಿಸಿ ರೋಲ್ ಔಟ್ ಆಗಿದೆ. ಸೊ ಅದರಲ್ಲಿ ಇವಾಗ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನು ಹೇಳ್ತೀವಿ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ತಾಲೂಕ್ ಹಾಸ್ಪಿಟಲ್ ಅಲ್ಲೂ ಈ ತರ ಇದು ಮಾರ್ಫಿನ್ ಇರಬಹುದು, ಬೇರೆ ಪೇನ್ ಮೆಡಿಸಿನ್ಸ್ ಇರಬಹುದು, ಮತ್ತೆ ಬೇರೆ ಎಸೆನ್ಷಿಯಲ್ ಮೆಡಿಸಿನ್ಸ್ ನಾವು ಪ್ಯಾಲಿಯೇಟಿವ್ ಕೇರ್ ಅಲ್ಲಿ ಯೂಸ್ ಮಾಡುವಂತದ್ದು ಆ ಸಪ್ಲೈಸ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಟ್ ಇಸ್ ಇನ್ ಇನಿಷಿಯಲ್ ಫೇಸ್, ಬಟ್ ಇವಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ವಿಲ್ ಡೆವಲಪ್. ಸೊ ಅದರಿಂದ ಇವಾಗ ಪೇಷಂಟ್ಸ್ ಗಳಿಗೆ ಸ್ವಲ್ಪ ಅಂದ್ರೆ ಆಲ್ಮೋಸ್ಟ್ ಫ್ರೀ ಆಫ್ ಕಾಸ್ಟ್. ಇವಾಗ ನಾನು ಮಾರ್ಫಿನ್ ಅಂತ ಹೇಳಿದೆ, ಮಾರ್ಫಿನ್ ಇಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್. ಸೊ ಆಲ್ಮೋಸ್ಟ್ ಎಲ್ರಿಗೂ ಎಫೋರ್ಡ್ ಮಾಡಕ್ ಆಗುವಂತಹ ಮೆಡಿಸಿನ್. ಮತ್ತೆ ಬೇರೆ ತರವಾಗೂ ನಾವು ಮನೆಯಲ್ಲೇ ಹಿಂಗೆ ಮ್ಯಾನೇಜ್ ಮಾಡಬಹುದು ಅಂತ ನಾವು ಎಜುಕೇಟ್ ಮಾಡ್ತೀವಿ. ಸೊ ಇಟ್ ಇಸ್ ನಾಟ್ ಅಟ್ ಆಲ್ ಅನ್ ಎಕ್ಸ್ಪೆನ್ಸಿವ್ ಇಶ್ಯೂ. ಅದು ಎಕ್ಸ್ಪೆನ್ಸ್ ವಿಷಯ ಅಲ್ಲ, ಒಂದಂದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಇದ್ದು ಅವ್ರು ಬಂದು ನಮ್ ಕೇಳಿದ್ರೆ ಮಾತ್ರ ನಾವು ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡಬಹುದು. ಸೊ ಇಟ್ ಇಸ್ ನಥಿಂಗ್ ಲೈಕ್ ಇಟ್ ಇಸ್ ಎಕ್ಸ್ಪೆನ್ಸಿವ್. ಅದರಿಂದ ಇವಾಗ ಹಣ ಜಾಸ್ತಿ ಆಗತ್ತೆ ಅಂತ ತಗೊಳ್ಳದೆ ಇರಕ್ಕೆ ಇಟ್ಸ್ ನಾಟ್ ಅ ರೀಸನ್ ಫಾರ್ ನಾಟ್ ಟೇಕಿಂಗ್ ಪ್ಯಾಲಿಯೇಟಿವ್ ಕೇರ್. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಆಗುವ ಟೈಮಲ್ಲಿ ರೇಡಿಯೇಷನ್ ಇರ್ಬೋದು, ಕೀಮೋಥೆರಪಿ ಇರ್ಬೋದು, ಆ ಟೈಮಲ್ಲಿ ಅವರಿಗಾಗುವಂತ ಒತ್ತಡ ಇರ್ಬೋದು, ದೇಹದ ಸಮಸ್ಯೆ ಇರ್ಬೋದು, ಅದಕ್ಕೋಸ್ಕರ ರೆಫರೆನ್ಸ್ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಟೀಮಲ್ಲಿ ಸೋಷಿಯಲ್ ವರ್ಕರ್ಸ್, ಸೈಕಾಲಜಿಸ್ಟ್, ನ್ಯೂಟ್ರಿಷನಿಸ್ಟ್, ಸ್ಪೀಚ್ ಥೆರಪಿಸ್ಟ್, ಆಕ್ಯುಪೇಷನಲ್ ಥೆರಪಿಸ್ಟ್, ಸೊ ಇವರೆಲ್ಲರೂ ಇರುವಂತಹ ಟೀಮ್. ಸೊ ಇಟ್ಸ್ ಅ ಬಿಗ್ ಟೀಮ್. ಸೊ ಅದ್ರ ಜೊತೆಗೆ ಎಂಡ್ ಆಫ್ ಲೈಫ್ ಪೇಷಂಟ್ಸ್ ಕೇರ್ ಮಾಡುವಂತದ್ದು, ಸೊ ಈ ತರ ಫೆಸಿಲಿಟೀಸ್ ಇದೆ ಇವಾಗ ಸದ್ಯಕ್ಕೆ.
1: ಡಾಕ್ಟರ್, ಈಗ ಕಡೆಯದಾಗಿ ನಮ್ಮ ಕೇಳುಗರಿಗೆ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಅದೇ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಫಸ್ಟ್ ಅಂದ್ರೆ ಜಾಗೃತ ಇದು ಅವೇರ್ನೆಸ್ ಇರಬೇಕು, ಜಾಗರೂಕತೆ. ಸೊ ಇದ್ರೆ ನಮ್ಮವರಿಗೆ ಯಾವ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಜಾಗಕ್ಕೆ ಅಂದ್ರೆ ಯಾವ ಡಾಕ್ಟರ್ ತೋರಿಸ್ಬೇಕು ಅಂತ ಅವರಿಗೆ ಗೊತ್ತಾಗತ್ತೆ, ಎಸ್ಪೆಷಲಿ ಕ್ಯಾನ್ಸರ್ ಕಾಯಿಲೆ ಇದ್ರೆ. ಯಾಕಂದ್ರೆ ಗುಣಮುಖ ಆಗೋದು ಇಂಪಾರ್ಟೆಂಟ್, ಅದ್ರ ಜೊತೆಗೆ ಅವರಿಗೆ ಡಿಗ್ನಿಫೈಡ್ ವೇ ಆಫ್ ಲಿವಿಂಗ್, ಡಿಗ್ನಿಫೈಡ್ ಡೆತ್ ಕೊಡುವಂತದ್ದು, ಮತ್ತೆ ಭಯ ಆತರ ಆತಂಕ ಅದು ಕಮ್ಮಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಕೇಳುವಲ್ಲಿ ಹೇಳಿರ್ತೇನೆ.
1: ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ಈ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ನಮಗೆ ಸಮಗ್ರವಾಗಿ ಮಾಹಿತಿಯನ್ನ ನೀಡಿದ್ರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು. ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ಯಾಲಿಯೇಟಿವ್ ಕೇರ್ ಈ ವಿಷಯದ ಕುರಿತು ಡಾಕ್ಟರ್ ಪ್ರಜ್ಞಾ ವಿ ಕಿಣಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು

0: ಕಲಿಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆಯೇ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ

0: ಪರೀಕ್ಷೆ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಮಹಾಬಲೇಶ್ವರ್ ಶಾಸ್ತ್ರಿಯವರು.
1: ಗ್ರಾಮೀಣ ಅಂಚೆ ಯೋಜನೆ. ಕೇಂದ್ರ ಸರ್ಕಾರವು ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂಬುದನ್ನು ಮನಗಂಡು ಗ್ರಾಮೀಣ ಭಾರತದ ಸರ್ವತೋಮುಖ ಅಭಿವೃದ್ಧಿಗಾಗಿ ಗ್ರಾಮೀಣ ಅಂಚೆ ಯೋಜನೆಗೆ ಮೊದಲಿನಿಂದಲೂ ಉತ್ತೇಜನ ಕೊಡುತ್ತಾ ಬಂದಿದೆ. ಗ್ರಾಮೀಣ ಅಂಚೆ ಯೋಜನೆ ಎಂದರೆ ಭಾರತದ ಅಂಚೆ ಇಲಾಖೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಒದಗಿಸುವ ವಿವಿಧ ಸೇವೆಗಳನ್ನು ಸೂಚಿಸುತ್ತದೆ. ಇದರಲ್ಲಿ ಪ್ರಮುಖವಾಗಿ ಅಂಚೆ ಪತ್ರಗಳ ವಿತರಣೆ, ಅಂಚೆ ಇಲಾಖೆಯ ಹಣಕಾಸು ಯೋಜನೆಗಳು ಮತ್ತು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಒದಗಿಸುವ ಸೇವೆಗಳು ಸೇರಿವೆ. ಗ್ರಾಮೀಣ ಭಾಗದ ಅಂಚೆ ಕಚೇರಿಗಳು ಪ್ರಮುಖವಾಗಿ ನಾಲ್ಕು ವಿಧದ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಮೊದಲನೆಯದಾಗಿ ಲಾಜಿಸ್ಟಿಕಲ್ ಸರ್ವಿಸಸ್ ಎಂದರೆ ಸರಕು ಅಥವಾ ವಸ್ತುಗಳನ್ನು ಸಾಗಿಸುವ ಅಥವಾ ಸಂಗ್ರಹಿಸುವ ಕೆಲಸ. ಎರಡನೆಯದು ಆರ್ಥಿಕ ಸೇವೆಗಳು ಅಂದರೆ ಅಂಚೆ ಕಚೇರಿಗಳು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಮೂಲಕ ಡಿಜಿಟಲ್ ಆರ್ಥಿಕ ಸೇವೆಗಳನ್ನು ಒದಗಿಸುತ್ತಿವೆ. ಮೂರನೆಯದಾಗಿ ನಾಗರಿಕ ಸೇವೆಗಳು ಅಂದರೆ ಆಧಾರ್ ಕಾರ್ಡ್ ನೋಂದಣಿ ಮುಂತಾದ ನಾಗರಿಕ ಸೇವೆಗಳನ್ನು ಒದಗಿಸುತ್ತವೆ. ಇನ್ನು ನಾಲ್ಕನೆಯದಾಗಿ ಗ್ರಾಮೀಣ ಆರ್ಥಿಕತೆ ಸುಧಾರಣಾ ಸೇವೆಗಳು ಅಂದರೆ ಹೊಸ ಉದ್ದಿಮೆದಾರರು, ಮಹಿಳೆಯರು ಹಾಗೂ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆದಾರರಿಗೆ ಹಲವು ಸೇವೆಗಳನ್ನು ಒದಗಿಸುತ್ತಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅಂಚೆ ಕಚೇರಿಗಳು ಹಾಗೂ ಪೋಸ್ಟ್ಮ್ಯಾನ್ಗಳು ಅಂಚೆ ಪತ್ರವನ್ನು ವಿತರಿಸುವುದು ಹಾಗೂ ಮನಿ ಆರ್ಡರ್ಗಳನ್ನು ತಲುಪಿಸುವ ಹಾಗೂ ಸ್ವೀಕರಿಸುವ ವ್ಯವಸ್ಥೆ ಮಾಡುತ್ತಾರೆ. ಗ್ರಾಮೀಣ ಅಂಚೆ ಜೀವ ವಿಮೆ ಅಂದರೆ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಡಿಯಲ್ಲಿ ಮುಖ್ಯವಾಗಿ ಗ್ರಾಮ ಸುರಕ್ಷಾ, ಗ್ರಾಮ ಸಂತೋಷ್, ಗ್ರಾಮ ಸುಮಂಗಳ್, ಗ್ರಾಮ ಬಾಲ ವಿಮೆ ಮತ್ತು ಗ್ರಾಮ ಸುವಿಧಾ ಮುಂತಾದ ಯೋಜನೆಗಳು ಲಭ್ಯವಿದೆ. ಈ ಯೋಜನೆಗಳು ಗ್ರಾಮೀಣ ಜನರಿಗೆ ವಿಮೆ ಮತ್ತು ಉಳಿತಾಯದ ಮೂಲಕ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಗ್ರಾಮ ಸುರಕ್ಷಾ ಯೋಜನಾ ಇದು ಅತ್ಯಂತ ಲಾಭದಾಯಕ ಯೋಜನೆಯಾಗಿದ್ದು ಹೂಡಿಕೆದಾರರಿಗೆ ಮೆಚ್ಯುರಿಟಿ ನಂತರ ದೊಡ್ಡ ಮೊತ್ತವನ್ನು ಒದಗಿಸುತ್ತದೆ. ಈ ಯೋಜನೆಯನ್ನು 1995 ಗ್ರಾಮೀಣ ಜನರಿಗಾಗಿ ಪ್ರಾರಂಭಿಸಲಾಯಿತು. ಗ್ರಾಮ ಸಂತೋಷ್ ಯೋಜನೆ ನಿಗದಿತ ಅವಧಿಗೆ ಕಂತುಗಳನ್ನು ಪಾವತಿಸಿ ಪಕ್ವತೆ ಅಥವಾ ಮೆಚ್ಯುರಿಟಿಯ ನಂತರ ವಿಮಾ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಸುಮಂಗಳ್ ಯೋಜನೆ 15-20 ಅವಧಿಯ ಈ ಯೋಜನೆಯಲ್ಲಿ ಮುಂಚಿತವಾಗಿ ಕಂತುಗಳನ್ನು ಪಾವತಿಸಿ ಕೊನೆಯಲ್ಲಿ ಬೋನಸ್ ಸಹಿತ ದೊಡ್ಡ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಬಾಲ ವಿಮಾ ಯೋಜನೆ ಇದು ಮಕ್ಕಳಿಗಾಗಿ ಇರುವ ಜಂಟಿ ವಿಮಾ ಯೋಜನೆಯಾಗಿದೆ. ಗ್ರಾಮ ಸುವಿಧಾ ಯೋಜನೆ ಇದು ಆಜೀವ ವಿಮೆಯಾಗಿದ್ದು 5 ನಂತರ ನಿಗದಿತ ವಯೋಮಿತಿ ವಿಮೆಯಾಗಿ ಪರಿವರ್ತಿಸುವ ಅವಕಾಶವನ್ನು ನೀಡುತ್ತದೆ. ಗ್ರಾಮೀಣ ಅಂಚೆ ಕಚೇರಿಗಳು ಹೀಗೆ ಗ್ರಾಮೀಣ ಭಾಗದ ಜನರಿಗೆ ವಿವಿಧ ಸೇವೆಗಳನ್ನು ಒದಗಿಸುವಲ್ಲಿ ನಿರತವಾಗಿವೆ. ನಮ್ಮ ದೇಶದಲ್ಲಿರುವ 164,987 ಅಂಚೆ ಕಚೇರಿಗಳಲ್ಲಿ 149,164 ಅಂಚೆ ಕಚೇರಿಗಳು ಗ್ರಾಮೀಣ ಭಾಗದಲ್ಲಿವೆ. ಗ್ರಾಮೀಣ ಭಾಗದಲ್ಲಿರುವ ಈ ವಿಸ್ತೃತ ಅಂಚೆ ಕಚೇರಿಗಳ ಜಾಲವು ಗ್ರಾಮೀಣ ಜನರಿಗೆ ವಿವಿಧ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯ ಯೋಜನೆಗಳ ಜೊತೆಗೆ ಕೇಂದ್ರ ಸರ್ಕಾರವು ಹಮ್ಮಿಕೊಂಡಿರುವ ವಿವಿಧ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಕೊಂಡಿಯಾಗಿವೆ. ಗ್ರಾಮೀಣ ಅಂಚೆ ಯೋಜನೆಯ ಲಾಭಗಳೆಂದರೆ ಕಡಿಮೆ ಪ್ರೀಮಿಯಂ ಮೊತ್ತ, ಹೆಚ್ಚು ಬೋನಸ್, ಆದಾಯ ತೆರಿಗೆ ವಿನಾಯಿತಿ ಸೌಲಭ್ಯ, ಪ್ರೀಮಿಯಂ ಪಾವತಿಗಾಗಿ ಸಾಲ ಸೌಲಭ್ಯ ಮತ್ತು ಯಾವುದೇ ಅಂಚೆ ಕಚೇರಿಯಲ್ಲಿ ಹಣ ಪಾವತಿ ಮತ್ತು ಪಡೆಯುವ ಸೌಲಭ್ಯ. ಈ ಎಲ್ಲ ಯೋಜನೆಗಳನ್ನು ಪಡೆಯಲು ನಿಮ್ಮ ಸಮೀಪದ ಅಂಚೆ ಕಚೇರಿಗೆ ಭೇಟಿ ನೀಡಿ ಸಂಬಂಧಿತ ಅರ್ಜಿ ನಮೂನೆಗಳನ್ನು ಭರ್ತಿ ಮಾಡಿ ಅಗತ್ಯವಿರುವ ದಾಖಲೆಗಳನ್ನು ಲಗತ್ತಿಸಿ ಅಂಚೆ ಸಿಬ್ಬಂದಿ

0: ಸಲ್ಲಿಸಿ. ಹೀಗೆ ನಮ್ಮ ಕೇಂದ್ರ ಸರ್ಕಾರವು ಗ್ರಾಮೀಣ ಜನರಿಗಾಗಿ ತಂದಿರುವ ಅಂಚೆ ಕಚೇರಿಯ ವಿವಿಧ ಯೋಜನೆಗಳ ಲಾಭವನ್ನು ಪಡೆದು ನಮ್ಮ ದೇಶವು ಆರ್ಥಿಕವಾಗಿ ಸದೃಢವಾಗಲು ಸಹಕರಿಸಿ. ನಮಸ್ಕಾರ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ, ಈ ಕುರಿತು ಮಾಹಿತಿ ನೀಡಿದವರು ಮಹಾಬಲೇಶ್ವರ ಶಾಸ್ತ್ರಿಯವರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ.

0: ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಸಂದೇಶಗಳು. ಸರಿಯಾಗಿ 1:10 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಜೀವನಂ ಎಂಬುದು ನೀರಿಗಿರುವ ಅನರ್ಥವಾದ ಪರ್ಯಾಯ ಪದ.
2: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಲ್ಲುವಂತೆ ಮಾಡೋಣ.
1: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ಮನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
6: ದುಡಿಮೆಯ ದೇವರು, ದುಡಿಮೆ ತವರು.
1: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ದೇವರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಒಮ್ಮೆ ಬಾಯಲ್ಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಪಂಚ ರಾಷ್ಟಗಳ ಪ್ರವಾಸದ ಮೂರನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಐದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2027 ಜನಗಣತಿಯ ಪ್ರಥಮ ಹಂತದ ಮನೆ ಪಟ್ಟಿ ಮತ್ತು ಗೃಹ ಜನಗಣತಿ ಆರಂಭ. ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದ ಸಚಿವ ಅಶ್ವಿನಿ ವೈಷ್ಣವ್. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಎಬೋಲಾ ವೈರಸ್ ಪತ್ತೆ, ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದ ವಿಶ್ವ ಆರೋಗ್ಯ ಸಂಸ್ಥೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ರಾಜಸ್ಥಾನ ರಾಯಲ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 2 ದಿನಗಳ ಸ್ವೀಡನ್ ಭೇಟಿಗಾಗಿ ಗೊಥೆನ್ಬರ್ಗ್ಗೆ ತಲುಪಲಿದ್ದಾರೆ. ಇದು ಭಾರತ ಸ್ವೀಡನ್ ಸಂಬಂಧಗಳಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಗುರುತಿಸುತ್ತದೆ. ವ್ಯಾಪಾರ, ಹಸಿರು ಪರಿವರ್ತನೆ, ಕೃತಕ ಬುದ್ದಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನಗಳು, ಸ್ಟಾರ್ಟ್ಅಪ್ಗಳು, ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಕ್ರಮ ಮತ್ತು ಸಹಕಾರವನ್ನು ಪರಿಶೀಲಿಸಲು ಪ್ರಧಾನಿ ನರೇಂದ್ರ ಮೋದಿ ಸ್ವೀಡಿಷ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೇಯನ್ ಅವರೊಂದಿಗೆ ಇಬ್ಬರೂ ನಾಯಕರು ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಭೇಟಿಯು ಪ್ರಧಾನಿ ನರೇಂದ್ರ ಮೋದಿಯವರ ಯುಎಇ ಮತ್ತು ಯುರೋಪಿಯನ್ ಪ್ರವಾಸದ ಮೂರನೇ ಹಂತವಾಗಿದೆ ಮತ್ತು ಭಾರತ ಯುರೋಪಿಯನ್ ಮುಕ್ತ ವ್ಯಾಪಾರ ಒಪ್ಪಂದವು ಜನವರಿ 2026 ಜಾರಿಗೆ ಬಂದ ನಂತರ ಅವರ ಮೊದಲ ಯುರೋಪ್ ಭೇಟಿ ಇದಾಗಿದೆ. ನಿನ್ನೆ ಪ್ರಧಾನಿಯವರ ಪ್ರವಾಸದ ಎರಡನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡಚ್ ಪ್ರಧಾನಿ ರಾಬ್ ಜೆಟ್ಟನ್ ನಡುವಿನ ಹೇಗ್ನಲ್ಲಿ ನಡೆದ ಮಾತುಕತೆಗಳ ನಂತರ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಲು ಒಪ್ಪಿಕೊಂಡಿವೆ. ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ, ನೀರು ನಿರ್ವಹಣೆ, ಶುದ್ದ ಇಂಧನ, ಆರೋಗ್ಯ ರಕ್ಷಣೆ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ನಾಯಕರು ಪರಿಶೀಲಿಸಿದರು. ಪ್ರಮುಖ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಬಲಪಡಿಸಲು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆದರ್ಲ್ಯಾಂಡ್ಸ್ ಅನ್ನು ಭಾರತದ ಪ್ರಮುಖ ಯುರೋಪಿಯನ್ ಪಾಲುದಾರರಲ್ಲಿ ಒಬ್ಬರು ಎಂದು ಬಣ್ಣಿಸಿದರು ಮತ್ತು ಈ ಸಂಬಂಧವು ಹಂಚಿಕೆಯ ಪ್ರಜಾಪ್ರಭುತ್ವ ಮೌಲ್ಯಗಳು, ಬಲವಾದ ಆರ್ಥಿಕ ಸಂಬಂಧಗಳು ಮತ್ತು ಜನರಿಂದ ಜನರ ಸಂಪರ್ಕಗಳಲ್ಲಿ ಬೇರೂರಿದೆ ಎಂದು ಅವರು ಹೇಳಿದರು. 2027 ಜನಗಣತಿಯ ಪ್ರಥಮ ಹಂತದ ಮನೆಪಟ್ಟಿ ಮತ್ತು ಗೃಹ ಜನಗಣತಿಯ ಕ್ಷೇತ್ರ ಕಾರ್ಯಾಚರಣೆಗಳು 5 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆರಂಭಗೊಂಡಿವೆ. ಕೇಂದ್ರಾಡಳಿತ ಪ್ರದೇಶಗಳು ರಾಜಸ್ಥಾನ, ಮೇಘಾಲಯ, ಮಹಾರಾಷ್ಟ, ಜಾರ್ಖಂಡ್ ಹಾಗೂ ದೆಹಲಿ ಎನ್ಸಿಟಿಯ ದೆಹಲಿ ಮಹಾನಗರ ಪಾಲಿಕೆ ಪ್ರದೇಶವಾಗಿವೆ. ಇದೇ ವೇಳೆ ಗಣತಿದಾರರಿಂದ ಮನೆ ಮನೆಗೆ ತೆರಳಿ ನಡೆಸುವ ಮನೆಪಟ್ಟಿ ಕಾರ್ಯಾಚರಣೆಗಳು ಪ್ರಸ್ತುತ ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಬಿಹಾರ, ಚಂಡೀಗಢ, ಛತ್ತೀಸ್ಗಢ, ದಾದ್ರ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದಿಯು, ಹರಿಯಾಣ, ಮಧ್ಯಪ್ರದೇಶ, ಪಂಜಾಬ್, ತೆಲಂಗಾಣ ಹಾಗೂ ಉತ್ತರಾಖಂಡ ರಾಜ್ಯಗಳಲ್ಲಿ ಪ್ರಗತಿಯಲ್ಲಿವೆ. ಕೇಂದ್ರ ಗೃಹ ಸಚಿವಾಲಯದ ಪ್ರಕಾರ ಸಮಗ್ರ ಮತ್ತು ನಿಖರ ಮಾಹಿತಿಯನ್ನು ಖಚಿತಪಡಿಸಲು ಮನೆ ಮನೆಗೆ ತೆರಳಿ ಗಣನೆ ಮಾಡುವ ವಿಧಾನವನ್ನು ಉಳಿಸಿಕೊಂಡೇ 2027 ಜನಗಣತಿಯನ್ನು ಮೊದಲ ಬಾರಿಗೆ ಡಿಜಿಟಲ್ ಸಾಧನಗಳ ಮೂಲಕ ನಡೆಸಲಾಗುತ್ತಿದೆ. ಕ್ಷೇತ್ರ ಭೇಟಿಗಳ ಸಂದರ್ಭದಲ್ಲಿ ವಸತಿ ಪರಿಸ್ಥಿತಿ, ಕುಟುಂಬದ ವಿವರಗಳು, ಲಭ್ಯವಿರುವ ಸೌಲಭ್ಯಗಳು ಹಾಗೂ ಕುಟುಂಬಗಳ ಸ್ವತ್ತುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು 33 ಅಧಿಸೂಚಿತ ಪ್ರಶ್ನೆಗಳನ್ನು ಒಳಗೊಂಡ ಸಂರಚಿತ ಪ್ರಶ್ನಾವಳಿಯ ಮೂಲಕ ಸಂಗ್ರಹಿಸಲಾಗುತ್ತಿದೆ. ಸಚಿವಾಲಯದ ಪ್ರಕಾರ ಸ್ವಯಂ ಗಣನೆ ಸೌಲಭ್ಯವು ಇಂದು ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ ಮತ್ತು ಪುದುಚೇರಿಯಲ್ಲಿ ಆರಂಭಗೊಂಡಿದ್ದು ಈ ತಿಂಗಳ 31ರವರೆಗೆ ಲಭ್ಯವಿರುತ್ತದೆ. ಉತ್ತರ ಪ್ರದೇಶದಲ್ಲಿಯೂ ಈ ಸ್ವಯಂ ಗಣನೆ ಸೌಲಭ್ಯ ಪ್ರಸ್ತುತ ನಡೆಯುತ್ತಿದ್ದು ಮೇ 21ರವರೆಗೆ ಮುಂದುವರಿಯಲಿದೆ. ಜನಗಣತಿ ಕಾರ್ಯಾಚರಣೆಯಲ್ಲಿ ಮೊದಲ ಬಾರಿಗೆ ಪರಿಚಯಿಸಲಾದ ಈ ಸ್ವಯಂ ಗಣನೆ ಸೌಲಭ್ಯಕ್ಕೆ ಸಾರ್ವಜನಿಕರಿಂದ ಉತ್ತೇಜನಕಾರಿ ಪ್ರತಿಕ್ರಿಯೆ ದೊರೆಯುತ್ತಿದೆ. ಈಗಾಗಲೇ 25 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 1,44,00,000 ಹೆಚ್ಚು ಕುಟುಂಬಗಳು ಅಧಿಕೃತ ಪೋರ್ಟಲ್ ಮೂಲಕ ಸ್ವಯಂ ಗಣನೆ ಪೂರ್ಣಗೊಳಿಸಿವೆ. ಈ ಉಪಕ್ರಮವು ಜನಗಣತಿ ಕಾರ್ಯಾಚರಣೆಗಳ ಡಿಜಿಟಲೀಕರಣದತ್ತ ಮಹತ್ವದ ಹೆಜ್ಜೆಯಾಗಿದ್ದು ಜನರಿಗೆ ಜನಗಣತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅನುಕೂಲಕರ ಮತ್ತು ಸುರಕ್ಷಿತ ವೇದಿಕೆಯನ್ನು ಒದಗಿಸುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ಬೆಂಗಳೂರಿನ ವೈಯಪ್ಪನಹಳ್ಳಿ ಬಳಿ

ಎಸ್ಎಂವಿಟಿ ರೈಲ್ವೆ ನಿಲ್ದಾಣದಲ್ಲಿ ಚಾಲನೆ ನೀಡಲಾಗಿದೆ. ವರ್ಚುವಲ್ ಮೂಲಕ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರೈಲು ಸೇವೆಗೆ ಹಸಿರು ನಿಶಾನೆ ತೋರಿದರು. ರೈಲ್ವೆ ನಿಲ್ದಾಣದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಂಸದರಾದ ಪಿಸಿ ಮೋಹನ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಿಂದ ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಲ್ ನಡುವೆ ವಾರಕ್ಕೆ ಎರಡು ದಿನ ಬೆಂಗಳೂರಿನಿಂದ ಮುಂಬೈ ನಡುವೆ ಈ ಎಕ್ಸ್ಪ್ರೆಸ್ ರೈಲು ಸಂಚಾರ ಮಾಡಲಿದೆ. ಈ ರೈಲು ಶನಿವಾರ ಮತ್ತು ಮಂಗಳವಾರದಂದು ಬೆಂಗಳೂರಿನಿಂದ ಮುಂಬೈಗೆ, ಭಾನುವಾರ ಮತ್ತು ಬುಧವಾರ ಮುಂಬೈನಿಂದ ಬೆಂಗಳೂರಿಗೆ ಓಡಾಟ ನಡೆಸಲಿದೆ. ಬೆಂಗಳೂರು ಉತ್ತರ ಕರ್ನಾಟಕದ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಮಹಾರಾಷ್ಟದ ಪುಣೆ, ಮುಂಬೈ ನಗರಗಳ ನಡುವೆ ಸಂಪರ್ಕ ಕಲ್ಪಿಸಲಿದೆ. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಏಕಾಏಕಿ ಎಬೋಲಾ ವೈರಸ್ ಉಂಟಾಗಿರುವುದನ್ನು ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ವಿಶ್ವ ಆರೋಗ್ಯ ಸಂಸ್ಥೆ WHO ಘೋಷಿಸಿದೆ. WHO ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅಧಾನೋಮ್ ಘೆಬ್ರಿಯಸ್, 300ಕ್ಕೂ ಹೆಚ್ಚು ಶಂಕಿತ ಪ್ರಕರಣಗಳು ಮತ್ತು 88 ಸಾವುಗಳು ಈ ದೇಶಗಳಲ್ಲಿ ವರದಿಯಾದ ನಂತರ ಈ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಕೋವಿಡ್ 19ರಂತಹ ಸಾಂಕ್ರಾಮಿಕ ತುರ್ತು ಪರಿಸ್ಥಿತಿಯನ್ನು ಎಬೋಲಾ ವೈರಸ್ ಹೊಂದಿಲ್ಲ ಎಂದು WHO ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಸ್ಪಷ್ಟಪಡಿಸಿದೆ ಹಾಗೂ ಅಂತಾರಾಷ್ಟೀಯ ಗಡಿಗಳನ್ನು ಮುಚ್ಚದಂತೆ ಕೂಡ ಸಲಹೆ ನೀಡಿದೆ. ಈ ಎಬೋಲಾ ವೈರಸ್ ಅಪರೂಪದ ಗುಂಡಿಬುಗ್ಯೋ ತಡೆಗೆ ಸೇರಿದೆ ಎಂದು ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಇದಕ್ಕೆ ಪ್ರಸ್ತುತ ಯಾವುದೇ ಅನುಮೋದಿತ ಲಸಿಕೆಗಳು ಅಥವಾ ಚಿಕಿತ್ಸೆಗಳಿಲ್ಲ. ಎಬೋಲಾ ದೈಹಿಕ ಸವಿತ ದ್ರವಗಳ ಸಂಪರ್ಕದ ಮೂಲಕ ಹರಡುತ್ತದೆ ಹಾಗೂ ತೀವ್ರ ಮತ್ತು ಹೆಚ್ಚಾಗಿ ಮಾರಕ ಕಾಯಿಲೆಗೆ ಕಾರಣವಾಗಬಹುದು. ಹೆಚ್ಚಿನ ಪ್ರಕರಣಗಳು ಕಾಂಗೋದಲ್ಲಿ ವರದಿಯಾಗಿವೆ. ನೆರೆಯ ಉಗಾಂಡದಲ್ಲಿ 2 ಪ್ರಕರಣಗಳು ದೃಢಪಟ್ಟಿವೆ ಎನ್ನಲಾಗಿದೆ. ಇಂದು ಜಾಗತಿಕವಾಗಿ ವಿಶ್ವ ಅಧಿಕ ರಕ್ತದೊತ್ತಡ ದಿನ ಆಚರಿಸಲಾಗುತ್ತಿದೆ. ಈ ದಿನವು ಅಧಿಕ ರಕ್ತದೊತ್ತಡ ಜಾಗೃತಿ ಮಾಸದ ಒಂದು ಭಾಗವಾಗಿದ್ದು, ಅಧಿಕ ರಕ್ತದೊತ್ತಡದ ಬಗ್ಗೆ ಜಾಗತಿಕ ಜಾಗೃತಿ ಮೂಡಿಸುವುದು, ತಡೆಗಟ್ಟುವಿಕೆ, ಪತ್ತೆ ಮತ್ತು ನಿಯಂತ್ರಣವನ್ನು ಉತ್ತೇಜಿಸುವುದು ಹಾಗೂ ವ್ಯಕ್ತಿ, ಸಮುದಾಯ ಮತ್ತು ಆರೋಗ್ಯ ವ್ಯವಸ್ಥೆಯ ಮಟ್ಟದಲ್ಲಿ ಕ್ರಮವನ್ನು ಪ್ರೋತ್ಸಾಹಿಸುವ ಗುರಿ ಹೊಂದಿದೆ. ಈ ವರ್ಷದ ಥೀಮ್ ಒಟ್ಟಿಗೆ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುವುದು, ನಿಮ್ಮ ರಕ್ತದೊತ್ತಡವನ್ನು ನಿಯಮಿತವಾಗಿ ಪರಿಶೀಲಿಸಿ ಮೂಕ ಕೊಲೆಗಾರನನ್ನು ಸೋಲಿಸಿ ಎಂಬುದಾಗಿದೆ. ಇಂದು ವಿಶ್ವದಾದ್ಯಂತ ವಿಶ್ವ ದೂರಸಂಪರ್ಕ ಮತ್ತು ಮಾಹಿತಿ ಸಮಾಜ ದಿನವನ್ನು ಆಚರಿಸಲಾಗುತ್ತಿದೆ. ಈ ದಿನ 1865ರಲ್ಲಿ ಪ್ಯಾರಿಸ್ನಲ್ಲಿ ಸ್ಥಾಪಿತವಾದ ಸಂಯುಕ್ತ ರಾಷ್ಟಗಳ ಡಿಜಿಟಲ್ ತಂತ್ರಜ್ಞಾನ ಸಂಸ್ಥೆ ಐಟಿಯು ಸ್ಥಾಪನೆಯನ್ನು ಸ್ಮರಿಸುತ್ತದೆ. ಈ ವರ್ಷದ ಘೋಷವಾಕ್ಯ ಡಿಜಿಟಲ್ ಜೀವನಡಿಗಳು ಸಂಪರ್ಕಿತ ಜಗತ್ತಿನಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವುದು ಎಂಬುದಾಗಿದೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಕೇಳುಗರು ಉಚಿತ ದೂರವಾಣಿ ಸಂಖ್ಯೆ 1800 11 7800 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈ ಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿವೆ. ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುವ ದಿನದ 2ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ದೆಹಲಿ ಸರ್ಕಾರ ರಾಷ್ಟ ರಾಜಧಾನಿಯಲ್ಲಿ ವಾಯುಯಾನ ಟರ್ಬೈನ್ ಇಂಧನದ ಮೇಲಿನ ಮೌಲ್ಯವರ್ಧಿತ ತೆರಿಗೆಯನ್ನು 25%ರಿಂದ 7%ಕ್ಕೆ ಇಳಿಸುವ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ವಿಮಾನಯಾನ ವಲಯಕ್ಕೆ ಉತ್ತೇಜನ ನೀಡುವ, ಪ್ರವಾಸೋದ್ಯಮ ಮತ್ತು ಲಾಜಿಸ್ಟಿಕ್ಸ್ ಚಟುವಟಿಕೆಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಸಂಪರ್ಕ ಮತ್ತು ಆರ್ಥಿಕ ಚಟುವಟಿಕೆಯನ್ನು ಬಲಪಡಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವದ ಆದ್ಯತೆಗೆ ಅನುಗುಣವಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚ ರಾಷ್ಟಗಳ ಪ್ರವಾಸದ 3ನೇ ಹಂತದಲ್ಲಿ ಸ್ವೀಡನ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 5 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2027ರ ಜನಗಣತಿಯ ಪ್ರಥಮ ಹಂತದ ಮನೆಪಟ್ಟಿ ಮತ್ತು ಗೃಹ ಜನಗಣತಿ ಆರಂಭ. ಬೆಂಗಳೂರು ಮುಂಬೈ ನಡುವೆ ಸಂಚಾರ ಮಾಡಲಿರುವ ಹೊಸ ಎಕ್ಸ್ಪ್ರೆಸ್ ರೈಲಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದ ಸಚಿವ ಅಶ್ವಿನಿ ವೈಷ್ಣವ್. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡದಲ್ಲಿ ಎಬೋಲಾ ವೈರಸ್ ಪತ್ತೆ. ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದ ವಿಶ್ವ ಆರೋಗ್ಯ ಸಂಸ್ಥೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್, ರಾಜಸ್ಥಾನ ರಾಯಲ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಮನಸ್ಸೆಲ್ಲ ನೀನೆ ಚಿತ್ರದ ಗೀತೆ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಸ್ವರ್ಣಲತಾ ಮತ್ತು ಸಂಗಡಿಗರು. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಕವಿರಾಜ್ ಅವರ ಸಂಗೀತ.

ನಿಮಿಷಕ್ಕೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಮುಂದಿನ ಗೀತೆ ನಿನಗೋಸ್ಕರ ಚಿತ್ರದ್ದು. ಹಾಡಿದ್ದಾರೆ ಸೋನು ನಿಗಮ್, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಚೈತನ್ಯ ಅವರ ಸಂಗೀತ ನಿರ್ದೇಶನ.

ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ.

0: ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ
1: ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಪ್ರಿಯ ಕೇಳುಗರೆ, ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಏಳನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಂಎಸ್ ಅನಂತನಾರಾಯಣ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಹೊಸಹಳ್ಳಿ ರಾಜಾರಾಮ ಮೂರ್ತಿ.
4: ಅನುಸಾಲ್ವನು ಶ್ರೀಕೃಷ್ಣನನ್ನು ಅಪಹಾಸ್ಯ ಮಾಡಿದುದು ವೃಷಕೇತುವಿಗೆ ಸಹನೆಗೆ ಬರಲಿಲ್ಲ. ಆತ ಕೋಪದಿಂದ, ದುಷ್ಟ ಅನುಸಾಲ್ವ, ಅಚ್ಯುತನ ಪರಾಕ್ರಮವನ್ನು ನೀನು ತಿಳಿಯದಿದ್ದರೇನು? ದುಷ್ಟ ಶಿಕ್ಷಣಕ್ಕಾಗಿ ಆತ ಕೈಕೊಂಡ ಸಾಹಸಗಳು ನಿನಗೇನು ಗೊತ್ತು? ಶ್ರೀಕೃಷ್ಣನೆಂಬ ಆನೆಯ ಮುಂದೆ ನೀನೊಂದು ಹುಳು. ಆತ ನಿನಗೆ ಅಳುಕುವನೇ, ಇರಲಿ, ನನ್ನೊಂದಿಗೆ ಸೆಣಸಿ ನೋಡು ಎಂದು ವೃಷಕೇತು ಬಾಣಪ್ರಯೋಗ ಮಾಡುತ್ತಾನೆ.
5: ಕಣ್ಣ ಜನ ಕಣೆಗಳಂ ಕತ್ತರಿಸಿ ಹೊಸ ಹೊಸ ವಗರ್ಣ ಭೋ ಮಂಡಲವ ನಂಡಲೆಯಲು ಒಪ್ಪುವ ಸುವರ್ಣ ಪುಂಖದ ಸರ ಕರೆದನು ಅನುಸಾಲ್ವನು ಅದನೆಲ್ಲ ಮಂ ತತ್ಕ್ಷಣದೊಳು

0: ಕುರುಸಾಲ್ವ ಹಾಗೂ ವೃಷಧ್ವಜ ಇವರ ಯುದ್ಧದ ವೈಖರಿಯನ್ನು ವರ್ಣಿಸಲು ನನಗೆಲ್ಲಿ ಸಾಧ್ಯ ಮಹಾರಾಜ ಜನಮೇಜಯ? ತೀಕ್ಷ್ಣವಾದ ಬಾಣಗಳನ್ನು ಪರಸ್ಪರರು ಪ್ರಯೋಗಿಸುತ್ತ ಖಂಡಿಸುತ್ತ ಬಾಣೆಲ್ಲ ಬಾಣಮಯ ಮಾಡಿದ್ದಾರೆ.
1: ಮಂಡಲಾಕೃತಿಯಲ್ಲದಿರು ನೋಡಲ್ಗೆ ಕೋದಂಡವಂ

0: ಘೋರವಾದ ಯುದ್ಧ. ಕರ್ಣಸು ತನ್ನ ಧನುಸ್ಸು ಮಂಡಲಾಕಾರವಾಗಿ ನಿಂತಂತಿದೆ. ಬಾಣವನ್ನು ಹೂಡುವ, ಗುರಿ ಇಡುವ, ಪ್ರಯೋಗಿಸುವ ಕೈಚಳಕದ ವೇಗವು ಯಾರಿಗೂ ಕಾಣುತ್ತಿಲ್ಲ. ಎಂಟು ದಿಕ್ಕುಗಳು ಕಾಣದಾದವು. ಅವನ ಆಘಾತಕ್ಕೆ ಅನುಸಾಲ್ವ ಬಳಲಿದ. ಬಲವೆಲ್ಲ ನಿರ್ನಾಮವಾಯಿತು. ಕೂಡಲೇ ವೃಷಕೇತು ಅವನ ರಸಕ್ಕೆ ಹಾರಿ ಅನುಸಾಲ್ವನನ್ನು ಬಂಧಿಸಿ ಎಳೆದು ತಂದು ತಾನು ಮಾಡಿದ ಪ್ರತಿಜ್ಞೆಯಂತೆ ಶ್ರೀಕೃಷ್ಣನ ಪಾದಗಳಿಗೆ ಆತನನ್ನು ಒಪ್ಪಿಸಿದ.
1: ಕೊಂಡಾಡಿ ಶೋಟಿ ತಕ್ಕೈಸಿದ ದೃಪನಪ್ಪಿ ಮುಂಡಾಡಿ ಮನ್ನಿಸಿದನು ಅರ್ಜುನಾದಿ.

0: ವೃಷಕೇತುವಿನ ಪರಾಕ್ರಮಕ್ಕೆ ಎಲ್ಲರೂ ಬೆರಗಾಗಿದ್ದಾರೆ. ಶ್ರೀಕೃಷ್ಣ ಅವನನ್ನು ಒಪ್ಪಿಕೊಂಡಾಡಿದ್ದಾನೆ. ಧರ್ಮರಾಜಾದಿಗಳೆಲ್ಲ ಆತನನ್ನು ಹೊಗಳುತ್ತಿದ್ದಾರೆ. ಸ್ತ್ರೀ ಪರಿವಾರದವರೆಲ್ಲ ಮೆಚ್ಚುಗೆ ಸೂಚಿಸುತ್ತಿದ್ದಾರೆ. ಅನೇಕರು ಉಂಡಾಡಿ ಭಂಡರು ಇದ್ದಾರೆ, ಆದರೆ ಅವರ ಮುಂದೆ ನಮ್ಮ ಕನ್ನಡ ಮಗನಾದ ವೃಷಕೇತು ಆಡಿದ ಮಾತಿನಂತೆ ಶೌರ್ಯವನ್ನು ಮೆರೆದ ಎಂದು ಹೇಳಿ ಕನ್ನನ ಮಗನನ್ನು ಪೋಲೈಸುತ್ತಿದ್ದಾರೆ.
1: ಯುದ್ಧಶ್ರಮಂ ಪೋಗೇ

ನಾನು ಧರಿಸು ಮರೆವೊಕ್ಕೆನು ಯನೆ ಕೇಳ್ತು ಕಂಡಜಂ ಕ್ರುದ್ಧನಾದಂ ಜರೆದು ನುಡಿದ ಕಲಿತನ ಮೆಲ್ಲಿಸು.

ಪ್ರಜ್ಞಾಹೀನಾಗಿದ್ದ ಅನುಸಾಲ್ವ ಸ್ವಲ್ಪ ಹೊತ್ತಿಗೆ ಕಂದೆರೆದ. ಶ್ರೀಕೃಷ್ಣನ ಮೂರ್ತಿಯನ್ನು ಕಂಡ. ಪರಮಾತ್ಮನ ಲೀಲೆ, ಆತನ ಬುದ್ಧಿ ಪಲ್ಲಟವಾಗಿ ಹೋಯಿತು. ಆತ ಭಕ್ತಿಯಿಂದ ಸ್ವಾಮಿಯನ್ನು ಕುರಿತು, ದೇವ, ನಿನ್ನನ್ನು ಅರಿಯದೆ ಅಪರಾಧಿಯಾದೆ, ಮಾಯೆಗೆ ಸಿಲುಕಿದ ನನ್ನನ್ನು ಉದ್ಧರಿಸು, ಕಾಪಾಡು ಎಂದು ಬೇಡಿದ. ಆಗ ಕೆರಳಿದ ವೃಷಕೇತು, ಆಗೇನು ಬಗಳಿದೆ ಎಂದು ಅವನನ್ನು ಮೂದರಿಸುತ್ತಿದ್ದಾನೆ.

ಪುತ್ರನಾಗಿದ್ದ ದಾನವ ಅನುಸಾಲ್ವ ಪರಮಾತ್ಮನ ಇಚ್ಛೆಯಂತೆ ಕ್ಷಣ ಮಾತ್ರದಲ್ಲಿ ಭಕ್ತನಾಗಿ ಪರಿವರ್ತಿತನಾಗಿದ್ದಾನೆ. ಮೂದಲಿಕೆಯ ಮಾತುಗಳಿಂದ ಚುಚ್ಚಿದ ವೃಷಕೇತುವನ್ನು ಕುರಿತು ಆತ ಹೇಳುತ್ತಿದ್ದಾನೆ, ವೃಷಕೇತು, ಈ ಪರಮಾತ್ಮನಿಗೆ ಎಲ್ಲವೂ ಒಂದೇ. ಹೊಗಳಿದರೆ ಪ್ರಾರ್ಥನೆ, ಕೋಪದಿಂದ ತೆಗಳಿದರೆ ನಿಂದಾಸ್ತುತಿ. ಕೋಟಿ ಜನ್ಮಗಳ ಪಾಪವನ್ನು ಕಳೆಯುವವನು ಅವನು. ಅನೇಕ ಜನ್ಮಗಳ ಸುಖದಿಂದ ಈಗ ನನಗೆ ಜ್ಞಾನೋದಯವಾಯಿತು ಎನ್ನುತ್ತಾ ಶ್ರೀಕೃಷ್ಣನ ಪಾದಗಳಿಗೆ ಎರಗುತ್ತಾನೆ ಅನುಸಾಲ್ವ.

దివిజర్గ పగయ నిసదే ఎంబొడని ధర్మ జన యజ్ఞ సహా.

0: ಅಗಧರನ ಸಂಮುಖಕ್ಕೆ ತಂದು ನಿಲ್ಲಿಸಿದ ಇತ್ತ ಭಾಷೆ ಉತ್ತರವಾಗೆ
1: ಅನುಸಾಲ್ವನ ಮಾತುಗಳನ್ನು ಕೇಳಿ ಶ್ರೀಕೃಷ್ಣ ಪರಮಾತ್ಮ ಸಂತುಷ್ಟನಾಗಿದ್ದಾನೆ. ಆತ ಪ್ರೀತಿಯಿಂದ ಅನುಸಾಲ್ವನನ್ನು ತೊಬ್ಬಿ, ಅನುಸಾಲ್ವ, ಇನ್ನು ಮುಂದೆ ದೇವಶತ್ರುವಾಗದೆ ಧರ್ಮಜನ ಯಜ್ಞಕ್ಕೆ ಸಹಕಾರಿಯಾಗಿರು ಎಂದು ಆದೇಶಿಸುತ್ತಾನೆ. ಅದೇ ವೇಳೆಗೆ ಪ್ರದ್ಯುಮ್ನ ಅನುಸಾಲ್ವನ ಉಳಿದ ಸೇನೆಯನ್ನು ಸೋಲಿಸಿ ಯಜ್ಞಾಶ್ವವನ್ನು ತರುತ್ತಾನೆ. ಮಾಡಿದ ಪ್ರತಿಜ್ಞೆಯಂತೆ ನಡೆದೆ ಎಂದು ಎಲ್ಲರೂ ಆತನನ್ನು ಹೊಗಳುತ್ತಿದ್ದಾರೆ.
0: ಬಳಿಕ ಜಯಲಾಭದಿಂದ ಅಸುರಾದಿ ಪಾಂಡವರ್ ಮೊಳಗುವ ನಿಖಿಳವ

0: ವಾದ್ಯಘೋಷ ತೂರ್ಯಘೋಷಗಳೊಡನೆ ಸ್ತ್ರೀ ಪುರುಷರೆಲ್ಲರೂ ಗೆಲುವಿನ ಸಂಭ್ರಮದಿಂದ ಹಸ್ತಿನಾಪುರಕ್ಕೆ ಬರುತ್ತಿದ್ದಾರೆ. ಅಲ್ಲಿ ಧರ್ಮರಾಜ ಎಲ್ಲರಿಗೂ ಅವರವರ ಯೋಗ್ಯತೆಗೆ ತಕ್ಕಂತೆ ಭವನಗಳನ್ನು ನೀಡಿ ಉಪಚರಿಸುತ್ತಿದ್ದಾನೆ. ದೇವಪುರದ ಲಕ್ಷ್ಮೀಕಾಂತನನ್ನು ಓಲೈಸುತ್ತಾ ಪಾಂಡವರೆಲ್ಲರೂ ಪರಮ ಸಂತೋಷದಿಂದ ದಿನಗಳನ್ನು ಕಳೆಯುತ್ತಿದ್ದಾರೆ.
1: ಪ್ರಿಯ ಕೇಳುಗರೆ, ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ. ಇನ್ನು ಮುಂದೆ 8ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ.

ಅಶ್ವಮೇಧಯಾಗ ಪ್ರಾರಂಭವಾಗಿ ಯಾಗದ ಕುದುರೆ ನೀಲಧ್ವಜನ ಪಟ್ಟಣಕ್ಕೆ ಹೋಗಿ ಅಲ್ಲಿ ಅಳಿಯನಾಗಿದ್ದ ಅಗ್ನಿಯ ದರ್ಶನವಾಗಿ ವೀರನಾದ ಪಾರ್ಥನು ಜಯಶಾಲಿಯಾಗುತ್ತಾನೆ. ಸೋತ ನೀಲಧ್ವಜನು ತನ್ನ ಪಟ್ಟಣಕ್ಕೆ ಹೋಗುತ್ತಾನೆ ಎನ್ನುವುದು ಈ ಸಂಧಿಯ ಕಥೆ.

ಜೈಮಿನಿ ಮಹಾಮುನಿಗಳು ಜನಮೇಜಯ ಮಹಾರಾಜನನ್ನು ಕುರಿತು ಹೇಳುತ್ತಿದ್ದಾರೆ. ಮಹಾರಾಜ ಕೇಳು, ಭಕ್ತನಾದ ಅನುಸಾಲವನನ್ನು ಕೂಡಿಕೊಂಡು ಕಮಲೇಕ್ಷಣನಾದ ಶ್ರೀಕೃಷ್ಣನು ಯಾದವರ ಪರಿವಾರದೊಂದಿಗೆ ಯುಧಿಷ್ಠಿರನ ಆತಿಥ್ಯವನ್ನು ಸ್ವೀಕರಿಸುತ್ತಾ ಹಸ್ತಿನಾಪುರದಲ್ಲಿ ಸಂತೋಷದಿಂದಿದ್ದಾನೆ. ಇತ್ತ ದೇವಗಂಗೆ ಭಾಗೀರಥಿ ತೀರದಲ್ಲಿ ಯಾಗಶಾಲೆಯ ನಿರ್ಮಾಣವು ಯಥಾಶಾಸ್ತ್ರೀಯವಾಗಿ ವೈಭವಪೂರ್ವಕವಾಗಿ ನಡೆದಿದೆ. ಮಹಾಯಾಗವನ್ನು ಪ್ರಾರಂಭಿಸುವ ಯೋಗ್ಯ ಕಾಲವಾದ ವಸಂತ ಋತು ಪ್ರಾರಂಭವಾಗುತ್ತಿದೆ.

ವಸಂತ ಋತುವಿನ ಪ್ರಾರಂಭದಲ್ಲಿ ಬೀಸಿ ಬರುತ್ತಿರುವ ಮಂದಾಲಿನವನ್ನು ಕುರಿತು ಕವಿ ಲಕ್ಷ್ಮೀಶ ಬಹಳ ಸುಂದರವಾಗಿ ವರ್ಣಿಸುತ್ತಿದ್ದಾನೆ. ಈವರೆಗೂ ರಭಸದಿಂದ ಒಂದೆಡೆ ನಿಲ್ಲದೆ ವೇಗವಾಗಿ ಚಲಿಸುತ್ತಿದ್ದ ಗಾಳಿ ಚಂದನದ ಮರಗಳನ್ನು ದಾಟಿ ಅಲ್ಲಿದ್ದ ಹಾವುಗಳಿಗೆ ಆಹಾರವಾಗಿ ಬದುಕಿ ಉಳಿದ ಗಾಳಿ ಮಂದ ಮಂದವಾಗಿ ನಡೆಯುತ್ತಾ ಮಲಯ ಪರ್ವತದ ಸೀಮೆಯಲ್ಲಿ ಹಾದು ಸರೋವರದಲ್ಲಿ ಕ್ರೀಡಿಸುತ್ತಿದ್ದ ಮರಿದುಂಬಿಗಳ ಸಮೂಹವನ್ನು ಕೂಡಿಕೊಂಡು ವಿರಹಿಗಳ ಎದೆಯನ್ನು ಒಣಗಿಸಲು ನಿಧಾನವಾಗಿ ಬರುತ್ತಿದೆ.

ವಸಂತ ಋತುವಿನೊಂದಿಗೆ ಮಧುಮಾಸ ಅಡಿಯಿಡುತ್ತಿದೆ. ಕಾಡಿನ ಎಲ್ಲೆಡೆ ಮರಗಳ ಎಲೆಗಳು ಚಿಗುರುತ್ತಿವೆ. ಅವು ತೋರಣದಂತೆ ಕಂಗೊಳಿಸುತ್ತಿವೆ. ಈವರೆವಿಗೂ ಬಾಯಿ ಹೊರೆದುಕೊಂಡಿದ್ದ ಮರಿಕೋಗಿಲೆಗಳ ಬಾಯಿಯ ಬೀಗ ತೆರೆದುಕೊಳ್ಳುತ್ತಿದೆ. ಅವು ಮಧುರವಾಗಿ ಹಾಡಲು ಪ್ರಾರಂಭಿಸಿವೆ. ದುಂಬಿಗಳ ಗುಂಪಿಗೆ ಸೂರೆಗೊಳ್ಳಲು ಹೊಸ ಹೂವುಗಳು ಅರಳಿ ನಿಂತಿವೆ. ತಂಗಾಳಿ ಬೀಸುತ್ತಾ ವಿರಹಿಗಳನ್ನು ಸೋಲಿಸುತ್ತಿದೆ. ಬೆಳದಿಂಗಳ ಯಶಸ್ಸು ಹೆಚ್ಚುವಂತೆ ಮಾಗಿಯನ್ನು ಉಳುಗಿಸುತ್ತಾ ವಸಂತ ನೃಪಾಲ ವನರಾಷ್ಟ್ರವನ್ನು ಆಕ್ರಮಿಸುತ್ತಿದ್ದಾನೆ.

0: ಪಂಕಜನದಸಯಂತೆ ಕತಿಯಂತೆ ಧನದಂತೆ ಜಸದಂತೆ ಪೆಸುರು ಬೆಳಸಿನಂತೆ ಕಂಪಸಿತಂ ಪಳದಿ ಪಳಕು ಪಚ್ಚೆಗಳ ಬಣ್ಣದಿಂದೇ.
1: ಮಧುಮಾಸ ಬಂದಾಗ ಹೊಸ ಮಾವು ಅಶೋಕ ವೃಕ್ಷದಲ್ಲೂ, ಮರಿದುಂಬಿಗಳ ಗುಂಜಾರವು ಕೋಗಿಲೆಯ ಕೂಜನದಲ್ಲೂ, ಸಂಪಗೆಯ ಸುವಾಸನೆ ಕಮಲ ಪುಷ್ಪಗಳಲ್ಲೂ, ಅರಳಿದ ಮಲ್ಲಿಗೆಯ ಬಿಳುಪು ಬಣ್ಣ ಬೆಳಗಿಂಗಳಲ್ಲೂ, ಗಿಳಿಯ ಹಿಂಡು ಬನಸಿರಿಯಲ್ಲೂ ಒಂದರೊಳಗೊಂದು ಬೆರೆತಿವೆ. ಇದು ಮನ್ಮಥನ ದೆಸೆಯಂತೆ, ಕೋಪದಂತೆ, ಐಶ್ವರ್ಯದಂತೆ, ಕೀರ್ತಿಯಂತೆ, ಹಸಿರು ಬೆರಸಿನಂತೆ, ಕೆಂಪು, ಕಪ್ಪು, ಹಳದಿ, ಬಿಳುಪು ಹಾಗೂ ಪಚ್ಚೆಯ ಬಣ್ಣಗಳಿಂದ ಕಂಗೊಳಿಸುತ್ತಿವೆ. ಇದೊಂದು ಯಥಾನ್ವಯಾಲಂಕಾರದ ಪದ್ಯ. ಲಕ್ಷ್ಮೀಶನಂತಹ ಪ್ರತಿಭಾಶಾಲಿ ಕವಿಗಳಿಗೆ ಮಾತ್ರ ಇಂಥ ರಚನೆ ಸಾಧ್ಯ. ಪದ್ಯದ ಪೂರ್ವಾರ್ಧದಲ್ಲಿರುವ ಪ್ರತಿಯೊಂದು ಉಪಮೇಯಕ್ಕೂ ಉತ್ತರಾರ್ಧದ ಒಂದೊಂದು ಉಪಮಾನವನ್ನು ಜೋಡಿಸುತ್ತಾ ಸಾಗಿರುವ ಪರಿ ಅನ್ಯಾದೃಶವಾದುದು.

ಎರಡರದು ಬಿರಹಿಗಳು ಮಲಯಜದ ಘನ ಸಾರದೊಳ್ ತಂಪುವೆತ್ತು ನಿಚ್ಚಳದ ಕರುವಾಡದೊಳ್ ಭೋಗಿ.

0: ಚೈತ್ರ ಮಾಸದ ಹಗಲು ಮಾರ್ಗದಲ್ಲಿ ನಡೆಯುವ ದಾರಿಗರು ಚಿಗುರಿದ ಮರಗಳ ನೆರಳುಗಳಲ್ಲಿ ನಿಂತು ನಿರ್ಮಲವಾದ ತಂಪಾದ ನೀರನ್ನು ಕುಡಿದು ಸುಗಂಧಪೂರಿತವಾದ ತಂಗಾಳಿಗೆ ಮೈಯೊಡ್ಡಿ ಮಾರ್ಗಶ್ರಮವನ್ನು ಕಳೆದುಕೊಳ್ಳುತ್ತಿದ್ದಾರೆ. ವಿರಹಿಗಳು ಕರುಮಾಳೆಗಳಲ್ಲಿ ಶ್ರೀಗಂಧದ ತಂಗಾಳಿಗಳಿಂದ ತಂಪನ್ನು ಪಡೆದು ತಮ್ಮ ಪ್ರಿಯರೊಂದಿಗೆ ಕ್ರೀಡಿಸುತ್ತಿದ್ದಾರೆ.
1: ಆ ಚೈತ್ರ ಮಾಸಮೆಸೆದು ಧರ್ಮ ಜನ ಕೀರ್ತಿ ಭೂ ಚಕ್ರಮಂಬುಸುಕಿ.

ಚೈತ್ರ ಮಾಸದ ಒಂದೊಂದು ಘಟನೆಯನ್ನು ಕವಿ ಕಥೆಯೊಂದಿಗೆ ಜೋಡಿಸುತ್ತಿದ್ದಾನೆ. ಬೆಳದಿಂಗಳು ಎಲ್ಲ ಕಡೆಯಲ್ಲೂ ಹರಡಿದೆ. ಅದು ಧರ್ಮರಾಜನ ಕೀರ್ತಿ ಭೂಲೋಕದಲ್ಲೆಲ್ಲ ಹರಡಿದಂತೆ ಕಾಣುತ್ತಿದೆಯಂತೆ. ಕೋಗಿಲೆಗಳು ಕುಹೂ ಕುಹೂ ಎಂದು ಕೂಗುತ್ತಿವೆ. ಅದು ಯಾಚಕರನ್ನು ಇಲ್ಲಿ ಬನ್ನಿ, ಬೇಕಾದ್ದನ್ನು ಪಡೆಯಿರಿ ಎಂದು ಹೇಳುವಂತೆ ಕೂಗುತ್ತಿದೆಯಂತೆ. ಪಾಪರಾಶಿಗಳು ಕ್ಷಯವಾಗುವಂತೆ ಮಾಗಿಯು ಅಡಗಿ ಹೋಗಿದೆಯಂತೆ. ಪುಣ್ಯವಾಸನೆಯು ಬೀಸಿ ಬರುವಂತೆ ದಕ್ಷಿಣ ದಿಕ್ಕಿನಿಂದ ಮಂದಮಾರುತವು ಬೀಸಿ ಬರುತ್ತಿದೆಯಂತೆ.

0: ಇಟ್ಟನು. ಅರ್ಚಿಸಿ ಹಯವನುತ್ಸವದೊಳು
1: ಮಹಾರಾಜ ಜನಮೇಜಯ ಕೇಳು. ನಂತರ ಧರ್ಮರಾಜನು ಪರಮಾತ್ಮನ ಅಪ್ಪಣೆಯಂತೆ ವೇದವ್ಯಾಸರ ಅನುಜ್ಞೆಯನ್ನು ಪಡೆದು ಸಕಲ ಋಷಿ ವೃಂದವನ್ನೂ ಕರೆಸಿದ್ದಾನೆ. ಅವರೆಲ್ಲರ ಅನುಜ್ಞೆಯಂತೆ ಯಜ್ಞವನ್ನು ಸೂತ್ರ ಶಾಸ್ತ್ರ ಪ್ರಕಾರವಾಗಿ ಪ್ರಾರಂಭಿಸುತ್ತಿದ್ದಾನೆ. ಹೊರಗಣ ಕ್ಷೇತ್ರದಲ್ಲಿ ಅಧ್ವರ ಶಾಲೆಯ ನಿರ್ಮಾಣವಾಗಿದೆ. ಧರ್ಮರಾಜನು ದೀಕ್ಷಿತನಾಗಿ ಚೈತ್ರ ಮಾಸದ ಹುಣ್ಣಿಮೆಯಂದು ಯಜ್ಞವನ್ನು ಪ್ರಾರಂಭಿಸುತ್ತಿದ್ದಾನೆ. ಅದೇ ದಿನ ಉತ್ತಮಾಶ್ವವನ್ನು ಅರ್ಚಿಸಿ ಅದರ ಹಣೆಯ ಮೇಲೆ ಲೇಖನವನ್ನು ಬರೆದು ಆ ಕುದುರೆಯನ್ನು ಬಿಡುತ್ತಿದ್ದಾರೆ.
0: ಇಂದು ಕುಲದ ಕಳೆಯ ಪಾಂಡುವ ಸುಧಾಪಾಲ ನಂದನ ಯುಧಿಷ್ಠಿರ ನರೇಂದ್ರನ ಅಧ್ವರ ಹಯಂ ಇರಂ ದಿಟ್ಟರಾರಾದೊಡಂ ಕಟ್ಟ

ಚೈತ್ರ ಮಾಸದ ಹುಣ್ಣಿಮೆಯ ದಿನ ಚಿತ್ರಾ ಪೌರ್ಣಿಮೆಯಂದು ಯಜ್ಞಾಶ್ವವನ್ನು ಸಕಲ ವಿಧವಾದ ಪೂಜೆಗಳಿಂದ ಅರ್ಚಿಸಿ ವಸ್ತ್ರಾಭರಣಗಳನ್ನು ಹೊದಿಸಿ ಗಂಧಮಾಲ್ಯಾದಿಗಳಿಂದ ಅಲಂಕರಿಸಿ ಆ ಕುದುರೆಯ ಹಣೆಯ ಪಟ್ಟಿಯ ಮೇಲೆ ಇದು ಚಂದ್ರವಂಶ ಪ್ರಸೂತನಾದ ಪಾಂಡು ಮಹಾರಾಜನ ಮಗನಾದ ಯುಧಿಷ್ಠಿರ ನರೇಂದ್ರನು ಯಜ್ಞ ಮಾಡುತ್ತಿರುವ ಅಶ್ವಮೇಧದ ಕುದುರೆ. ಈ ಕುದುರೆಯನ್ನು ಯಾರಾದರೂ ಶಕ್ತಿ ಇರುವವರು ಕಟ್ಟಿಕೊಳ್ಳಬಹುದು, ನಂತರದಲ್ಲಿ ಬರುವ ಸೇನೆಯೊಂದಿಗೆ ಯುದ್ಧಕ್ಕೆ ಸಿದ್ಧರಾಗಬೇಕು ಎಂದು ಚಿನ್ನದ ತಗಡಿನಲ್ಲಿ ಒಂದು ಲೇಖನವನ್ನು ಬರೆಸಿ ಅದನ್ನು ಕುದುರೆಯ ಹಣೆಗೆ ಕಟ್ಟಿ ಆ ಕುದುರೆಯನ್ನು ಪೂಜಿಸಿ ಬಿಡುತ್ತಿದ್ದಾರೆ.

0: ஏர்வரும் திவ்ய பாக்கியமெனி பொந்து மஞ்சதொழறகி காம வைராக்கியமாகிர்புதும் அசிபத்ரம் விரதம் தத்ரததொள் அரச நிருதிர்தனோ.
1: ಉತ್ತಮವಾದ ಮಜ್ಜನ ಭೋಜನಗಳು, ಆರೋಗ್ಯಪೂರ್ಣವಾದ ಶರೀರ, ತಾಂಬೂಲ ವಸ್ತ್ರಾದಿಗಳಿಂದ ಅಲಂಕಾರ ಮಾಡಿಕೊಂಡಿರುವುದು, ಕುಸುಮ ಪರಿಮಳಗಳಿಂದ ಮೈಯನ್ನು ಲೇಪಿಸಿಕೊಂಡಿರುವುದು, ಸ್ತ್ರೀ ಪುರುಷರು ಏಕಾಂತದಲ್ಲಿ ಇರಲು ಯೋಗ್ಯವಾದ ಸಜ್ಜೆಯ ಮನೆಯಲ್ಲಿ ಇರುವುದು. ಆದರೆ ಈ ಎಲ್ಲ ದಿವ್ಯ ಭೋಗಗಳ ಜೊತೆಗೆ ಒಂದೇ ಮಂಚದಲ್ಲಿ ಪತಿಪತ್ನಿಯರು ಇದ್ದು ಕಾಮವೈರಾಗ್ಯ ಮೂರ್ತಿಗಳಾಗಿ ಬ್ರಹ್ಮಚರ್ಯವನ್ನು ಪಾಲಿಸುವುದು, ಇದಕ್ಕೆ ಅಸಿಧಾರಾ ವ್ರತ ಎಂದು ಕರೆಯುತ್ತಾರೆ. ಇಂತಹ ವ್ರತವನ್ನು ಧರ್ಮರಾಜ ಹಾಗೂ ದ್ರೌಪದಿ ಇಬ್ಬರು ಒಂದು ಸಂವತ್ಸರ ಕಾಲ ಆಚರಿಸಲು ಪಣತೊಟ್ಟು ಯಜ್ಞದೀಕ್ಷಿತರಾಗಿದ್ದಾರೆ.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9360997912. ವೆಬ್ಸೈಟ್
3: Good afternoon. This is Akashwani and I'm Shagun Chopra with the Midday News. The headlines. Prime Minister Narendra Modi to reach Gothenburg this afternoon on a two-day visit to Sweden. Will hold talks with Swedish Prime Minister Ulf Kristersson to review cooperation in trade, green transition, AI and defense. India and Netherlands will await bilateral relationship to strategic partnership. 17 agreements signed to strengthen collaboration in key areas. India condemns attacks on commercial shipping in Strait of Hormuz as unacceptable. Says disrupting freedom of navigation cannot be justified. World Health Organization declares Ebola outbreak in Congo and Uganda a public health emergency of international concern. IMD issues heavy to very heavy rainfall alert at isolated places over Andaman and Nicobar Islands, Sub-Himalayan West Bengal and Sikkim today. And Nepali mountaineer Kami Rita Sherpa creates history by climbing Mount Everest for 32nd time, breaking his own record. And now the news in detail. Prime Minister Narendra Modi will reach Gothenburg today on a two-day visit to Sweden, marking a historic milestone in India-Sweden relations. He will hold bilateral talks with Swedish Prime Minister Ulf Kristersson to review cooperation in trade, green transition, AI, emerging technologies, startups, resilient supply chains, defense, space, climate action and people-to-people ties. This visit is the third leg of Prime Minister Modi's UAE and European tour.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ನೂತನ ದ್ವೈ ಸಾಪ್ತಾಹಿಕ ರೈಲು ಸೇವೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ. ಜೂನ್ 1ರಂದು ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ. 46,000 ಶಿಕ್ಷಕರು ಹಾಗೂ ಅಧಿಕಾರಿಗಳೊಂದಿಗೆ ಸಚಿವ ಮಧು ಬಂಗಾರಪ್ಪ ಸಂವಾದ. ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರು ಕೈಜೋಡಿಸಲು ಆಯುಕ್ತ ರಾಜೇಂದ್ರ ಚೋಳನ್ ಕರೆ. ವಿಜಯಪುರದಲ್ಲಿ ಇಂದಿನಿಂದ ರಾಜ್ಯಮಟ್ಟದ 15 ಹಾಗೂ 17 ವರ್ಷದೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿ. 756 ಕ್ರೀಡಾಪಟುಗಳು ಕಣದಲ್ಲಿ. ನೈರುತ್ಯ ರೈಲ್ವೆ, ದಕ್ಷಿಣ ಮಧ್ಯ ರೈಲ್ವೆ ಮತ್ತು ಪಶ್ಚಿಮ ರೈಲ್ವೆ ವಲಯಗಳ ಸಹಯೋಗದೊಂದಿಗೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಎಸ್ಎಂವಿಟಿಯಿಂದ ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಸ್ಗೆ ವಾರದಲ್ಲಿ 2 ದಿನ ಸಂಚರಿಸಲಿರುವ ನೇರ ರೈಲು ಸೇವೆಗೆ ಇಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಬೆಂಗಳೂರಿನ ಎಸ್ಎಂವಿಟಿ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಆಯೋಜಿಸಲಾದ ಹೊಸ ದ್ವೈ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸೇವೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಪಾಲ್ಗೊಂಡು ಹಸಿರು ನಿಶಾನೆ ತೋರಿದರು. ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಮೋಹನ್ ಉಪಸ್ಥಿತರಿದ್ದರು. ಸಂಸದ ತೇಜಸ್ವಿ ಸೂರ್ಯ ವರ್ಚುವಲ್ ಮೂಲಕ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಸಚಿವ ಸೋಮಣ್ಣ, ಈ ಹೊಸ ರೈಲು ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಸೇರಿದಂತೆ ಪ್ರಮುಖ 7-8 ನಿಲ್ದಾಣಗಳಲ್ಲಿ ಮಾತ್ರ ನಿಲ್ಲಲಿದ್ದು ಮುಂಬೈಗೆ ಅತ್ಯಂತ ವೇಗವಾಗಿ ತಲುಪಲಿದೆ ಎಂದರು. ಇದರ ಜೊತೆಗೆ ಕೋವಿಡ್ ಸಮಯದಲ್ಲಿ ಸ್ಥಗಿತಗೊಂಡಿದ್ದ 37 ರೈಲುಗಳ ಸಂಚಾರವನ್ನು

0: ಪುನರ್ ಆರಂಭಿಸಲು ರೈಲ್ವೆ ಸಚಿವರು ಅನುಮೋದನೆ ನೀಡಿದ್ದಾರೆ ಎಂದು ತಿಳಿಸಿದರು. ರೈಲ್ವೆ ಬಜೆಟ್ ಅನ್ನು ಸಾಮಾನ್ಯ ಬಜೆಟ್ನೊಂದಿಗೆ ವಿಲೀನಗೊಳಿಸಿ ರೈಲ್ವೆ ಇಲಾಖೆಗೆ ದಾಖಲೆಯ 2,93,000 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಎಂದರು. ರಾಜ್ಯದಲ್ಲಿ ಪ್ರಸ್ತುತ 3,840 ಕಿಲೋಮೀಟರ್ ಉದ್ದದ ರೈಲ್ವೆ ಯೋಜನೆಗಳು ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿವೆ. 2014ರಿಂದ ಈವರೆಗೆ ರಾಜ್ಯದಲ್ಲಿ 3,742 ಕಿಲೋಮೀಟರ್ ಮಾರ್ಗದ ವಿದ್ಯುದೀಕರಣ ಪೂರ್ಣಗೊಂಡಿದ್ದು 97% ಕಾಮಗಾರಿ ಮುಕ್ತಾಯಗೊಂಡಿದೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 69 ರೈಲ್ವೆ ನಿಲ್ದಾಣಗಳ ಆಧುನೀಕರಣಕ್ಕೆ 2,160 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು.
1: ರಾಜ್ಯದಲ್ಲಿ 14 ವರ್ಷದ ಮುಂಚೆಗೆ ನಮ್ಮಲ್ಲಿ ಇದ್ದಂತ ಆರ್ಒಬಿ ಮೇಲ್ಸೇತುವೆ ಎಲ್ ಸೇತುವೆಗಳು ಕೇವಲ 100, 150, 150 ಆಗಿತ್ತು. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿಗಳಾದ್ಮೇಲೆ ರೈಲ್ವೆಗೆ ಒಂದು ಒಳ್ಳೆ ಹೊಸ ದಿಕ್ಕನ್ನ ಕೊಟ್ಟು 707 ಇವತ್ತು ಆರ್ಒಬಿ ಮುಗಿಸಿ ಸುಮಾರು 146 ಆರ್ಒಬಿ ಇನ್ನು 1 ವರ್ಷದಲ್ಲಿ ಮುಗಿಸ್ತಕ್ಕಂತ ಕೆಲಸವನ್ನ ಮಾಡಿ ಇನ್ನು ಕೇವಲ 3 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಲೆವೆಲ್ ಕ್ರಾಸಿಂಗ್ ಇರಬಾರ್ದು ಅನ್ನುವ ಸೂಚನೆಯನ್ನು ಕೊಟ್ಟಿರ್ತಕ್ಕಂತ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇದಕ್ಕೆ ಸಂಕಲ್ಪ ಮಾಡಿ ತಮ್ಮದೇ ಆದಂತಹ ನೈಪುಣ್ಯತೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂತ ಅಶ್ವಿನಿ ವೈಷ್ಣವ್ ಅವರಿಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಅಭಿನಂದನೆಯನ್ನ ಸಲ್ಲಿಸೋಣ.
0: ಮುಂಬರುವ ಜೂನ್ 1ರಂದು ರಾಜ್ಯಾದ್ಯಂತ ಹೊಸ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ನೆರವೇರಲಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿದ್ಯಾರ್ಥಿಗಳನ್ನು ಶಾಲೆಗಳಿಗೆ ಬರಮಾಡಿಕೊಳ್ಳಲಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿರುವ ಮಹಾಪೋಷಕ ಶಿಕ್ಷಕರ ಸಭೆಯನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪೋಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ಇದರ ಜೊತೆಗೆ ಶಿವಮೊಗ್ಗದಲ್ಲಿ ನಿರ್ಮಾಣವಾಗಲಿರುವ ನೂತನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಪಿಎಸ್ ಕಟ್ಟಡಕ್ಕೆ ಮುಖ್ಯಮಂತ್ರಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಹೊಸ ಶೈಕ್ಷಣಿಕ ವರ್ಷದ ಪೂರ್ವ ಸಿದ್ದತೆಗಳ ಕುರಿತು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವ ಎಸ್ ಮಧುಬಂಗಾರಪ್ಪ ಇಲಾಖೆಯ ಅಧಿಕಾರಿಗಳು ಹಾಗೂ ಸುಮಾರು 46,000 ಸರ್ಕಾರಿ ಶಾಲೆಗಳ ಶಿಕ್ಷಕರೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಇತ್ತೀಚಿನ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಗಳ ಫಲಿತಾಂಶಕ್ಕಾಗಿ ಇಲಾಖೆಯ ಶ್ರಮವನ್ನು ಶ್ಲಾಘಿಸಿದ ಸಚಿವರು ಮುಂದಿನ ವರ್ಷವೂ ಉತ್ತಮ ಸಾಧನೆ ಕಾಯ್ದುಕೊಳ್ಳಲು ಕರೆ ನೀಡಿದರು. ಸ್ವಚ್ಛ ಭಾರತ ಮಿಷನ್ ನಗರ 2.0 ಯೋಜನೆಯಡಿ ಜಲಮೂಲಗಳ ಸಂರಕ್ಷಣೆ, ತ್ಯಾಜ್ಯ ವಿಂಗಡಣೆ ಹಾಗೂ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧದ ಕುರಿತು ಜಾಗೃತಿ ಮೂಡಿಸಲು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ನಗರದ 3 ಸ್ಥಳಗಳಲ್ಲಿ ಸಮುದಾಯ ಬೀದಿ ನಾಟಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪ್ರದರ್ಶನ ವೀಕ್ಷಿಸಿ ಮಾತನಾಡಿದ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್, ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರ ಸಹಕಾರ ಬಹುಮುಖ್ಯ ಎಂದರು. ನಗರದ ಸೌಂದರ್ಯಕ್ಕೆ ಮಾರಕವಾಗಿರುವ ತ್ಯಾಜ್ಯ ಸುರಿದು ನಿರ್ಮಾಣವಾಗುವ ಕಪ್ಪು ಚುಕ್ಕೆ ಸ್ಥಳಗಳ ನಿರ್ಮೂಲನೆ ಮಾಡಲು ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಪಾಲಿಕೆಯೊಂದಿಗೆ ಸಕ್ರಿಯವಾಗಿ ಕೈಜೋಡಿಸಬೇಕು ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮತ್ತು ಬಿಎಲ್ಡಿಇ ಸಂಸ್ಥೆಯ ಸಹಯೋಗದಲ್ಲಿ ಯೋನೆಕ್ಸ್ ಸನ್ರೈಸ್ ರಾಜ್ಯ ಮಟ್ಟದ 15 ಮತ್ತು 17 ವಯೋಮಿತಿಯೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿಯು ಇಂದಿನಿಂದ May 23ರವರೆಗೆ ನಗರದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಬಿಎಲ್ಡಿಇ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ಗ್ರಾಮೀಣ ಭಾಗದಲ್ಲಿ ಕ್ರೀಡೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ಈ ಪ್ರತಿಷ್ಠಿತ ಟೂರ್ನಿಯನ್ನು ಆಯೋಜಿಸಲಾಗಿದೆ. ಪಂದ್ಯಾವಳಿಯಲ್ಲಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದ ಒಟ್ಟು 756 ಆಟಗಾರರು ಪಾಲ್ಗೊಳ್ಳುತ್ತಿದ್ದಾರೆ. ಪ್ರತಿದಿನ ಬೆಳಿಗ್ಗೆ 8ರಿಂದ ಸಂಜೆ 6ರವರೆಗೆ ಪಂದ್ಯಗಳು ನಡೆಯುತ್ತಿದ್ದು, ಇಂದಿನಿಂದ May 20ರವರೆಗೆ ಅರ್ಹತಾ ಸುತ್ತಿನ ಪಂದ್ಯಗಳು ಹಾಗೂ ಇದೇ 21ರಿಂದ 23ರವರೆಗೆ ಮುಖ್ಯ ಡ್ರಾ ಪಂದ್ಯಗಳು ಜರುಗಲಿವೆ. 22ರಂದು ಕ್ವಾರ್ಟರ್ ಫೈನಲ್ ಮತ್ತು ಸೆಮಿಫೈನಲ್ ಪಂದ್ಯಗಳು ನಡೆದರೆ ಇದೇ 23ರಂದು ಅಂತಿಮ ಫೈನಲ್ ಪಂದ್ಯ ನಡೆಯಲಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ಪರವಾದ ಗೊತ್ತುವಳಿ ಅಂಗೀಕರಿಸಲು ಯಾವುದೇ ತೊಂದರೆ ಇಲ್ಲ ಎಂದು ಬಿಜೆಪಿ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಕನ್ನಡ ಸಂಘಟನೆಗಳ ಕಾರ್ಯಕರ್ತರು ರವಿಕುಮಾರ್ ಅವರನ್ನು ಭೇಟಿ ಮಾಡಿ ಕರ್ನಾಟಕ ಪರ ಗೊತ್ತುವಳಿ ಅಂಗೀಕರಿಸಲು ಮುಂದಾಗಬೇಕೆಂದು ಮನವಿ ಸಲ್ಲಿಸಿದಾಗ ಪ್ರತಿಕ್ರಿಯೆ

0: ನೀಡಿದ ಅವರು ಈ ಬಗ್ಗೆ ಬೆಳಗಾವಿ ಮಹಾನಗರ ಪಾಲಿಕೆ ಮಹಾಪೌರ ಹಾಗೂ ಉಪಮಹಾಪೌರರೊಂದಿಗೆ ಸಮಾಲೋಚಿಸಿ ಕ್ರಮಕ್ಕೆ ಸೂಚಿಸಲಾಗುವುದು ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸಿಬ್ಬಂದಿ ಇದೇ 20ರಿಂದ ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಾರಿಗೆ ವ್ಯವಸ್ಥೆಗೆ ತೊಂದರೆ ಆಗದಂತೆ ಪರ್ಯಾಯ ಕ್ರಮ ಕೈಗೊಳ್ಳುವ ಕುರಿತು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸಭೆ ನಡೆಸಿದರು. ಪ್ರಸ್ತುತ ತೀವ್ರ ಬೇಸಿಗೆ ಇರುವ ಕಾರಣ ಪ್ರಯಾಣಿಕರಿಗೆ ಸಮರ್ಪಕ ಸಾರಿಗೆ ಸೌಕರ್ಯ ಒದಗಿಸಬೇಕಾದ ಜವಾಬ್ದಾರಿ ತಮ್ಮ ಮೇಲಿದೆ. ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳಲ್ಲಿ ಪ್ರಯಾಣಿಸುತ್ತಿರುವ ಸಂದರ್ಭದಲ್ಲಿ ಸಾರಿಗೆ ಸಿಬ್ಬಂದಿ ಕರ್ತವ್ಯಗಳಿಗೆ ಗೈರು ಹಾಜರಾಗಬಾರದು. ತಮ್ಮ ಸಾರ್ವಜನಿಕ ಸೇವೆ ಆದ್ಯತೆಯಾಗಿ ಪರಿಗಣಿಸಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಸೂಚಿಸಿದರು. ಹಳ್ಳಿಗಳಿಂದ ವಿವಿಧ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಕ್ಕೆ ಹಾಗೂ ಬೆಂಗಳೂರಿಗೆ ಪ್ರಯಾಣಿಸುವ ಜನರ ಅನುಕೂಲಕ್ಕಾಗಿ ಸುಗಮ ಕಾರ್ಯಾಚರಣೆಗೆ ಯಾವುದೇ ಅಡ್ಡಿಯಾಗದಂತೆ ಸಾರಿಗೆ ಸಂಸ್ಥೆ ಎಲ್ಲಾ ಪರ್ಯಾಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು. ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ನಗರದ ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆ ಮತ್ತು ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟನಲ್ಲಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಮಹತ್ವದ ಕ್ರಮ ಕೈಗೊಂಡಿದೆ. ನಗರದ ವಿವಿಧ ಪ್ರದೇಶಗಳಲ್ಲಿ ನಿಯಮಬಾಹಿರವಾಗಿ ಮತ್ತು ಅನುಮತಿ ಪಡೆಯದೇ ಅನಧಿಕೃತವಾಗಿ ನಿರ್ಮಿಸಲಾಗಿರುವ ತಾತ್ಕಾಲಿಕ ಕುರಿ ಮತ್ತು ಮೇಕೆ ಮಾರುಕಟ್ಟೆ ಶೆಡ್ಗಳ ವಿರುದ್ದ ಪಾಲಿಕೆ ಜಂಟಿ ವಿಶೇಷ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ತೆರವುಗೊಳಿಸಿದೆ. ನಗರ ಪಾಲಿಕೆ ಆಯುಕ್ತ ಪಿ ಸುನೀಲ್ ಕುಮಾರ್ ಅವರ ಕಟ್ಟುನಿಟ್ಟಿನ ನಿರ್ದೇಶನದ ಮೇರೆಗೆ ಈ ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಹಾವೇರಿ ರಾಣೆಬೆನ್ನೂರ ಬ್ಯಾಡಗಿ ಮತ್ತು ಹಿರೇಕೆರೂರು ಪಟ್ಟಣಗಳಿಗೆ ಹಾಗೂ ನದಿಪಾತ್ರದ ಗ್ರಾಮಗಳಿಗೆ ಬಹುಗ್ರಾಮ ಯೋಜನೆಯಡಿ ಕುಡಿಯುವ ನೀರನ್ನು ಪೂರೈಸಲು ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಹರಿಸಲು ನಿರ್ಧರಿಸಲಾಗಿದ್ದು ಈ ಭಾಗದ ನದಿಪಾತ್ರದ ಜನರು ಎಚ್ಚರಿಕೆ ವಹಿಸಬೇಕೆಂದು ಭದ್ರಾ ಜಲಾಶಯ ಅಧೀಕ್ಷಕರ ಪ್ರಕಟಣೆ ತಿಳಿಸಿದೆ. ತುಂಗಭದ್ರಾ ನದಿಯನ್ನು ಅವಲಂಬಿಸಿರುವ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಕುಡಿಯುವ ನೀರಿನ ಅಗತ್ಯಕ್ಕಾಗಿ ನಾಳೆಯಿಂದ ಇದೇ 23ರವರೆಗೆ ಪ್ರತಿದಿನ 2,000 ಕ್ಯೂಸೆಕ್ಸ್ನಂತೆ ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಹರಿಸಲಾಗುವುದು. ನದಿಗೆ ಗಣನೀಯ ಪ್ರಮಾಣದಲ್ಲಿ ನೀರು ಹರಿಸುತ್ತಿರುವುದರಿಂದ ನದಿಯ ದಂಡೆಯ ಕೆಳಮಟ್ಟದಲ್ಲಿ ಸಾರ್ವಜನಿಕರು ತಿರುಗಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಬುಡಕಟ್ಟು ಸಮುದಾಯದ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಜನಕಲ್ಯಾಣ ಯೋಜನೆಗಳ ಸೌಲಭ್ಯಗಳನ್ನು ತಲುಪಿಸುವ ಉದ್ದೇಶದಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ನಾಳೆಯಿಂದ ಇದೇ 25ರವರೆಗೆ ಜನ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಐಇಸಿ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಶಾಶು ಮೋದಿನ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ನೂತನ ದ್ವೈ ಸಾಪ್ತಾಹಿಕ ರೈಲು ಸೇವೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ವರ್ಚುವಲ್ ಮೂಲಕ ಚಾಲನೆ. ಜೂನ್ 1ರಂದು ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ. 46,000 ಶಿಕ್ಷಕರು ಹಾಗೂ ಅಧಿಕಾರಿಗಳೊಂದಿಗೆ ಸಚಿವ ಮಧು ಬಂಗಾರಪ್ಪ ಸಂವಾದ. ಸ್ವಚ್ಛ ಮತ್ತು ಆರೋಗ್ಯಕರ ಬೆಂಗಳೂರು ನಿರ್ಮಾಣಕ್ಕೆ ನಾಗರಿಕರು ಕೈಜೋಡಿಸಲು ಆಯುಕ್ತ ರಾಜೇಂದ್ರ ಚೋಳನ್ ಕರೆ. ವಿಜಯಪುರದಲ್ಲಿ ಇಂದಿನಿಂದ ರಾಜ್ಯ ಮಟ್ಟದ 15 ಹಾಗೂ 17 ವರ್ಷದೊಳಗಿನವರ ಬ್ಯಾಡ್ಮಿಂಟನ್ ಟೂರ್ನಿ. 756 ಕ್ರೀಡಾಪಟುಗಳು ಕಣದಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಬೆಂಗಳೂರು.

0: ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸಮಯ 2:41 ಇನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಕಾವ್ಯ ವಾಚನ.
2: ಈಗ ನಾವು ಆರಿಸಿಕೊಂಡಿರತಕ್ಕಂತಹ ಕಥಾಭಾಗ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಬರತಕ್ಕಂತಹ ವಿಶ್ವೇಶ್ವರ ಸಾಕ್ಷಾತ್ಕಾರ. ಇಲ್ಲಿಯ ಕಥೆಯ ಹಿನ್ನೆಲೆಯನ್ನ ಹೇಳಬೇಕು ಅಂತಂದ್ರೆ, ಎಲ್ಲವನ್ನ ತಾನೇ ನಷ್ಟ ಮಾಡಿದಂತಹ ವಿಶ್ವಾಮಿತ್ರ ರಾಜ್ಯ ಕೋಶಗಳನ್ನೆಲ್ಲ ತಾನು ಪಡ್ಕೊಂಡ್ಬಿಡ್ತಾನೆ. ಇಲ್ಲಿ ಏನಪ್ಪ ಆತನ ಉದ್ದೇಶ ಅಂತಂದ್ರೆ, ಹರಿಶ್ಚಂದ್ರನನ್ನ ಅಸತ್ಯವಂತನನ್ನಾಗಿ ಮಾಡಬೇಕು ಅಂತ. ಕಡೆಗೆ ಹರಿಶ್ಚಂದ್ರ ಸ್ಮಶಾನವನ್ನ ನೋಡ್ಕೊಳ್ಳತಕ್ಕಂತಹ ವೀರಬಾಹುವಿನಲ್ಲಿ ಕಾರ್ಯವನ್ನ ಮಾಡತಕ್ಕಂತಹ ಆಳಾಗಿ ಇರತಕ್ಕಂತಹದ್ದೊಂದಾಗತ್ತೆ. ಮತ್ತೆ ಆತನ ಪತ್ನಿಯಾದ ಚಂದ್ರಮತಿ ಮತ್ತು ಮಗು ಲೋಹಿತಾಶ್ವ ಒಬ್ಬ ಬ್ರಾಹ್ಮಣನಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಇಂತಹ ಒಂದು ಸನ್ನಿವೇಶದಲ್ಲಿ ಲೋಹಿತಾಶ್ವ ಆ ಮಾಲೀಕನಿಗೆ ಬೇಕಾದಂತಹ ದರ್ಬೆಯನ್ನ

ಹತ್ತಿರಕ್ಕೆ ಬಂದಾಗ ಒಂದು ಹಾವಿನಿಂದ ಮೃತಪಡ್ತಾನೆ. ಚಂದ್ರಮತಿ ಇದನ್ನ ತಿಳಿದಂತಹಳು ಆ ಮಗುವಿನ ದೇಹವನ್ನ ತೆಗೆದುಕೊಂಡು ಸ್ಮಶಾನಕ್ಕೆ ಬರ್ತಾಳೆ. ಬಂದ್ಬಿಟ್ಟು ಅದಕ್ಕೆ ಕರ್ಮವನ್ನ ಮಾಡಬೇಕು ಅನ್ನತಕ್ಕಂತಹ ವೇಳೆಯಲ್ಲಿ ಹರಿಶ್ಚಂದ್ರ ಅದಕ್ಕೆ ಒಪ್ಪೋದಿಲ್ಲ. ಅದಕ್ಕೆ ಹಾಗವನ್ನ ಕೊಡಬೇಕು, ತೆರಿಗೆಯನ್ನ ಕೊಡಬೇಕು ಅಂತಾಳೆ. ಮೂರು ಕಾಸು ಇರೋದಿಲ್ಲ ಚಂದ್ರಮತಿಯ ಕೈನಲ್ಲಿ. ಆಗ ಅದನ್ನ ಸಂಪಾದನೆ ಮಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾಳೆ. ಆ ಶವವನ್ನ ಅಲ್ಲೇ ಬಿಟ್ಟು ಹೋಗಿರ್ತಾಳೆ. ಆಗ ಇದನ್ನ ನೋಡಿ ಮತ್ತೂ ಅಸತ್ಯವಂತನಾಗಿ ಮಾಡಬೇಕು ಅನ್ನತಕ್ಕಂತಹ ಭಾವದಿಂದ ಕಾಶಿರಾಜನ ಒಂದು ಮಗುವನ್ನ ಸಾಯಿಸಿ ಆಕೆಯ ಮಡಿಲಿಗೆ ಹಾಕ್ಬಿಟ್ಟು

ಮಾಡೋದೂ ಇಲ್ಲ ಎಂಥದೂ ಇಲ್ಲ. ರಾಜ ಆಕೆಗೆ ದಂಡನೆಯನ್ನು ಕೊಟ್ಟಿದ್ದಾನೆ, ನಾನು ಆ ದಂಡನೆಯನ್ನು ಪಾಲಿಸಬೇಕು ಅಂತ ಹೇಳಿ ಆಕೆಯನ್ನು ಆ ವಧಾಸ್ಥಾನದಲ್ಲಿ ಕುಳ್ಳಿರಿಸಿ ಅತಿಯಾಗಿ ಆಕೆಯನ್ನು ಕುಳ್ಳಿರಲು ಹೇಳಿ ಆಕೆಯ ಕತ್ತಿನ ಹಿಂಬದಿಗೆ ಖಡ್ಗವನ್ನು ಇಟ್ಟರು. ಸಿದ್ಧನಾಗಿದ್ದಾನೆ ಮತ್ತು ಜೊತೆಗೆ ಹೇಳ್ತಾನೆ, ನಿನ್ನ ಮಾಲೀಕನನ್ನ ನಿನ್ನ ರಾಜನನ್ನ ನೆನೆಸ್ಕೋ ಅಂತ ಹೇಳಿದಾಗ ಆಕೆ ಯಾವ ರೀತಿಯಲ್ಲಿ ಸಿದ್ಧಳಾಗಿದ್ದಾಳೆ ಬಲಿಗೆ ಅಂತ ಹೇಳಿದಾಗ ತುಂಬಾ ನೋವಾಗುತ್ತೆ. ತನ್ನ ಪತಿಯಾದ ಹರಿಶ್ಚಂದ್ರನಿಂದಲೇ ಆಕೆ ಸಾಯಕ್ಕೆ ಹೊರಟಿರುವಾಗ ಯಾವುದೇ ಯೋಚನೆಯನ್ನ ಮಾಡೋದಿಲ್ಲ ಆ ಚಂದ್ರಮತಿ. ಆ ಚಂದ್ರಮತಿಯ ಚಿತ್ರಣವನ್ನ ರಾಘವಾಂಕ ನಮಗೆ ಕೊಡ್ತಾನೆ. ಪದ್ಮಾಸನದಲ್ಲಿ ಕುಳಿತಿದ್ದಾಳೆ, ಕಣ್ಣನ್ನು ಮುಚ್ಚಿಕೊಂಡಿದ್ದಾಳೆ, ಶಿವನ ಆ ಶುದ್ಧ ಸ್ಫಟಿಕ ರೂಪವನ್ನ ನೆನೆಸ್ಕೊಳ್ತಾ ಇದ್ದಾಳೆ, ಧ್ಯಾನಿಸ್ತಾ ಇದ್ದಾಳೆ. ತನ್ನ ಪತಿ ಹರಿಶ್ಚಂದ್ರ ರಾಯ ಸತ್ಯವಂತನಾಗಿಯೇ ಬಾಳಲಿ ಅಂತ ಹೇಳಿ ಹರಕೆಯನ್ನ ಮಾಡ್ಕೊಳ್ತಾಳೆ. ಮತ್ತೆ ನನ್ನ ಮಗನಾದಂತಹ ಲೋಹಿತಾಶ್ವನಿಗೆ ಮೋಕ್ಷ ಸಿಕ್ಕಲಿ, ಮುಕ್ತನಾಗಲಿ ಅಂತ ಅನ್ಕೊಳ್ತಾಳೆ. ನಮ್ಮ ಮಂತ್ರಿ ನೆನೆದುದಾಗಲಿ, ಮತ್ತೆ ರಾಜ್ಯದೊಡೆಯನಾಗಿರತಕ್ಕಂತಹ ವಿಶ್ವಾಮಿತ್ರ ಯಾವತ್ತೂ ಕೀರ್ತಿವಂತನಾಗಿರಲಿ. ಹರಕೆ ನನ್ನ ಹೊಡೆ ಹೊಡೆ ಅಂತ ನನ್ನ ಪತಿಯೇ ಆಗಿರತಕ್ಕಂತಹ ಆ ಹರಿಶ್ಚಂದ್ರನನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ. ಹರಕೆಯನ್ನ ಕೇಳಿ ಹೂವನೆ ಹಾರಿ ಬಿಟ್ಟಿದ್ದಾರೆ.

0: ಚೆನ್ನುತ್ತ ಕೊಲಲನುವಾದನ.
1: ಪತ್ನಿಯ ಹರಕೆಯನ್ನ ಕೇಳಿ ಬೆರಗಾಗಿ ಹೋಗಿದ್ದಾನೆ ಹರಿಶ್ಚಂದ್ರ. ತಮ್ಮ ಎಲ್ಲ ಸಂಕಷ್ಟಗಳಿಗೆ ಮೂಲ ಕಾರಣನಾಗಿರತಕ್ಕಂತಹ ವಿಶ್ವಾಮಿತ್ರ ನಿತ್ಯನಾಗಲಿ ಅಂತ ಪ್ರಾರ್ಥಿಸ್ತಾ ಇದ್ದಾಳಲ್ಲ, ಎಂಥ ನೋವು ಕೊಡುತ್ತೆ. ನಿನ್ನೆ ರಾತ್ರಿ ಮಗನ ಮೃತದೇಹವನ್ನ ನೋಡಿದೆ, ಇಂದು ಈ ಪತ್ನಿಯ ಸಾವನ್ನ ನಾನೇ ನೆರವೇರಿಸ್ಬೇಕಲ್ಲ. ನೋವು ಮಾಡ್ಕೊಳ್ತಾ ಇರ್ತಾನೆ, ಏನೇ ಬರಲಿ ಎಂಥದೇ ಆಗ್ಲಿ ನನ್ನ ಪರೀಕ್ಷೆ ನಡೆದು ಹೋಗ್ತಾ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಏನೇ ಆದ್ರೂ ಸಹಿಸ್ಕೊಳ್ತೀನಿ ಹೊರತು ಸತ್ಯವನ್ನ ಬಿಟ್ಟಿರತಕ್ಕಂಥವನಲ್ಲ ನಾನು. ಆಕೆಯನ್ನ ಚಂದ್ರಮತಿಯನ್ನ ಕೊಲ್ಲುವುದಕ್ಕೆ ಅನುವಾಗಿದ್ದಾನೆ ಹರಿಶ್ಚಂದ್ರ. ಓಹೋ, ಇವನ್ ಕೊಂದೇ ಬಿಡ್ತಾನೆ ಅನ್ನತಕ್ಕಂತಹ ಭಾವ ದೂರದಲ್ಲಿ ಇದ್ದಂತಹ ವಿಶ್ವಾಮಿತ್ರನಿಗೆ ಗೊತ್ತಾಗಿದೆ. ಆತ ಆಗ ಓಡ್ ಬಂದು ಹೇಳ್ತಾ ಇದ್ದಾನೆ, ಮನಸ್ಸಿನ ಶಂಕೆಯನ್ನೆಲ್ಲ ಈ ಒಂದು ತಾಕಲಾಟವನ್ನೆಲ್ಲ ಬಿಟ್ಟುಬಿಟ್ಟು ನೀನು ನಾನು ಹೇಳಿದಂತೆ ಕೇಳು, ನನ್ನ ಕುಮಾರಿಯರನ್ನ ಮದುವೆಯಾಗು ಅಂತ ಹೇಳಿದಾಗ, ನಾನು ನೀನೇನು ನನಗೆ ಇದುವರೆಗೆ ಎಲ್ಲವನ್ನ ದಾನ ಮಾಡಿದ್ದೀಯೋ ಅದೆಲ್ಲವನ್ನ ನಿನಗೆ ಹಿಂದಿರುಗಿಸ್ತೇನೆ, ಯಾವುದೇ ಯೋಚನೆ ಇಲ್ಲ, ಮತ್ತೆ ನೀನು ಮೊದಲಿನಿಂದ ಅರಸನಾಗಿ ಬಾಳ್ಬಹುದು, ಆದರೆ ನನ್ನ ಕುಮಾರಿಯರನ್ನ ಮದುವೆಯಾಗು ಅಂತ ಕೇಳಿದಾಗ ನಿಜಕ್ಕೂ ಅತ್ಯಂತ ದುಃಖಾನ್ವಿತನಾಗ್ಬಿಡ್ತಾನೆ ಹರಿಶ್ಚಂದ್ರ. ನಾನು ನಿಮ್ಮನ್ನ ಏನೋ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನಿಮ್ಮ ಇಂಥ ಸಣ್ಣ ಬುದ್ಧಿ ತೋರಿಸ್ಬಿಟ್ರಲ್ಲ.

0: ಖಡ್ಗವ ಜಡಿಯುತ ಇಳುತೆಂದನ ಹರಿಶ್ಚಂದ್ರನೋ.
1: ಎಲ್ಲಿಂದಲೋ ಆಕಾಶವಾಣಿ ಕೇಳಿ ಬರ್ತಾ ಇದ್ದಾಗ ಮೇ ನೋಡಿದಾನೆ. ನಿಮ್ಮನ್ನ ಏನೋ ಪ್ರಾತಸ್ಮರಣೆ ಇರು ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ನಿಮ್ಮ ಹಿರಿಯತನಕ್ಕೆ ಈ ಮಾತು ಯೋಗ್ಯವೇ? ನಿಮ್ಮ ಯಾವುದೇ ಆಮಿಷಕ್ಕೂ ನಾನು ಬಲಿಯಾಗೋದಿಲ್ಲ. ನನ್ನ ಐಶ್ವರ್ಯ ಹೋದ್ರೇನು, ರಾಜ್ಯ ಹೋದ್ರೇನು, ನಾನು ರಾಜನಾಗದೇ ಇದ್ದರೇನು, ಯಾವುದಕ್ಕೂ ನಾನು ಜಗ್ಗೋದಿಲ್ಲ. ನನ್ನ ಮಗ ಲೋಹಿತಾಶ್ವ, ಆತನ ಅಸುವಳಿದು ಹೊರಟೋಯ್ತು, ಆದ್ರೂ ನಾನು ಅದಕ್ಕೆ ಜಗ್ಲಿಲ್ಲ. ಈ ಕ್ಷಣದಲ್ಲಿ ನನ್ನ ಪತ್ನಿಯಾದ ಚಂದ್ರಮತಿಯನ್ನು ನಾನು ಕೊಲ್ಲೋದಕ್ಕೆ ಸಿದ್ಧನಾಗಿದ್ದೇನೆ. ಅದರಿಂದ ಯಾವ ಕುಂದು ಉಂಟಾಗೋದಿಲ್ಲ. ಸತ್ಯವನ್ನು ಬಿಟ್ಟಿರ ನೆನೆಸಿದರೆ ಸಾಕು ಅಷ್ಟೇ. ತಾನು ಹಿಡಿದಂತಹ ಖಡ್ಗವನ್ನ ಒಮ್ಮೆ ಜೋರಾಗಿ ಇನ್ನೇನು ಬೀಸಬೇಕು. ಆ ವೇಳೆಗೆ ಮತ್ತೆ ಹೇಳ್ತಾನೆ,
0: ಹೊಡೆದ ಕಡುಗದ ಬಾಯ ಕಡೆಯ ಹೊಡೆಗಳ ನಾಂತೂ ಮಡದಿ ಎಡೆಗೊರಳ ನಡುವರಸಿ ಮೂಡಿದನು ವಿಶ್ವನಾಥ. ಹೊಡೆದ ಕಡುಗದ ಬಾಯ ಕಡೆಯ ಹೊಡೆಗಳ ನಾಂತು ಮಡದಿ ಎಡೆಗೊರಳ ನಡುವರಸಿ ಮೂಡಿದನು ಚೆಂಜಡೆಯ ಶಶಿಕಳೆಯ ಸುರ ನದಿಯ ಬಿಸಿಗಣ್ಣ ಫಣಿಕುಂಡಲದ ಪಂಚಮುಖದ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನವೆಂಬ ಪಂಚಮುಖದ ಎಡದ ಗಿರಿಜಯ ತಳಿತದ ದಶಭುಜದ ಪುಲಿದ ವಲಿ ನುಡಿಗೆಯ ಮಹಾವಿಷ್ಣುನಯನವೇರಿಸಿದ ಮೆಲ್ಲಡಿಯ ಕಾಶೀರಮಣ ವಿಶ್ವನಾಥ ಮೂಡಿದನು ಚಂದ್ರಮತಿಯ ಕೊರಳೊಡೆಗೆ ಮೂಡಿದನು ವಿಶ್ವನಾಥ ಸುರರ ನೆರವಿ ಜಯ ಜಯ ಜಯ ಜಯ ಎನ್ನುತ್ತೀರೇ.
1: ಹರಿಶ್ಚಂದ್ರ ಹೊಡೆದ ಖಡ್ಗದ ಆ ಹೊಡೆತಕ್ಕೆ ಚಂದ್ರಮತಿಯ ಕೊರಲಿನ ನಡುವಿನಿಂದ ವಿಶ್ವನಾಥನಾಗಿರತಕ್ಕಂತಹ ಶಿವ ಮೂಡಿ ಬಂದಿದ್ದಾನೆ ಪಂಚವಕ್ತ್ರನಾಗಿ. ಆದರೆ ಆಗಿನ ಆ ಶಿವನ ರೀತಿ ಹೇಗಿತ್ತು ಅಂತಂದ್ರೆ, ಶಿವನ ಸುಂದರ ದೇಹದ ಅನಾವರಣವನ್ನ ನಮಗೆ ಕಟ್ಟಿಕೊಡ್ತಾ ಇದ್ದಾನೆ ರಾಘವಾಂಕ. ಶಿವನ ಜಟೆಯ ಪ್ರಶಾಂತತೆಯ ಪ್ರತೀಕವಾದ ಚಂದಿರ ಇದ್ದಂತೆ ಶಿವನ ಜಟೆಯಲ್ಲಿ. ಜಟೆಯ ತುದಿಯಲ್ಲಿ ಫಲವಂತಿಕೆಯ ಪ್ರತೀಕವಾದ ಗಂಗೆ, ಫಣೆಯಲ್ಲಿ ಬುದ್ಧಿಯ ದ್ಯೋತಕವಾದ ಅಗ್ನಿ ನೇತ್ರ, ಕೊರಳಿನಲ್ಲಿ ಕುಂಡಲಿನಿ ಶಕ್ತಿಯ ಸಂಕೇತವಾದ ಸರ್ಪ, ಆತನ ಕರಗಳಲ್ಲಿ ಸೃಷ್ಟಿಶಕ್ತಿಯ ಸಂಕೇತವಾದ ಡಮರುಗ, ನಿಗ್ರಹ ಶಕ್ತಿಯ ಸಂಕೇತವಾಗಿರತಕ್ಕಂತಹ ತ್ರಿಶೂಲ ಇತ್ತಂತೆ. ದೇಹದಲ್ಲಿ ಅಹಂಕಾರ ದಮನದ ಪ್ರತೀಕವಾದ ವ್ಯಾಘ್ರ ಚರ್ಮ, ಶಿವನ ದೇಹಕ್ಕೆ ಬಲಿದುಕೊಂಡ ಆ ಪೂಸಿದ ವಿಭೂತಿ ನಿಷ್ಕಳಂಕತೆಯ ಸಂಕೇತ. ಅದೆಲ್ಲಕ್ಕಿಂತಲೂ ಮಿಗಿಲಾಗಿ ಆತನ ಆ ಪ್ರಚಂಡ ಆ ಒಂದು ಕಳೆಯ ಆ ಇದು ರುದ್ರ ಮನೋಹರವಾಗಿರತಕ್ಕಂತಹ ಸಂಕೇತವನ್ನ ಆತ ಕಟ್ಟಿಕೊಡ್ತಾ ಇದ್ದಾನೆ. ಅಂತಹ ಶಿವ ಪ್ರತ್ಯಕ್ಷ ಆದಾಗ ಎಲ್ಲರೂ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. ದಶಭುಜದ ಪುಲಿದೊಗಲಿನ ಆತ, ಎಡದಲ್ಲಿ ಗಿರಿಜಯ ನ ಅರ್ಧನಾರೀಶ್ವರನ ತತ್ವಕ್ಕೆ ಸಮೀಪವಾಗಿ ಆ ಗಿರಿಜೆಯನ್ನ ಪಕ್ಕದಲ್ಲಿರಿಸಿಕೊಂಡಂತಹ ಆ ಶಿವ ಎಲ್ಲರಲ್ಲೂ ಎಲ್ಲರಿಗೂ ಕಾಣಿಸಿಕೊಂಡಿದ್ದಾನೆ ಅಂತಂದ್ರೆ, ಅಲ್ಲಿರತಕ್ಕಂತಹ ದೇವಾನುದೇವತೆಗಳೆಲ್ಲ ಓಂ ನಮ ಶಿವಾಯ ಅನ್ನತಕ್ಕಂತಹ ರೀತಿಯಲ್ಲಿ ಶಿವನಿಗೆ ಹರ ಹರ ಮಹಾದೇವ ಅಂತ ಹೇಳಿ ಜಯಕಾರವನ್ನ ಮಾಡ್ತಾ ಇದ್ದಾರೆ.
0: ಅಮರರ ವರಂ

0: ಮುರಾಸುರನನ್ನ ಸಂಹಾರ ಮಾಡದಂತಹ ವಿಷ್ಣು ಬಂದಿದ್ದಾನೆ ಪತ್ನಿ ಸಮೇತನಾಗಿ, ಮತ್ತೆ ಅಬ್ಜಾಸನ ಬ್ರಹ್ಮ ಬಂದಿದ್ದಾನೆ ವಾಣಿ ಸಮೇತನಾಗಿ, ದೇವೇಂದ್ರ ಬಂದಿದ್ದಾನೆ ಶಚಿದೇವಿ ಸಮೇತನಾಗಿ, ಅಗಜಾಪಿತ ಪರ್ವತರಾಜ ಬಂದಿದ್ದಾನೆ, ಈಶ್ವರ ಸುತನಾದ ಗಣೇಶ ಬಂದಿದ್ದಾನೆ, ಈರಾರು ರವಿಗಳು ದ್ವಾದಶಾದಿತ್ಯರು ಬಂದಿದ್ದಾರೆ, ಇಕ್ಷುಕೋದಂಡನಾಗಿರ್ತಕ್ಕಂತಹ ಮನ್ಮಥನೂ ಬಂದಿದ್ದಾನೆ, ನವಗ್ರಹಗಳು ಸೂರ್ಯ ಚಂದ್ರರು ಆದಿಯಾಗಿ ನವಗ್ರಹಗಳೆಲ್ಲ ಒಂದೇ ಎಡೆ ಸೇರಿಬಿಟ್ಟಿದ್ದಾರೆ. ಈ ಐದು ಅವಸರಗಳು ಆತನನ್ನ ಆ ಶಿವನ ಸಾಕ್ಷಾತ್ಕಾರವನ್ನ ನೋಡುವ ಅವಸರದಲ್ಲಿ ಅವರು ಇವರು ಅಂತ ಏನು ಹೇಳಬೇಕು. ಸರ್ವ ದೇವರೂ ಸಹ ತಮ್ಮ ತಮ್ಮ ಪತ್ನಿಯರೊಂದಿಗೆ ಧಾವಿಸಿ ಬಂದಿದ್ದಾರೆ ಅನ್ಬೇಕಾದ್ರೆ, ಆ ಮಹಾದೇವನ ಆ ಒಂದು ಅಪ್ರತಿಮ ಒಂದು ಸೌಂದರ್ಯದ ಬಗ್ಗೆ ಏನ್ ಹೇಳಬೇಕು ಅಂತ ಹೇಳ್ತಾ ಇದ್ದಾನೆ ಕವಿ. ಇಷ್ಟೆಲ್ಲ ಆದ್ಮೇಲೆ ಕುಡಿದೌಷಧಂ ಬಾಯಿಗೆ ನಿಗ್ರಹ ಪರಿಶುದ್ಧ ಸತ್ಯದಂತಹ ಆ ಹರಿಶ್ಚಂದ್ರನ ಆ ಒಂದು ಸತ್ಯದ ಮುಂದೆ ಇನ್ಯಾವುದು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಸಹ ಆತನ ಸತ್ಯವನ್ನ ನಿರ್ನಾಮ ಮಾಡಿ ಆತನನ್ನ ಸುಳ್ಳನ್ನ ಮಾಡಬೇಕು ಅಂತ ಯೋಚಿಸಿದಂತಹ ವಿಶ್ವಾಮಿತ್ರನಿಗೆ ಈಗ ನೋಡ್ತಾ ಇದ್ದಾನೆ. ಆತನಿಗೂ ಸಹ ಕಡೆಯಲ್ಲಿ ಹರಿಶ್ಚಂದ್ರನಾದರೂ ಶಿವನ ದರ್ಶನವನ್ನ ಮಾಡಿಸಿದ್ದಾನೆ ಅಂತಂದ್ರೆ, ಶತ್ರುವಿಗೂ ಮಾಡಿಸಿದ್ದಾನೆ ಅಂತಂದ್ರೆ ಶತ್ರು ಅಂತ ಯೋಚನೆ ಮಾಡ್ತಾ ಇಲ್ಲ ಹರಿಶ್ಚಂದ್ರ, ಗುರು ಸ್ವರೂಪದಲ್ಲೇ ನೋಡ್ತಾ ಇದ್ದಾನೆ. ಎಲ್ಲರಿಗೂ ಸಹ ಶಿವನ ಒಂದು ಆ ಒಂದು ಇದನ್ನ ತೋರಿಸ್ತಾನೆ ಅಂತಂದ್ಮೇಲೆ ಇನ್ನೇನು ಹೇಳಬೇಕು. ಆಗ ಯೋಚನೆ ಮಾಡಿದಂತಹ ವಿಶ್ವಾಮಿತ್ರ ವಸಿಷ್ಠರ ಜೊತೆಯಲ್ಲಿ ಅಲ್ಲಿಗೆ ಬಂದು ಹೇಳ್ತಾ ಇದ್ದಾನೆ.
1: ನೆನೆದು ಚಾಂಡಾಲ ಕಿಂಕರನಾಗಿಯೇ ಸುಡುಗಾಡ ಕಾದು ಸುಡುಗಾಡ ಕಾದು ಶವ ಶಿರದ ಅಕ್ಕಿಯನು ಹೇ

0: ಅಭವನಂಗ್ರಿಯಲಿ ಸೈಗೆಡೆದನು ಹರಿಶ್ಚಂದ್ರನು.
1: ಆ ಮಹಾದೇವನ ಆ ಒಂದು ರೂಪವನ್ನ ನೋಡ್ತಾ ನೋಡ್ತಾ ಹರಿಶ್ಚಂದ್ರ ತನ್ನ ಭಾವ ಭಕ್ತಿಯಲ್ಲಿ ಮುಳುಗಿ ಹೋಗಿದ್ದಾನೆ. ಆದ್ರೂ ಶಿವನನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಚಾಂಡಾಲನಾಗಿ ನಾನು ವೀರಬಾಹುವಿನಲ್ಲಿ ಸ್ಮಶಾನವನ್ನ ಕಾಯ್ತಾ ಇದ್ದಂತಹ, ಹೊಲವೇಷವನ್ನು ಹೊತ್ತಂತಹ, ಈ ಸುಡುಗಾಡಿನಲ್ಲಿ ವಾಸಿಸುವಂತಹ, ಈ ಶವಶಿರದ ಅಕ್ಕಿಯನ್ನ ಯಾವುದೇ ರೀತಿಯ ಆಲಸಿಕೆ ಇಲ್ಲದೆ ಅಸಹ್ಯವಿಲ್ಲದಂತೆಯೇ ಉಂಡು ಜೀವಿಸ್ತಾ ಇರತಕ್ಕಂತಹ ನನ್ನ ಬಳಿಗೆ ಪಾವನ ಮೂರ್ತಿಯಾದ ಶಿವ, ನೀವು ಹೇಗೆ ಬಂದ್ರಿ, ಏಕೆ ಬಂದ್ರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಜೊತೆಗೆ ವರಪುತ್ರನಾದಂತಹ ನನ್ನ ಮಗನನ್ನ ಕಳೆದುಕೊಂಡು ಆತನನ್ನ ನಾನೇ ನೋಡ್ತಾ ನೋಡ್ತಾ ನನ್ನ ಪತ್ನಿಯಾಗಿರತಕ್ಕಂತಹ ಚಂದ್ರಮತಿಯ ಸಾವಿಗೆ ನಾನೇ ಕಾರಣನಾಗಿ ಇಷ್ಟೆಲ್ಲ ನಾನು ಪಾಪದ ಕೆಲಸವನ್ನು ಮಾಡಿದ್ರೂ ನನ್ನನ್ನು ನೋಡಲಿಕ್ಕಾಗಿ ನೀವು ಬಂದ್ರಲ್ಲ, ಅದು ದೇವಾನುದೇವತೆಗಳ ಸಹಿತವಾಗಿ ನಿಮ್ಮ ಒಂದು ನನ್ನ ಮೇಲಿನ ಅಭಿಮಾನಕ್ಕೆ ನಾನು ಏನನ್ನಲ್ಲಿ ತಂದೆ ಅಂತ ಹೇಳ್ತಾ ಆ ಪರಶಿವನ ಪಾದಗಳಲ್ಲಿ ಶರಣಾಗತಿಯ ಪ್ರತೀಕವಾದಂತೆ ಅಡ್ಡ ಬಿದ್ದ್ಬಿಟ್ಟಿದ್ದಾನೆ ಹರಿಶ್ಚಂದ್ರ. ಆಗ ಶಿವ ಏನು ಹೇಳ್ದ,

0: ಸತ್ಯವಿಲ್ಲದೆ ಶಿವನಿಲ್ಲ, ಶಿವನಿಲ್ಲದೆ ಸತ್ಯವಿಲ್ಲ ಅನ್ನತಕ್ಕಂತಹ ಭಾವದಲ್ಲಿ ನೀನು ಬೆಳ್ಕೊಂಡು ಬಂದಿದೀಯ. ನೀನ್ ಹೇಳ್ತಾ ಇದೀಯಾ ಹೊಲೆಯನ ವೇಷ ನಾನು ಹೊತ್ತಿದ್ದು ಅಂತ. ಆದ್ರೆ ಹೊಲೆಯನಿಗೆ ನೀನ್ ಸೇವೆ ಮಾಡಿದೆಯಲ್ಲ, ಅದು ಹೊಲೆಯನ ಸೇವೆ ಎಲ್ಲ, ಗುರು ಸೇವೆ. ನೀನು ಆ ಹೊಲೆ ವೇಷವನ್ನ ಹೊತ್ತೆ ಹೊತ್ತೆ ಅಂತಕ್ಕಂತಹ ಭಾವ ಬೇಡ ನಿನಗೆ, ಅದು ಪಾವನ ಪುಣ್ಯವೇಷ. ಸುಡುಗಾಡನ ಕಾದೆ ಅಂತ ಹೇಳ್ತಾ ಇದೆಯಲ್ಲ, ಅದು ಸುಡುಗಾಡಲ್ಲ, ಯಜ್ಞವನ್ನ ರಕ್ಷಿಸುವಂತಹ ಠಾವು. ನೀನು ಅನುದಿನವೂ ನಾನು ಶವದ ಶಿರವನ್ನ, ಶಿರದ ಅಕ್ಕಿಯನ್ನ ಊಟ ಮಾಡಿದ್ದೀನಿ ಅನ್ನತಕ್ಕಂತಹ ಭಾವ ನಿನ್ನದಿದೆಯಲ್ಲ, ಅದಲ್ಲ ಅನಪೇಯ ಚಾಂದ್ರಾಯಣ ವ್ರತ. ಪ್ರಾಯಶ್ಚಿತ್ತಾರ್ಥವಾಗಿ ಮಾಡತಕ್ಕಂತಹ ಆ ವ್ರತಗಳು, ಒಂದು ಪಿಪೀಲಿಕಾ ಚಾಂದ್ರಾಯಣ ಹಾಗೂ ಯವ ಮಧ್ಯ ಚಾಂದ್ರಾಯಣ ಅಂತ ಎರಡು ಚಾಂದ್ರಾಯಣ ವ್ರತಗಳು. ಅದನ್ನ ಮಾಡಿದಂತಹ ಪುಣ್ಯ ನಿನ್ನದು. ಅನ್ಯಾಯವಾಗಿ ಮಗನನ್ನ, ಮಗನ ಶವವನ್ನ ನೋಡದೆ ಅನ್ನತಕ್ಕಂತಹ ಭಾವ, ನಿನ್ನ ಮೋಹವನ್ನ ನೀನು ಕಳ್ಕೊಂಡಿದೀಯಾ ಅಷ್ಟೇ ಅಂತ ಹೇಳ್ತಾ, ಯಾವುದಕ್ಕೂ ಅಂಜಬೇಡ ಹರಿಶ್ಚಂದ್ರ, ನೀನು ಯಾವುದೇ ಕೆಟ್ಟ ಕೆಲಸವನ್ನ ಮಾಡಿಲ್ಲ, ಯಾವುದೇ ಮೈಲಿಗೆಯನ್ನ ನೀನ್ ಹಾಕೊಂಡಿಲ್ಲ ಅನ್ನತಕ್ಕಂತಹ ರೀತಿಯಲ್ಲಿ ಹರಿಶ್ಚಂದ್ರನನ್ನ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸ್ನೇಹ ಭಾವದಿಂದ ಸಮಾಧಾನಿಸಿದ್ದಾನೆ ಆ ಪರಶಿವ.
1: ಇದುವರೆಗೆ ಕಾವ್ಯ ವಾಚನ ಕೇಳಿದಿರಿ.

0: 1985 जमाना।
1: एक बात है हमसे कहीं नहीं जाए।
2: क्या?
0: 1993

0: ವಿವಿಧ ಭಾರತಿ ಮುಂಬೈ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹಪ್ರಸಾರದಲ್ಲಿ ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿರುವುದು ನಾನು, ನಿಮ್ಮ ರೇಡಿಯೋ ಗೆಳತಿ ಗೀತಾ ಪಾಲೇಕರ್. ಈಗ ಸಮಯ 5:30. ಇದೀಗ ವಾಣಿಜ್ಯ ಪ್ರಕಟಣೆಗಳು.
1: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಳ್ಳಿ, ಮರುಜೀವ ನೀಡುವ ಈ ಮಹತ್ವ ಕಾರ್ಯದಲ್ಲಿ ನೀವು ಭಾಗಿಯಾಗಿ.
1: ಈವರೆಗೆ 60,000 ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಟೋದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ
1: ವಾಹ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ. ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
4: ಎಂಥ ತಪ್ಪ ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು. ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ. ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
8: ಕೇಳಿ, ಉತ್ತರ ಕನ್ನಡ ಜಿಲ್ಲೆ ಜೋಯ್ಡಾ ತಾಲೂಕಿನ ಸಪ್ತಸ್ವರ ಸೇವಾ ಸಂಸ್ಥೆಯ ಸದಸ್ಯರಿಂದ ಭಜನಾ ಪದಗಳು. ಮೊದಲಿಗೆ ಕೇಳಿ, ಶರಣು ಶರಣು ಬಂದೇವು ಹೇ ಬೆನಕ, ಕೈ ಹಿಡಿದು ಕಾಯೋ ಕಡೆತನಕ.

0: ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ನಿಮ್ಮ ಮೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಇದೇ ಭಾನುವಾರ ದಿನಾಂಕ 17 ಮೇ 2026 ರಾತ್ರಿ 8:15 8:45 ತಪ್ಪದೆ ಕೇಳಿ. ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.
2: ಆಕಾಶವಾಣಿ ಕಾರವಾರ, ಸಮಯ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಕೆಳಗರೇ ನಿಲಯದಿಂದ ಮೂಡಿಬರಲಿರುವ ಈ ಸಂಜೆ ಮತ್ತು ನಾಳಿನ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ, ದೀಪಾ ಎಂಬಿ ಅವರಿಂದ. 6:50 ರೈತ ಬಾಂಧವರಿಗಾಗಿ ಕಿಸಾನ್ ವಾಣಿಯಲ್ಲಿ ಕೃಷಿಯೋದ್ಯಮ, ಸ್ವ ಉದ್ಯೋಗ ಸಾಧಕರೊಂದಿಗೆ ಮಾತುಕತೆ. ಸ್ವ ಉದ್ಯೋಗವಾಗಿ ಅಣಬೆ ಕೃಷಿಯನ್ನು ಮಾಡುತ್ತಿರುವ ಸಿರ್ಸಿಯ ಸ್ನೇಹ ಸುಧೀರ್ ನಾಯ್ಕ್, ಪುಷ್ಪ ಶ್ರೀಧರ್ ಶೆಟ್ಟಿ ಮತ್ತು ವಿದ್ಯಾ ಷಣ್ಮುಖ ತಳವಾರಿಯವರೊಂದಿಗೆ ಮಾತುಕತೆ. 7:45 ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಕುರಿತು ಅಹಮದ್ ಹಕರೆ ಅವರಿಂದ ಭಾಷಣ. 8:00 ಪ್ರಾಯೋಜಿತ ಕಾರ್ಯಕ್ರಮ, ಮಣಿಪಾಲ್ ಉನ್ನತ ಶಿಕ್ಷಣ ಸಂಸ್ಥೆಯ 33ನೇ ಘಟಿಕೋತ್ಸವದ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಣಿಪಾಲ್ ಉನ್ನತ ಶಿಕ್ಷಣ ಸಂಸ್ಥೆ, ಮಣಿಪಾಲ. 8:15 ಆಕಾಶವಾಣಿಯ 90ನೆಯ ವರ್ಷಾಚರಣೆ ಸಂದರ್ಭದಲ್ಲಿ ಪಾಕವೈವಿಧ್ಯ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಭಾಗವಹಿಸುವ ಅತಿಥಿ ದುರ್ಗಾ ವಿ ನಾಯ್ಕ್.

9:15ಕ್ಕೆ ಹಿಂದಿ ಚಿತ್ರಗೀತೆಗಳು, 9:30ಕ್ಕೆ ರಾಷ್ಟ್ರೀಯ ನಾಟಕ, ಕೆಲವು ಕ್ಷಣದ ಸಿಂಧೂರ. ಮೂಲ ಪ್ರತಾಪ್ ಸಿಂಹ ಪಾಲಿ, ಬಾನುಲಿಗೆ ಅಳವಡಿಸಿದವರು ವಿನೋದ್ ಕುಮಾರ್, ಕನ್ನಡಕ್ಕೆ ಅನುವಾದ ಶ್ರೀನಿವಾಸ್ ಪ್ರಸಾದ್, ನಿರ್ಮಾಣ ಎಸ್ಆರ್ ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00ಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿವೇಕ್ ಸೋನಾರ್ ಅವರ ಕೊಳಲು ವಾದನ. ಆಕಾಶವಾಣಿ ಮುಂಬೈ ಕೇಂದ್ರದ ಕೊಡುಗೆ ಇದು. ಇವು ಈ ಸಂಜೆಯ ಕಾರ್ಯಕ್ರಮಗಳು.

ನಿಲಯದ ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಕರುನಾಳು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ. ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆಕೆ ಅವರಿಂದ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:40 ಗಾನಸುದೆ ಭಕ್ತಿಗೀತೆಗಳ ಕಾರ್ಯಕ್ರಮ. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶಬುಟ್ಟಿ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ರಾಷ್ಟ್ರ ಪ್ರಶಸ್ತಿ ವಿಜೇತ ವಿಶೇಷ ಚೇತನ ಮಹಾಂತೇಶ ಕಿವಡಸಣ್ಣವರ್ ಇವರೊಂದಿಗಿನ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. ಒಂಬತ್ತು ಗಂಟೆ 5 ನಿಮಿಷಕ್ಕೆ ಭಾವಗೀತೆಗಳು. 9:05 ಆರೋಗ್ಯ ಕಾರ್ಯಕ್ರಮ. ರಕ್ತದಲ್ಲಿ ಕೊಬ್ಬಿನ ತಪಾಸಣೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಶಿಲ್ಪಶ್ರೀ. ನಂತರ ಆಮ್ಲಜನಕದ ಉಪಚಾರ ಕುರಿತು ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಮಂಜುನಾಥ ಬಿಕೆ. 9:30 ಮಂಜುಳಗಾನ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳ ಸಹ ಪ್ರಸಾರ. ಮಧ್ಯಾಹ್ನ 12:05 ವನಿತಾ ವಿಹಾರ. 12:35 ಆರೋಗ್ಯ ಸಂಚಿಕೆ. ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ ಕುರಿತು ಮೈಸೂರಿನ ಅರವಳಿಕೆ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಲದೀಪ್ ಎನ್. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಸಾಯಿಲ್ ಹೆಲ್ತ್ ಕಾರ್ಡ್ ಕುರಿತು ಮಾಹಿತಿ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೇಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದ ಕಾರ್ಯಕ್ರಮಗಳಲ್ಲಿ 3:00 ಸಖಿ ಸಹೇಲಿ, 4:00 ಸೆಹತ್ನಾಮಾ.

0: ಸಂಜೆ 5 ಗಂಟೆಗೆ ಚಿನ್ನರ ಚಿತ್ತಾರ, ಕರ್ನಾಟಕ ರಾಜ್ಯ ನೌಕರ ಸಂಘದ ಜಿಲ್ಲಾ ಶಾಖಾ ಕಾರವಾರ ಹಾಗೂ ಜೆನೆಟಿಕ್ ಸ್ಟಾರ್ ಸೊಲ್ಯೂಷನ್ ಕಾರವಾರ ಇವರ ಆಶ್ರಯದಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ಮಕ್ಕಳ ಬೇಸಿಗೆ ಶಿಬಿರದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 5:30 ಹಾಗೂ ರಾತ್ರಿ 8:30 ಚಿತ್ರಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ರೈತ ಬಾಂಧವರಿಗಾಗಿ ಕಿಸಾನವಾಣಿ ಕಾರ್ಯಕ್ರಮ. ಅರಿವಿನಂಗಳ, ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ, ವಿಷಯ ಪೋಕ್ಸೋ ಕಾಯ್ದೆ ಕುರಿತು ಮಾಹಿತಿ ಭಾಗವೊಂದು. ಭಾಗವಹಿಸುವವರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ. ನಂತರ ಕೃಷಿ ಮಾಹಿತಿ, ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಂಪ್ರದಾಯದ ಪದಗಳು ಲಕ್ಷ್ಮವ್ವ, ಈರಪ್ಪ, ಕಣಕನ್ನವರ್ ಮತ್ತು ಸಂಗಡಿಗರಿಂದ. 7:45 ಮಕ್ಕಳು ಪಾಲಕರ ಶಿಕ್ಷಕರು ಈ ಕುರಿತು ಮಾತನಾಡುತ್ತಾರೆ ಉಷಾ ಪಾಟೀಲ್. ರಾತ್ರಿ 8:00 ಸಿರಿಗಂಧ, 9:15 ಹಿಂದಿ ಚಿತ್ರಗೀತೆಗಳು, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಾದಸ್ವರ ವಾದನ ಸಿಎಸ್ ಹರೀಶ್ ಮತ್ತು ವೃಂದದವರಿಂದ. ರಾತ್ರಿ 10:00 ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್. ಕೆಳಗರೆ ಇವಿಷ್ಟು ಕಾರ್ಯಕ್ರಮಗಳು ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿವೆ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶಿಚಿ

0: ರುಚಿ
1: ಬಾನುಲಿ ಬರುತ್ತಿದೆ ಶುಚಿ ರುಚಿ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಇದೇ ಭಾನುವಾರ ದಿನಾಂಕ 17 ಮೇ 2026 ರಾತ್ರಿ 8:15 8:45 ತಪ್ಪದೆ ಕೇಳಿ. ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ.

ಇದು ಆಕಾಶವಾಣಿ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಸಮಯ 6:20 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಸಂಸ್ಕೃತದಲ್ಲಿ ವಾರ್ತೆಗಳು, ನಂತರ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ, 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: तत्क्षणमेव कार्यं कृतम्। रेलयानं च स्वयमेव स्थगितम्। रेलचालकदलेन तत्क्षणमेव प्रभावितौ उभौ कोचौ पृथक् कृतम्। तथा च अस्यां घटनायां यात्रिणां क्षतेः कापि सूचना नास्ति। विश्वस्वास्थ्यसङ्घटनेन इबोला महामार्याः घोषणा कृता। कांगो लोकतांत्रिक गणराज्य तथा युगांडा देशयोः प्रसृतं कोरोना विषाणोः प्रकोपं अंतरराष्ट्रीय स्तरे सार्वजनिक स्वास्थ्य आपत्कालरूपेण घोषितमस्ति। विश्व स्वास्थ्य संगठनस्य महानिदेशकः टेड्रोस अधानोमा घेब्रेयेसस इत्यनेन 300+ संदिग्ध प्रकरणानां तथा 88 मृत्युनां विवरणानन्तरं एषा निर्णयः प्रदत्तः। WHO संस्थया सामाजिक अंतर्जालीय पटले प्रकाशिते संदेशे स्पष्टतया उक्तं यत् अयं प्रकोपः COVID-19 इव वैश्विक महामारी आपत्कालस्य श्रेण्यां नागच्छति तथा च अंतरराष्ट्रीय सीमाः न निरोद्धव्याः इति परामर्शः अपि प्रदत्तः। स्वास्थ्य अधिकारिभिः उक्तं यत् अयं प्रकोपः इबोला विषाणोः दुर्लभेन बंडिगुंडियो प्रभेदेन सम्बद्धः अस्ति यस्य कृते अधुना किमपि स्वीकृतम् उपचारः उपलब्धः नास्ति। इबोला रोगः शरीरद्रव संस्पर्शेन प्रसारं करोति तथा च गभीरां प्रायः प्राणघातिनीं च व्याधिं जनयितुं शक्नोति। बैडमिंटन क्रीडायां भारतस्य श्रेयांसी वाल्लिसेट्टी इत्येषा बाबूजी चाइना मास्टर्स स्पर्धायां महिला एकल क्रीडायां रजत पदकं विजितवती। अद्य नेपाल देशीया पर्वतारोही कामी रीता शेरपा इत्येषा 32 माउंट एवरेस्ट शिखरम आरुह्य ऐतिहासं विरचितवती। 55 वर्षीया एषा पर्वतारोही विश्वस्य उच्चतम शिखरम सर्वाधिकवारं आरोहणस्य स्वकीयमेव कीर्तिमानं पुनः आरेखितवती। इति वार्ताः।
1: ಆಕಾಶವಾಣಿ ಈಗ ವಿಜ್ಞಾನದ ಮುನ್ನಡೆ. ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ಬಾಹ್ಯಾಕಾಶ ಸಂಪನ್ಮೂಲಗಳು ಮತ್ತು ಗಣಿಗಾರಿಕೆ. ಇಸ್ರೋ, ನಾಸಾ ಸೇರಿದಂತೆ ಇನ್ನೂ ಅನೇಕ ದೇಶಗಳ ಬಾಹ್ಯಾಕಾಶ ಸಂಸ್ಥೆಗಳು ಮತ್ತು ಖಾಸಗಿ ಸಂಸ್ಥೆಗಳು ಭೂಮಿಯಾಚೆಗಿನ ಜಗತ್ತನ್ನ ಅನ್ವೇಷಿಸುವುದರಲ್ಲಿ ನಿರಂತರವಾಗಿ ಕಾರ್ಯಪ್ರವೃತ್ತವಾಗಿವೆ. ಬಾಹ್ಯಾಕಾಶ ಪಯಣವನ್ನ ಶುರು ಮಾಡಿದ ದಿನದಿಂದ ಇಲ್ಲಿಯವರೆಗೂ ಕೈಗೊಂಡ ಚಂದ್ರಯಾನಗಳಿರಬಹುದು, ಮಂಗಳಯಾನಗಳಿರಬಹುದು, ಉಡಾವಣೆಗೆ ಬೇಕಾದಂತಹ ಎಲ್ಲ ವಸ್ತುಗಳಿಗೂ ಭೂಮಿಯೇ ಆಧಾರ. ಜೊತೆಗೆ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಿರಂತರವಾಗಿ ಪ್ರಯೋಗಗಳನ್ನು ಕೈಗೊಳ್ತಾ ಇರುವಂತಹ ಗಗನಯಾನಿಗಳ ತಂಡದ ಜೀವನ ನಿರ್ವಹಣೆಗೆ ಬೇಕಾದ ಪ್ರತಿಯೊಂದು ಸಂಪನ್ಮೂಲವನ್ನೂ ಕೂಡ ಭೂಮಿಯಿಂದಲೇ ಹೊತ್ತೊಯ್ತಾ ಇರಬೇಕು. ಭೂಮಿಯಿಂದ ದೂರ ಹೆಚ್ಚಾದಂತೆ ಸಾಗಾಣಿಕೆ ವೆಚ್ಚವೂ ಕೂಡ ಹೆಚ್ಚುವುದು. ಜೊತೆಗೆ ಈ ಲಾಜಿಸ್ಟಿಕ್ಸ್ ಅಡಚಣೆಗಳಿಂದ ವೈಫಲ್ಯಗಳೇನಾದರೂ ಸಂಭವಿಸಿದ್ರೆ ನಷ್ಟವೂ ಹೌದು. ಬರಿಯ ಲಾಭ ನಷ್ಟದ ವಿಷಯವಂತೂ ಅಲ್ಲ, ಇದು ಗಗನಯಾನಿಗಳ ಪರಿಶ್ರಮದ ಕುರಿತು ಭಾವನಾತ್ಮಕವಾಗಿ ಬೆಸೆದ ನಂಟಿನ ವಿಷಯವೂ ಕೂಡ ಹೌದು. ಎಲ್ಲವನ್ನೂ ಭೂಮಿಯಿಂದಲೇ ಹೊತ್ತೊಯ್ಯುವ ಬದಲಿಗೆ ಬಾಹ್ಯಾಕಾಶದಲ್ಲಿ ಅಂದ್ರೆ ಯಾನ ಕೈಗೊಂಡ ಗ್ರಹ ಇರಬಹುದು, ಉಪಗ್ರಹ ಅಥವಾ ಕ್ಷುದ್ರ ಗ್ರಹಗಳಲ್ಲಿಯೇ ಗಣಿಗಾರಿಕೆ ನಡೆಸಿ ಸ್ಥಳೀಯವಾಗಿ ಸಿಗುವ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡ್ರೆ ಹೇಗೆ ಎನ್ನುವ ಪ್ರಶ್ನೆಯಿಂದ ಮೂಡಿದ್ದು ಬಾಹ್ಯಾಕಾಶ ಗಣಿಗಾರಿಕೆ ಅಥವಾ ಸ್ಪೇಸ್ ಮೈನಿಂಗ್. ಇದರಿಂದ ಯಾವುದೇ ಒಂದು ಉಡಾವಣೆಯ ಯೋಜನೆಯ ವೆಚ್ಚವನ್ನು ಕೂಡ ತಗ್ಗಿಸಬಹುದು. ಇನ್ನು ಎರಡನೆಯದಾಗಿ, ಭೂಮಿಯ ಮೇಲೆ ನಮ್ಮ ಸುಗಮ ಜೀವನಕ್ಕಾಗಿ ಬೇಕಾದಂತಹ ಎಲ್ಲಾ ಖನಿಜಗಳನ್ನ ಭೂಮಿಯಿಂದ ಗಣಿಗಾರಿಕೆ ಮಾಡಿ ತೆಗೆತಾ ಇದ್ದೇವೆ. ನಾಸಾ, ಇಸ್ರೋ ಮತ್ತು ಇನ್ನಿತರ ಬಾಹ್ಯಾಕಾಶ ಸಂಸ್ಥೆಗಳು ಈಗಾಗಲೇ ಕೈಗೊಂಡಿರುವಂತಹ ಅನೇಕ ಮಿಷನ್ಗಳು ಚಂದ್ರ, ಮಂಗಳನ ಅಂಗಳ ಮತ್ತು ಕುಜ ಹಾಗೂ ಗುರು ಕಕ್ಷೆಗಳ ನಡುವಿನ ಪ್ರದೇಶದಲ್ಲಿ ಸೂರ್ಯನನ್ನ ಪರಿಭ್ರಮಿಸುತ್ತಿರುವಂತಹ ವಿವಿಧ ಗಾತ್ರ, ಆಕಾರ ಮತ್ತು ರಾಶಿಗಳ ಶಿಲಾವಸ್ತು ಸಮೂಹವಾದ ಕ್ಷುದ್ರ ಗ್ರಹಗಳ ಅಂಗಳದಿಂದ ತಂದಂತಹ ಕಲ್ಲು ಮಣ್ಣಿನ ಮಾದರಿಗಳನ್ನ ಪರೀಕ್ಷಿಸಿದ ನಂತರ ಅಲ್ಲಿಯೂ ಕೂಡ ಕಬ್ಬಿಣ, ನಿಕೆಲ್, ಪ್ಲಾಟಿನಂ, ಚಿನ್ನದಂತಹ ಅನೇಕ ಲೋಹಗಳು ಮತ್ತು ಚಂದ್ರನಲ್ಲಿ ಹೀಲಿಯಂನಂತಹ

0: ಧಾತುವು ದಟ್ಟವಾಗಿರುವುದನ್ನು ಖಚಿತಪಡಿಸಿಕೊಂಡಿವೆ. ಭೂಮಿಯ ಮೇಲೆ ಅತ್ಯಂತ ವಿರಳವಾಗಿರುವ, ಚಂದ್ರನ ಮೇಲೆ ಅಧಿಕವಾಗಿರುವ ಹೀಲಿಯಂ ಅನ್ನ ಗಣಿಗಾರಿಕೆ ಮಾಡಿದ್ದೇ ಆದಲ್ಲಿ ಅನೇಕ ಲಾಭವಿದೆ ಎನ್ನುತ್ತವೆ ಅಧ್ಯಯನಗಳು. ಪ್ರಸ್ತುತ ಭೂಮಿಯ ಮೇಲೆ ವಿದ್ಯುಚ್ಛಕ್ತಿಯನ್ನ ಪಡೆಯಲು ಹಲವು ವಿಧಾನಗಳನ್ನು ಅನುಸರಿಸಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ರೇಡಿಯೋ ಆಕ್ಟಿವ್ ಧಾತುಗಳನ್ನ ಬಳಸಿ ಅಪಾರ ಪ್ರಮಾಣದ ಶಕ್ತಿಯನ್ನ ವಿದ್ಯುಚ್ಛಕ್ತಿಯನ್ನಾಗಿ ಪರಿವರ್ತಿಸಲಾಗ್ತಿದೆ. ಈ ಅಪಾಯಕಾರಿ ವಿಕಿರಣಗಳನ್ನ ಸೂಸುವ ಇಂಧನದ ಬದಲಾಗಿ ವಿಕಿರಣ ಧಾತುವಲ್ಲದ ಹೀಲಿಯಂ ಅನ್ನ ಬಳಸಿದ್ದೇ ಆದಲ್ಲಿ ಪರಿಸರಕ್ಕೆ ಯಾವುದೇ ಹಾನಿಯುಂಟಾಗದಂತೆ ಅಡ್ಡ ಪರಿಣಾಮಗಳಿಲ್ಲದ ಶುದ್ಧ ಶಕ್ತಿಯ ಮೂಲಗಳನ್ನು ಕಂಡುಕೊಳ್ಳಬಹುದು. ಹಾಗಾಗಿ ಜಾಗತಿಕ ತಾಪಮಾನವನ್ನ ಕಡಿಮೆ ಮಾಡಲು ಹಸಿರು ಇಂಧನಗಳ ಬಳಸಬೇಕಾದ ಜರೂರಿಗೆ ಬಾಹ್ಯಾಕಾಶ ಗಣಿಗಾರಿಕೆ ಸಹಕಾರಿಯಾಗಬಲ್ಲದು. ಆದರೆ ಬಾಹ್ಯಾಕಾಶದಲ್ಲಿ ಗಣಿಗಾರಿಕೆ ನಡೆಸೋದು ಅಂದ್ರೆ ಸುಲಭದ ಮಾತಲ್ಲ. ಅಂತಾರಾಷ್ಟ್ರೀಯವಾಗಿ ಮಾಡಿಕೊಂಡಂತಹ ಬಾಹ್ಯಾಕಾಶ ಕಾಯ್ದೆಯನ್ನ ಪಾಲಿಸಬೇಕು. ದತ್ತಾಂಶ ಸಂಗ್ರಹಣೆ, ಖನಿಜಾಂಶವಿರುವ ಸ್ಥಳದ ಅನ್ವೇಷಣೆ, ಅತ್ಯಂತ ಕಡಿಮೆ ಅಥವಾ ಗುರುತ್ವಾಕರ್ಷಣ ಶಕ್ತಿಯೇ ಇಲ್ಲ ಜಾಗದಲ್ಲಿ ಅತ್ಯಾಧುನಿಕ ಉಪಕರಣಗಳ ಬಳಕೆ, ಖನಿಜಗಳ ಸಂಶ್ಲೇಷಣೆ, ವಿಶ್ಲೇಷಣೆ, ಸಂಸ್ಕರಣೆ ಮತ್ತು ಬಳಕೆ, ಜೊತೆಗೆ ಇದಕ್ಕೆಲ್ಲ ತಗಲಬಹುದಾದಂತಹ ವೆಚ್ಚವೂ ಕೂಡ ಮುಖ್ಯ. ಬಾಹ್ಯಾಕಾಶ ಗಣಿಗಾರಿಕೆಯು ಇನ್ನೂ ಶೈಶವಾವಸ್ಥೆಯಲ್ಲಿದೆಯಾದರೂ ಕೂಡ ಮುಂದೊಂದು ದಿನ ಹೆಮ್ಮರವಾಗಿಯೂ ಕೂಡ ಬೆಳೆಯಬಹುದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸ್ಲಿಂಡ್ ಮ್ಯಾಥ್ಯೂ.

ಕೇಳುತ್ತಿದ್ದಾರೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಕಾಣೆಯಾದವರ ಕುರಿತು ಕೆಲವು ಪ್ರಕಟಣೆಗಳು. ದಿನಾಂಕ 27/3/2026 ಅರ್ಪಿತಾ ಎನ್ನುವರು ಕಾಣೆಯಾಗಿರುತ್ತಾರೆ. ವಯಸ್ಸು 22 ವರ್ಷ. ಎತ್ತರ 5.2 ಅಡಿಗಳು. ಕೋಲುಮುಖ, ಸಾಧಾರಣ ಮೈಕುಟ್ಟು, ಗೋಧಿ ಮೈ ಬಣ್ಣ, ಕಪ್ಪು ಕೂದಲನ್ನು ಹೊಂದಿರುತ್ತಾರೆ. ಕನ್ನಡವನ್ನ ಬಲ್ಲವರಾಗಿರುತ್ತಾರೆ. ಕೆಂಪು ಬಣ್ಣದ ಪ್ಯಾಂಟ್, ನೀಲಿ ಬಣ್ಣದ ಟಾಪ್ ಅನ್ನು ಧರಿಸಿರುತ್ತಾರೆ. ಇವರ ಬಗ್ಗೆ ಮಾಹಿತಿ ತಿಳಿದಲ್ಲಿ ಮಹದೇವಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬಂದು ಕಾಣಬಹುದು ಎಂದು ಪ್ರಕಟಣೆ ತಿಳಿಸಿದೆ. ದಿನಾಂಕ 8/4/2026 ಮೆಹಕ್ ಬಿನ್ ಮುಕ್ಸುಮ್ ಅಹಮದ್ ಎನ್ನುವರು ಕಾಣೆಯಾಗಿರುತ್ತಾರೆ. ವಯಸ್ಸು 18 ವರ್ಷ. ಸಾಧಾರಣ ಶರೀರ, ಕೋಲುಮುಖ, ಸಾಧಾರಣ ಮೈಕಟ್ಟು, 5 ಅಡಿ ಎತ್ತರ, ಗೋಧಿ ಮೈ ಬಣ್ಣವನ್ನು ಹೊಂದಿರುತ್ತಾರೆ. ಇವರ ಬಗ್ಗೆ ಮಾಹಿತಿ ತಿಳಿದಲ್ಲಿ ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬಂದು ಕಾಣಬಹುದು ಎಂದು ಪ್ರಕಟಣೆ ತಿಳಿಸಿದೆ. ದಿನಾಂಕ 8/5/2026 ಸಲೀಂ ಉದ್ದೀನ್ ಲಾಸ್ಕರ್ ಎನ್ನುವರು ಕಾಣೆಯಾಗಿರುತ್ತಾರೆ. ಇವರ ಮಗಳು ಉಸ್ಮಾನ್ ಬೇಗಂ ಎನ್ನುವರು ಕಾಣೆಯಾಗಿರುತ್ತಾರೆ. 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಗೋಧಿ ಮೈ ಬಣ್ಣ, ಕೋಲುಮುಖ, ಕಪ್ಪು ಕೂದಲನ್ನು ಹೊಂದಿದ್ದು ಬೆಂಗಾಲಿ ಭಾಷೆಯನ್ನು ಬಲ್ಲವರಾಗಿರುತ್ತಾರೆ. ಇವರ ಬಗ್ಗೆ ಮಾಹಿತಿ ತಿಳಿದಲ್ಲಿ ಮಹದೇವಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬಂದು ಕಾಣಬಹುದು ಎಂದು ಪ್ರಕಟಣೆ ತಿಳಿಸಿದೆ. ಇದುವರೆಗೆ ಕಾಣೆಯಾದವರ ಕುರಿತು ಪ್ರಕಟಣೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ?
2: ಹಾ,
1: 5,000 ಉಳಿತು.
2: ಹೊಸ ಸೀರೆ ತಗೊಳ್ಳ?
1: ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ ಇನ್ನೊಂದು.
2: ಇಲ್ಲ,
1: ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
2: ಬಂದ್ಬಿಟ್ರು ದೊಡ್ಡದಾಗಿ.
1: ಹೋಗಿ

0: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಇಲ್ಲ, ಇಂಜೆಕ್ಷನ್ ಕೊಡ್ಲಾ?
0: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ಅತಿ ವೇಗದ ರೈಲು ಕಾರಿಡಾರ್ ಯೋಜನೆ ಮಂಜೂರಾತಿಗೆ ಕೇಂದ್ರ ರೈಲ್ವೆ ಸಚಿವರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮನವಿ. ಮಂಗಳೂರಿನಲ್ಲಿ ಗೇರುಮೇಳಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಕಾಡಿನಿಂದ ಹೊರಬಂದ 5 ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಣೆ. ಜಾಗತಿಕ ವಿದ್ಯಮಾನಗಳಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ್ಥನೆ. ಹಾಗೂ ಯುವ ಪ್ರತಿಭೆಗಳು ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಬೇಕು, ಸಚಿವ ಎಂ ಬಿ ಪಾಟೀಲ್ ಆಶಯ. ದಾವಣಗೆರೆ, ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ಮಾರ್ಗವಾಗಿ ಬೆಂಗಳೂರು ಹಾಗೂ ಮುಂಬೈ ನಗರಗಳ ನಡುವೆ ಅತಿವೇಗದ ಅಥವಾ ಬುಲೆಟ್ ರೈಲು ಕಾರಿಡಾರ್ ಯೋಜನೆಯನ್ನು ಮಂಜೂರು ಮಾಡುವಂತೆ ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ವಿನಂತಿಸಿದ್ದಾರೆ. ಎಸ್ಎಂಡಿಟಿ ಬೆಂಗಳೂರು ಲೋಕಮಾನ್ಯ ತಿಲಕ್ ಟರ್ಮಿನಸ್ ಮುಂಬೈ ನಡುವಿನ ನೂತನ ನೇರ ರೈಲು ಸೇವೆಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರೊಂದಿಗೆ ವರ್ಚುವಲ್ ಆಗಿ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ $1 trillion ಆರ್ಥಿಕತೆಯಾಗಬೇಕಾದರೆ ಉತ್ತರ ಮತ್ತು ಮಧ್ಯ ಕರ್ನಾಟಕವನ್ನು ಹಿಂದೆ ಬಿಡಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು. ಕೆಲವೇ ವರ್ಷಗಳಲ್ಲಿ ಉತ್ತರ ಕರ್ನಾಟಕ ಭಾಗವು ರಾಜ್ಯದ ಮುಂದಿನ ಹಂತದ ಬೆಳವಣಿಗೆಗೆ ದಿಕ್ಸೂಚಿಯಾಗಬಲ್ಲ ಎಲ್ಲಾ ಅನುಕೂಲಗಳನ್ನು ಪಡೆಯಲಿದ್ದು, ಈ ಭಾಗಕ್ಕೆ ಕ್ಷಿಪ್ರ ಸಂಪರ್ಕ ಕಲ್ಪಿಸುವುದು ಉದ್ಯೋಗ, ಉದ್ಯಮ, ಹೂಡಿಕೆ ಮತ್ತು ಅವಕಾಶಗಳ ವಿಷಯದಲ್ಲಿ ಅತ್ಯಂತ ಮಹತ್ವದ ಬದಲಾವಣೆಯನ್ನು ತರಲಿದೆ. ಕರ್ನಾಟಕದ ಬೆಳವಣಿಗೆಯ ಇತಿಹಾಸದಲ್ಲಿ ಉತ್ತರ ಕರ್ನಾಟಕವು ತನ್ನ ಅರ್ಹವಾದ ಪಾಲನ್ನು ಪಡೆಯಲೇಬೇಕಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇಂದು ಬೆಳಗ್ಗೆ ವರ್ಚುವಲ್ ಮೂಲಕ ರೈಲು ಸೇವೆಗೆ ಚಾಲನೆ ನೀಡುವ ವೇಳೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಬೆಂಗಳೂರು ಮುಂಬೈ ನಡುವೆ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದು ಘೋಷಿಸಿದರು. ಮಂಗಳೂರಿನಲ್ಲಿ ಇಂದು ನಡೆದ ಗೇರುಮೇಳದಲ್ಲಿ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಭಾಗವಹಿಸಿ ಕಾಡಿನಿಂದ ಸ್ವಯಂ ಪ್ರೇರಿತರಾಗಿ ಹೊರಬಂದ 5 ಕುಟುಂಬಗಳಿಗೆ 2.38 crore ರೂಪಾಯಿ ಪರಿಹಾರ ಚೆಕ್ ವಿತರಿಸಿದರು. ಕುದುರೆಮುಖ ರಾಷ್ಟೋತ್ಥಾನ ಪುನರ್ವಸತಿ ಯೋಜನೆಯಡಿ ಕುಟುಂಬಗಳ ಹಂತ ಹಂತದ ಸ್ಥಳಾಂತರಕ್ಕಾಗಿ ಹೆಚ್ಚುವರಿಯಾಗಿ 20 crore ರೂಪಾಯಿ ಅನುದಾನ ಪ್ರಕಟಿಸಿದ ಸಚಿವರು, ಇತ್ತೀಚೆಗೆ ಆನೆ ದಾಳಿಗೆ ಮೃತಪಟ್ಟ ಕೆರೆಕಟ್ಟೆಯ ಮುಡಬಿ ನಿವಾಸಿ

0: ಕುಟುಂಬದ ಇಬ್ಬರಿಗೆ ಮಾನವೀಯ ನೆಲೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ಉದ್ಯೋಗ ನೀಡಲಾಗಿದೆ ಎಂದರು. ರಾಜ್ಯವನ್ನು ಗೇರು ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡಲು ಮತ್ತು ರೈತರಿಗೆ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಕಸಿ ಸಸಿಗಳನ್ನು ಪೂರೈಸಲು ಗೇರು ಅಭಿವೃದ್ದಿ ನಿಗಮಕ್ಕೆ 1 ಕೋಟಿ ರೂಪಾಯಿ ಅನುದಾನವನ್ನು ಸಚಿವರು ಇದೇ ಸಂದರ್ಭದಲ್ಲಿ ಘೋಷಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ಪುನರ್ರಚನೆ ಮಾಡುವುದು ಮುಖ್ಯಮಂತ್ರಿ ಮತ್ತು ಪಕ್ಷದ ವರಿಷ್ಠರ ನಿರ್ಧಾರವಾಗಿದ್ದು ಯಾವುದೇ ತೀರ್ಮಾನಕ್ಕೆ ತಾವು ಬದ್ದರಾಗಿರುವುದಾಗಿ ತಿಳಿಸಿದರು. ವಿಶ್ವದ ಇತರ ಮುಂದುವರಿದ ರಾಷ್ಟಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನಿಯಂತ್ರಣದಲ್ಲಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ್ಥಿಸಿಕೊಂಡಿದ್ದಾರೆ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆದ ಜನರೊಂದಿಗೆ ಜನತಾದಳ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇರಾನ್ ಮೇಲಿನ ಯುದ್ದದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಎದುರಾಗಿರುವ ತೈಲ ಸರಬರಾಜು ಬಿಕ್ಕಟ್ಟು ಇಂಧನ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ ಎಂದು ವಿಶ್ಲೇಷಿಸಿದರು. ಇದೇ ವೇಳೆ ಮುಂಬರುವ 2028 ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ರಾಜ್ಯದ ಕನಿಷ್ಠ 75 ಕ್ಷೇತ್ರಗಳಲ್ಲಿ ಜಯಗಳಿಸಲಿದೆ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರ ಜೆಡಿಎಸ್ನ ಭದ್ರಕೋಟೆಯಾಗಿ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪಕ್ಷದಲ್ಲಿ ಯಾವುದೇ ಆಂತರಿಕ ಗೊಂದಲಗಳಿಲ್ಲ ಹಾಗೂ ಯಾವುದೇ ರಾಜಕೀಯ ಒತ್ತಡಗಳಿಗೆ ತಾವು ಮಣಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕಾರ್ಯಕ್ರಮದಲ್ಲಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಮಾಜಿ ಸಚಿವ ಸಾರಾ ಮಹೇಶ್, ಶಾಸಕ ಹರೀಶ್ ಗೌಡ ಮತ್ತಿತರು ಉಪಸ್ಥಿತರಿದ್ದರು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಐತಿಹಾಸಿಕ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಚಾಲನೆ ನೀಡಿದರು. ಮಹಾಕೂಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಆದರ್ಶ ಹಾಗೂ ತತ್ವಗಳ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಪ್ರತಿ ವರ್ಷ ಸುಮಾರು 23-24 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆಯುತ್ತಿದ್ದು, ಭವಿಷ್ಯದಲ್ಲಿ ಅಕ್ರಮಗಳಿಗೆ ಆಸ್ಪದ ನೀಡದಂತೆ ಸಂಪೂರ್ಣ ಪರೀಕ್ಷಾ ಪ್ರಕ್ರಿಯೆಯನ್ನು ಆನ್ಲೈನ್ ಮೂಲಕ ನಡೆಸುವ ಕುರಿತು ಕೇಂದ್ರ ಸರ್ಕಾರ ಗಂಭೀರ ಚಿಂತನೆ ನಡೆಸುತ್ತಿದೆ ಎಂದರು. ಅರ್ಹ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗದಂತೆ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುವ ಪ್ರತಿಭೆಗಳು ಉತ್ತಮ ಕ್ರೀಡಾಪಟುಗಳಾಗಿ ಹೊರಹೊಮ್ಮಿ ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಬೆಳೆಯಬೇಕು ಎಂದು ಮೂಲಸೌಕರ್ಯ ಅಭಿವೃದ್ದಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಇಂದು ಆರಂಭವಾದ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಯೋಜಿಸಿರುವ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ವಿಜಯಪುರಕ್ಕೆ ಹೊಸ ರೂಪ ನೀಡಲಿದೆ. ಈ ಪಂದ್ಯಾವಳಿಯಿಂದಾಗಿ ಜಿಲ್ಲೆಯ ಕೀರ್ತಿ ಹೆಚ್ಚಲಿದ್ದು ರಾಜ್ಯ ಮಟ್ಟದಲ್ಲೂ ಕ್ರೀಡಾ ಕ್ಷೇತ್ರಕ್ಕೆ ಉತ್ತೇಜನ ದೊರೆಯಲಿದೆ ಎಂದರು. ಬರಗಾಲ ಜಿಲ್ಲೆ ಎಂಬ ಕುಖ್ಯಾತಿಗೊಳಗಾಗಿದ್ದ ಈ ಜಿಲ್ಲೆ ಇಂದು ಬದಲಾಗಿದ್ದು ಮುಂದೊಂದು ದಿನ ರಾಷ್ಟಮಟ್ಟದ ಕ್ರೀಡಾಕೂಟ ಆಯೋಜಿಸುವ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶಿಸಿದರು. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆ KMCRIಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ವಿಭಾಗ ಹಾಗೂ ಮಕ್ಕಳ ತೀವ್ರ ನಿಗಾ ಘಟಕಗಳಿಗೆ ಭೇಟಿ ನೀಡಿದ ಅವರು ರೋಗಿಗಳಿಂದ ಅಹವಾಲು ಸ್ವೀಕರಿಸಿದರು. ಬಾಣಂತಿಯರಿಗೆ ಬಿಸಿನೀರಿನ ಸೌಲಭ್ಯವಿಲ್ಲದಿರುವುದು, ಹಾಸಿಗೆಗಳ ಕೊರತೆ ಹಾಗೂ ಸಿಬ್ಬಂದಿಯ ನಡವಳಿಕೆ ಕುರಿತು ಸಾರ್ವಜನಿಕರು ದೂರು ನೀಡಿದರು. ಈ ಸಮಸ್ಯೆಗಳನ್ನು ತಕ್ಷಣವೇ ಬಗೆಹರಿಸಿ 15 ದಿನದೊಳಗೆ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವಂತೆ ಆಸ್ಪತ್ರೆಯ ನಿರ್ದೇಶಕ ಡಾ ಈಶ್ವರ್ ಹೊಸಮನಿ ಅವರಿಗೆ ನಿರ್ದೇಶನ ನೀಡಿದರು. ಬಳಿಕ ಮಾತನಾಡಿದ ಅವರು, ಆಸ್ಪತ್ರೆಯಲ್ಲಿ ತಿಂಗಳಿಗೆ 1,500ಕ್ಕೂ ಹೆಚ್ಚು ಹೆರಿಗೆಗಳಾಗುತ್ತಿದ್ದು ಒತ್ತಡ ಹೆಚ್ಚಾಗಿದೆ. ಆದರೆ ತಿಂಗಳಿಗೆ ಸರಾಸರಿ 9 ತಾಯಂದಿಯರು ಮೃತಪಡುತ್ತಿರುವುದು ಕಳವಳಕಾರಿಯಾಗಿದ್ದು ಶೂನ್ಯ ಸಾವು ದಾಖಲಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದೊಂದಿಗೆ ಚರ್ಚಿಸಲಾಗುವುದು ಎಂದರು.

0: ಹೆಚ್ಚಾಗಿದೆ. ಆದರೆ ತಿಂಗಳಿಗೆ ಸರಾಸರಿ 9 ತಾಯಂದಿಯರು ಮೃತಪಡುತ್ತಿರುವುದು ಕಳವಳಕಾರಿಯಾಗಿದ್ದು ಶೂನ್ಯ ಸಾವು ದಾಖಲಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದೊಂದಿಗೆ ಚರ್ಚಿಸಲಾಗುವುದು ಎಂದರು. ವಿಜಯಪುರದ ಬಿಎಲ್ಡಿಇ ಆಸ್ಪತ್ರೆ ಆವರಣದಲ್ಲಿ ಅಗ್ನಿಶಾಮಕ ಇಲಾಖೆ, ಗೃಹ ರಕ್ಷಕ ದಳ, ಬಿಎಲ್ಡಿಇ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ತಂಡ ಮತ್ತು ಎನ್ಎನ್ಸಿ ಘಟಕಗಳಿಂದ ಬಾಂಬ್ ಸ್ಫೋಟ ಸಂದರ್ಭದಲ್ಲಿ ತೆಗೆದುಕೊಳ್ಳಬಹುದಾದ ಮುನ್ನೆಚ್ಚರಿಕೆಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಅಣಕು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಬಾಂಬ್ ಸ್ಫೋಟ ಆದ ಸಮಯದಲ್ಲಿ ಕೈಗೊಳ್ಳಬೇಕಾದ ಪ್ರಾಥಮಿಕ ಉಪಚಾರಗಳ ಕುರಿತು ಅಣಕು ಪ್ರದರ್ಶನ ಮುಖಾಂತರ ಒಳಗೆ ಸಿಲುಕಿಕೊಂಡಿರುವ ಸಾರ್ವಜನಿಕರು ತುರ್ತಾಗಿ ರಕ್ಷಿಸಲು ಕ್ರಮ ವಹಿಸುವ ಜೊತೆಗೆ ವಿವಿಧ ಬಣ್ಣದ ಗುರುತುಗಳ ಮೂಲಕ ಮರಣ ಹೊಂದಿದವರು, ತೀವ್ರವಾಗಿ ಗಾಯಗೊಂಡವರು, ಕಡಿಮೆ ಗಾಯಗೊಂಡವರು ಮತ್ತು ಅಪಾಯದಿಂದ ಪಾರಾದವರನ್ನು ಗುರುತಿಸುವ ರೀತಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಯಿತು. ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಸಮಾಜದಲ್ಲಿ ದುಂದುವೆಚ್ಚಕ್ಕೆ ಕಡಿವಾಣ ಹಾಕುವುದರ ಜೊತೆಗೆ ಮಧ್ಯಮ ಹಾಗೂ ಬಡವರ್ಗದ ಕುಟುಂಬಗಳಿಗೆ ಆರ್ಥಿಕ ನೆರವಾಗುತ್ತದೆ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಲ್ಕಿಯಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಹಾವೇರಿಯಲ್ಲಿ 5, ಮೂಡುಬಿದ್ರಿ, ಶಿವಮೊಗ್ಗ, ಹುಂಚದಕಟ್ಟೆ, ಹೂಟಿಗೆಹಾರದಲ್ಲಿ ತಲಾ 4, ಉಪ್ಪಿನಂಗಡಿ, ಪುತ್ತೂರು, ಸುಳ್ಯ, ಶೃಂಗೇರಿ ಭಾಗಮಂಡಲದಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಗರಿಷ್ಠ 42.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕರಾವಳಿ ಭಾಗದ ಸಮುದ್ರ ಪ್ರದೇಶಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಗಾಳಿ ಹಾಗೂ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆ ಇರುವ ಹಿನ್ನೆಲೆ ಮೀನುಗಾರರಿಗೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದ್ದು ಸಮುದ್ರಕ್ಕೆ ಇಳಿಯದಂತೆ ಸಲಹೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮುಂಬೈ ನಡುವೆ ಅತಿ ವೇಗದ ರೈಲು ಕಾರಿಡಾರ್ ಯೋಜನೆ ಮಂಜೂರಾತಿಗೆ ಕೇಂದ್ರ ರೈಲ್ವೆ ಸಚಿವರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮನವಿ. ಮಂಗಳೂರಿನಲ್ಲಿ ಗೇರು ಮೇಳಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಕಾಡಿನಿಂದ ಹೊರಬಂದ 5 ಕುಟುಂಬಗಳಿಗೆ ಪರಿಹಾರ ಚೆಕ್ ವಿತರಣೆ. ಜಾಗತಿಕ ವಿದ್ಯಮಾನಗಳಿಂದಾಗಿ ತೈಲ ಬೆಲೆಯಲ್ಲಿ ಏರಿಕೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ್ಥನೆ. ಹಾಗೂ ಯುವ ಪ್ರತಿಭೆಗಳು ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಬೆಳೆಯಬೇಕು, ಸಚಿವ ಎಂಬಿ ಪಾಟೀಲ್ ಆಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ಆಕಾಶವಾಣಿ ಕಾರವಾರ.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ಆಕಾಶವಾಣಿ ಕಾರವಾರ. ಕೃಷಿಯೋದ್ಯಮ ಸ್ವ ಉದ್ಯೋಗ ಸಾಧಕರೊಂದಿಗೆ ಮಾತುಕತೆ.

0: ಇಂದಿನ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗವಾಗಿ ಅಣಬೆ ಕೃಷಿಯನ್ನ ಮಾಡ್ತಾ ಇರುವ ಶಿರಸಿಯ ಸ್ನೇಹ ಸುಧೀರ್ ನಾಯ್ಕ್, ಪುಷ್ಪಾ ಶ್ರೀಧರ್ ಶೆಟ್ಟಿ ಹಾಗೂ ವಿದ್ಯಾ ಷಣ್ಮುಗ ತಳವಾರ್ ಅವರೊಂದಿಗೆ ಮಾತುಕತೆ.
1: ಆತ್ಮೀಯ ಕೇಳುಗರೆ, ಮಹಿಳೆಯರು ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ತಾರೆ ಅಂತ ಇತ್ತೀಚಿನ ದಿವಸಗಳಲ್ಲಿ ನಾವು ಕೇಳ್ತಾ ಇದ್ವಿ. ಅದರಲ್ಲೂ ವಿಶೇಷವಾಗಿ ಸ್ವಸಹಾಯ ಸಂಘಗಳು ಅಥವಾ ಸ್ತ್ರೀ ಶಕ್ತಿ ಸಂಘಟನೆಗಳು ಆದ್ಮೇಲೆ ನಂತರ ಸ್ವ ಉದ್ಯೋಗವನ್ನು ಕೈಗೊಳ್ಳುವಂತಹ ಮಹಿಳೆಯರು ಸಾಕಷ್ಟು ಇದ್ದಾರೆ. ಇವತ್ತು ನಮ್ಮ ಜೊತೆಗೆ ಶಿರಸಿಯ ಮೂವರು ಮಹಿಳೆಯರು ಇದ್ದಾರೆ. ಇವರು ಕೃಷಿ ವಿಜ್ಞಾನ ಕೇಂದ್ರ ಶಿರಸಿಯಲ್ಲಿ ಅಣಬೆ ಕೃಷಿಯ ಕುರಿತು ಒಂದು ತಿಂಗಳ ತರಬೇತಿಯನ್ನು ಪಡ್ಕೊಂಡ ನಂತರ ಸ್ವ ಉದ್ಯೋಗವಾಗಿ ಈ ಒಂದು ಅಣಬೆ ಕೃಷಿಯನ್ನು ಮಾಡ್ತಾ ಇರುವಂಥವ್ರು. ಅವರ ಅನುಭವನ ಇವತ್ತು ನಾವು ಕೇಳೋಣ. ನಮ್ಮ ಜೊತೆಗೆ ಪುಷ್ಪಾ ಶ್ರೀಧರ್ ಶೆಟ್ಟಿಯವರು, ಸ್ನೇಹ ಸುಧೀರ್ ನಾಯಕ್ ಅವರು ಹಾಗೂ ವಿದ್ಯಾ ಷಣ್ಮುಖ ತಳವಾರ್ ಅವರು ಇದ್ದಾರೆ. ನಮಸ್ಕಾರ.
2: ನಮಸ್ಕಾರ ಸರ್.
1: ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಅಣಬೆ ಕೃಷಿಯ ಬಗ್ಗೆ ಒಂದು ತರಬೇತಿ ಇದೆ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಸ್ನೇಹ ಅವರೇ?
2: ನಮಗೆ, ನಾವು ಧರ್ಮಸ್ಥಳ ಸಂಘದಲ್ಲಿ ಇದ್ದೀವಿ. ಧರ್ಮಸ್ಥಳ ಸಂಘದಿಂದ ನಮ್ಮ ಮೇಡಮ್ ಅವರಿಗೆ, ಇವರು ಕೃಷಿ ವಿಜ್ಞಾನ ಕೇಂದ್ರದವರು, ಅವರಿಗೆ ತಿಳಿಸಿದ್ರು. ಅವರು ನಮ್ಗೆ ಹೇಳಿದರು, ಅವ್ರ ಮೂಲಕ ನಾವು ಇಲ್ಲಿ ಕೃಷಿ ಇದ್ದರಲ್ಲಿ ನಾವು ಟ್ರೈನಿಂಗಿಗೆ 25 ದಿವಸ ಬಂದಿದ್ವಿ.
1: ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನೀವು ಸಕ್ರಿಯವಾಗಿ ತೊಡಗಿಸಿಕೊಂಡಂಥವರು. ಆ ಯೋಜನೆಯಲ್ಲಿ ಒಂದು ಸ್ವ ಉದ್ಯೋಗವನ್ನು ಕೈಗೊಳ್ಳಬೇಕು ಅಂತ ನಿಮಗೆ ಹೇಗೆ ಅನಿಸಿಕೆ?

0: ನಮಗೆ ನಾವು ಈಗ ಹೌಸ್ ವೈಫ್ ಮನೆಯಲ್ಲಿ ಮನೆ ಕೆಲಸ ಬಿಟ್ಟರೆ ಮತ್ತೆ ಯಾವುದು ನಮಗೆ ಇದಿಲ್ಲ. ಅದಕ್ಕೆ ನಾವು ಧರ್ಮಸ್ಥಳ ಸಂಘದಿಂದನೂ ಸುಮಾರು ನಾವು ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ದೀವಿ. ಬ್ಯೂಟಿಷಿಯನ್ ಆಗ್ಬಹುದು ಮತ್ತೆ ಇದರದು ಕೌಶಲ್ಯ ತರಬೇತಿ ಅವೆಲ್ಲ ಸುಮಾರು ತರ ಪಡ್ಕೊಂಡಿದ್ದೀವಿ. ಅದರಲ್ಲಿ ಇದು ಹೇಳಿದ ಕೂಡಲೇ ನೋಡುವ ಒಂಥರ ಟ್ರೈ ಮಾಡುವ ಆಸಕ್ತಿ ಬಂತು. ಅಣಬೆ ತಯಾರಿಕೆಯಲ್ಲಿ ಅಂದ್ರೆ ಸುಮಾರು ಜನ ಇಲ್ಲಿ ಸಿರ್ಸಿಯಲ್ಲಿ ಅಣಬೆ ಅಂದ್ರೆ ಬಹಳ ಇಷ್ಟಪಡ್ತಾರೆ. ಅದಕ್ಕೆ ಅದಕ್ಕೋಸ್ಕರ ನಾವು ಇದನ್ನ ಇದರಲ್ಲಿ ನೋಡುವ ಅಂತ ಹೇಳಿ ಆಸಕ್ತಿ ಮೇಲೆ ನಾವು ಇಲ್ಲಿ ಬಂದಿದ್ದು ಟ್ರೈನಿಂಗಿಗೆ.
1: ಪುಷ್ಪ ಶ್ರೀಧರ್ ಹೇಳಿ, ಈಗ ನೀವು ಈ ಅಣಬೆ ಕೃಷಿಯನ್ನ ಅಥವಾ ತರಬೇತಿಗೆ ಬರುವುದಕ್ಕಿಂತ ಮೊದಲು ಏನ್ ಮಾಡ್ತಾ ಇದ್ರಿ, ನಿಮ್ಮ ಒಂದು ಹಿನ್ನೆಲೆ ಏನು?
2: ಸರ್, ನಾವು ಮನೆಯಲ್ಲೇ ಬಿಟ್ಟು ಮತ್ತು ಹೊರಗಡೆ ಎಲ್ಲೂ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ. ನಮಗೆ ಇದು KVK ಒಂದು ಟ್ರೈನಿಂಗ್ ಇದೆ ಅಂತ ಹೇಳಿ ಕಾಲ್ ಮಾಡಿದ್ವಿ. ಕಡೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು 25 ಟ್ರೈನಿಂಗಿಗೆ ಬಂದ್ವಿ. ಬಂದು ಇದು ನೋಡೋಣ ಹಂಗೆ ಅಂತೇಳಿ ಬಂದದ್ದು. ನಾವು ಸುಮ್ಮನೆ ಮಾಡ್ತೇವೆ ಅಂತೇಳಲ್ಲ, ಹಾಗೆ ನೋಡೋಣ ಏನೋ ಒಂದು ಕುತೂಹಲ ಅಂತೇಳಿ ಬಂದದ್ದು. ಆದರೆ ನಮ್ಗೆ ಇದು ಅಣಬೆ ತರಬೇತಿ ಕೊಟ್ಟ ನಂತರ ಇದು ಮಾಡಲೇಬೇಕು ನಾವು ಮನೆಯಲ್ಲಿ ಅಂತ ಹೇಳ್ಕೊಂಡು ನಾವು 3 ಫ್ರೆಂಡ್ಸ್ ಸೇರ್ಕೊಂಡು ಮಾಡ್ತಾ ಇದ್ದೇವೆ.
1: ಒಬ್ಬರೇ ಹೋಗುವ ಬದಲು 3 ಹೋದ್ರೆ ಒಳ್ಳೇದಂತಲ್ಲ?
2: ಹಾ ಸರ್, ಅಂದ್ರೆ ಒಬ್ಬೊಬ್ಬರಿಗೆ ಅಂದ್ರೆ ಏನೋ ಒಂಥರ ಧೈರ್ಯ ಬರಲ್ಲ, ಏನೋ ಒಂಥರ. ಯಾಕಂದ್ರೆ ನಾವು ಮನೆ ಬಿಟ್ಟೆಲ್ಲೂ ಹೊರಗಡೆ ಹೋದವರಲ್ಲ, ಕೆಲ್ಸಕ್ಕೆ ಅದು ಇದು ಏನಾದ್ರೂ ಮಾಡ್ತಾ ಇದ್ರೆ ನಮ್ಗೆ ಸ್ವಲ್ಪ ಧೈರ್ಯ ಬರ್ತಿತ್ತು. ನಾವು ಒಬ್ಬರೇ ಹೋಗ್ಬೇಕು ಅಂತೇಳಂದ್ರೆ ಒಂಥರ ಆಗಿ ನಾವು 3 ಫ್ರೆಂಡ್ಸ್ ಮಾತಾಡ್ಕೊಂಡು 3 ಟ್ರೈನಿಂಗ್ ಬಂದ್ವಿ. ಈಗ 3 ಒಟ್ಟಿಗೆ ಪಾರ್ಟ್ನರ್ ಮೇಲೆ ಮಾಡ್ತಾ ಇದ್ದೇವೆ ಅಣಬೆ.
1: ಈಗ ವಿದ್ಯಾ ಷಣ್ಮುಖ ತಳ್ವಾರ್ ಅವರೇ, ನಿಮ್ಮ ಒಂದು ಹಿನ್ನೆಲೆ ಮತ್ತು ಈ ಒಂದು ತರಬೇತಿಗೆ ಆಸಕ್ತಿ ಹೇಗೆ ಬಂತು ನಿಮಗೆ ಅಂತ?
3: ನಾವು ಎಲ್ಲೂ ಹೊರಗಡೆ ಕೆಲ್ಸಕ್ಕೆ ಹೋದವರಲ್ಲ, ಮನೆಯಲ್ಲೇ ಇರೋದು. ಮಗಳು ಸ್ಕೂಲಿಗೆ ಹೋದ ತಕ್ಷಣ ನಾವು ಒಬ್ಬಳೇ ಮನೆಯಲ್ಲಿ ಇರಬೇಕಾಗಿತ್ತು, ಟೈಮ್ ಪಾಸ್ ಆಗ್ತಾ ಇರಲಿಲ್ಲ. ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳಿದ್ದು KVKಯಲ್ಲಿ ಅಣಬೆ ಟ್ರೈನಿಂಗ್ ಇದೆ, ಹೋಗೋಣ ಅಂತ. ಎಲ್ಲರೂ ಒಟ್ಟಿಗೆ ಬಂದ್ವಿ. ಟ್ರೈನಿಂಗ್ ತಗೊಂಡ ತಕ್ಷಣ ನಾವು ಮಾಡೋಣ, ಏನಾದರೂ ನಾವು ಮನೇಲಿ ಖಾಲಿ ಇರೋದು, ಟೈಮ್ ಪಾಸು ಆಗ್ತಾ ಇಲ್ಲ ಅಂತೇಳಿ ಈಗ ಜಸ್ಟ್ ಮಾಡ್ತಾ ಇದ್ದೀವಿ.
1: ನೀವು ಕೂಡ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಇದ್ದೀರಾ?
3: ಹಾಂ, ಎಸ್ ಸರ್.
1: ಸರ್, ಈಗ ಸ್ನೇಹ ಅವರೇ ಹೇಳಿ, ಈಗ ತರಬೇತಿಗೆ ಬಂದು ಸೇರ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಈಗ ಇಲ್ಲಿ 1 ತರಬೇತಿಯಲ್ಲಿ ಏನೇನು ಕಲ್ತ್ರಿ, ಯಾವ ರೀತಿ ಒಂದು ಸಿದ್ಧತೆ ಎಲ್ಲ ಬೇಕಾಗ್ತದೆ?
0: ನಾವು ಅಣಬೆ ತರಬೇತಿಗೆ ಅಂತ ಬಂದಿದ್ದು ನಿಜ, ಆದರೆ ಚಿಪ್ಪು ಅಣಬೆ ಅಂತ ಸಿಗ್ತದಲ್ಲ ಸರ್, ಬಟನ್ ಮಶ್ರೂಮ್ ಆ ತರಬೇತಿಗೆ ಅಂತಲೇ ನಾವು ಬಂದಿದ್ದು. ನಮ್ಗೆ ಅದೇ ತರಬೇತಿ ಬೇಕು ಅಂದರೆ ಸಿರ್ಸಿಯಲ್ಲಿ ಇಷ್ಟಪಡೋದು ಅದೇ ಬಟನ್ ಮಶ್ರೂಮ್. ಇದು ಚಿಪ್ಪು ಅಣಬೆ ಯಾರೂ ಇದು ಮಾಡಲ್ಲ, ಆಯಿಸ್ಟರ್ ಮಶ್ರೂಮ್. ಆದರೆ ಇಲ್ಲೂ ಬಂದ ಮೇಲೆ ನಮ್ಮ ರವಿ ಸರ್ ಅಂತ ಸರ್ ಇದ್ರು ನಮಗೆ, ಆ ಸರ್ ಅವರು ನಾವು ಎಲ್ಲರೂ ಅದೇ ಹೇಳೋದು, ಎಲ್ಲರೂ ನಮ್ಮ ಬಟನ್ ಮಶ್ರೂಮೇ ಬೇಕು ಅಂತೇಳಿ. ಅವರಿಗೆ ಕೇಳಿ ಕೇಳಿ ಕೇಳಿ ಅವರು ಒಂದು ದಿವಸ ಹಿಂಗೆ ಡಿಸೈಡ್ ಮಾಡಿ ಅವರು ಧಾರವಾಡದಿಂದ ಇವರಿಗೆ ರಾಜು ಅಂತ ಅವ್ರಿಗೆ ಕರೆಸಿದ್ರು, ಅವರಿಂದ ತರಬೇತಿ ಕೊಟ್ಟರು ಇದು ಆಯಿಸ್ಟರ್ ಮಶ್ರೂಮ್ಗೆ. ಆಮೇಲೆ ಉಡುಪಿಯಿಂದ ಸಂತೋಷ್ ಗೌಡ ಅಂತ ಕರೆಸಿದ್ರು, ಅವರಿಂದನೂ ಬಟನ್ ಮಶ್ರೂಮ್ದು ತರಬೇತಿ ಕೊಡಿಸಿದ್ರು. ಆಮೇಲೆ ಇಲ್ಲಿ ಸೊರಬಾದಿಂದ ಮನಸ್ವಿ ಹೆಗಡೆ ಅವ್ರಿಗೆ ಕರೆಸಿದ್ರು, ಅವರಿಂದನೂ ನಮಗೆ ತರಬೇತಿ ಕೊಟ್ಟರು. ಇದ್ರದ್ದು ಚಿಪ್ಪು ಅಣಬೆದು ಅವರು ಬಟನ್ ಮಶ್ರೂಮ್ ಹೇಳಿದರು. ಆದರೆ ಬಟನ್ ಮಶ್ರೂಮ್ಗೆ ಸುಮಾರು ಖರ್ಚು ಉಂಟು, ಮತ್ತು ಅದು ಕೋಳಿ ಗೊಬ್ಬರ ಅದೆಲ್ಲ ಬೇಕಾಗ್ತೈತಿ ಅದಕ್ಕೆ. ಅದಕ್ಕೆ ಅದು ತಲೆಯಿಂದ ತೆಗೆದು ಹಾಕಿ ನಾವು ನಮಸ್ಕಾರ ಮಾಡಿದ್ವಿ, ಬೇಡ ನಮಗೆ ಬಟನ್ ಮಶ್ರೂಮ್ ಬೇಡ, ನಾವು ಚಿಪ್ಪು ಅಣಬೆನೆ ಅಂದರೆ ಆಯಿಸ್ಟರ್ ಮಶ್ರೂಮೇ ಮಾಡ್ತೀವಿ ಅಂಥೇಳಿ ಅದ್ರ ಬಗ್ಗೆ ನಮಗೆ ಎಲ್ಲ ಕಡೆಯಿಂದನೂ ತರಬೇತಿದಾರರಿಗೆ ಕರೆಸಿ ನಮ್ಗೆ ಅದಕ್ಕೆ ತರಬೇತಿ ಕೊಟ್ಟರು. ಆಮೇಲೆ ಇದನ್ನೇ ನಾವು ಮಾಡಬೇಕು ಬೆಳಿಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ.
1: ಅದಕ್ಕೆ ಸಿರ್ಸಿಯ ಸುತ್ತಮುತ್ತ ಈ ಒಂದು ಬಟನ್ ಮಶ್ರೂಮ್ಗೆ ಹೆಚ್ಚು ಬೇಡಿಕೆ ಇದೆ.
0: ಬಟನ್ ಮಶ್ರೂಮ್ಗೆ ಜಾಸ್ತಿ ಬೇಡಿಕೆ ಉಂಟು. ಆದರೆ ಈಗ ನಾವು ಬೆಳೆದಾಗಿಂದ ಇದನ್ನೇ ಒಯ್ತಾ ಇದ್ದಾರೆ, ಚಿಪ್ಪು ಅಣಬೆನೆ ಅಂದರೆ ಆಯಿಸ್ಟರ್ ಮಶ್ರೂಮೇ ಅದನ್ನೇ ಒಯ್ತಾ ಇದ್ದಾರೆ ಎಲ್ಲರೂ. ಅಂದರೆ ರುಚಿ ಆಗ್ತೈತಿ, ಅದನ್ನು ತಿಂದರೆ ಮತ್ತು BP ಶುಗರ್ ಇರೋರಿಗೆಲ್ಲ ಭಾರಿ ಒಳ್ಳೆಯದು. ಅದು ಕೇಳಿ ಈಗ ನಮ್ಗೆ ಭಾರಿ ಸೇಲ್ ಆಗ್ತಾ ಉಂಟು ನಮ್ಮದು ಬೆಳೆದಿದ್ದೆಲ್ಲ.
1: ಈಗ ಪುಷ್ಪ ಅವರೇ ಹೇಳಿ, ಈಗ ಬಟನ್ ಮಶ್ರೂಮ್ ಅಂತ ಹೇಳಿದ್ರಿ, ಚಿಪ್ಪು ಅಣಬೆ ಅಂತ ಹೇಳಿದ್ರಿ, ಆಯಿಸ್ಟರ್ ಮಶ್ರೂಮ್ ಅಂತ ಹೇಳಿದ್ರಿ, ಏನು ವ್ಯತ್ಯಾಸ?
2: ಸರ್, ಬಟನ್ ಮಶ್ರೂಮ್ ಅಂದರೆ ಈ ಕಡೆ ಜಾಸ್ತಿ ನಮ್ಮ ಕಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದು ನ್ಯಾಚುರಲ್ ಆಗಿ ಬೆಳಿ ಬರ್ತದೆ ಬಟನ್ ಮಶ್ರೂಮ್ ಅಂದರೆ, ನೆಲದಲ್ಲಿ ಕೂಡ ಬರೋದು. ಅದಕ್ಕೆ ಜಾಸ್ತಿ ಜನ ಇಲ್ಲಿ ಸಿರ್ಸಿಲಿ ತಿನ್ನೋದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಿನ್ನೋದೇ ಬಟನ್ ಮಶ್ರೂಮ್, ಗುಂಡು ಅಣಬೆ ಅಂತಾರೆ ಅದಕ್ಕೆ. ನಾವು ಅದನ್ನೇ ಬೆಳೆಯೋಕ್ಕೆ ಬೆಳೆಯೋದು ಅದು ಒಂದೇ ಗೊತ್ತಿದ್ದು ನಮ್ಗೆ, ಬೇರೆ ಮಶ್ರೂಮ್ ಗೊತ್ತೇ ಇಲ್ಲ. ಹಾಗಾಗಿ ಅದರದ್ದು ಟ್ರೈನಿಂಗಿಗೆ ಬಂದಿದ್ದರು. ಅದ್ರ ಟ್ರೈನಿಂಗಲ್ಲಿ ಹೇಳಿದ್ರು ಅದಕ್ಕೆ ಈ ಥರದ್ದು ಕೋಳಿ ಗೊಬ್ಬರ ಮತ್ತೊಂದಿನ ಅದು ಇದು ಎಲ್ಲ ಹಾಕಿ ಬೆಳೆಯೋದು, ಮತ್ತೆ ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದು ನ್ಯಾಚುರಲ್ ಆಗಿ ಸಿಗ್ತದೆ ಅನ್ನೋ ಇದು ಮೆಂಟಾಲಿಟಿಯಿಂದ ಅದೇ ತಿಂತಾರೆ ಸಿರ್ಸಲ್ಲಿ ಬಿಟ್ಟರೆ ವರ್ಷ ಪೂರ್ತಿ ತಿನ್ಲಿಕ್ಕೆ ಆಗಲ್ಲ. ಅದು ಆ ಟೈಮಲ್ಲಿ

0: ಮಳೆಗಾಲದಲ್ಲಿ ಮಾತ್ರ ಬರ್ತದದು ಮಟನ್ ಮಶ್ರೂಮ್. ಹಂಗಾಗಿ ಅದು ಕಡೆ ನಾವು ಅದು ಬೇಡ ಅಂತೇಳಿ ಆಯಿಸ್ಟರ್ ಮಶ್ರೂಮು ಬೆಳೆಯೋದು ಹೇಳ್ಕೊಟ್ರು. ಅದು ಅಂದರೆ ಅದು ಜೋಳದ ಹೊಟ್ಟಿರುತ್ತಲ್ಲ ಸರ್, ಅದರಿಂದ ಮಾಡೋದು ಆಯಿಸ್ಟರ್ ಮಶ್ರೂಮು. ಹಂಗಾಗಿ ಅದನ್ನೇ ನಾವು ಮಾಡ್ತಾ ಇದ್ವಿ. ಈಗ ಮಾರ್ಕೆಟಲ್ಲೂ ಅದೇ ಮಾರಾಟಕ್ಕೆ ಬರ್ತಾ ಇದೆ.
1: ವಿದ್ಯೆ ಅವರು ಹೇಳಿಗ, ಎಷ್ಟೋ ಜನರಿಗೆ ಇನ್ನೂ ಕೂಡ ಒಂದು ರೀತಿಯ ಕನ್ಫ್ಯೂಷನ್ ಇದೆ, ಅಣಬೆ ವೆಜ್ಜ ನಾನ್ ವೆಜ್ಜ ಅಂತ. ನೀವೇನು ಹೇಳ್ತೀರಿ?
2: ಅಣಬೆ ವೆಜಿಟೇರಿಯನ್, ಅದು ಬೆಳೆಯೋದೇ ಜೋಳದ ಹೊಟ್ಟು ಅಥವಾ ಭತ್ತದ ಹುಲ್ಲು ಕಟ್ ಮಾಡಿ ಅದರೊಳಗಡೆ ಜೋಳ ಇದರಲ್ಲಿ ಅಣಬೆ ಬೀಜ ಮಿಕ್ಸ್ ಮಾಡಿ ಸೀಡ್ಸ್ ಮಾಡಿರ್ತಾರೆ. ಹಾಗಾಗಿ ಅದು ಸಸ್ಯಹಾರಿನೇ ಅಂತ ಟ್ರೈನಿಂಗಲ್ಲಿ ಹೇಳಿದ್ದು, ಸಸ್ಯಹಾರಿನೇ ಅದು.
1: ನೀವು ಮಾರಾಟಕ್ಕೆ ಹೋದಾಗ ಇದು ವೆಜ್ ಅಲ್ಲ ನಾನ್ ವೆಜ್ ಅಂತ ಯಾರು ಹೇಳಿದಿಲ್ವಾ?
2: ಇಲ್ಲ, ಯಾರು ಈಗ ಹೇಳ್ತಾ ಇಲ್ಲ. ನಾವು ಅವ್ರಿಗೆ ತಿಳಿಸಿ ಹೇಳ್ತಾ ಇದ್ದೇವೆ, ಈ ತರ ಟ್ರೈನಿಂಗ್ ಕೊಟ್ಟಾರೆ, ನಾವು ಬೆಳೀತಾ ಇದ್ದೇವೆ, ಅದ್ರಲ್ಲಿ ನಾನ್ ವೆಜ್ ತರದ್ದು ಯಾವುದೇ ಐಟಮ್ ಇರೋದಿಲ್ಲ, ಐಟಮ್ ಇರೋದಿಲ್ಲ. ಅದರಲ್ಲಿರೋದು ಜೋಳದ ಹೊಟ್ಟು, ಜೋಳದ ಬೀಜದಿಂದನೇ ಅಣಬೆ ಸೀಡ್ಸ್ ಮಿಕ್ಸ್ ಮಾಡಿ ಸೀಡ್ಸ್ ಬೆಳೀತಾ ಇದ್ದಾರೆ ಅಂತ ಅವ್ರಿಗೆ ತಿಳಿಸಿ ಹೇಳಿದ್ಮೇಲೆ ಅವ್ರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಸುಮಾರು ಈಗ ಹೆಗ್ಡೆ ಇವರೆಲ್ಲ ತಿಂತಾ ಇರಲಿಲ್ಲ, ಇಲ್ಲಿ ಟ್ರೈನಿಂಗಿಗೆ ಬಂದ್ಮೇಲೆ ನಮ್ಮ ಹತ್ರನೇ ಹೆಗ್ಡೆ ಎಲ್ಲ ಬಂದು ತಗೊಂಡು ಹೋಗ್ತಾ ಇದ್ದಾರೆ, ತಿಂತಾ ಇದ್ದಾರೆ.
1: ಬೇಜಾರು ಮಾಡೋದಿಲ್ಲ?
2: ಈಗ ಬೇಜಾರು ಮಾಡ್ತಾ ಇಲ್ಲ, ಅವರು ವಾರಕ್ಕೊಂದಿನ ಕಳಿಸ್ರಿ ಅಂತ ಹೇಳ್ತಾ ಇದ್ದಾರೆ.
1: ಸ್ನೇಹ ಅವರಿಗೆ ಹೇಳಿ, ಅಣಬೆಯನ್ನು ಬೆಳಿಬೇಕೆಂದ್ರೆ ಯಾವ ರೀತಿ ಒಂದು ಪೂರ್ವ ಸಿದ್ಧತೆ ಬೇಕಾಗ್ತದೆ, ಏನೇನು ಕಚ್ಚಾ ವಸ್ತುಗಳೆಲ್ಲ ಬೇಕಾಗ್ತದೆ?
3: ಅಣಬೆ ಬೆಳಬೇಕಾದ್ರೆ ಮೊದಲು ರೂಮ್ ಅನ್ನ ಸೆಟ್ ಮಾಡ್ಕೊಳ್ಬೇಕು. ಒಂದು ರೂಮ್ ಹಾಲ್ ತರ ಇದ್ದು ಅದನ್ನ ಫಸ್ಟ್ಗೆ ಅದಕ್ಕೆ ಫುಲ್ ಪೂರ್ತಿ ಅದನ್ನ ಕ್ಲೋಸ್ ಮಾಡ್ಕೊಳ್ಬೇಕು. ಆಮೇಲೆ ಮೊನೊಫ್ರಕ್ಟಫಸ್ ಅಂತ ಒಂದು ಲಿಕ್ವಿಡ್ ಸಿಗ್ತದೆ, ಅದನ್ನ ಎಲ್ಲ ಹೊಡೆದು ನೀರು ಹಾಕಿ ಅದನ್ನ ಹೊಡೆದು ಎಲ್ಲ ರೂಮಿಗೆಲ್ಲ ಹೊಡೆದು ಕ್ಲೀನ್ ಮಾಡ್ಕೊಳ್ಬೇಕು.
1: ಯಾಕೆ ಹೊಡಿಬೇಕು
3: ಅಂದರೆ ಅದು ಕಂಟಮಿನೇಷನ್ ಆಗಬಾರ್ದು, ಕ್ರಿಮಿಕೀಟ ಇರಬಾರ್ದು ಅಂತ ಹೇಳಿ, ಏನಾದರೂ ಹಲ್ಲಿ ಗಿಲ್ಲಿ ಇದ್ದರೆ ಅದೆಲ್ಲ ಜಿರಲೆ ಎಲ್ಲ ಇದ್ದರೆ ಅವೆಲ್ಲ ಇದು ಸಾಯಬೇಕು ಅಂತೇಳಿ ಅದೆಲ್ಲ ಮೊದಲು ಪೂರ್ತಿ ಹೊಡೆದು 24 ಗಂಟೆ ರೂಮನ್ನು ಬಿಟ್ಬಿಡ್ಬೇಕು. ಅದನ್ನ ಬಿಟ್ಟಾದ್ಮೇಲೆ 24 ಗಂಟೆ ಆದಮೇಲೆ ಡೆಟಾಲ್, ನೀರಲ್ಲಿ ಡೆಟಾಲ್ ಹಾಕಿ ನೆಲ ಎಲ್ಲ ಪೂರ್ತಿ ಒರೆಸ್ಕೊಳ್ಬೇಕು. ಒರೆಸಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ರ್ಯಾಕ್ ಇದು ಇಟ್ಟು ಅಥವಾ ಜೋಲಿ ಥರ ಹಿಂಗೆ ಇದು ಮಾಡಿ ದಾರದ ಆ ಥರ ಇಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಅಷ್ಟೆ.
1: ಈಗ ರ್ಯಾಕ್ ಅಂತ ಹೇಳಿದ್ರೆ ಇದು ಕಬ್ಬಿಣದ ರ್ಯಾಕ್, ಅಡಿಕೆ ಮರದ ಸಲಿಕೆ ಇದು ಕೂಡ ಮಾಡ್ಬೋದು?
3: ಅಡಿಕೆ ಮರದ ಸಲಿಕೆ ಮಾಡ್ಬೋದು ಸರ್, ಹೌದು. ಮತ್ತೆ ಬಾಂಬದು, ಬಾಂಬು ಸಿಗ್ತಲ್ಲ, ಹಾ ಬಿದ್ರಿಂದು ಅದ್ರದ್ದು ಮಾಡ್ಬೋದು ಸರ್.
1: ಎಷ್ಟು ಅಗಲ ಇರಬೇಕು, ಎಷ್ಟು ಎತ್ತರ ಇರಬೇಕು, ಎಷ್ಟು ಅಂತರ ಇರಬೇಕು ಸ್ವಲ್ಪ ಹೇಳಿದ್ರೆ?
3: ಅಗಲ ಅಂದ್ರೆ 5 ಫೂಟ್ ಎತ್ತರ, ಅಗಲನು ಅಷ್ಟೇ ಇರಬೇಕು. ಆಮೇಲೆ 2 ಫೂಟ್, ಹಾ ಹೌದು, ಅದಷ್ಟು ಇದು ಮಾಡಿ ಇಟ್ಟು ಕರೆಕ್ಟಾಗಿ ಅದು ನಾವು ಮಾಡಿರ್ತೀವಲ್ಲ, ನಾವೀಗ 5 ಕೆಜಿದು ಹೊಟ್ಟೆ ತಂದು ಅದು ಮಾಡಿರ್ತೀವಿ, ಆ 5 ಕೆಜಿದು ಅದರಲ್ಲಿ ಹಿಡಿಬೇಕು. 3 ಕೆಜಿದಲ್ಲೂ ಮಾಡ್ಬೋದು, ಹಂಗೆ ಅದರ ಅಂತರ ನೋಡಿ ನಾವು ಅದು ಸೆಟ್ ಮಾಡ್ಕೊಳ್ಬೇಕು, ನಾವು ಎಷ್ಟು ಕೆಜಿದು ಮಾಡ್ತೀವೋ ಅದ್ರ ಮೇಲೆ.
1: ಈಗ ಭತ್ತದ ಹುಲ್ಲನ್ನು ಉಪಯೋಗಿಸುವಂತಹದ್ದು, ಇದಕ್ಕೆ ಒಂದು ಪೂರ್ವ ಸಿದ್ಧತೆ ಹೇಗೆ?
0: ಭತ್ತದ ಹುಲ್ಲನ್ನು ನಾವು ತಗೊಂಡು ಬಂದೆ ಸರ್, ಅದನ್ನು ಸಣ್ಣ 3 ಇಂಚಿಗೆ ಕಟ್ ಮಾಡ್ಬೇಕು. ನಾವು 3 ಇಂಚಿಗೆ ಕಟ್ ಮಾಡಿ ಅದನ್ನು ಕ್ಲೀನಾಗಿ ಕಟ್ ಮಾಡಿ ಒಂದು ತೋಪಲ್ಲಿ ಚೆನ್ನಾಗಿ 1.25 ತಾಸುವರೆಗೂ ಬೇಯಿಸ್ಬೇಕು. ಅದನ್ನು ಬೇಯಿಸಿ ಅದನ್ನ ನೀರೆಲ್ಲ ಒಂದು ತೋಪಲ್ಲಿ ಬೇಯಿಸ್ಬೇಕು, ಒಂದು ತೋಪಲ್ಲಿ ಬೇಯಿಸಿ ಅದನ್ನು ಬಾಕ್ಸ್ ಇಡಬೇಕು. ಬಾಕ್ಸ್ ಇಟ್ಟು ಅದು ನೀರೆಲ್ಲ ಅಂದರೆ ಅದು ಕುದ್ದದ್ದು ನೀರು ಕ್ರಿಮಿ ಎಲ್ಲ ಸತ್ತೋಗಿ ಅದು ಕ್ಲೀನಾಗಿ ನೀರು ಹೋಗ್ತದೆ ಕೆಳಗೆ. ಅದು ಬಾಕ್ಸ್ ಇಟ್ಟಮೇಲೆ
1: ಅದನ್ನು
0: ಆರಾಡೋಕ್ಕೆ ಒಂದು ಪ್ಲಾಸ್ಟಿಕ್ ಮೇಲೆ ಹರಡಬೇಕು. ನಾವು ಕ್ಲೀನಾಗಿ ಹರಡಿ ಸ್ವಲ್ಪ ತಂಡಾಗೋದು ಗೊತ್ತಾಗ್ತದೆ, ಅಂದರೆ ಅದು ಕೈಯಲ್ಲಿ ಹಿಡಿದ್ರೆ, ಭತ್ತದ ಹುಲ್ಲು ಹಿಡಿದ್ರೆ ಕೈ ಒದ್ದೆ ಆಗಬೇಕು, ನೀರು ಬೀಳಬಾರ್ದು ಕೆಳಗಡೆ. ಅಷ್ಟು ಇದರಲ್ಲಿ ಇಟ್ಟು ನಾವು ರೆಡಿ ಮಾಡಿಕೊಂಡು ಒಂದು ಕವರಲ್ಲಿ ಒಂದು ಲೇಯರ್ ಭತ್ತದ ಹುಲ್ಲು, ಒಂದು ಲೇಯರ್
1: ಯಾವ ಸೈಜಿನ ತೊಟ್ಟೆ ತಗೋಬೇಕು?
0: ಅದು 3 ಕೆಜಿದು ಕವರ್ ಸಿಗುತ್ತೆ, 5 ಕೆಜಿ ಕವರು ಸಿಗುತ್ತೆ. ನಮ್ದು ಯಾವ ಇದರಲ್ಲಿ ಅನುಕೂಲಕ್ಕೆ ತಕ್ಕಂತೆ ನಾವು ಆ ಕವರ್ ಅನ್ನು ತಗೊಂಡು
1: ತುಂಬಿಸುವ ವಿಧಾನದ ಬಗ್ಗೆ
0: ನಾವು ಫಸ್ಟ್ 5 ಕೆಜಿದು 3 ಕೆಜಿದು ಕವರ್ ತಗೊಂಡ್ವಿ. ಫಸ್ಟ್ ಲೇಯರು ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿದ್ವಿ ಕೆಳಗಡೆ, ಅದು ಚೌಕಾಕಾರದಲ್ಲಿ ಬರ್ತದೆ. ಆ ನಂತರ ಅದಿಟ್ಕೊಂಡು ಒಂದು ಲೇಯರು ಬೀಜ ಹಾಕಿದ್ವಿ, ಆಮೇಲೆ ಇದು ಭತ್ತದ ಹುಲ್ಲು ಒಂದು ಲೇಯರ್ ಹಾಕಬೇಕು. ನೆಕ್ಸ್ಟ್ ಮತ್ತೊಂದು ಲೇಯರ್ ಬೀಜ ಹಾಕಿ ಮತ್ತೊಂದು ಲೇಯರ್ ಹಾಕಬೇಕು. ಒಟ್ಟು ಆ ಕವರ್ ಎಷ್ಟು ದೊಡ್ಡ ತನಕ ಬರುತ್ತೆ ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ಕಟ್ಟೋಲಿ ತನಕ ನಾವು ಪ್ಯಾಕ್ ಮಾಡಬೇಕು ಅದನ್ನು.
1: ಈ ಅಣಬೆ ಬೀಜ ಅಂತ ಹೇಳಿದ್ರಲ್ಲ, ಅದು ಏನು ಮತ್ತು ಎಲ್ಲಿ ಸಿಗ್ತದೆ, ಅದನ್ನು ಉಪಯೋಗ ಮಾಡೋದು ಹೇಗೆ?
0: ಅದು ಅಣಬೆ ಬೀಜ ಅಂದರೆ ಸರ್ ಬೇರೆ ಏನೂ ಅಲ್ಲ, ನಾವು ಜೋಳ ಜೋಳ ನಾವು ತಿಂತೀವಲ್ಲ ಅದೇ ಅಣಬೆ ಬೀಜನೇ ಜೋಳ. ಜೋಳನೇ
1: ಅಣಬೆ ಬೀಜ
0: ಬೆಳೆಯುವುದು, ಆ ಜೋಳನೆಯ ನಾವು ಅದು ಕುಕ್ಕರಲ್ಲಿ ಹಾಕಿ

0: ಅದು ಬೀಜ ಬೆಳೀತಾ ಇಲ್ಲ, ಯಾಕಂದ್ರೆ ಸ್ವಲ್ಪ ಬೀಜ ಏನಾದ್ರು ಬೆಳೆಯೋದು ಮಿಸ್ಟೇಕ್ ಆಯ್ತು ಅಂದ್ರೆ ಪೂರ್ತಿ ನಾವು ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆವರೆಗೂ ಅಣಬೆ ಹಾಳಾಗ್ತದೆ. ಹಂಗಾಗಿ ನಾವು ಬೀಜನ ಬೇರೆ ಕಡೆಯಿಂದನೇ ತರಿಸ್ಕೊಳ್ತೀವಿ. ಇನ್ನು ಬೇರೆ ಕಡೆಯಿಂದ ಅಂದ್ರೆ ಈಗ ನಮ್ಗೆ ಟ್ರೈನಿಂಗಿಗೆ ಮನಸ್ವಿ ಹೆಗಡೆ ಟ್ರೈನಿಂಗ್ ಕೊಟ್ಟಿದ್ರು, ಅವರೇ ಬೀಜ ಅವ್ರ ಕಡೆಯಿಂದ ನಾವು ತರಿಸ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಅದು ಇನ್ನು ಮುಂದೆ ನಾವು ಮಾಡ್ಬೇಕು, ಅದನ್ನ ಬೀಜನ ಮಾಡ್ಬೇಕು ಅಂತೇಳಿ ನಾವು ಪ್ಲಾನ್ ಹಾಕಿದ್ದೇವೆ. ಯಾಕಂದ್ರೆ ಸ್ವಲ್ಪ ನಮ್ಗೆ ಕಡಿಮೆ ಆಗುತ್ತಲ್ಲ, ಅದಕ್ಕೆ ಈಗ ನಾವು ಅದೇ ಅದು ಬೀಜನ ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸಿ ಅದು ಸೂಜಿ ಚುಚ್ಚಿದ್ರೆ ಪಾಸ್ ಆಗ್ಬೇಕು, ಅಡಚಿದ್ರೆ ಒಡಿಬಾರ್ದು. ಆ ರೀತಿಯಲ್ಲಿ ಮಾಡ್ಬೇಕು ಅದು ಬೀಜ. ಸರ್,
1: ಅಂದ್ರೆ ಸದ್ಯಕ್ಕೆ ನೀವು ಅದನ್ನ ಉತ್ಪಾದನೆ ಮಾಡ್ತಾ ಇಲ್ಲ, ಈಗ ನೀವು ಬೀಜವನ್ನು ತರಿಸಿ ನೀವು ಅದನ್ನೇ ಉಪಯೋಗಿಸ್ತಾ ಇರೋದು. ಈಗ ಮುಂದಕ್ಕೂ ಕೂಡ ಹಾಗೆ ಮಾಡುವಂತದ್ದು ಅಥವಾ ಸ್ವತಃ ನೀವೇ ಬೀಜದ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ?
2: ಬೀಜದ ಉತ್ಪಾದನೆ ಮಾಡಕ್ಕೆ ಖರ್ಚು ವೆಚ್ಚ ಬಹಳ ಇರೋದ್ರಿಂದ ನಾವೀಗ ಸದ್ಯ ಅಣಬೆ ಬೆಳೆಯೋದ್ರಲ್ಲಿ ಹೆಚ್ಚಿಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಅದ್ ಮಾಡ್ಬೇಕಂದ್ರೆ ಮತ್ತೆ ಅದ್ರ ಸಲುವಾಗಿ ಟ್ರೈನಿಂಗ್ ತಗೋಬೇಕು. ಟ್ರೈನಿಂಗ್ ತಗೊಂಡು ಅದ್ ಬೀಜ ಮಷಿನರಿ ಎಲ್ಲ ತಗೊಳ್ಬೇಕಾಗುತ್ತೆ. ಹಾಗಾಗಿ ಅಣಬೆನೆ ಬೆಳೀತಾ ಇದೆ.
1: ಸ್ನೇಹ ಅವರೇ ಹೇಳಿಗ, ಒಂದು ಸಾರಿ ನೀವು ಈ ಬೀಜವನ್ನು ಅಥವಾ ಏನು ನೀವು ಅಣಬೆ ಬೀಜ ಅಂತ ಹೇಳಿದ್ರಿ, ಇದನ್ನ ಈ ಬೈ ಹುಲ್ಲಿನಲ್ಲಿ ಅಥವಾ ಹುಲ್ಲಿನಲ್ಲಿ ತುಂಬಿಸಿದ ನಂತರ ಅಥವಾ ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿಸಿದ ನಂತರ ಎಷ್ಟು ದಿವಸ ಇಡಬೇಕು ಮತ್ತು ಅದರ ಒಂದು ಉಪಚಾರ ಅಂದರೆ ಏನೇನು ಮಾಡಬೇಕಾಗ್ತದೆ?
3: ಅದು ಹುಲ್ಲಿನಲ್ಲಿ ಬೀಜ ಹಾಕಿ ನಾವು ತುಂಬಿಸಿ ಇಟ್ಟಿದ ನಂತರ ಕೊಟ್ಟಿಗೆ ಅದಕ್ಕೆ ಮೂರು ಹೋಲ್ ಹೊಡಿಬೇಕು. ಮೂರು ಕಡೆಯಿಂದ ಮೂರು ಮೂರು ಒಂಬತ್ತು ಹೋಲ್ ಹೊಡೆದು ಅದಕ್ಕೆ ಮೈಕ್ರೋಟೇಪ್ ಅಂತ ಅದೇ ಮೈಕ್ರೋಟೇಪ್ ಅಂತ ಸಿಗ್ತೈತಿ. ಮೈಕ್ರೋಟೇಪ್ ಆ ಹೋಲಿಗೆ ಹೊಡಿಬೇಕು ಅಂದ್ರೆ ಗಾಳಿ ಆಡ್ತೈತಿ. ಅದನ್ನ ನಾವು 18 ದಿವಸ ಅಥವಾ 15 ದಿವಸ ಹಿಂಗೆ ಇಡಬೇಕು ಅದೇ ಕೊಟ್ಟೆನ. ಅದು ಮೈಸಿಲಿಯಂ ಎಲ್ಲ ಬೆಳೆದ ಮೇಲೆ ಎಲ್ಲ ಬೆಳ್ಳಗಾಗ್ತೈತಿ. ಅದು ಕೊಟ್ಟೆ ಒಳಗಡೆ ಎಲ್ಲ ಬೆಳ್ಳಗಾದ್ಮೇಲೆ
1: ಮೈಸಿಲಿ ಅಂದ್ರೆ ಏನು ಅಂತ ಗೊತ್ತಿಲ್ಲದವ್ರಿಗೆ ಏನು ಅಂತ ಹೇಳ್ಬಿಡಿ.
3: ಮೈಸಿಲಿಯಂ ಅಂದ್ರೆ ಜೋಳದ ಬೀಜ ಹಾಕಿರ್ತೀವಲ್ಲ ನಾವು, ಆ ಬೀಜ ಬೆಳಿತೈತಿ ಅದರಲ್ಲಿ ಸ್ಪ್ರೆಡ್ ಆಗ್ತೈತಿ.
1: ಜೋಳದ ಬೀಜ ಬೆಳೆಯುವುದಲ್ಲ, ಬೀಜದ ಮೇಲೆ ಬೆಳೆದಿರುವ ಫಂಗಸ್ ಇದೆಯಲ್ಲ ಅದು ಬೆಳೀತದೆ.
3: ಹಾ ಹೌದು, ಅದು ಬೆಳೆದು ಅದು ಇದಾದ್ಮೇಲೆ ಬೆಳೆದಾದ್ಮೇಲೆ ನಾವೇನ್ ಮಾಡಬೇಕು, ಕೊಟ್ಟೆನ ಎಲ್ಲ ಇದು ಕಟರಲ್ಲಿ ಒಂದ್ ಸ್ವಲ್ಪ ಕಟ್ ಮಾಡಿ ಎಲ್ಲ ತೆಗಿಬೇಕು. ಇಲ್ಲಾಂದ್ರೆ ನೀವು ಕ್ರಾಸ್ ಮಾರ್ಕ್ ಇದು ಹಾಕಿ ಹಂಗೂ ಇಡಬಹುದು, ಕೊಟ್ಟೆ ಸಮೇತನು ಇಡಬಹುದು. ಅಂದ್ರೆ ಕೊಟ್ಟೆಯಿಂದಾನೆ ಅಣಬೆ ಹೊರಗೆ ಬರ್ತಾವೆ. ನಿಮ್ ಬೇಕಾದ್ರೆ ಓಪನ್ ಮಾಡಿ ಇಡಬಹುದು ಪ್ಲಾಸ್ಟಿಕ್ ನ.
1: ಈಗ ಪುಷ್ಪ ಅವರೇ ಹೇಳಿಗ, ಇದರಲ್ಲಿ ಅಂದ್ರೆ ಈಗ ಅಣಬೆ ಬೆಳೆಯುವಂತ ಒಂದು ಕೋಣೆಯಲ್ಲಿ ನೀವು ರ್ಯಾಕ್ ನಲ್ಲಿ ಇಟ್ಟಿರ್ತೀರಲ್ಲ, ಇಲ್ಲಿ ತೇವಾಂಶ ಮತ್ತು ಉಷ್ಣಾಂಶವನ್ನ ಹೇಗೆ ಕಾಪಾಡಬೇಕು, ಎಷ್ಟು ಇರಬೇಕು?
0: ಅದು ಸರ್, ನಾವು ಬೇಸಿಗೆಗಾಲದಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರ್ತದಲ್ಲ, ಅದಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಟೆಂಪ್ರೇಚರ್ ಇಂದ ಹಚ್ಚಬೇಕು. ಅದು ನಾವು ಆ ತರದ ಇನ್ನು ಹಚ್ತಾ ಇಲ್ಲ ನಾವು ಅಷ್ಟು. ಈಗ ಮುಂದೆ ಇಲ್ಲಿ 40-50 ಇರ್ತದೆ ಸರ್ ಬೇಸಿಗೆಗಾಲದಲ್ಲಿ. ಹಂಗಾಗಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಬ್ಯಾಗ್ ಕಟ್ಟದ ನಂತರ ಕೆಳಗಡೆ ಗೋಣಿ ಹಸಿ ಮಾಡಿ ಗೋಣಿ ಹಾಕ್ತೇವೆ. ಕಡೆಗೆ ಅಲ್ಲಲ್ಲೇ ಬ್ಯಾಗ್ ಕಟ್ಟಿಟ್ಟಲ್ಲೇ ಬಕೆಟ್ ಅಲ್ಲಿ ಫುಲ್ ನೀರು ತುಂಬಿ ಇಡ್ತಾ ಇದ್ದೇವೆ. ಮತ್ತೆ ಕಿಡಕಿ ಹೀಗೆ ವಿಂಡೋ ಓಪನ್ ಇಟ್ಟು ಒಂದು ಗೋಣಿನ ಹಸಿ ಮಾಡಿ ಅದಕ್ಕೆ ಹಾಕ್ತಾ ಇದ್ದೇವೆ. ಅಂದ್ರೆ ಹೊರಗಡೆಯಿಂದ ಗಾಳಿ ಬಂದದ್ದು ಆ ಗೋಣಿಯಿಂದ ತಂಡ ಗಾಳಿ ಪಾಸ್ ಆಗ್ತದೆ. ಹಂಗಾಗಿ ಆ ತರ ನಾವು ಇದು ಮಾಡಿಬಿಟ್ಟು
1: ಥಂಡಿ ಗಾಳಿ ಬಂದಾಗ ಇದರಲ್ಲಿ ಶಿಲೀಂಧ್ರ ಬೇರೆ ಶಿಲೀಂಧ್ರಗಳೆಲ್ಲ ಬರುದಿಲ್ವಾ?
0: ಇಲ್ಲ ಸರ್, ಅದಕ್ಕೆ ನಾವು ವಿಂಡೋಕ್ಕೆ ಮೆಸ್ ಹೊಡೆದಿರ್ತೇವೆ. ಅದು ಮತ್ತೊಂದು ಇದು ಸಿಗುತ್ತೆ ಸರ್ ಪ್ಯಾಕ್, ಅದ್ರದ್ದು ಹೆಸರು ಏನೋ ಇದೆ, ಅದನ್ನ ನಾವು ತೂಗಾಕ್ಬಿಟ್ಟಿರ್ತೇವೆ. ಆಕೆ ವಿಂಡೋದಿಂದ ಏನಾದ್ರೂ ಕ್ರಿಮಿ ಕೀಟ ಪಾಸ್ ಆದ್ರೆ ಅದಕ್ಕೆ ಅಂಟ್ಕೋಬಿಡ್ತದೆ, ಹೊರಗಡೆ ಮತ್ತೆ ಈ ಕಡೆ ಬರುದಿಲ್ಲ. ಅದಕ್ಕೆ ತೂಗಾಕಿಟ್ಟಿದ್ದೇವೆ ನಾವು, ಕಾಣುತ್ತೆ ಅದು ಕ್ರಿಮಿ ಅದಕ್ಕೆ ಅಂಟ್ಕೊಂಡಿದ್ದೆ ಸರ್.
1: ವಿದ್ಯೆ ಅವರಿಗೆ ಹೇಳಿ, ಈಗ ಒಂದು ಸಾರಿ ಈ ತೊಟ್ಟೆಯಲ್ಲಿ ನೀವು ಈ ಅಣಬೆ ಬೀಜ ಹಾಕಿ ಇದನ್ನೆಲ್ಲ ಇಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ, 20-21 ದಿವಸ ಆದ್ಮೇಲೆ ಅದು ಹೊರಗಡೆ ಬರ್ತದೆ, ಅಣಬೆ ಬರ್ತದೆ. ಈ ಅಣಬೆ ಹೇಗಿರ್ತದೆ ಮತ್ತೆ ಅದನ್ನ ಕೊಯ್ಯುವುದು ಹೇಗೆ, ಯಾವ ಹಂತದಲ್ಲಿ ಕೊಯ್ಯಬೇಕು, ಈ ಬಗ್ಗೆ ಹೇಳಿ.
2: ಅಣಬೆ ಸ್ಟಾರ್ಟಿಂಗ್ ಕಪ್ಪು ಕಲರ್ ಅಲ್ಲೇ ಬರುತ್ತೆ ಚಿಪ್ಪಣಬೆ, ನಂತರ ಅದು ಸೆಕೆಂಡ್ ಡೇ ಸ್ವಲ್ಪ ದೊಡ್ಡಾಗುತ್ತೆ, ಥರ್ಡ್ ಡೇಗೆ ಕೊಯ್ಲೇಬೇಕಾಗುತ್ತೆ. ಅದು ಫುಲ್ ವೈಟ್ ಆಗುತ್ತೆ, ಅದು ವೈಟ್ ಆಗಿ ಅರಳುತ್ತೆ. ಅದು
1: ಕಪ್ಪು ಬಿಳುಪು ಚಿತ್ರ,
2: ಕಪ್ಪು ಸ್ಟಾರ್ಟಿಂಗ್ ಬ್ಲ್ಯಾಕ್ ಕಲರ್ ಅಲ್ಲೇ ಅದು ಹೊರಗಡೆ ಬರೋದು. ನಂತರ ಮೂರನೇ ದಿನ ಫುಲ್ ವೈಟ್ ಆಗಿ ಮೂರನೇ ದಿನ ಅದನ್ನ ಕೀಳಲೇಬೇಕು, ಇಲ್ಲಾದ್ರೆ ನಾಲ್ಕನೇ ದಿನಕ್ಕೆ ಆ ಅಣಬೆಯಿಂದ ವೈಟ್ ಕಲರ್ ಹೊಗೆ ಬರ್ತಾ ಇರುತ್ತೆ ಬೀಜದ್ದು, ಅದ್ರ ಸಲುವಾಗಿ ಬಿಡಬಾರ್ದು. ಮತ್ತೆ ಹುಳ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ, ಹಾಗಾಗಿ ಮೂರನೇ ದಿನಕ್ಕೆ ಕಿತ್ತು ಬಿಡ್ಬೇಕದು.
1: ಈಗ ಒಂದು ಸರಿ ಅದನ್ನ ಕೈಯಿಂದಲೇ ಕೀಳ್ಬೇಕು ಅಂತ ಹೇಳ್ತಾರೆ, ಚಾಕುವನ್ನು ಅಥವಾ ಚೂರಿಯನ್ನು ಉಪಯೋಗಿಸಬಾರ್ದು ಅಂತ, ಯಾಕೆ? ಅದು
2: ಅದಕ್ಕೆ ನೆಕ್ಸ್ಟ್ ಬೆಳೆಯೋ ಅಣಬೆ ತಳಿಗೆ ಪೆಟ್ಟಾಗಬಾರ್ದು ಅನ್ನೋ ಸಲುವಾಗಿ ಕೈಯಿಂದನೇ ಹಿಂಗ್ ಮುರಿದು ತೆಗಿಬೇಕು.
1: ಈಗ ಅಣಬೆಯನ್ನ ಕೈಯಿಂದ ತೆಗೆದ ನಂತರ ಮುಂದೆ ಅದನ್ನ ಸಂಗ್ರಹಿಸುವಂತಹದ್ದು ಅಥವಾ ಅದರ ಉಪಯೋಗ ಮಾಡುವಂತದ್ದು ಫ್ರಿಡ್ಜ್ ಅಲ್ಲಿ ಇಡಬಹುದು ಅಥವಾ ಅದೇ ದಿವಸ ಉಪಯೋಗಿಸಬೇಕಾ, ಹೇಗೆ?
2: ಅದೇ ದಿನ ಉಪಯೋಗಿಸಿದ

0: ಒಳ್ಳೇದು, ಫ್ರಿಜ್ ಅಲ್ಲಿ ಇಟ್ಟರು ಒಂದೇ ದಿನ ಇಡಕ್ ಸಾಧ್ಯ, ಅದು ಹೆಚ್ಚಿಗೆ ದಿನ ಇಡಕ್ ಆಗಲ್ಲ. ಬಟನ್ ಮಶ್ರೂಮ್ ಇಡ್ಬೋದು, ಆಯಿಸ್ಟರ್ ಮಶ್ರೂಮ್ ಇಡಕ್ ಆಗೋದಿಲ್ಲ. ಬೇಗ ಆ ದಿನ ತೆಗೆದು ಸೇಲ್ ಮಾಡ್ಬಿಡ್ತೆ ನಾವು, ಹೆಚ್ಚಿಗೆ ಇಡೋದಿಲ್ಲ, ಫ್ರಿಜ್ ಅಲ್ಲೆಲ್ಲ ಇಟ್ಟು ಕೊಡೋದಿಲ್ಲ, ಫ್ರೆಶ್ ಆಗಿ ವ್ಯಾಪಾರ ಮಾಡೋದು.
1: ಈಗ ಒಂದು ತೊಟ್ಟೆಯಿಂದ ನೀವು ಒಂದು ಸಾರಿ ಕೊಯ್ದಿದ್ರಿ, ಮತ್ತೆ ಎಷ್ಟು ಸಾರಿ ಬರ್ತಾ ಹೋಗ್ತದೆ ಈಗ ಅಣಬೆಗಳು?
0: ಅದು ಮೂರು ತಳಿ ಬರುತ್ತೆ, ಒಂದ್ ಸಲ ಕಿತ್ತಾದ್ಮೇಲೆ ಒಂದ್ ವಾರದ ನಂತರ ಒಂದ್ ತಳಿ, ಮತ್ತೊಂದ್ ವಾರದ ನಂತರ ಮತ್ತೊಂದ್ ತಳಿ ಬರುತ್ತೆ. ಮೂರ್ ಫಸಲು, ಫಸ್ಟ್ ತಳಿ ಹೆಚ್ಚಿಗೆ, ಸೆಕೆಂಡ್ ತಳಿ ಸ್ವಲ್ಪ ಕಡಿಮೆ, ಮೂರನೇ ತಳಿ ಇನ್ನೊಂದ್ ಸ್ವಲ್ಪ ಕಡಿಮೆ.
1: ಮೂರು ಆದ್ಮೇಲೆ ಮುಗೀತು?
0: ಮೂರು ಆದ್ಮೇಲೆ ಮುಗೀತು.
1: ಆ ಬೈ ಹುಲ್ಲನ್ನ ಮತ್ತೆ ಉಪಯೋಗಿಸಬಹುದಾ ಎರಡನೇ ಬಾರಿ?
0: ಇಲ್ಲ ಸರ್, ಅದು ಗೊಬ್ಬರಕ್ಕೆ ಉಪಯೋಗಿಸ್ಬೋದು. ಗೊಬ್ಬರ ತಿಪ್ಪೆಯಲ್ಲಿ ಹಾಕಿ ಅದ್ರ ಮೇಲೆ ಮತ್ತೊಂದು ಲೇಯರ್ ಸಗಣಿ, ಮತ್ತೆ ಅಣಬೆದು ಹೊಟ್ಟು ಹಾಕಿ ಮತ್ತೊಂದು ಲೇಯರ್ ಸಗಣಿ ಹಾಕಿ ಗೊಬ್ಬರ ಮಾಡಿ ಒಳ್ಳೆ ಗೊಬ್ಬರ ಮಾಡ್ಬೋದು ಅದರಿಂದ.
1: ಸ್ನೇಹ ಅವರಿಗೆ ಹೇಳಿ, ಒಂದು ಸರಿ ನೀವು ಅಣಬೆಯನ್ನ ಮಾರಾಟ ಮಾಡಿದ್ರೆ ಖರ್ಚು ವೆಚ್ಚಗಳೆಲ್ಲ ಹೇಗೆ, ಎಷ್ಟು ಖರ್ಚು ಬರುತ್ತದೆ, ಮಾರಾಟ ಮಾಡಿದ್ರೆ ಎಷ್ಟು ಲಾಭ ಬರುತ್ತದೆ, ಈ ಬಗ್ಗೆ?
2: ನಾವು ಕೆಜಿಗೆ 200 ರೂಪಾಯಿ ಅಂತ ನಾವೀಗ ಮಾರಾಟ ಮಾಡ್ತಾ ಇದ್ದೀವಿ.
1: ಕೆಜಿ ಆಗ್ಬೇಕಿದ್ರೆ ಸುಮಾರು ಬೇಕಲ್ಲ?
2: ಹೌದು, 200 ರೂಪಾಯಿ ಅಷ್ಟೇ. ಅಂದ್ರೆ ಫಸ್ಟ್ಗೆ ನಾವು ಒಂದ್ ಸ್ವಲ್ಪ ಇದ್ ಮಾಡಿದ್ರೆ ಗಿರಾಕಿಗಳು ಬರ್ತಾವಲ್ಲ, ಅದಕ್ಕೋಸ್ಕರ ನಾವು 200 ರೂಪಾಯಿ ಇಲ್ಲ ಅಂದ್ರೆ ಜಾಸ್ತಿ ಉಂಟು ಮಾರ್ಕೆಟ್ ಅಲ್ಲಿ. 200 ರೂಪಾಯಿ ಅಷ್ಟೇ ನಾವು ಕೆಜಿ ಮಾರ್ತಾ ಇದೀವಿ. ಖರ್ಚು ಅಂದ್ರೆ ನಮ್ಗೆ ನಾವು ಫಸ್ಟ್ಗೆ ಸ್ವಲ್ಪ ದುಡ್ಡು ಹಾಕಿ ಬೀಜ ತರಿಸೋದು, ಹೊಟ್ಟು ತರಿಸೋದು, ಅದೆಲ್ಲ ಮಾಡಿ ಮೂರು ಜನನು ಸೇರ್ ಮಾಡ್ಕೊಂಡು ಮಾಡಿದ್ವಿ ಫಸ್ಟ್ಗೆ.
1: ಎಷ್ಟು ಬೆಳೆದ್ರಿ ಅವಾಗ?
2: ಫಸ್ಟ್ಗೆ ನಮ್ಗೆ ಒಂದು 15 ಕೆಜಿ ಹಂಗ ಬಂತು, 15 ಕೆಜಿ ಹಂಗ ಬಂತು.
1: ಒಂದೇ ಕೊಯ್ಲಿಗೆ ಅಷ್ಟು ಬಂತ?
2: ಹಾ ಹೌದೌದು, ಒಂದೇ ಕೊಯ್ಲಿಗೆ ಅಷ್ಟು ಬಂತು. ಸೇಲು ಹಂಗೆ ಆಯ್ತು, ಚಲೋ ಆಯ್ತು. ಆಮೇಲೆ ಅದರಿಂದಾನೆ ಆ ಅಮೌಂಟ್ ಇಂದಾನೆ ಮತ್ತೆ ನಾವು ಹೊಟ್ಟೆ ತರಿಸಿ ಮತ್ತೆ ಬೀಜ ತರಿಸಿ.
1: ಎಷ್ಟು ಕೊಟ್ಟೆ ಮಾಡಿದ್ರಿ ಅದರಲ್ಲಿ?
2: ಕೊಟ್ಟೆ 109 ಕೊಟ್ಟೆ ಮಾಡಿದ್ವಿ ಫಸ್ಟ್ಗೆ. ಆ 9 ಕೊಟ್ಟೆಯಲ್ಲಿ ಆವಾಗ ಬಿಸಿಲು ಜಾಸ್ತಿ ಇತ್ತಲ್ಲ ಸರ್, ಅದರಲ್ಲಿ ಒಂದು ಸ್ವಲ್ಪ ಹಾಳಾಯ್ತು, ಒಂದು 50 ಅಷ್ಟು ಬ್ಯಾಗ್ ಹಾಳಾಯ್ತು ಕಪ್ಪಾಗಿ. ಅದನ್ನ ಹೊತ್ತಾಕಿ ಬಾಕಿ ಇದರಲ್ಲಿ ಒಂದು ಸ್ವಲ್ಪ ಚಲೋ ಆಯ್ತು, ಚಲೋ ಬಂತು.
1: ಪುಷ್ಪ ಅವರೇ ಹೇಳಿದ್ರಿ, ಈಗ ರ್ಯಾಕ್ನಲ್ಲಿ ಬೆಳೆಯುವಂಥದ್ದು ಅಥವಾ ದಾರದಿಂದ ನೇತಾಕ್ತಾರಲ್ಲ, ಅದು ಬೆಳೆಯೋದಕ್ಕೆ ಏನು ವ್ಯತ್ಯಾಸ?
3: ಹಾಂ ಸರ್ ಹೇಳ್ತೆ, ಅದು ರ್ಯಾಕಲ್ಲಿ ಯಾಕೆ ಬೆಳಿಬೇಕು ಅಂದರೆ, ಈಗ ಕಬ್ಬಿಣದ ರ್ಯಾಕಲ್ಲಿ ಬೆಳಿಲೇಬಾರ್ದು, ಯಾಕಂದರೆ ಅದು ಜಂಗ್ ಬರ್ತದೆ, ಅದಕ್ಕೆ ಯಾ ಬಾಂಬು ಗಳ ಇರೋದು, ಬಿದಿರಿನ ಗಳ, ಬಿದಿರಿನ ಗಳನ್ನೇ ಅದರಲ್ಲೇ ಬೆಳೆದ್ರೆ ಒಳ್ಳೆಯದು, ಯಾಕಂದರೆ ಅದು ಜಂಗ್ ಬರಲ್ಲ, ಏನೂ ಇಲ್ಲ, ಅದಕ್ಕೆ ಫಸ್ಟು ಡೆಟಾಲ್ ಎಲ್ಲ ಹಾಕ್ಕೊಂಡು. ಇಲ್ಲ ಇಲ್ಲ ಇಲ್ಲ, ಏನು ಬರಲ್ಲ, ಅದು ಫಸ್ಟಿಗೆ ಡೆಟಾಲ್ ಹಾಕಿ ನಾವು ಇದು ಮಾಡ್ಕೊಂಡು ರ್ಯಾಕ್ ಕಟ್ಕೋಬೇಕು ಬಾಂಬುಗಳದಲ್ಲೇ. ಅಂದರೆ ಹಿಂಗೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಮೂರು ಬಾಂಬುಗಳ ಹಾಕಿ ಹಿಂಗೆ ನಾವು ಕಟ್ಟಿ ಇಡಬೇಕು, ಯಾಕೆಂದರೆ ಕೆಳಗಡೆನೂ ನಾವು ಬೀಜ ಆಗಿರ್ತೇವಲ್ಲ, ಕೆಳಗಡೆನೂ ಬರುತ್ತೆ ಅಣಬೆ, ಹಂಗಾಗಿ ನಾವು ಬಾಂಬುಗಳದಲ್ಲೇ ಬೆಳೆಯೋದು ಒಳ್ಳೆಯದು. ಮತ್ತು ಈಗ ಹ್ಯಾಂಗಿಂಗ್ ಮಾಡೋದು, ಹ್ಯಾಂಗಿಂಗ್ ಮಾಡೋದ್ರಿಂದನೂ ಲಾಭ ಉಂಟು, ಪ್ಲಾಸ್ಟಿಕ್ ದಾರದಿಂದ ಹ್ಯಾಂಗಿಂಗ್ ಮಾಡೋದ್ರಿಂದನೂ ಲಾಭ ಉಂಟು. ನಾವು ಹ್ಯಾಂಗಿಂಗು ಮಾಡಿದ್ದೀವಿ ಸರ್, ಯಾಕಂದರೆ ಅದು ಕೆಳಗಿಂದನೂ ಅಣಬೆ ಬರ್ತದೆ, ಸೈಡಿಗಿಂದ ಫುಲ್ ನೀರು ಸ್ಪ್ರೇ ಮಾಡಲಿಕ್ಕೆಲ್ಲ ನಮಗೆ ಚಲೋ ಆಗ್ತದೆ. ನಾವು ಹ್ಯಾಂಗಿಂಗ್ ಮಾಡೋದು ಮತ್ತು ಬಾಂಬುಗಳದಲ್ಲೂ ಮಾಡ್ತಾ ಇದ್ದೇವೆ, ಆದರೆ ನಮಗೆ ಅದರಿಂದ ಫುಲ್ ಖುಷಿ ಉಂಟು ಸರ್.
1: ವಿದ್ಯೆ ಅವರು ಹೇಳಿಗ, ನೀವು ಏನೋ ಪ್ರಯತ್ನ ಪಟ್ರಿ, ಆದರೆ ಎಷ್ಟೋ ಸರಿ ಯಶಸ್ವಿ ಆಗೋದಿಲ್ಲ, ಯಶಸ್ವಿ ಆಗದೇ ಇರೋದಕ್ಕೆ ಕಾರಣ ಏನು ಅಂತ?
0: ಯಶಸ್ವಿ ಆಗೋದಕ್ಕೆ ಕಾರಣ ಏನು ಅಂದರೆ, ನಾವು ಮಾಡ್ತಾ ಇರೋದು ಕ್ಲೀನ್ ಆಗಿ ಮಾಡಬೇಕು, ಸ್ಯಾನಿಟೈಸರ್ ಯೂಸ್ ಹೆಚ್ಚಿಗೆ ಮಾಡಬೇಕು, ಕೈ ವಾಶ್ ಮಾಡಬೇಕಾದ್ರೆ, ಆಮೇಲೆ ರೂಮ್ ಒಳಗಡೆ ಹೋಗ್ಬೇಕಾದ್ರೆ ಜಾಸ್ತಿ ಮಾತಾಡಬಾರ್ದು. ನಾವು ಮಾತಾಡಿದ್ದು ಮೊಬೈಲ್ ಒಯ್ಬೋದು, ಒಂದು ಸೈಡ್ ದೂರ ಇಡ್ಬೋದು, ಅದ್ ನಾವು ಮಾತಾಡಿದ್ದು ಬಾಯಿದ್ದು ಎಲ್ಲ ಎಲ್ಲ ಬೀಳ್ಬೋದು. ಕ್ಲೀನ್ ಬಹಳ ಮೇಂಟೈನ್ ಮಾಡ್ಬೇಕಾಗುತ್ತೆ, ಸ್ಯಾನಿಟೈಸರ್ ಹಾಕಿ ಅಣಬೆ ಕೀಳ್ಬೇಕು. ಕ್ಲೀನ್ ಮೇಂಟೈನ್ ಮಾಡಿದ್ರೆ ಖರ್ಚಿಂದು ಏನು ಲಾಸ್ ಆಗಲ್ಲ, ಆದಷ್ಟು ಕ್ಲೀನ್ ಮೇಂಟೈನ್ ಮಾಡಬೇಕು.
1: ಆಮೇಲೆ ಸ್ನೇಹವರು ಹೇಳಿಗ, ಮನೆಯಲ್ಲೇ ಒಂದು ರೂಮ್ನಲ್ಲಿ ಹೀಗೆ ಮಾಡ್ಬೋದು ಅಥವಾ ಇದಕ್ಕೆ ಪ್ರತ್ಯೇಕವಾದಂತಹ ಒಂದು ಕೋಣೆ ಬೇಕಾಗ್ತದೆ?
2: ಮನೆಯಲ್ಲೇ ರೂಮ್ ಪ್ರತ್ಯೇಕ ಅಂದರೆ, ಆ ರೂಮಲ್ಲಿ ಯಾರು ಹೆಚ್ಚು ಓಡಾಡಬಾರ್ದು, ಅಂದರೆ ಕಾಲಿನ ಧೂಳು ಗೀಳು ಎಲ್ಲ ಹೋಗಬಾರ್ದು, ಇದು ಮಾಡಬಾರ್ದು, ಹಾಕೋಬಾರ್ದು. ಈಗ ನಾವು ನಮ್ಮ ಮನೆಯಲ್ಲೇ ಮಾಡ್ತಾ ಇರೋದು, ಮೇಲೆ ಹಾಲ್ ಉಂಟು, ದೊಡ್ಡದು ಹಾಲ್ ಉಂಟು, ಸಪ್ರೇಟ್ ಒಂದು ರೂಮ್ ಉಂಟು, ಹಿಂಗಾಗಿ ನಾವು ಅಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀವಿ, ಕ್ಲೀನ್ ಮಾಡಿಕೊಂಡು ಅಲ್ಲೇ ಇದು ಮಾಡ್ತೇವೆ, ಅಂದರೆ ಮೇಲೆ ಯಾರು ಹೋಗೋದಿಲ್ಲ.
1: ಆಮೇಲೆ ಪುಷ್ಪ ಅವರು ಹೇಳಿ, ಈಗ ವರ್ಷದ ಎಲ್ಲ ತಿಂಗಳಲ್ಲಿಯೂ ಕೂಡ ಈ ಅಣಬೆಯನ್ನು ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ, ಆದರೆ ಬೇಸಿಗೆಯಲ್ಲಿ ಬೆಳೆಯುವಾಗ ಏನು ಸಮಸ್ಯೆ ಬರ್ತದೆ, ಮಳೆಗಾಲದಲ್ಲಿ ಬೆಳೆದ್ರೆ ಏನು ಸಮಸ್ಯೆ ಬರ್ತದೆ?
3: ಹಾಂ ಸರ್, ಅದು ಬೇಸಿಗೆಗಾಲದಲ್ಲಿ ಜಾಸ್ತಿ ಬೆಳೆಯಲ್ಲ, ಯಾಕೆ ಅಂದರೆ ಅದು ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕಾಗ್ತದೆ, ತುಂಬ ಬಿಸಿಲಿದ್ರೆ ಅದು ಕಂಟಾಮಿನೇಷನ್ ಆಗ್ತದೆ, ಟೆಂಪ್ರೇಚರ್ ನಮಗೆ ಇದು ಮಾಡಲಿಕ್ಕೆ ಆಗಲ್ಲ. ಮಳೆಗಾಲದಲ್ಲಿ ಜಾಸ್ತಿ ಅಣಬೆ ಬರೋದು, ಅದಕ್ಕೆ ತಂಪು ವಾತಾವರಣ ಇದ್ದರೆ ತುಂಬ ಅಣಬೆ ಬರ್ತದೆ ಸರ್, ಹಾಗಾಗಿ ಮಳೆಗಾಲದಲ್ಲೇ ಜಾಸ್ತಿ ಬೆಳೆಯೋದು. ಆದ್ರೆ ನಾವು ಬೇಸಿಗೆಗಾಲದಲ್ಲೂ ಬೆಳೆದಿದ್ದೀವಿ, ಬೇಸಿಗೆಗಾಲದಲ್ಲೂ ತುಂಬಾ ಬೆಳೆದಿದ್ದೇವೆ, ನಾವೊಂದು 50 ಕೆಜಿವರೆಗೂ ಬೆಳೆದಿದ್ದೀವಿ ನೋಡಿ ಸರ್ ಬೇಸಿಗೆಗಾಲದಲ್ಲಿ.

0: ಈಗ ಮಳೆಗಾಲದಲ್ಲಿ ನೋಡಬೇಕು, ಈಗ ಬ್ಯಾಗ್ ಕಟ್ಟಿಟ್ಟಿದ್ದೇವೆ, ಐವತ್ತು ನಾವು ಒಂದ್ಸಲ 100 ಬ್ಯಾಗ್ ಕಟ್ಟಿದ್ವಿ, 50 ಬ್ಯಾಗ್ ಸ್ವಲ್ಪ ಕಂಟಾಮಿನೇಷನ್ ಆಯಿತು. ಅದು ಯಾಕಾಯಿತು ಏನಾಯಿತು ಅಂತ ನಾವು ನೆಕ್ಸ್ಟ್ ಟೈಮ್ ವಿಚಾರ ಮಾಡಿದವಾಗ ಅದು ನಮ್ಮದೇ ಮಿಸ್ಟೇಕ್ ಆಗಿತ್ತು. ಒಂದೊಂದ್ಸಲ ಬೇಯಿಸೋದ್ರಲ್ಲೂ ಆ ಮಿಸ್ಟೇಕ್ ಆಗಿದೆ, ಹಂಗಾಗಿ ಕಂಟಾಮಿನೇಷನ್ ಆಯಿತು. ಕಟ್ಟೋದ್ರಲ್ಲಿ ಬ್ಯಾಗ್ ಕಟ್ಟೋದ್ರಲ್ಲೂ ಲೂಸ್ ಆಗಬಾರ್ದು, ಕರೆಕ್ಟ್ ಟೈಟ್ ಮಾಡಿ ಕಟ್ಟಿ ರಪ್ಪರ್ ಬ್ಯಾಂಡ ಹೊಡಿಬೇಕು, ಇಂಥದ್ದೆಲ್ಲ ಸ್ವಲ್ಪ ಮಿಸ್ಟೇಕ್ ಆಗಿ ಒಂದು 50 ಬ್ಯಾಗ್ ಹಾಳಾಯಿತು ಅನ್ನೋದು ನಮಗೆ ಗಮನಕ್ಕೆ ಬಂತು. ಹಾಗಾಗಿ ಹೆಚ್ಚು ಬೆಳಿಬೇಕು ಅಂದರೆ ಮಳೆಗಾಲನೇ ಅದಕ್ಕೆ ಸೂಕ್ತ ಕಾಲ.
1: ವಿದ್ಯೆಯವರು ಹೇಳಿಗ ಮಹಿಳೆಯರೆಲ್ಲ ಸೇರಿಕೊಂಡು ಇಂಥ ಒಂದು ಸ್ವಉದ್ಯೋಗವನ್ನು ಮಾಡಬೇಕು ಅಂತ ನೀವು ಯೋಜನೆ ಮಾಡಿಕೊಂಡ್ರಿ, ಅನುಷ್ಠಾನ ಮಾಡಿದ್ರಿ, ಮನೆಯವರ ಪ್ರೋತ್ಸಾಹ ಎಲ್ಲ ಬೇಕಲ್ಲ ಸಾಕಷ್ಟು?
2: ಮನೆಯವರಿಂದ ಪ್ರೋತ್ಸಾಹ ನಮಗೆಲ್ಲ ಸಿಕ್ತು. ಮನೆಯಲ್ಲಿ ಖಾಲಿ ಇರೋದ್ರಿಂದ ನಮಗೂ ಒಂದು ಟೈಮ್ ಪಾಸ್ ಆಗಬೇಕು, ಏನೋ ಎಲ್ಲ 4 ಜನ ಜೊತೆ ಬರ್ತಾರೆ, ನಮಗೆ ಹೊರಗಡೆದೇನೋ ವಿಷಯ ತಿಳ್ಕೊಬೋದು ನಾವು. ಹಾಗಾಗಿ ಮನೆಯವರಿಂದ ಪ್ರೋತ್ಸಾಹ ಸಿಕ್ತು, ಏನಾದ್ರು ಬೇಕಾದ್ರೆ ಅವರೇ ತಂದು ಕೊಡ್ತಾರೆ, ನಮಗೆ ಹೆಲ್ಪ್ ಮಾಡ್ತಾರೆ.
1: ಆಮೇಲೆ ಈಗ ಮಾರುಕಟ್ಟೆ ಅನುಭವದ ಬಗ್ಗೆ ಹೇಳಿ, ನೀವು ಮಾರಾಟ ಮಾಡಬೇಕಿದ್ರೆ ಜನರಿಗೆ ಯಾವ ರೀತಿ ಅವರನ್ನು ಒಪ್ಪಿಸ್ತೀರಿ ಅಂತ?
2: ಸ್ಟಾರ್ಟಿಂಗ್ ಅವರು ಇಲ್ಲೆಲ್ಲ ಬಟನ್ ಮಶ್ರೂಮ್ ಯೂಸ್ ಮಾಡೋದ್ರಿಂದ ಸಿರ್ಸೆಯಲ್ಲಿ ಇದೇನು ಅರಳಿದ್ದು ಎಲ್ಲ ಹೇಳಿದರು ಸುಮಾರು ಜನ. ಆದರೂ ಒಂದ್ಸಲ ತಿನ್ನೋಡ್ರಿ ಅಂತ ಹೇಳಿ ನಾವು ಸ್ಟಾರ್ಟಿಂಗ್ ಹಾಗೆ ಕೊಟ್ವಿ ಸ್ವಲ್ಪ. ಅವ್ರು ತಿನ್ನೋಡಿ ನೆಕ್ಸ್ಟ್ ಟೈಮ್ ಬಂದು ನಮ್ಮ ಹತ್ರ ಕೊಡ್ರಿ ಅಂತ ಅವರೇ ತಗೊಳ್ತಾ ಇದ್ದಾರೆ. ಒಂದ್ಸಲ ತಿನ್ನೋವ್ರಿಗೂ ಮಾತ್ರ ಸ್ವಲ್ಪ ಹಿಂಜರಿತಾರೆ ಜನ. ಆಮೇಲೆ ತಿಂದ ತಕ್ಷಣ ಅದ್ರ ಟೇಸ್ಟ್ ನೋಡಿ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದದು. ಈಗೆಲ್ಲ ಸುಮಾರೆಲ್ಲ ಹೇಳ್ತಾ ಇದ್ದಾರೆ ಈ ಥರ ತಿಂದರೆ ಶುಗರು ಪೇಷಂಟ್ ಅವ್ರಿಗೆ ಒಳ್ಳೆಯದು, ಕ್ಯಾನ್ಸರ್ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ, ಆಮೇಲೆ ಮೂಲವ್ಯಾಧಿ ಇದು ತಿನ್ನೋದ್ರಿಂದ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳಿ ಈಗೆಲ್ಲ ತಗೊಳ್ತಾ ಇದ್ದಾರೆ. ಅವ್ರು ನಾವು ತಿಳಿಸಿ ಹೇಳಿ ತಗೊಳ್ತಾ ಇದ್ದಾರೆ.
1: ಸ್ನೇಹ ಅವರು ಹೇಳಿ, ಅಣಬೆಯಿಂದ ಏನೇನು ಸಾರು ಮಾಡಿದ್ರಿ?
3: ಅಣಬೆಯಿಂದ ನಾವು ಅಣಬೆ ಸುಕ್ಕ ಅಂತ ಮಾಡ್ತೇವೆ, ಆಮೇಲೆ ಅಣಬೆ ಸಾರು, ಆಮೇಲೆ ಅಣಬೆ ಫ್ರೈ ತವಾ ಫ್ರೈ, ಆಮೇಲೆ ಅಣಬೆ ಬಜ್ಜಿ, ಇದೆಲ್ಲ ಐಟಮ್ ಸುಮಾರು ಐಟಮ್. ಅದು ಇದು ಬಿರಿಯಾನಿನೂ ಮಾಡ್ಬೋದು. ಹೌದು, ಸುಮಾರು ಐಟಮ್ ಮಾಡ್ಬೋದು ಅದರಲ್ಲಿ.
1: ಮಾಡಿದ್ದನ್ನೆಲ್ಲ ಮನೆಯವರೇ ಖಾದ್ಯ ಅಂದ್ರೆ ತಿಂದು ಬಿಟ್ರ ಅಥವಾ ಮಾರಾಟ ಮಾಡಿದ್ರು?
3: ಅಲ್ಲ ಅಲ್ಲ, ಮಾರಾಟ ಮಾಡಿಲ್ಲ, ನಮ್ಮ ರಿಲೇಷನ್ ಅವರು ಒಂದು ಸ್ವಲ್ಪ ಕೇಳಿ ಇಸ್ಕೊಂಡು ಹೋಗಿದ್ದಾರೆ. ಹಾ, ಎಲ್ಲ ಕೇಳಿ ಇಸ್ಕೊಂಡು ಹೋಗಿದ್ದಾರೆ, ಬಿರಿಯಾನಿ ಮಾಡಿದ್ದು, ಫ್ರೈ ಮಾಡಿದ್ದು. ಆಮೇಲೆ ನಾವು ಇಲ್ಲಿ ಕೆವಿಕೆನಲ್ಲೂ ಕೂಡ ನಮಗೆ ಇದಿಟ್ಟಿದ್ರು, ಹಾ, ವಸ್ತು ಪ್ರದರ್ಶನ ಇಟ್ಟಿದ್ರು. ಅವೆ ಅದೆಲ್ಲ ಐಟಮ್ ಮಾಡ್ಕೊಂಡ್ ಬಂದಿದ್ವಿ ನಾವು, ಪ್ರೈಸ್ ಎಲ್ಲ ಬಂತು.
1: ನೀವು ಹೇಳಿ.
0: ನಮ್ದು ಅನುಭವ ಅಂದ್ರೆ ಸರ್, ನಾವು ಬೆಳೆದಿದ್ದು ನಾವೇ ಮಾಡಕ್ಕೆ ಏನೋ ಒಂಥರ ಖುಷಿ. ಹಂಗಾಗಿ ನಾವು ಫಸ್ಟ್ ನಾವು 3 ಜನ ಏನು ಮಾಡಿದ್ವಿ ಫಸ್ಟ್ ಬಂದದ್ದು ಅದು ನೋಡಕ್ಕೆ ಒಂಥರ ಖುಷಿ ಸರ್. ಅದು ಫಸ್ಟ್ ಬಂದವಾಗ ಅಣಬೆ, ಅದು ಫೋಟೋ ತೆಕ್ಕೊಳ್ಳೋದು, ಅದ್ರ ಖುಷಿ ಹೇಳಕ್ಕಾಗಲ್ಲ. ಅಣಬೆ ಬೆಳೆದವಾಗ ಅದು ಖುಷಿ ಅನುಭವಿಸಿದವರಿಗೆ ಗೊತ್ತು, ಅಷ್ಟು ಚಂದ ಬರ್ತದೆ ಸರ್. ಅದು ನಾವು 3 ಜನ ತಗೊಂಡೋಗಿ ಫಸ್ಟ್ ನಾವು ಟೇಸ್ಟ್ ಮಾಡಿದ್ವಿ ಮನೆಯವರಿಗೆಲ್ಲ ಕೊಟ್ವಿ. ಅವರೆಲ್ಲ ಮಕ್ಕಳು ಎಲ್ಲ ಚಲೋ ಖುಷಿಯಾಗಿ ತಿಂದ್ರು. ಕಡೆಗೆ ನಾವು ಮತ್ತೀಗ ನಮಗೆ ಮಾಡೋಕ್ಕೆ ಸಿಗ್ತಾ ಇಲ್ಲ, ಯಾಕಂದ್ರೆ ಬೇರೆಯವರೇ ಒಂದ್ಸಲ ಒಯ್ದವರೇ ತಗೊಂಡೋಗಿ ತಿಂತಿದ್ದಾರೆ. ನಮಗೀಗ ನಮಗೂ ಮಾಡಬೇಕು ಅಂತ ಆಸೆ, ಆದರೆ ಗಿರಾಕಿ ತಗೊಂಡೋಗ್ತಿದ್ದಾರಲ್ಲ, ಹಾಗಾಗಿ ನಾವು ಅವರಿಗೆ ಕೊಡ್ತಾ ಇದ್ದೇವೆ.
1: ಈಗ ನೀವು ಮಾಡ್ತಾ ಇರುವಂತಹ ಒಂದು ವಿಧಾನದಲ್ಲಿ ಯಾವ ರೀತಿ ಒಂದು ಸುಧಾರಣೆ ಬೇಕು ಅಥವಾ ಒಂದು ಬದಲಾವಣೆ ಬೇಕು ಅಂತ ಅನಿಸ್ತದೆ ನಿಮಗೆ?
3: ಬದಲಾವಣೆ ಅಂದ್ರೆ
1: ಇನ್ನೇನಾದ್ರೂ ಸುಧಾರಣೆ ಮಾಡ್ಲಿಕ್ಕೆ ಅವಕಾಶ ಉಂಟಾ?
3: ಮಾಡ್ಕೋಬೇಕು. ನಾವು ಯಾವ ರೀತಿ
1: ಯಾವ ಸ್ಟೇಜ್ ಅಲ್ಲಿ ನಿಮಗೆ ಬದಲಾವಣೆ ಬೇಕು?
3: ಯಾವ ಸ್ಟೇಜಲ್ಲಿ ಅಂದರೆ ಅದು ರ್ಯಾಕ್ಸ್ ಗಿಕ್ಸ್ ಎಲ್ಲ ಒಂದ್ಸರಿ ಕರೆಕ್ಟಾಗಿ ಇದು ಮಾಡಬೇಕು, ಅಂದರೆ ರೂಮ್ ಒಳಗಡೆ ಇಲ್ಲ ಹ್ಯಾಂಗಿಂಗ್ ಇಂಗದ ಅದೆಲ್ಲ ಕರೆಕ್ಟಾಗಿ ಮಾಡ್ಕೊಳ್ಬೇಕು.
1: ಹ್ಯಾಂಗಿಂಗ್ ಮಾಡುವಂಥದ್ದು, ದಾರದಿಂದ ಹ್ಯಾಂಗಿಂಗ್ ಮಾಡುವಂಥದ್ದು ಮತ್ತು ಈ ರ್ಯಾಕನ್ನು ಮಾಡುವಂಥದ್ದು, ಏನು ವ್ಯತ್ಯಾಸ ಕಾಣ್ತದೆ ನಿಮಗೆ? ಯಾವುದು ಒಳ್ಳೇದು ಯಾವುದು ಸುಲಭ ಅಂತಂದ್ರೆ?
3: ಇದು ಹ್ಯಾಂಗಿಂಗ್ ಒಳ್ಳೇದು ಸರ್. ಹ್ಯಾಂಗಿಂಗ್ ಒಳ್ಳೇದಂದ್ರೆ ಒಂದ್ರ ಮೇಲೆ ಒಂದಿಟ್ಟು ಅಂದರೆ 4 ಲೇಯರಲ್ಲಿ ಇದು ಮಾಡ್ಬೋದು ನಾವು, ಇಡ್ಬೋದು. ಖರ್ಚು ಕಡಿಮೆ. ಈ ರ್ಯಾಕ್ ಅಂದರೆ ರ್ಯಾಕು ಬೇಕು ಅಂದ್ರೆ ಅದಿಲ್ಲಂದ್ರೆ ಇದು ಜಾಗ ಹ್ಯಾಂಗಿಂಗ್ ಅಲ್ಲಿ ಜಾಗ ಉಳಿತೈತಿ, ಜಾಗ ಸಿಗ್ತೈತಿ ನಮ್ಗೆ, ಮತ್ತು ಇದು ಮಾಡ್ಬೋದು. ಹ್ಯಾಂಗಿಂಗ್ ಒಳ್ಳೇದು.
1: ಇನ್ನಷ್ಟು ವಿಸ್ತಾರ ಮಾಡೋದಕ್ಕೆ ಎಷ್ಟು ಮಟ್ಟಿಗೆ ಅವಕಾಶ ಇದೆ
2: ಹೊರಗಡೆ ಮಾಡ್ಬೇಕಂತ ಹೇಳಿ? ನಾವೀಗ 2nd ಫ್ಲೋರ್ ಅಲ್ಲಿ ಮಾಡೋದ್ರಿಂದ ಮೆಟ್ಲು ಹತ್ತೋದು ಇಳಿಯೋದು ಸ್ವಲ್ಪ ತ್ರಾಸ ಆಗ್ಬೋದು. ಈಗ ನೆಕ್ಸ್ಟ್ ಹೆಚ್ಚಿಗೆ ಪ್ರಮಾಣದಲ್ಲಿ ಬೆಳಿಬೇಕು ಅಂತ ಹೇಳಿ ಹೊರಗಡೆ ಸೆಡ್ ರೆಡಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಹೊರಗಡೆ ಮಾಡಿ
1: ಈಗ ಹೊಸದಾಗಿ ಅಣಬೆ ಬೆಳೆಯುವುದಕ್ಕೆ ಯಾರಾದರೂ ಆಸಕ್ತಿ ಇದ್ದವರಿಗೆ ನಿಮ್ಮ ಒಂದು ಸಲಹೆ ಏನು?
0: ಹೊಸದಾಗಿ ಅಣಬೆ ಬೆಳೆಯವರಿಗೆ ನಾವು ಹೇಳ್ಕೊಡ್ತೀವಿ ಸರ್, ಹೆಲ್ಪ್ ಮಾಡ್ತೇವೆ. ಅದು ತುಂಬಾ ಈಸಿ ಉಂಟು, ಅದು ಕಷ್ಟಪಟ್ಟು ಬೆಳಿಬೇಕು, ಹೊರಗಡೆ ಹೋಗಿ ಬೆಳಿಬೇಕಂತದ್ದೇನು ಅಲ್ಲ. ನಾವು ಮನೆ ಕೆಲಸ ಮಾಡಿಕೊಂಡು ಸುಮ್ಮನೆ ಫ್ರೀ ಅವರಿವ್ರ ಜೊತೆಲಿ ಫೋನಲ್ಲಿ ಮಾತಾಡೋದನ್ನೇ ನಾವು 3 ಜನ ಮಾತಾಡಿಕೊಂಡು ಅಲ್ಲಿ ಆರಾಮಾಗಿ ಬೆಳಿಬೋದು, ಒಳ್ಳೆ ಉದ್ಯೋಗ ಅಂತ ನಾನು ಜನರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ.

0: ಆ ಬಹಳ ಸಂತೋಷ. ಪುಷ್ಪ, ಸ್ನೇಹ ಮತ್ತು ವಿದ್ಯಾ ತ್ರಿಮೂರ್ತಿಗಳು, ಮೂರು ಜನ ಸೇರಿಕೊಂಡು ಅಣಬೆ ಕೃಷಿಯನ್ನು ನೀವು ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ರಿ, ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರದಿಂದ ತರಬೇತಿಯನ್ನು ಪಡ್ಕೊಂಡು ಸ್ವ ಉದ್ಯೋಗವನ್ನು ಮಾಡ್ತಾ ಇದ್ರಿ. ನಿಮ್ಮ ಅನುಭವ ಇನ್ನೊಬ್ಬರಿಗೂ ಕೂಡ ಮಾರ್ಗದರ್ಶನ ಆಗ್ತದೆ ಅಂತ ಭಾವಿಸ್ತಾ ನಮ್ಮ ಮಾತುಕತೆಯನ್ನು ಮುಗಿಸೋಣ. ಧನ್ಯವಾದಗಳು, ನಮಸ್ಕಾರ.
1: ನಮಸ್ಕಾರ.
2: ನಮಸ್ತೆ.
1: ನಮಸ್ತೆ.
3: ಇದುವರೆಗೂ ಸ್ವ ಉದ್ಯೋಗವಾಗಿ ಅಣಬೆ ಕೃಷಿಯನ್ನ ಮಾಡ್ತಾ ಇರುವ ಸಿರಸಿಯ ಸ್ನೇಹ ಸುಧೀರ್ ನಾಯ್ಕ್, ಪುಷ್ಪಾ ಶ್ರೀಧರ್ ಶೆಟ್ಟಿ ಹಾಗೂ ವಿದ್ಯಾ ಷಣ್ಮುಗ ತಳವಾರ್ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದಿರಿ.

0: ಈಗ ಕೇಳಿ ಕೃಷಿ ಮಾಹಿತಿ.
1: ಮಣ್ಣು ಪರೀಕ್ಷೆಯನ್ನು ಯಾಕಾಗಿ ಮಾಡಬೇಕು? ಯಾವುದೇ ಬೆಳೆಯನ್ನು ಚೆನ್ನಾಗಿ ಬೆಳಿಬೇಕಿದ್ರೆ ಮಣ್ಣಿನಲ್ಲಿರುವ ಪೋಷಕಾಂಶಗಳ ಬಗ್ಗೆ ನಾವು ತಿಳ್ಕೊಳ್ಳುವಂತಹದ್ದು ಅತಿ ಮುಖ್ಯ. ಬೆಳೆಗಳಿಗೆ ಸಾಮಾನ್ಯವಾಗಿ 16 ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ದೊರೆಯಬೇಕಾದಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವಂಥದ್ದು ಮುಖ್ಯವಾದಂತಹ ವಿಷಯ. ಬೇರೆ ಬೇರೆ ಬೆಳೆಗಳಿಗೆ ಶಿಫಾರಸು ಮಾಡಿರುವಂತಹ ಗೊಬ್ಬರಗಳ ಪ್ರಮಾಣ ಒಂದೇ ರೀತಿ ಇರುವುದಿಲ್ಲ. ಮಣ್ಣಿನ ಫಲವತ್ತತೆಯ ಆಧಾರದ ಮೇಲೆ ಶಿಫಾರಸು ಮಾಡಿರುವಂತಹ ಪ್ರಮಾಣದಲ್ಲಿ ಎಷ್ಟು ಗೊಬ್ಬರವನ್ನು ಕೊಡಬೇಕು ಎನ್ನುವುದನ್ನು ತಿಳ್ಕೊಳ್ಳುವುದಕ್ಕೆ ಮಣ್ಣು ಪರೀಕ್ಷೆಯನ್ನು ಮಾಡಿಸುವಂತಹದ್ದು ಅತಿ ಅವಶ್ಯ. ಕೆಲವೊಂದು ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣಿನಲ್ಲಿ ದೊರೆಯುವುದರಿಂದ ಅಂತಹ ಪೋಷಕಾಂಶಗಳನ್ನು ಮತ್ತೆ ಭೂಮಿಗೆ ಸೇರಿಸುವುದರಿಂದ ಅವಶ್ಯಕತೆಗಳಿಗಿಂತ ಹೆಚ್ಚು ಗೊಬ್ಬರವನ್ನು ಹಾಕಿದಾಗ ಆಗ್ತದೆ. ಇದರಿಂದ ಪ್ರಯೋಜನವಾಗದೆ ಹಣವು ಕೂಡ ವ್ಯರ್ಥವಾಗ್ತದೆ. ಹಾಗಾಗಿ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ನಂತರ ರಾಸಾಯನಿಕ ಗೊಬ್ಬರ ಬಳಕೆ ಮಾಡುವಂತಹದ್ದು ಸೂಕ್ತ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಹುಳಿ ಮಣ್ಣು ಹಾಗೂ ಕ್ಷಾರ ಮಣ್ಣನ್ನು ಸರಿಪಡಿಸುವುದಕ್ಕೆ ಕೂಡ ಸಾಧ್ಯವಾಗ್ತದೆ. ಒಂದೇ ಸಾಗುವಳಿ ಪ್ರದೇಶದಿಂದ ನಿರಂತರವಾಗಿ ಬೆಳೆಯನ್ನು ಬೆಳೆಯುವುದರಿಂದ ಮಣ್ಣಿನಲ್ಲಿರುವಂತಹ ಪೋಷಕಾಂಶದ ಲಭ್ಯತೆ ಕ್ಷೀಣವಾಗ್ತಾ ಹೋಗ್ತದೆ. ಒಂದು ಬೆಳೆಯಿಂದ ಹೆಚ್ಚು ಉತ್ಪನ್ನ ಪಡೆಯುವುದು ಎಷ್ಟು ಮುಖ್ಯವೋ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವಂತಹದ್ದು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಮಣ್ಣಿನ ಫಲವತ್ತತೆ, ಇಳುವರಿ ಮತ್ತು ಆರ್ಥಿಕ ದೃಷ್ಟಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸುವುದಕ್ಕಿಂತ ಮೊದಲು ಮಣ್ಣು ಪರೀಕ್ಷೆಯನ್ನು ಮಾಡಿಸುವಂತಹದ್ದು ಅತಿ ಮುಖ್ಯ. ಇದರಿಂದ ಮಣ್ಣಿನ ರಸಸಾರ, ಲವಣಾಂಶ, ಸಾವಯವ ಇಂಗಾಲ, ದೊರೆಯುವ ರಂಜಕ ಮತ್ತು ಪೊಟ್ಯಾಷಿನ ಪ್ರಮಾಣವನ್ನು ತಿಳ್ಕೊಳ್ಳಬಹುದು. ಇವುಗಳಲ್ಲದೆ ದ್ವಿತೀಯ ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಜೊತೆಗೆ ಲಘು ಪೋಷಕಾಂಶಗಳಾದ ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ, ಸತು, ಮಾಲಿಬ್ಡಿನಿಯಂ ಹಾಗೂ ಬೋರಾನ್ ಇವುಗಳ ಕೊರತೆಯನ್ನು ಮಣ್ಣು ಪರೀಕ್ಷೆಯ ಮೂಲಕ ಸರಿಪಡಿಸಬಹುದು. ಮಣ್ಣು ಪರೀಕ್ಷೆಯಿಂದ ಅನೇಕ ಉಪಯೋಗಗಳಿವೆ. ವಿಶೇಷವಾಗಿ ಮಣ್ಣಿನ ರಸಸಾರದ ಪ್ರಮಾಣದ ಮೂಲಕ ಮಣ್ಣು ಹುಳಿಯಾಗಿದೆಯೇ ಅಥವಾ ಕ್ಷಾರೀಯ ಮಣ್ಣೆ ಎಂದು ತಿಳ್ಕೊಳ್ಬಹುದು. ಬೆಳೆಗಳಿಗೆ ಬೇಕಾಗಿರುವಂತಹ ಪ್ರಧಾನ, ದ್ವಿತೀಯ ಹಾಗೂ ಲಘು ಪೋಷಕಾಂಶಗಳ ಕೊರತೆಯನ್ನು ತಿಳ್ಕೊಂಡು ವೈಜ್ಞಾನಿಕವಾಗಿ ರಸಗೊಬ್ಬರಗಳ ಮೂಲಕ ಅವುಗಳನ್ನು ನಿಗದಿಪಡಿಸಬಹುದು. ಮಣ್ಣಿನ ಭೌತಿಕ ಗುಣಗಳಿಂದ ನೀರು ಹಿಡಿದಿಟ್ಟುಕೊಳ್ಳುವಿಕೆ, ಮಣ್ಣಿನ ಸ್ವರೂಪ, ರಚನೆ, ಸಾಂದ್ರತೆಯನ್ನು ತಿಳ್ಕೊಂಡು ಮಣ್ಣಿನ ಫಲವತ್ತತೆಯನ್ನು ಉತ್ತಮಪಡಿಸಬಹುದು. ಮಣ್ಣು ಪರೀಕ್ಷೆ ವಿಧಾನವನ್ನು 4 ಹಂತವಾಗಿ ನಾವು ವಿಂಗಡಿಸಬಹುದು. ಮಣ್ಣಿನ ಮಾದರಿಗಳ ಸಂಗ್ರಹಣೆ ಮಾಡುವಂತಹದ್ದು, ಮಣ್ಣಿನ ಮಾದರಿಯ ವಿಶ್ಲೇಷಣೆ ಮಾಡುವಂತಹದ್ದು, ಗೊಬ್ಬರಗಳ ಶಿಫಾರಸು ಮತ್ತು ಸಲಹೆ, ಹುಳಿ, ಸವಳು ಹಾಗೂ ಕ್ಷಾರ ಮಣ್ಣುಗಳ ಸುಧಾರಣೆ. ಈ 4 ಹಂತಗಳಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಬಹುದು. ಮಣ್ಣಿನ ಮಾದರಿಗಳನ್ನು ತೆಗೆಯುವುದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅಂತಂದರೆ ಜಮೀನಿನ ನಕ್ಷೆ, ತೆಗೆಯುವುದಕ್ಕೆ ಕಾಗದ, ಸಲಿಕೆ ಮತ್ತು ಹಾರೆ, ಮಾದರಿ ಚೀಲಗಳು, ಕೈಬುಟ್ಟಿ, ಮಣ್ಣು ಹರಡುವುದಕ್ಕೆ ಪೇಪರ್, ಪೆನ್ಸಿಲ್, ಮಾಹಿತಿ ಪತ್ರ, ಇವಿಷ್ಟು ಸಾಮಗ್ರಿಗಳು ಬೇಕಾಗ್ತವೆ. ಮಣ್ಣು ಪರೀಕ್ಷೆಗೆ 1/4 ಕಿಲೋದಷ್ಟು ಮಣ್ಣನ್ನು ಮಾತ್ರ ಬೇಕಾಗುವುದರಿಂದ ಕ್ಷೇತ್ರದ ಎಲ್ಲ ಭಾಗವನ್ನು ಪ್ರತಿನಿಧಿಸುವ ಮಣ್ಣಿನ ಮಾದರಿಯನ್ನು ತೆಗೆಯುವಂತಹದ್ದು ಅತಿ ಅವಶ್ಯ. ಹಿಂಗಾರು ಪೈರು ಕಟಾವಾದ ನಂತರ ಮಾಗಿ ಉಳುಮೆ ಮಾಡುವುದಕ್ಕಿಂತ ಮೊದಲು ಈ ಕಾರ್ಯವನ್ನು ಕೈಗೊಳ್ಳಬೇಕು. ಸಾಮಾನ್ಯವಾಗಿ ಸಣ್ಣ ಜಮೀನಿನಲ್ಲಿ ಅಂದರೆ 5-10 ಎಕರೆಗೆ ಒಂದೊಂದು ಕಡೆ ಸಾಗುವಳಿ ಮಾಡುತ್ತಾ ಇದ್ದರೆ ಬೇರೆ ಬೇರೆ ಮಾದರಿಯನ್ನು ತೆಗೆಯಬೇಕಾಗ್ತದೆ. ದೊಡ್ಡ ಜಮೀನಿದ್ದಲ್ಲಿ ಭೌತಿಕ ಗುಣಧರ್ಮಗಳಲ್ಲಿ ಹೆಚ್ಚಿನ ಬದಲಾವಣೆ ಇಲ್ಲದೇ ಇದ್ದಲ್ಲಿ ಒಂದು ಮಾದರಿಯನ್ನು ತೆಗೆದು ಪರೀಕ್ಷೆಗೆ ಕಳುಹಿಸಬಹುದು. ಮಣ್ಣಿನ ಗುಣಧರ್ಮದಲ್ಲಿ ಬದಲಾವಣೆ ಇದ್ದಲ್ಲಿ ಸಣ್ಣ ಸಣ್ಣ ಸ್ಥಳಗಳಲ್ಲಿ ಬೇರೆ ಬೇರೆಯಾಗಿ ಮಣ್ಣಿನ ಮಾದರಿಯನ್ನು ತೆಗೆಯಬೇಕಾಗ್ತದೆ. ಮಣ್ಣು ಮಾದರಿ ಸಂಗ್ರಹಿಸುವಂತಹ ವಿಧಾನ ಅಂತಂದರೆ ಮಾದರಿಯನ್ನು ತೆಗೆಯುವುದು

ಅದಕ್ಕಿಂತ ಮೊದಲು ಒಂದ್ಸಾರಿ ಜಮೀನಿನಲ್ಲಿ ಸುತ್ತಾಡಿ ಅದರ ನಕ್ಷೆಯನ್ನು ತೆಗಿಬೇಕು. ನಂತರ ಜಮೀನಿನ ಅಳತೆಯ ಮೇರೆಗೆ ಅಲ್ಲಲ್ಲಿ ಅಂಕುಡಂಕಾದ ಅಥವಾ ಜಿಗ್ಜ್ಯಾಗ್ ಈ ರೀತಿಯಲ್ಲಿ ಗುರುತು ಮಾಡಿ ಸುಮಾರು 15-20 ಮಾದರಿಗಳನ್ನು ತೆಗಿಬೇಕಾಗ್ತದೆ. ಅದರಿಂದ ವಿ ಆಕಾರದ 1 ಅಂಗುಲ ಅಂಚಿನ ಮಣ್ಣನ್ನು ವಾರ್ಷಿಕ ಬೆಳೆಗಳಲ್ಲಿ ಸುಮಾರು 25 ಸೆಂಟಿಮೀಟರ್ ಹಾಗೂ ಬಹುವಾರ್ಷಿಕ ಬೆಳೆಗಳಿದ್ದಲ್ಲಿ ಸುಮಾರು 45 ಸೆಂಟಿಮೀಟರ್ ಅಂದರೆ 1.5 ಆಳದವರೆಗೆ ಸಂಗ್ರಹಿಸಬೇಕಾಗ್ತದೆ. ಈ ರೀತಿ ಸಂಗ್ರಹಿಸಿದ 15-20 ಮಾದರಿಗಳನ್ನು ಒಂದು ಕಡೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಕಸ ಕಡ್ಡಿ, ಹುಲ್ಲು ಮತ್ತು ಸಣ್ಣ ಕಲ್ಲುಗಳನ್ನು ಆರಿಸಿ ಬೇರ್ಪಡಿಸಬೇಕು. ಈ ಮಣ್ಣನ್ನು ತೆಳುವಾದ ಒಂದು ಹಾಳೆಯ ಮೇಲೆ ಹರಡಿ ಬೆರಳಿನಿಂದ ಸಮನ್ನಾಗಿ 4 ಭಾಗವನ್ನಾಗಿ ಮಾಡಿಕೊಳ್ಳಬೇಕು. ವಿರುದ್ಧ ದಿಕ್ಕಿನ 2 ಭಾಗದ ಮಣ್ಣನ್ನು ತೆಗೆದುಹಾಕಿ ಉಳಿದ ಮಣ್ಣನ್ನು ಮತ್ತೆ ಸೇರಿಸಿ ಹಿಂದಿನ ಪದ್ಧತಿಯನ್ನು ಮುಂದುವರಿಸಬೇಕು. ಸುಮಾರು 1/4 ಕಿಲೋದಷ್ಟು ಮಣ್ಣು ಉಳಿಯುವವರೆಗೆ ಇದನ್ನು ಮುಂದುವರಿಸಿ ಈ ಮಣ್ಣಿನ ಮಾದರಿಯಲ್ಲಿ ತೇವಾಂಶವಿದ್ದಲ್ಲಿ ಅವುಗಳನ್ನು ನೆರಳಿನಲ್ಲಿ ಒಣಗಿಸಿ ನಂತರ ಬಟ್ಟೆ ಚೀಲದಲ್ಲಿ ತುಂಬಿಸಿ ಪರೀಕ್ಷೆಗೆ ಕಳುಹಿಸಿಕೊಡಬೇಕು. ಹೀಗೆ ಸಂಗ್ರಹಿಸಿರುವಂತಹ ಮಣ್ಣಿನ ಮಾದರಿಯನ್ನು 7-8 ಅಂಗುಲ ಉದ್ದ 4 ಅಂಗುಲ ಅಗಲದ ಬಟ್ಟೆ ಅಥವಾ ಪ್ಲಾಸ್ಟಿಕ್ ಚೀಲದಲ್ಲಿ ಇಲ್ಲವೇ ಸೂಕ್ತ ಅಳತೆಯ ಬಟ್ಟೆಯ ಚೀಲದಲ್ಲಿ ತುಂಬಿ ಚೀಲದೊಳಗಡೆ ಗುರುತಿನ ಚೀಟಿಯನ್ನು ಇಡಬೇಕು. ಗುರುತಿನ ಚೀಟಿಯಲ್ಲಿ ರೈತನ ಹೆಸರು, ವಿಳಾಸ, ಸರ್ವೆ ನಂಬರ್, ಹಿಂದೆ ಬೆಳೆದಿರುವಂತಹ ಬೆಳೆ, ಮುಂದೆ ಬೆಳೆಯುವಂತಹ ಬೆಳೆ, ಹಿಂದಿನ ಬೆಳೆಗೆ ಉಪಯೋಗಿಸಿರುವಂತಹ ಗೊಬ್ಬರ ಮತ್ತು ಆ ಬೆಳೆಯ ಇಳುವರಿ, ಈ ಎಲ್ಲ ಮಾಹಿತಿಯನ್ನು ಒಳಗೊಂಡಿರುವಂತಹ ಚೀಟಿಯನ್ನು ನಾವು ಒದಗಿಸಬೇಕು. ಗದ್ದೆ ಇಲ್ಲವೇ ತೋಟದಲ್ಲಿ ಡೊಂಕು ಡೊಂಕಾದ ರೂಪದಲ್ಲಿ ಮಣ್ಣಿನ ಮಾದರಿಯನ್ನು ತೆಗೆಯುವುದಕ್ಕೆ ಅನುಸರಿಸಬೇಕಾದಂತಹ ನಕ್ಷೆಯನ್ನು ಹೀಗೆ ರೀತಿ ಹೇಳಬಹುದು. ಬೇರೆ ಮಣ್ಣು ಇದ್ದಲ್ಲಿ ಬೇರೆ ಬೇರೆ ಮಾದರಿಯನ್ನು ತೆಗಿಬೇಕಾಗ್ತದೆ. 1 ಅಂಗುಲ ಗಾತ್ರದ ಮಣ್ಣನ್ನು 25 ಸೆಂಟಿಮೀಟರ್ ಆಳದವರೆಗೆ ಸಂಗ್ರಹಿಸಬೇಕು. ತೋಟಗಾರಿಕಾ ಬೆಳೆಗಳಾದಲ್ಲಿ ಸಾಲುಗಳ ಮಧ್ಯೆ 45 ಸೆಂಟಿಮೀಟರ್ ಆಳದವರೆಗೆ ಮಾದರಿಯನ್ನು ಸಂಗ್ರಹಿಸಬೇಕಾಗ್ತದೆ. ಮಣ್ಣು ಮಾದರಿಗಳನ್ನು ಯಾವ್ಯಾವ ಕಡೆ ತೆಗೀಬಾರದು ಎನ್ನುವುದರ ಬಗ್ಗೆ ಮಾಹಿತಿ ನೀಡುವುದಿದ್ರೆ, ಬದುವಿನ ಹತ್ತಿರ, ನೀರು ನಿಂತಿರುವಂತಹ ಜಾಗ, ನೆರಳು ಇರುವಲ್ಲಿ, ಗೊಬ್ಬರದ ಗುಂಡಿಯ ಹತ್ತಿರ, ಗೊಬ್ಬರ ಸೇರಿಸಿದ ಗದ್ದೆ ಅಥವಾ ತೋಟದಿಂದ, ಈ ಎಲ್ಲ ಪ್ರದೇಶಗಳಿಂದ ಮಣ್ಣು ಮಾದರಿಯನ್ನು ಸಂಗ್ರಹಿಸಬಾರದು. ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ 3 ಪ್ರಧಾನ ಪೋಷಕಾಂಶಗಳಾದ ಸಾರಜನಕ ಅಥವಾ ಸಾವಯವ ಇಂಗಾಲ, ರಂಜಕ ಹಾಗೂ ಪೊಟ್ಯಾಶ್ ಹಾಗೂ ಲಘು ಪೋಷಕಾಂಶಗಳು ದೊರೆಯುವ ಪ್ರಮಾಣವನ್ನು ನಿರ್ಧರಿಸಲಾಗ್ತದೆ. ಇವುಗಳ ಆಧಾರದ ಮೇಲೆ ಮಣ್ಣನ್ನು ಕಡಿಮೆ, ಮಧ್ಯಮ ಹಾಗೂ ಅಧಿಕ ಫಲವತ್ತತೆ ಎಂದು ವಿಂಗಡಿಸಲಾಗ್ತದೆ. ರಸಸಾರ 6.3-8.3 ಇದ್ದರೆ ಅದು ತಟಸ್ಥ ಎಂದು ಲೆಕ್ಕ. 6.3 ಕಡಿಮೆ ಇದ್ದರೆ ಅದು ಹುಳಿ ಮಣ್ಣು. 8.3 ಜಾಸ್ತಿ ಇದ್ದರೆ ಅದು ಕ್ಷಾರೀಯ ಮಣ್ಣು. ಲವಣಾಂಶ 1-2 ಇದ್ದರೆ ಅದು ಅಪಾಯಕಾರಿ. 1 ಕಡಿಮೆ ಇದ್ದರೆ ಅದು ಸಾಮಾನ್ಯ ಹಾಗೂ 2 ಹೆಚ್ಚಿದ್ರೆ ಅದು ಹಾನಿಕಾರಕ. ಸಾವಯವ ಇಂಗಾಲ 0.5-0.75 ಇದ್ದರೆ ಅದು ಮಧ್ಯಮ. 0.5 ಕಡಿಮೆ ಇದ್ದರೆ ಅದು ಕಡಿಮೆ ಎಂದು ಅರ್ಥ. 0.75 ಜಾಸ್ತಿ ಇದ್ದರೆ ಅದು ಅಧಿಕ ಎಂದು ತಿಳ್ಕೋಬೋದು. ಹಾಗೆ ದೊರೆಯುವಂತಹ ರಂಜಕ 22.5-55 ಮಧ್ಯಮ. 22.5 ಕಡಿಮೆ ಕಿಲೋದಷ್ಟು ಪ್ರತಿ ಹೆಕ್ಟೇರ್ಗೆ ಇದ್ದರೆ ಅದು ಕಡಿಮೆ. 55 ಜಾಸ್ತಿ ಇದ್ದರೆ ಅದು ಅಧಿಕ. ದೊರೆಯುವಂತಹ ಪೊಟ್ಯಾಶ್ 125-300 ಕಿಲೋದಷ್ಟು ಪ್ರತಿ ಹೆಕ್ಟೇರ್ಗೆ ಅದು ಮಧ್ಯಮ. 125 ಕಡಿಮೆ ಇದ್ದರೆ ಅದು ಕಡಿಮೆ ಎಂದರ್ಥ. 300 ಜಾಸ್ತಿ ಇದ್ದರೆ ಅದು ಅಧಿಕ ಎಂದು ತಿಳ್ಕೋಬಹುದು. ಮಣ್ಣು ಪರೀಕ್ಷೆಯಲ್ಲಿ ಮಣ್ಣಿನಲ್ಲಿರುವಂತಹ ಲಘು ಪೋಷಕಾಂಶಗಳ ಪ್ರಮಾಣ ಕೂಡ ತಿಳ್ಕೋಬಹುದು. ಮಣ್ಣಿನಲ್ಲಿ ಲಘು ಪೋಷಕಾಂಶಗಳ ಕೊರತೆ ಕಂಡು ಬಂದಲ್ಲಿ ಶಿಫಾರಸು ಮಾಡಿರುವಂತಹ ಲಘು ಪೋಷಕಾಂಶಗಳ ಪ್ರಮಾಣವನ್ನು ಮಣ್ಣಿಗೆ ಸೇರಿಸಬೇಕಾಗ್ತದೆ. ಹುಳಿ ಮಣ್ಣು ನಿರ್ವಹಣೆಯು ಬಹಳಷ್ಟು ಮುಖ್ಯವಾದಂತಹ ಅಂಶ. ಮಣ್ಣಿನ ಹುಳಿಯನ್ನು ಕಡಿಮೆ ಮಾಡುವುದರಿಂದ ಮಣ್ಣಿನಲ್ಲಿಯೇ ಇರುವಂತಹ ಸ್ಥಿರೀಕರಿಸಿದ ಸಸ್ಯ ಪೋಷಕಾಂಶಗಳು ಸುಲಭವಾಗಿ ಸಸ್ಯದ ಬೇರುಗಳಿಗೆ ದೊರೆಯುವ ಹಾಗೆ ಮಾಡಬಹುದು. ರಾಸಾಯನಿಕ ಹಾಗೂ ಸಾವಯವ ಗೊಬ್ಬರಗಳ ಸಮರ್ಪಕ ಉಪಯೋಗ ಆಗ್ತದೆ. ಸೂಕ್ಷ್ಮಜೀವಿಗಳಲ್ಲಿ ತಾನೇ ತಾನಾಗಿ ವೈವಿಧ್ಯತೆ ಉಂಟಾಗ್ತದೆ. ಅಲ್ಯೂಮಿನಿಯಂ, ಕಬ್ಬಿಣ ಹಾಗೂ ಮ್ಯಾಂಗನೀಸ್ಗಳ ವಿಷಯುಕ್ತತೆ ಕಡಿಮೆಯಾಗ್ತದೆ. ಇವೆಲ್ಲದರ ಪರಿಣಾಮವಾಗಿ ಉತ್ತಮ ಗುಣಮಟ್ಟದ ಹೆಚ್ಚಿನ ಇಳುವರಿಯನ್ನು ಬೆಳೆಗಳಲ್ಲಿ ಉತ್ಪಾದಿಸುವುದಕ್ಕೆ ಸಾಧ್ಯವಾಗ್ತದೆ. ಹುಳಿ ಮಣ್ಣು ನಿರ್ವಹಣೆ ಅಂತಂದರೆ ಮಣ್ಣಿನ ರಸಸಾರವನ್ನು ಹೆಚ್ಚಿಸುವುದು, ಅಂದರೆ ರಸಸಾರವನ್ನು 6-8 ಇರುವ ಹಾಗೆ ಕಾಯ್ದುಕೊಳ್ಳುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಮಣ್ಣಿನ ರಸಸಾರ 6 ಕಡಿಮೆ ಬರದ ಹಾಗೆ ಕಾಯ್ದುಕೊಳ್ಳುವಂಥದ್ದು. ಹೀಗೆ ಮಣ್ಣಿನ ರಸಸಾರ ಹೆಚ್ಚಾಗುವುದಕ್ಕೆ ಸುಣ್ಣವನ್ನು ಉಪಯೋಗಿಸಬೇಕು. ಹುಳಿ ಮಣ್ಣಿನಲ್ಲಿ ಅನೇಕ ನಿರ್ವಹಣಾ ಕ್ರಮಗಳಿವೆ. ಹುಳಿ ಮಣ್ಣಿನಲ್ಲಿ ಸುಲಭವಾಗಿ ಬೆಳೆಯುವಂತಹ ಹುಳಿ ನಿರೋಧಕ ಬೆಳೆಗಳನ್ನು ಬೆಳೆಯುವಂತಹದ್ದು ಒಂದು ವಿಧ, ಹಾಗೂ ಈ ಹುಳಿ ನಿರೋಧಕ ತಳಿಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ಬೆಳೆಯುವಂತಹದ್ದು.

0: ಮಣ್ಣಿಗೆ ಸೂಕ್ತ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವಂತಹದ್ದು. ಸಾರ್ವಜನಿಕ ಗೊಬ್ಬರಗಳಲ್ಲಿ ನೈಟ್ರೇಟ್ ರೂಪದ ಗೊಬ್ಬರಗಳನ್ನು ನಾವು ಹೆಚ್ಚಾಗಿ ಉಪಯೋಗಿಸಬೇಕು. ರಂಜಕದ ಗೊಬ್ಬರಗಳಾದ ರಾಕ್ ಫಾಸ್ಫೇಟ್ ಗೊಬ್ಬರಗಳನ್ನು ಹುಳಿ ಮಣ್ಣುಗಳಲ್ಲಿ ಉಪಯೋಗಿಸುವುದು. ಭತ್ತದಂತಹ ಬೆಳೆಗಳಲ್ಲಿ ಅಂದರೆ ಗದ್ದೆಯ ಸುತ್ತಲ ಬದುವಿನ ಒಳಭಾಗದಲ್ಲಿ ಚಿಕ್ಕ 1 ಅಡಿ ಅಗಲದ ಕಾಲುವೆಯನ್ನು ಮಾಡಿ ಹೊರಗಿನ ಮುಖ್ಯ ಕಾಲುವೆಗೆ ಸಂಪರ್ಕವನ್ನು ಮಾಡುವುದು. ಇದರಿಂದ ಗದ್ದೆಯಲ್ಲಿ ಕೆಂಪು ಬಣ್ಣದಿಂದ ಕೂಡಿರುವಂತಹ ಎಣ್ಣೆಯ ರೂಪದಲ್ಲಿ ನೀರಿನಲ್ಲಿ ತೇಲಿ ಬರುವಂತಹ ಕಬ್ಬಿಣವನ್ನು ಸುರಕ್ಷಿತವಾಗಿ ಹೊರಕಳಿಸುವುದಕ್ಕೆ ಸುಲಭವಾಗ್ತದೆ. ಇದರಿಂದಾಗಿ ಮಣ್ಣಿನ ಹುಳಿಯ ಅಂಶವೂ ಕೂಡ ಕಡಿಮೆಯಾಗ್ತದೆ. ಜೊತೆಗೆ ವಿಷಯುಕ್ತವಾದಂತಹ ಕಬ್ಬಿಣವನ್ನು ಸುಲಭವಾಗಿ ಹೊರಹಾಕಬಹುದು. ಇದು ರಾಜ್ಯದ ಕರಾವಳಿ ಭಾಗದಲ್ಲಿ ಭತ್ತ ಬೆಳೆಯುವಂತಹ ಪ್ರದೇಶಕ್ಕೆ ಸೂಕ್ತವಾಗಿರುವಂತಹ ಕ್ರಮ. ಇದರಿಂದ ಸುಣ್ಣದ ಬಳಕೆಯನ್ನು ಕಡಿಮೆ ಮಾಡಬಹುದು. ಹಾಗೆ ಪ್ರತಿ ಬೆಳೆಗೆ ಸುಣ್ಣವನ್ನು ಬಳಸುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ಕ್ರಮ. ಸುಣ್ಣವು ಮಣ್ಣಿನ ರಸಸಾರವನ್ನು ಹೆಚ್ಚಿಸುವುದರ ಜೊತೆಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಸ್ಯ ಪೋಷಕಾಂಶಗಳನ್ನು ಒದಗಿಸುವುದು ಹಾಗೂ ಕಬ್ಬಿಣ, ಮ್ಯಾಂಗನೀಸ್ ಮತ್ತು ಅಲ್ಯೂಮಿನಿಯಂಗಳನ್ನು ರಾಸಾಯನಿಕವಾಗಿ ಬದಲಾಯಿಸಿ ಅವುಗಳ ವಿಷಯುಕ್ತತೆಯನ್ನು ಕಡಿಮೆ ಮಾಡುತ್ತದೆ. ಹುಳಿ ಮಣ್ಣಿನಲ್ಲಿ ಸುಣ್ಣ ಯಾವ ರೀತಿ ಕೆಲಸ ಮಾಡುತ್ತದೆ ಎನ್ನುವುದನ್ನು ಈ ರೀತಿಯಾಗಿ ಹೇಳಬಹುದು. ಸುಣ್ಣವನ್ನು ಕೃಷಿ ಭೂಮಿಗೆ ಹಾಕಿ ಮಣ್ಣಿನಲ್ಲಿ ಸೇರಿಸಿದಾಗ ಮಣ್ಣಿನಲ್ಲಿರುವಂತಹ ನೀರಿನಲ್ಲಿ ನಿಧಾನವಾಗಿ ಅದು ಕರಗುತ್ತದೆ. ಕರಗಿರುವಂತಹ ಸುಣ್ಣದಿಂದ ಕ್ಯಾಲ್ಸಿಯಂ ಮತ್ತು ಹೈಡ್ರಾಕ್ಸಿಲ್ ಅಯಾನುಗಳು ಮತ್ತು ಇಂಗಾಲದ ಡೈಆಕ್ಸೈಡ್ ಉತ್ಪತ್ತಿಯಾಗ್ತದೆ. ಸುಣ್ಣದಿಂದ ಬಂದಂತಹ ಕ್ಯಾಲ್ಸಿಯಂ ಅಯಾನ್ ಮಣ್ಣಿನ ಕಣದಲ್ಲಿರುವಂತಹ ಕಬ್ಬಿಣ, ಅಲ್ಯೂಮಿನಿಯಂ, ಮ್ಯಾಂಗನೀಸ್ ಮತ್ತು ಜಲಜನಕದ ಅಯಾನುಗಳನ್ನು ಮಣ್ಣಿನಿಂದ ಹೊರಹಾಕ್ತದೆ. ಸುಣ್ಣದಿಂದ ಉತ್ಪತ್ತಿಯಾದಂತಹ ಹೈಡ್ರಾಕ್ಸಿಲ್ ಅಯಾನುಗಳು ಮಣ್ಣಿನಿಂದ ಹೊರಬಂದ ಅಲ್ಯೂಮಿನಿಯಂ, ಕಬ್ಬಿಣ, ಮ್ಯಾಂಗನೀಸ್ ಹಾಗೂ ಹೈಡ್ರೋಜನ್ ಅಯಾನುಗಳೊಂದಿಗೆ ರಾಸಾಯನಿಕ ಸಂಯೋಜನೆ ಹೊಂದಿ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್, ಕಬ್ಬಿಣದ ಹೈಡ್ರಾಕ್ಸೈಡ್, ಮ್ಯಾಂಗನೀಸ್ ಹೈಡ್ರಾಕ್ಸೈಡ್ ಮತ್ತು ನೀರಾಗಿ ಪರಿವರ್ತಿತವಾಗ್ತದೆ. ಹೀಗೆ ಪರಿವರ್ತನೆಯಾದಂತಹ ಅಲ್ಯೂಮಿನಿಯಂ, ಕಬ್ಬಿಣ ಮತ್ತು ಮ್ಯಾಂಗನೀಸ್ಗಳು ನೀರಿನಲ್ಲಿ ಕರಗುವುದಿಲ್ಲ ಹಾಗೂ ಸುಣ್ಣದಿಂದ ಉತ್ಪತ್ತಿಯಾದಂತಹ ಹೆಚ್ಚಿನ ಹೈಡ್ರಾಕ್ಸೈಡ್ ಅಯಾನುಗಳು ಮಣ್ಣಿನ ರಸಸಾರ ಹೆಚ್ಚಾಗುವುದಕ್ಕೆ ಸಹಕಾರಿಯಾಗ್ತದೆ. ಈ ರೀತಿ ಸುಣ್ಣವು ಕಬ್ಬಿಣ, ಅಲ್ಯೂಮಿನಿಯಂ ಮತ್ತು ಮ್ಯಾಂಗನೀಸ್ಗಳನ್ನು ರಾಸಾಯನಿಕವಾಗಿ ಪರಿವರ್ತಿಸಿ ಅವುಗಳ ವಿಷಯುಕ್ತತೆಯನ್ನು ಕಡಿಮೆ ಮಾಡಿ ಮಣ್ಣಿನ ರಸಸಾರವನ್ನು ಹೆಚ್ಚು ಮಾಡುತ್ತದೆ. ಸುಣ್ಣವನ್ನು ಬಳಸುವುದರಿಂದ ಕೆಲವೊಂದು ಉಪಯೋಗಗಳಿವೆ. ಮಣ್ಣಿನ ರಸಸಾರ ಹೆಚ್ಚುತ್ತದೆ, ಕಬ್ಬಿಣ, ಅಲ್ಯೂಮಿನಿಯಂ ಮತ್ತು ಮ್ಯಾಂಗನೀಸ್ಗಳ ವಿಷಯುಕ್ತತೆ ಕಡಿಮೆಯಾಗ್ತದೆ, ರಾಸಾಯನಿಕ ಹಾಗೂ ಸಾವಯವ ಗೊಬ್ಬರಗಳ ಸದ್ಬಳಕೆ ಉಂಟಾಗ್ತದೆ, ಸೂಕ್ಷ್ಮಜೀವಿಗಳಲ್ಲಿ ವೈವಿಧ್ಯತೆ ಬರ್ತದೆ, ಸಸ್ಯ ಬೇರುಗಳಿಗೆ ಸೂಕ್ತ ವಾತಾವರಣ ನಿರ್ಮಾಣವಾಗ್ತದೆ, ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂಗಳ ಸಸ್ಯ ಪೋಷಕಾಂಶಗಳನ್ನು ಒದಗಿಸುವುದು ಹೆಚ್ಚಾಗ್ತದೆ, ಸಾರಜನಕ ಚಕ್ರವು ಸುಗಮವಾಗ್ತದೆ, ಸೂಕ್ಷ್ಮ ಪೋಷಕಾಂಶಗಳ ದೊರೆಯುವಿಕೆ ಉಂಟಾಗ್ತದೆ, ದ್ವಿದಳ ಧಾನ್ಯಗಳ ಬೆಳೆಗಳಲ್ಲಿ ಸಾರಜನಕವನ್ನು ಸ್ಥಿರೀಕರಿಸುವ ಶಕ್ತಿ ಹೆಚ್ಚಾಗ್ತದೆ, ಮಾಲಿಬ್ಡಿನಮ್ ಸೂಕ್ಷ್ಮ ಪೋಷಕಾಂಶವು ಸುಲಭವಾಗಿ ಬೆಳೆಗಳಿಗೆ ದೊರೆಯುತ್ತವೆ. ಇವೆಲ್ಲವುಗಳ ಪರಿಣಾಮವಾಗಿ ಬೆಳೆಯು ಚೆನ್ನಾಗಿ ಬರ್ತದೆ. ಹಾಗಿದ್ರೆ ಹುಳಿ ಮಣ್ಣಿಗೆ ಎಷ್ಟು ಪ್ರಮಾಣದಲ್ಲಿ ಸುಣ್ಣವನ್ನು ಹಾಕಬೇಕು ಎನ್ನುವಂತಹದ್ದು ಪ್ರಶ್ನೆ. ಎಲ್ಲ ಹುಳಿ ಮಣ್ಣುಗಳಿಗೆ ಒಂದೇ ಪ್ರಮಾಣದ ಸುಣ್ಣವನ್ನು ಹಾಕುವ ಹಾಗಿಲ್ಲ. ಅಂದರೆ ಎರಡು ಹುಳಿ ಮಣ್ಣುಗಳ ರಸಸಾರ ಒಂದೇ ಇದ್ದರೂ ಕೂಡ ಒಂದೇ ಪ್ರಮಾಣದ ಸುಣ್ಣವನ್ನು ಹಾಕುವ ಹಾಗಿಲ್ಲ. ಹುಳಿ ಮಣ್ಣು ನಿರ್ವಹಣೆಯ ಕ್ರಮಗಳಲ್ಲಿ ಮುಖ್ಯವಾಗಿ ಸುಲಭವಾಗಿ ಹುಳಿ ಮಣ್ಣಿನಲ್ಲಿ ಬೆಳೆಯುವಂತಹ ಹುಳಿ ನಿರೋಧಕ ಬೆಳೆಗಳನ್ನು ಬೆಳೆಯುವಂತಹದ್ದು ಹಾಗೂ ತಳಿಗಳನ್ನು ಆಯ್ಕೆ ಮಾಡುವಂತಹದ್ದು, ಹುಳಿ ಮಣ್ಣಿಗೆ ಸೂಕ್ತ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವಂತಹದ್ದು, ವಿಶೇಷವಾಗಿ ನೈಟ್ರೇಟ್ ರೂಪದ ಗೊಬ್ಬರಗಳನ್ನು ಉಪಯೋಗಿಸಬೇಕು. ಫಾಸ್ಫೇಟ್ ಗೊಬ್ಬರಗಳನ್ನು ಕೂಡ ಹುಳಿ ಮಣ್ಣುಗಳಲ್ಲಿ ಉಪಯೋಗಿಸಬಹುದು. ಪ್ರತಿ ಬೆಳೆಗೆ ಸುಣ್ಣವನ್ನು ಬಳಸುವಂತಹದ್ದು, ಸುಣ್ಣವು ಮಣ್ಣಿನ ರಸಸಾರವನ್ನು ಹೆಚ್ಚಿಸುವುದರ ಜೊತೆಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಹಾಗೂ ಸಸ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ, ಕಬ್ಬಿಣ, ಮ್ಯಾಂಗನೀಸ್ ಹಾಗೂ ಅಲ್ಯೂಮಿನಿಯಂಗಳನ್ನು ರಾಸಾಯನಿಕವಾಗಿ ಬದಲಾಯಿಸಿ ಅವುಗಳ ವಿಷಯುಕ್ತತೆಯನ್ನು ಕಡಿಮೆ ಮಾಡುತ್ತದೆ.
1: ಇದುವರೆಗೂ ಕೃಷಿ ಮಾಹಿತಿ ಕೇಳಿದಿರಿ. ವಾಣಿಜ್ಯ ಪ್ರಕಟಣೆಗಳು.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
3: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋ.

0: अभिलाषी साई बॉल।
1: अरेंजमेंट आयतु
2: ಯಾವುದ್ರದ್ದು? ಚಿನ್ನುನ ಫೀಸ್ ನದ್ದು
3: ತೋರ್ಸು.
2: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು
1: ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
0: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಆಕಾಶವಾಣಿ ಕಾರವಾರ, ಸಮಯ 7:34 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತಾ ಪ್ರಸಾರ.

0: ಬಲ್ಲಾತಗೆ ನೋವೇಗಿಲ್ಲ ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
0: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ, ಅಲಲೇ ಇರಲಿ ಗೆಲುವೆ ಬರಲಿ ನಿಜವೇ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ಪಂಚ ರಾಷ್ಟಗಳ ಪ್ರವಾಸದ ಮೂರನೇ ಚರಣದಲ್ಲಿ ಸ್ವೀಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮುಂಬೈ ನಡುವೆ ಶೀಘ್ರ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಒಂದೇ ದಿನದಲ್ಲಿ ದಾಖಲೆಯ 256.4 ಗಿಗಾವ್ಯಾಟ್ ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ ನಾಲ್ವರ ಸಾವು. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇಆಫ್ಗೆ ಲಗ್ಗೆ. ವಾರ್ತೆಗಳ ವಿವರ. ಪಂಚರಾಷ್ಟಗಳ ಪ್ರವಾಸದ ಮೂರನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಸ್ವೀಡನ್ನ ಗೋಥೆನ್ಬರ್ಗ್ಗೆ ತಲುಪಿದ್ದಾರೆ. ಸ್ವೀಡನ್ ವಾಯು ಪ್ರದೇಶ ಪ್ರವೇಶಿಸುತ್ತಿದ್ದಂತೆ ಪ್ರಧಾನಿಯವರ ವಿಮಾನಕ್ಕೆ ಸ್ವೀಡನ್ನ ಗ್ರಿಪೆನ್ ಯುದ್ಧ ವಿಮಾನಗಳು ಅವರಿಗೆ ಬೆಂಗಾವಲು ನೀಡಿದವು. ಗೋಥೆನ್ಬರ್ಗ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಸ್ವೀಡನ್ಗೆ ಎರಡು ದಿನಗಳ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ವ್ಯಾಪಾರ, ಹಸಿರು ಇಂಧನ, ಕೃತಕ ಬುದ್ದಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನ, ಸ್ಟಾರ್ಟ್ಅಪ್ಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾನ್ ಡೆರ್ ಲೇಯನ್ ಅವರೊಂದಿಗೆ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರೀಸ್ ಸದಸ್ಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ ನಾಲ್ಕನೇ ಚರಣದಲ್ಲಿ ಪ್ರಧಾನಿ ಮೋದಿ ಅವರು ಸೋಮವಾರ ನಾರ್ವೆಗೆ ತಲುಪಲಿದ್ದು ಮೂರನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರು ನಾರ್ವೆ ರಾಜ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಾರ್ವೆ ಪ್ರಧಾನಿ ಜೊನಾಸ್ ಗೆಹರ್ ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ನೂತನ ಎಕ್ಸ್ಪ್ರೆಸ್ ರೈಲು ಸೇವೆಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದಕ್ಷಿಣ ಮತ್ತು ಉತ್ತರ ಕರ್ನಾಟಕದ ಜನರ ಬಹುಕಾಲದ ಬೇಡಿಕೆಗಳು ಈಗ ಈಡೇರುತ್ತಿದೆ.

0: ಬೆಂಗಳೂರು ಮತ್ತು ಮುಂಬೈ ನಡುವಿನ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು. ಕರ್ನಾಟಕ ಪ್ರಸ್ತುತ 12 ಜೋಡಿ ವಂದೇ ಭಾರತ್ ರೈಲುಗಳನ್ನು ನಿರ್ವಹಿಸುತ್ತಿದೆ. ಬೆಂಗಳೂರನ್ನು ಹೈದರಾಬಾದ್ ಮತ್ತು ಚೆನ್ನೈಗೆ ಸಂಪರ್ಕಿಸುವ ಬುಲೆಟ್ ರೈಲ್ ಕಾರಿಡಾರ್ಗಳಿಗೆ ಸಹ ಅನುಮೋದನೆ ನೀಡಲಾಗಿದೆ. ಮುಂಬೈ, ಬೆಂಗಳೂರು ಮತ್ತು ಇತರ ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ರೈಲು ಜಾಲವನ್ನು ದೀರ್ಘಾವಧಿಯಲ್ಲಿ 7,000 ಕಿಲೋಮೀಟರ್ಗಳಿಗೆ ವಿಸ್ತರಿಸಲು ಯೋಚಿಸಲಾಗಿದೆ. ಬೆಂಗಳೂರು ಉಪನಗರ ರೈಲ್ವೆ ಯೋಜನೆಯಡಿ 4 ಕಾರಿಡಾರ್ಗಳಲ್ಲಿ ಕೆಲಸ ಪ್ರಗತಿಯಲ್ಲಿದೆ ಎಂದು ಅವರು ಮಾಹಿತಿ ನೀಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಬೆಂಗಳೂರಿನ ಥಣಿಸಂದ್ರದಲ್ಲಿ 270 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಂದೇ ಭಾರತ್ ಸ್ಲೀಪರ್ ನಿರ್ವಹಣಾ ಘಟಕವನ್ನು ಸ್ಥಾಪಿಸಲಾಗುವುದು ಮತ್ತು ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಲ್ಲಿ 52 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಚೇರ್ ಕಾರ್ ನಿರ್ವಹಣಾ ಸೌಲಭ್ಯ ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿಯಲ್ಲಿ ಕರ್ನಾಟಕದಲ್ಲಿ 61 ರೈಲು ನಿಲ್ದಾಣಗಳನ್ನು 2,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಪುನರಾಭಿವೃದ್ದಿ ಮಾಡಲಾಗುತ್ತಿದ್ದು 9 ನಿಲ್ದಾಣಗಳಲ್ಲಿ ಈಗಾಗಲೇ ಕೆಲಸ ಪೂರ್ಣಗೊಂಡಿದೆ. 2014ರಿಂದ ಕರ್ನಾಟಕದಲ್ಲಿ 1,700 ಕಿಲೋಮೀಟರ್ಗಳಿಗೂ ಹೆಚ್ಚು ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ನೇಪಾಳದ ಪರ್ವತಾರೋಹಿ ಕಾಮಿ ರೀಟಾ ಶೆರ್ಪಾ ಇಂದು ದಾಖಲೆಯ 32ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಏರುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. 56 ವರ್ಷದ ಕಾಮಿ ರೀಟಾ ವಿಶ್ವದ ಅತಿ ಎತ್ತರದ ಶಿಖರವನ್ನು ಅತಿ ಹೆಚ್ಚು ಬಾರಿ ಏರಿದ ತಮ್ಮದೇ ದಾಖಲೆಯನ್ನು ಮುರಿದಿದ್ದಾರೆ. ನೇಪಾಳದ ಕೋಶಿ ಪ್ರಾಂತ್ಯದ ಸೋಲುಖುಂಬು ಜಿಲ್ಲೆಯಲ್ಲಿ ಜನಿಸಿದ ಕಾಮಿ ರೀಟಾ 1992ರಲ್ಲಿ ತಮ್ಮ ಪರ್ವತಾರೋಹಣ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1994ರಲ್ಲಿ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿದರು. ಕಳೆದ ವರ್ಷ ಮೇ 27ರಂದು ಮೌಂಟ್ ಎವರೆಸ್ಟ್ನ ತುತ್ತ ತುದಿ ತಲುಪುವ ಮೂಲಕ 31ನೇ ಬಾರಿಗೆ ಪರ್ವತಾರೋಹಣ ಪೂರ್ಣಗೊಳಿಸಿದರು. ಇದೇ ವೇಳೆ ಪರ್ವತ ರಾಣಿ ಎಂದು ಜನಪ್ರಿಯವಾಗಿರುವ ಲಕ್ಷಪಾ ಶೇರ್ಪಾ 11ನೇ ಬಾರಿ ಮೌಂಟ್ ಎವರೆಸ್ಟ್ ಏರುವ ಮೂಲಕ ತಮ್ಮದೇ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಇವರು ಮೌಂಟ್ ಎವರೆಸ್ಟ್ ಏರಿದ ಮೊದಲ ನೇಪಾಳಿ ಮಹಿಳೆಯಾಗಿದ್ದಾರೆ. ಭಾರತ ಈಗ ಒಂದೇ ದಿನದಲ್ಲಿ 256.4 ಗಿಗಾವ್ಯಾಟ್ನ ದಾಖಲೆಯ ಗರಿಷ್ಠ ವಿದ್ಯುತ್ ಬೇಡಿಕೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪತ್ರಿಕೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ನವೀಕರಿಸಬಹುದಾದ ಇಂಧನ ಮೂಲಗಳ ಮೂಲಕ ಶೇಕಡ 33ರಷ್ಟು ವಿದ್ಯುತ್ ಬೇಡಿಕೆಯನ್ನು ಪೂರೈಸಲಾಗಿದೆ ಎಂದು ಮಾಹಿತಿ ನೀಡಿದರು. ಭಾರತದ ವಿದ್ಯುತ್ ಮೂಲಸೌಕರ್ಯ ಬಲವಾದ, ಹೆಚ್ಚು ಸ್ಥಿತಿಸ್ಥಾಪಕ ಮತ್ತು ಭವಿಷ್ಯಕ್ಕೆ ಸಿದ್ದವಾದ ಈ ರೂಪಾಂತರವು ಇಂಧನ ಸಾಮರ್ಥ್ಯದ ತ್ವರಿತ ವಿಸ್ತರಣೆ, ಗ್ರಿಡ್ ಬಲವರ್ಧನೆ ಮತ್ತು ದೇಶದ ಬೆಳವಣಿಗೆಯ ಪ್ರಯಾಣಕ್ಕೆ ವಿದ್ಯುತ್ ಒದಗಿಸುವಲ್ಲಿ ಶುದ್ದ ಇಂಧನದ ಹೆಚ್ಚುತ್ತಿರುವ ಕೊಡುಗೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಿರುವನಂತಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ 2 ಬೋಗಿಗಳಲ್ಲಿ ಸಂಭವಿಸಿದ ಬೆಂಕಿ ಅವಘಡದ ಕುರಿತು ರೈಲ್ವೆ ಸಚಿವಾಲಯ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದೆ. ಕೋಟಾ ವಿಭಾಗದ ನಾಗ್ಡಾ ಸಮೀಪ ತಿರುವನಂತಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ ಹಿಂಬದಿಯ 2 ಬೋಗಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಈ ಬೋಗಿಗಳಲ್ಲಿ 1 ಗಾರ್ಡ್ ಕೋಚ್ ಮತ್ತು 1 ಎಸಿ 3 ಟೈರ್ ಬೋಗಿ ಸೇರಿವೆ. ಬೋಗಿಯ ಸುರಕ್ಷತಾ ವ್ಯವಸ್ಥೆಯು ತಕ್ಷಣವೇ ಕಾರ್ಯನಿರ್ವಹಿಸಿತು ಮತ್ತು ಸ್ವಯಂಚಾಲಿತವಾಗಿ ರೈಲು ಸಂಚಾರ ಸ್ಥಗಿತಗೊಳಿಸಿತು. ರೈಲು ಸಿಬ್ಬಂದಿ ಕೂಡಲೇ ಈ ಬೋಗಿಗಳನ್ನು ಬೇರ್ಪಡಿಸಿದರು. ಘಟನೆಯಲ್ಲಿ ಯಾವುದೇ ಪ್ರಯಾಣಿಕರಿಗೆ ಗಾಯಗಳಾಗಿಲ್ಲ. ಭಾರತೀಯ ರೈಲ್ವೆಯಾದ್ಯಂತ ಬೋಗಿಗಳ ಸುರಕ್ಷತಾ ಪರಿಶೀಲನಾ ಕಾರ್ಯವನ್ನು ಪ್ರಾರಂಭಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ರಷ್ಯಾ ರಾಜಧಾನಿ ಮಾಸ್ಕೋ ಸಮೀಪ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ ಭಾರತೀಯ ಕಾರ್ಮಿಕ ಸೇರಿದಂತೆ ಕನಿಷ್ಠ 4 ಸಾವನ್ನಪ್ಪಿದ್ದಾರೆ. ದಾಳಿಯಲ್ಲಿ ಕನಿಷ್ಠ 12 ಜನರು ಗಾಯಗೊಂಡಿದ್ದು ಅವರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ರಷ್ಯಾ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾಸ್ಕೋ ಬಳಿಯ ಕಿಂಖಿಯಲ್ಲಿ ಮನೆಯೊಂದಕ್ಕೆ ಡ್ರೋನ್ ಅಪ್ಪಳಿಸಿದ್ದು ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಅಲ್ಲದೆ ಪೋಗೋರೆಲ್ಕಿ ಗ್ರಾಮದಲ್ಲಿ ನಿರ್ಮಾಣ ಹಂತದಲ್ಲಿ ಕಟ್ಟಡಕ್ಕೆ ಡ್ರೋನ್ ಅವಶೇಷಗಳು ಅಪ್ಪಳಿಸಿ ಭಾರತೀಯ

0: ಬಳಿಕ ಸೇರಿ ಮೂವರು ಪುರುಷರು ಅಸುನೀಗಿದ್ದಾರೆ. ಡ್ರೋನ್ ದಾಳಿಯಿಂದ ಹಲವಾರು ಕಟ್ಟಡಗಳು ಮತ್ತು ಮೂಲಸೌಕರ್ಯಗಳಿಗೆ ಹಾನಿಯಾಗಿವೆ. ಮಾಸ್ಕೋ ಕಡೆಗೆ ಧಾವಿಸುತ್ತಿದ್ದ 81 ಡ್ರೋನ್ಗಳನ್ನು ರಷ್ಯಾದ ವಾಯುಪಡೆ ಹೊಡೆದುರುಳಿಸಿ ಎಂದು ರಷ್ಯಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ರಾಜಧಾನಿ ಅಬುಧಾಬಿಯ ಬಾರಾಕಾ ಪರಮಾಣು ವಿದ್ಯುತ್ ಸ್ಥಾವರದ ಹೊರಗೆ ಡ್ರೋನ್ ದಾಳಿಯಿಂದ ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಾವರದ ಹೊರಗೆ ಇರುವ ವಿದ್ಯುತ್ ಜನರೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ವಿಕಿರಣ ಸುರಕ್ಷಾ ಮಟ್ಟಗಳ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಎಲ್ಲಾ ರಿಯಾಕ್ಟರ್ಗಳ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ. ಸ್ಥಾವರದ ಸುರಕ್ಷತಾ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರಿಲ್ಲ. ಪ್ರಸ್ತುತ ಯಾವುದೇ ಗುಂಪು ದಾಳಿಯ ಹೊಣೆ ಹೊತ್ತುಕೊಂಡಿಲ್ಲ ಎಂದು ಯುಎಇ ತಿಳಿಸಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆದ ದಿನದ ಮೊದಲ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 23 ರನ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮೂಲಕ ಆರ್ಸಿಬಿ ಪ್ಲೇಆಫ್ಗೆ ಲಗ್ಗೆ ಇಟ್ಟಿದೆ. ಮೊದಲ ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 222 ರನ್ ಗಳಿಸಿತು. ಆರ್ಸಿಬಿ ಪರ ವೆಂಕಟೇಶ ಅಯ್ಯರ್ 73 ರನ್ ಹಾಗೂ ವಿರಾಟ್ ಕೊಹ್ಲಿ 58 ರನ್ ಗಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 199 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಆರ್ಸಿಬಿ ಪರ ರಸಿಕ್ 3 ವಿಕೆಟ್ ಕಬಳಿಸಿದರೆ ಭುವನೇಶ್ವರ್ ಕುಮಾರ್ 2 ವಿಕೆಟ್ ಪಡೆದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ದಿನದ 2ನೇ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಂಕಾಕ್ನಲ್ಲಿ ನಡೆದ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗ ಫೈನಲ್ಸ್ನಲ್ಲಿ ಇಂಡೋನೇಷ್ಯಾದ ಲಿಯಾರೋಲಿ ಕಾರ್ನಡೋ ಮತ್ತು ಡೇನಿಯಲ್ ಮಾರ್ಟಿನ್ ವಿರುದ್ದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪರಾಭವಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟಗಳ ಪ್ರವಾಸದ 3ನೇ ಚರಣದಲ್ಲಿ ಸ್ವೀಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮುಂಬೈ ನಡುವೆ ಶೀಘ್ರ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಒಂದೇ ದಿನದಲ್ಲಿ ದಾಖಲೆಯ 256.4 ಗಿಗಾವ್ಯಾಟ್ ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ 4 ಸಾವು. ಐಪಿಎಲ್ ಟಿ20 ಕ್ರಿಕೆಟ್ ಪಂಜಾಬ್ ಕಿಂಗ್ಸ್ ವಿರುದ್ದ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇಆಫ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಈ ಕುರಿತು ಅಹಮದ್ ಹಗರೆ ಇವರಿಂದ ಭಾಷಣವನ್ನ ಕೇಳೋಣ.

ಕನ್ನಡ ಸಾಹಿತ್ಯದೊಳಗೆ ಗಾಂಧಿ ಬಹು ವಿಸ್ತಾರವಾದ ನೆಲೆ. ಕನ್ನಡದ ಸಾಹಿತಿಗಳು ತಮ್ಮ ತಮ್ಮ ಸಾಹಿತ್ಯದಲ್ಲಿ ಗಾಂಧಿಯನ್ನು ಕಂಡ ಬಗೆಯ ಕುರಿತು ಹುಡುಕಾಡ್ತಾ ಹೋದಂತೆ ಭಿನ್ನ ಭಿನ್ನವಾಗಿ ಕಂಡುಹತ್ತಿದ್ರು. ನಿಜವಾಗಿಯೂ ಯಾರಾದರೂ ಸಾಹಿತ್ಯದಲ್ಲಿ ಗಾಂಧಿಯನ್ನು ಅಧ್ಯಯನ ಮಾಡಲಿಕ್ಕೆ ಹೊರಟರೆ ಅದೊಂದು ಅದ್ಭುತ ಸಂಶೋಧನೆಯ ವಸ್ತು ಆಗಬಲ್ಲದು. ನನಗೆ ಇತಿಹಾಸ ಗರ್ಭದಲ್ಲಿ ಗಾಂಧಿ ತನ್ನದೇ ಛಾಪು ಮೂಡಿಸ್ತಾ ನವೋದಯ ಸಾಹಿತಿಗಳಿಗೆ ಸ್ಫೂರ್ತಿ ಚಿಲುಮೆಯಾಗಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಆಕಾರವಾಗಿ, ಅಹಿಂಸೆಯ ದೃಷ್ಟಾಂತವಾಗಿ, ಸಾಹಿತ್ಯ ಬದ್ಧತೆಯ ವಸ್ತುವಾಗಿ, ಬಂಡಾಯ ಸಾಹಿತಿಗಳಿಗೆ ಪ್ರಜಾಪ್ರಭುತ್ವದ ಮರೀಚಿಕೆಯಾಗಿ, ಸ್ವಾತಂತ್ರ್ಯದ ಭ್ರಮೈರಸನವಾಗಿ, ಅರಾಜಕತಾವಾದದ ಸಿದ್ಧಾಂತಿಯಾಗಿ ಕಂಡರು. ಕನ್ನಡ ಸಾಹಿತ್ಯದ ವಿಕಾಸದ ಇತಿಹಾಸವನ್ನು ನೋಡಿದಾಗ ಕವಿರಾಜ ಮಾರ್ಗ ಕನ್ನಡದ ಮೊದಲ ಮಹತ್ವದ ಕೃತಿಯಾಗಿ ನಮ್ಮ ಮುಂದೆ ನಿಂತಿದೆ. ಅದು ಕೇವಲ ಸಾಹಿತ್ಯ ಕೃತಿಯಷ್ಟೇ ಅಲ್ಲ, ಕನ್ನಡ ಭಾಷೆಯ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಅಸ್ತಿತ್ವಕ್ಕೆ ಅಡಿಪಾಯ ಹಾಕಿದ ಗ್ರಂಥ. ಜನಪದ ಬದುಕಿನೊಳಗಿಂದ ಹುಟ್ಟಿಕೊಂಡ ಕನ್ನಡಕ್ಕೆ ಅದು ಒಂದು ಸುವ್ಯವಸ್ಥಿತ ಸಾಹಿತ್ಯಿಕ ರೂಪವನ್ನು ನೀಡಿತು. ಕನ್ನಡ ಭಾಷೆಯ ವ್ಯಾಪ್ತಿ, ವೈಭವ ಮತ್ತು ಸಾಂಸ್ಕೃತಿಕ ಆಳವನ್ನು ದಾಖಲಿಸಿದ ಮೊದಲ ಮಹತ್ವದ ದಾರಿದೀಪವೂ ಆಗಿತ್ತು. ಕನ್ನಡ ಸಾಹಿತ್ಯದ ಬೆಳವಣಿಗೆ ಅಂದರೆ ಕೇವಲ ಕಾವ್ಯಗಳ ಅಥವಾ ಗ್ರಂಥಗಳ ಬೆಳವಣಿಗೆ ಅಲ್ಲ, ಅದು ಸಮಾಜದ ಚಿಂತನೆ, ಮೌಲ್ಯಗಳು ಮತ್ತು ಜನಜೀವನದ ಪರಿವರ್ತನೆಯ ಇತಿಹಾಸವೂ ಹೌದು. ರಾಜಾ

ಸಮುದಾಯದ ವಲಯದಲ್ಲಿದ್ದ ಸಾಹಿತ್ಯವು ಕ್ರಮೇಣ ಜನಸಾಮಾನ್ಯರ ಬದುಕಿನತ್ತ ಮುಖ ಮಾಡಿತು. ಪುರಾಣದ ಕಥೆಗಳು, ಧಾರ್ಮಿಕ ಆಶಯಗಳು ಮತ್ತು ದಾರ್ಶನಿಕ ಚಿಂತನೆಗಳೊಂದಿಗೆ ಆರಂಭವಾದ ಸಾಹಿತ್ಯ ನಂತರ ಸಮಾನತೆ, ಸ್ವಾತಂತ್ರ್ಯ, ಮಾನವೀಯತೆ ಮತ್ತು ಸಾಮಾಜಿಕ ನ್ಯಾಯದ ಪ್ರಶ್ನೆಗಳತ್ತ ವಿಸ್ತರಿಸಿತು. ಕನ್ನಡದ ದಾರ್ಶನಿಕರು, ಕವಿಗಳು, ಚಿಂತಕರು ಮತ್ತು ಇತಿಹಾಸಕಾರರು ಸಾಹಿತ್ಯವನ್ನು ಕೇವಲ ಮನರಂಜನೆಯ ಮಾಧ್ಯಮವಾಗಿ ನೋಡಲಿಲ್ಲ, ಅದನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ರೂಪಿಸಿದರು. ಕನ್ನಡ ಸಾಹಿತ್ಯದ ಪಯಣವು ವಚನ ಚಳುವಳಿಯಿಂದ ಹಿಡಿದು

ಸಾಹಿತ್ಯವನ್ನು ಕೇವಲ ಮನರಂಜನೆಯ ಮಾಧ್ಯಮವಾಗಿ ನೋಡಲಿಲ್ಲ, ಅದನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ರೂಪಿಸಿದರು. ಕನ್ನಡ ಸಾಹಿತ್ಯದ ಪಯಣವು ವಚನ ಚಳುವಳಿಯಿಂದ ಹಿಡಿದು ನವೋದಯ, ನವ್ಯ, ಪ್ರಗತಿಶೀಲ ಮತ್ತು ದಲಿತ ಸಾಹಿತ್ಯದವರೆಗೆ ಸಾಗಿದ ಮಹತ್ವದ ಚಿಂತನಾ ಪಯಣವಾಗಿದೆ. ವಚನ ಸಾಹಿತ್ಯವು ಕನ್ನಡ ಸಾಹಿತ್ಯದಲ್ಲಿ ಒಂದು ಕ್ರಾಂತಿಕಾರಿ ತಿರುವು. ಬಸವಣ್ಣ ಮತ್ತು ಇತರ ವಚನಕಾರರು ಸಾಹಿತ್ಯವನ್ನು ಅರಮನೆಗಳ ಗೋಡೆಗಳಿಂದ ಹೊರತೆಗೆದು ಜನರ ಬದುಕಿನೊಳಗೆ ತಂದರು. ಕಾಯಕವೇ ಕೈಲಾಸ ಎಂಬ ತತ್ವದ ಮೂಲಕ ಶ್ರಮಕ್ಕೆ ಗೌರವ ನೀಡಿದರು. ಜಾತಿ, ಅಸಮಾನತೆ ಮತ್ತು ಧಾರ್ಮಿಕ ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದರು. ಸಾಹಿತ್ಯ ಮೊದಲ ಬಾರಿಗೆ ಜನರ ನೋವು, ಹಸಿವು ಮತ್ತು ಮಾನವ ಸಂಬಂಧಗಳ ಭಾಷೆ ಆಯಿತು. ನಂತರ ಕನ್ನಡ ಸಾಹಿತ್ಯ ಪಂಪ, ರಣ್ಣ, ಜನ್ನ, ಹರಿಹರ, ರಾಘವಾಂಕ ಮೊದಲಾದ ಮಹಾನ್ ಕವಿಗಳ ಮೂಲಕ ವೈವಿಧ್ಯಮಯ ರೂಪದಲ್ಲಿ ಬೆಳೆಯಿತು. ಸಂಸ್ಕೃತ ಪ್ರಭಾವದಲ್ಲಿದ್ದ ಕನ್ನಡ ಕ್ರಮೇಣ ತನ್ನದೇ ಆದ ಶೈಲಿ ಮತ್ತು ಸ್ವರೂಪವನ್ನು ರೂಪಿಸಿಕೊಳ್ತು. ಆಧುನಿಕ ಕಾಲದಲ್ಲಿ ಪಾಶ್ಚಾತ್ಯ ಚಿಂತನೆ, ವಿಜ್ಞಾನ ಮತ್ತು ರಾಷ್ಟ್ರೀಯ ಚಳುವಳಿಗಳ ಪ್ರಭಾವ ಕನ್ನಡ ಸಾಹಿತ್ಯದ ಮೇಲೆ ಬೀರಿತು. ಪ್ರೀತಿ, ಪ್ರೇಮ, ಪ್ರಕೃತಿ, ಮಾನವೀಯತೆ ಮತ್ತು ಸ್ವಾತಂತ್ರ್ಯದ ಆಶಯಗಳು ಸಾಹಿತ್ಯದ ಕೇಂದ್ರ ಬಿಂದುಗಳಾದವು. ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ದೇಶದಾದ್ಯಂತ ಮೂಡಿದ ಸ್ವಾತಂತ್ರ್ಯ ಹೋರಾಟ ಕನ್ನಡ ಸಾಹಿತ್ಯದಲ್ಲೂ ಹೊಸ ಚೈತನ್ಯವನ್ನು ಹುಟ್ಟಿಸಿತು. ಸ್ವಾತಂತ್ರ್ಯದ ಕನಸು, ಸಾಮಾಜಿಕ ನ್ಯಾಯದ ಹೋರಾಟ ಮತ್ತು ಮಾನವೀಯ ಮೌಲ್ಯಗಳ ಪ್ರತಿಧ್ವನಿಯಾಗಿ ಕನ್ನಡ ಸಾಹಿತ್ಯ ಬೆಳೆಯತೊಡಗಿತು. ಈ ಅವಧಿಯಲ್ಲಿ B.R. ಅಂಬೇಡ್ಕರ್, ಬಾಲಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್, ಜವಾಹರಲಾಲ್ ನೆಹರು, ರವೀಂದ್ರನಾಥ್ ಟ್ಯಾಗೋರು ಮತ್ತು ಮಹಾತ್ಮ ಗಾಂಧಿ ಮೊದಲಾದ ಮಹಾನ್ ಚಿಂತಕರ ಪ್ರಭಾವ ಕನ್ನಡ ಕಾವ್ಯ ಮತ್ತು ಸಾಹಿತ್ಯದೊಳಗಡೆಗೆ ಪ್ರವೇಶಿಸಿತು. ಕನ್ನಡ ಕವಿಗಳು ಸಾಹಿತ್ಯವನ್ನು ಕೇವಲ ಸೌಂದರ್ಯದ ಅಭಿವ್ಯಕ್ತಿಯನ್ನಾಗಿ ಮಾತ್ರವಲ್ಲ, ಜನಜಾಗೃತಿಯ ಆಯುಧವನ್ನಾಗಿ ಕೂಡ ಬಳಸಿದರು. ಕಾವ್ಯಗಳು ಜನರ ನೋವು, ಹೋರಾಟ ಮತ್ತು ಕನಸುಗಳ ಧ್ವನಿಯಾದವು. ಸಾಹಿತ್ಯವು ಜನಜೀವನದೊಂದಿಗೆ ಒಂದಾದಾಗಲೇ ಅದು ಜೀವಂತವಾಗಿರುತ್ತೆ ಅನ್ನೋದನ್ನು ಕನ್ನಡ ಸಾಹಿತ್ಯ ಸಾಬೀತುಪಡಿಸಿದೆ. ಆ ಕಾಲದ ಕನ್ನಡ ಕವಿಗಳಿಗೆ ರಾಜಾಶ್ರಯ ಅನಿವಾರ್ಯ ಆಗಿತ್ತು. ಹೀಗಾಗಿ ಅವರ ಕಾವ್ಯಗಳು ಹೆಚ್ಚಾಗಿ ರಾಜರನ್ನು ಹೊಗಳುವ ಅರಮನೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸ್ವರೂಪದಲ್ಲಿದ್ದವು. ಬದುಕಿನ ವಾಸ್ತವತೆ, ಜನರ ನೋವು, ಸಾಮಾಜಿಕ ಅಸಮಾನತೆಗಳಿಗಿಂತ ಪ್ರಶಂಸೆ ಮತ್ತು ಶೃಂಗಾರವೇ ಸಾಹಿತ್ಯದ ಕೇಂದ್ರ ಆಗಿತ್ತು. ಅಭಿವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಮಿತಿ ಇತ್ತು. ಕವಿಯ ಮಾತು ರಾಜಸತ್ತೆಯ ನೆರಳಿನಲ್ಲೇ ಬದುಕಬೇಕಾಗಿತ್ತು. ಆದರೆ ಕಾಲ ಬದಲಾಗ್ತಾ ಬಂದಂತೆ ಕನ್ನಡ ಸಾಹಿತ್ಯವು ಹೊಸ ದಿಕ್ಕು ಹಿಡಿಯಿತು. ನವೋದಯದ ಗಾಳಿ ಬೀಸಿದಂತೆ ಕವಿಗಳು ಬದುಕಿನ ನೈಜ ಪ್ರಶ್ನೆಗಳತ್ತ ಮುಖ ಮಾಡಿದರು. ಸಾಹಿತ್ಯವು ಕೇವಲ ಸೌಂದರ್ಯದ ಅಭಿವ್ಯಕ್ತಿಯಾಗಿರದೆ ಸಾಮಾಜಿಕ ಜವಾಬ್ದಾರಿಯ ಧ್ವನಿಯಾಗಿ ರೂಪುಗೊಂಡಿತು. ಜನರ ನೋವು, ಹೋರಾಟ, ಸ್ವಾತಂತ್ರ್ಯದ ಕನಸು ಮತ್ತು ಸಮಾನತೆಯ ಆಶಯಗಳು ಸಾಹಿತ್ಯದೊಳಗೆ ಪ್ರವೇಶಿಸಿದವು. ಕಾವ್ಯವು ಜನಜಾಗೃತಿಯ ಸಾಧನವಾದಾಗ ಅದರ ಶಕ್ತಿಯೂ ಬದಲಾಗುತ್ತೆ. ಕವಿಯ ಪದ ಕೇವಲ ಅಲಂಕಾರ ಆಗಿರೋದಿಲ್ಲ, ಅದು ಹೋರಾಟದ ಕಿಚ್ಚಾಗುತ್ತೆ. ನಾವು ಹೊಸನಾಡೊಂದನ್ನು ಕಟ್ಟುವೆವು ಎಂಬ ಕನಸು ಕೇವಲ ಕವಿತೆಯ ಸಾಲಾಗಿರದೆ ಕ್ರಾಂತಿಯ ಆಶವಾಗಿರುತ್ತೆ. ಸಾಹಿತ್ಯವು ಸಮಾಜದಿಂದ ಸ್ವಾತಂತ್ರ್ಯವನ್ನು ಬಯಸಿದರೆ ಸಮಾಜವು ಸಾಹಿತ್ಯದಿಂದ ಜವಾಬ್ದಾರಿಯನ್ನು ನಿರೀಕ್ಷಿಸುತ್ತೆ. ಇದೇ ಸಾಹಿತ್ಯದ ಮಹತ್ವ. ಹೀಗಾಗಿ ಜಗತ್ತಿನ ಅನೇಕ ಚಿಂತಕರು ಮತ್ತು ಕ್ರಾಂತಿಕಾರರು ಸಾಹಿತ್ಯವನ್ನು ಸಮಾಜ ಪರಿವರ್ತನೆಯ ಸಾಧನವನ್ನಾಗಿ ಬಳಸಿದರು. ಕಾರ್ಲ್ ಮಾರ್ಕ್ಸ್, ಲಿಯೋ ಟಾಲ್ಸ್ಟಾಯ್, ರವೀಂದ್ರನಾಥ್ ಟ್ಯಾಗೋರು, ನೆಹರು ಮೊದಲಾದ ಮಹಾನ್ ಚಿಂತಕರ ಚಿಂತನೆಗಳು ಸಾಹಿತ್ಯದ ಮೂಲಕ ಜನಮನಕ್ಕೆ ತಲುಪಿದವು. ಕನ್ನಡ ಸಾಹಿತ್ಯದಲ್ಲಿ ಮಹಾತ್ಮ ಗಾಂಧಿ ಅವರ ಪ್ರಭಾವ ಅಪಾರ. ಭಾರತದ ಸ್ವಾತಂತ್ರ್ಯ ಹೋರಾಟ ಜನಾಂದೋಲನ ಆಗತಾ ಇದ್ದ ಸಂದರ್ಭದಲ್ಲಿ ಕನ್ನಡ ಕವಿಗಳು ಗಾಂಧೀಜಿಯನ್ನು ಆಶಯ ಸಂಕೇತವಾಗಿ ಕಂಡರು. ಅವರ ಅಹಿಂಸೆ, ಸತ್ಯಾಗ್ರಹ, ಸರಳತೆ ಮತ್ತು ಮಾನವೀಯತೆಯ ಮೌಲ್ಯಗಳು ಸಾಹಿತ್ಯದೊಳಗೆ ಹೊಸ ಚೈತನ್ಯವನ್ನು ತಂದವು. ಗಾಂಧೀಜಿ ಕನ್ನಡ ಕವಿಗಳ ಪಾಲಿಗೆ ಕೇವಲ ರಾಜಕೀಯ ನಾಯಕನಾಗಿರಲಿಲ್ಲ, ಅವರು ಒಂದು ನೈತಿಕ ಶಕ್ತಿ, ಸ್ವಾತಂತ್ರ್ಯದ ಕನಸು, ಸಾಮಾಜಿಕ ಜಾಗೃತಿ ಮತ್ತು ಮಾನವೀಯ ಮೌಲ್ಯಗಳ ಪ್ರತೀಕವಾಗಿ ಕನ್ನಡ ಸಾಹಿತ್ಯದಲ್ಲಿ ಮೂಡಿಬಂದರು. ಗಾಂಧಿ ಚಳುವಳಿ ಭಾರತದ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದಂತೆ ಕನ್ನಡ ಸಾಹಿತ್ಯದಲ್ಲೂ ಹೊಸ ಹೊಸ ಪ್ರೇರಣೆಯನ್ನು ಹುಟ್ಟಿಸಿತು. ಕವಿಗಳು ತಮ್ಮ ಪದಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರು. ಸಾಹಿತ್ಯವು ಬೀದಿಗೆ ಇಳಿದು ಹೋರಾಟದ ಭಾಗವಾಯಿತು. ಗಾಂಧೀಜಿ ಕನ್ನಡ ಸಾಹಿತ್ಯದಲ್ಲಿ ಅನೇಕ ರೂಪಗಳಲ್ಲಿ ಕಾಣುತ್ತಾರೆ. ಒಮ್ಮೆ ಸತ್ಯದ ಪ್ರತೀಕವಾಗಿ, ಮತ್ತೊಮ್ಮೆ ಅಹಿಂಸೆಯ ಧ್ವನಿಯಾಗಿ, ಇನ್ನೊಮ್ಮೆ ಸಮಾಜ ಸುಧಾರಕರಾಗಿ, ಮತ್ತೊಮ್ಮೆ ಪ್ರಶ್ನೆಗೆ ಒಳ

ಒಬ್ಬರಿಗಾಗುವ ಚಿಂತಕರಾಗಿ. ಅವರ ಪ್ರಭಾವ ಕಾವ್ಯದಲ್ಲಷ್ಟೇ ಅಲ್ಲ, ಕಥೆ, ಕಾದಂಬರಿ, ನಾಟಕ ಮತ್ತು ಪ್ರಬಂಧಗಳಲ್ಲಿಯೂ ಕಾಣುತ್ತೆ. ಕನ್ನಡದ ಅನೇಕ ಕವಿಗಳು ಮತ್ತು ಚಿಂತಕರು ಗಾಂಧಿಯನ್ನು ತಮ್ಮದೇ ದೃಷ್ಟಿಕೋನದಿಂದ ಅಳೆದಿದ್ದಾರೆ, ಕಂಡಿದ್ದಾರೆ ಮತ್ತು ದಾಖಲಿಸಿದ್ದಾರೆ. ಕೆಲವರಿಗೆ ಗಾಂಧೀಜಿ ಮಾನವೀಯತೆಯ ಪ್ರತೀಕ, ಇನ್ನು ಕೆಲವರಿಗೆ ಅವರ ಸ್ವಾತಂತ್ರ್ಯದ ಹೋರಾಟಗಾರ, ಮತ್ತು ಕೆಲವರಿಗೆ ಅವರು ವಿಮರ್ಶೆಗೆ ಒಳಪಡುವ ಚಿಂತಕ. ಇದೇ ಸಾಹಿತ್ಯದ ಸೌಂದರ್ಯ. ಅದು ವ್ಯಕ್ತಿಯನ್ನು ದೇವರನ್ನಾಗಿ ಮಾಡೋದಿಲ್ಲ, ಪ್ರಶ್ನಿಸುತ್ತೆ, ವಿಶ್ಲೇಷಿಸುತ್ತೆ, ಪುನಃ ಅರ್ಥ ಮಾಡಿಕೊಳ್ಳುತ್ತೆ, ಮನುಷ್ಯರ ನಡುವೆ ನಿಜ ಮನುಷ್ಯನನ್ನು ಎತ್ತಿ ನಿಲ್ಲಿಸುತ್ತೆ. ಹೀಗಾಗಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಒಂದು ಅಧ್ಯಾಯವಲ್ಲ, ಅದೊಂದು ನಿರಂತರ ಸಂವಾದ. ಅವರ ಚಿಂತನೆಗಳು ಇಂದಿಗೂ ಕನ್ನಡ ಸಾಹಿತ್ಯದೊಳಗೆ ಜೀವಂತವಾಗಿವೆ. ಭಾರತದ ಸ್ವಾತಂತ್ರ್ಯ ಹೋರಾಟವು ಕನ್ನಡ ಸಾಹಿತ್ಯದ ಮೇಲೂ ಆಳವಾದ ಪ್ರಭಾವ ಬೀರಿತು. ವಿಶೇಷವಾಗಿ ಮಹಾತ್ಮ ಗಾಂಧಿ ಅವರ ಚಿಂತನೆಗಳು ಕನ್ನಡ ಕಾವ್ಯ ಮತ್ತು ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನು ನೀಡಿದವು. 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಭಾರತೀಯ ಭಾಷೆಗಳ ಮಹತ್ವವನ್ನು ಒತ್ತಿ ಹೇಳಿದರು. ಸ್ವರಾಜ್ಯ ಹೋರಾಟ ಜನಸಾಮಾನ್ಯರ ಭಾಷೆಯಲ್ಲಿ ನಡೆಯಬೇಕು ಎಂದು ಅವರು ನಂಬಿದ್ರು. ಭಾಷೆ ಕೇವಲ ಸಂವಹನದ ಸಾಧನವಲ್ಲ, ಅದು ಜನರ ಆತ್ಮ ಮತ್ತು ಸಂಸ್ಕೃತಿಯ ಪ್ರತಿಬಿಂಬ ಅಂತ ಹೇಳಿದರು. ಈ ಚಿಂತನೆ ಕನ್ನಡ ಸಾಹಿತ್ಯದ ಮೇಲೂ ಪರಿಣಾಮ ಬೀರಿತು. ಸಾಹಿತ್ಯವು ಅರಮನೆಯ ಭಾಷೆಯಿಂದ ಜನರ ಭಾಷೆಯತ್ತ ತಿರುಗಿತು. ಮಹಾಕಾವ್ಯಗಳ ಅಲಂಕಾರಿಕ ಶೈಲಿಯಿಂದ ಬದುಕಿನ ನೈಜ ಅನುಭವಗಳತ್ತ ಸಾಗಿತು. ಜನರ ನೋವು, ರೈತರ ಬದುಕು, ಶೋಷಿತರ ಆಶಯಗಳು ಮತ್ತು ಸ್ವಾತಂತ್ರ್ಯದ ಕನಸುಗಳು ಸಾಹಿತ್ಯದ ಕೇಂದ್ರ ಬಿಂದುವಾದವು. ಗಾಂಧೀಜಿ ಕನ್ನಡ ಕವಿಗಳ ಪಾಲಿಗೆ ಕೇವಲ ರಾಜಕೀಯ ನಾಯಕನಲ್ಲ, ಒಂದು ನೈತಿಕ ಪ್ರೇರಣೆಯಾಗಿ ಸತ್ಯ, ಅಹಿಂಸೆ, ಶಾಂತಿಯ ಸಂಕೇತವಾಗಿ ಮೂಡಿಬಂದರು. ಕನ್ನಡದ ಅನೇಕ ಕವಿಗಳು ಗಾಂಧೀಜಿಯನ್ನು ತಮ್ಮದೇ ಆದ ಭಾವಲೋಕದಲ್ಲಿ ಕಂಡಿದ್ದಾರೆ. ದರಾ ಬೇಂದ್ರೆ ಗಾಂಧೀಜಿಯ ಕುರಿತಾಗಿ ಅನೇಕ ಕವಿತೆಗಳನ್ನು ಬರೆದಿದ್ದಾರೆ. ಅವರ ಕಾವ್ಯದಲ್ಲಿ ಗಾಂಧೀಜಿ ಕೇವಲ ವ್ಯಕ್ತಿಯಾಗಿಲ್ಲ, ಒಂದು ಚೇತನ, ಒಂದು ಆತ್ಮಶಕ್ತಿ. ಬೇಂದ್ರೆಯವರ ಕಾವ್ಯದಲ್ಲಿ ಗಾಂಧೀಜಿ ಅಹಿಂಸೆಯ ಬೆಳಕಾಗಿ ಕಾಣ್ತಾರೆ. ಅಹಿಂಸೆಯನ್ನು ಹಿಂಸಿ ಗುಂಡಿಕ್ಕಿ ಕೊಂದಿತು, ಅವರ ಹತ್ಯೆಯನ್ನು ನೋಡಿ ನೊಂದು ನುಡಿದು ಬರದ ಮಾತದು. ಗಾಂಧೀಜಿ ಎಂಬ ಹೆಸರನ್ನು ನೇರವಾಗಿ ಉಚ್ಚರಿಸಿದೆ. ಅವರ ಚಿಂತನೆಯ ಬೆಳಕನ್ನು ಕಾವ್ಯದೊಳಗೆ ಹರಡ್ತಾರೆ. ಬಂತು ಬಂತಲೆ ಬಂತು, ಘನಸಿರಿಯು ಬಂತು, ಬಂತಾದರೆ ಇದ್ದು ದೆದಿಯಿತ್ತು ಬಂತು, ಬೆಳಗೆಂಬಂತೆ ಬಂತು, ಹೊಳೆ ಬಂದಂತೆ ಬಂತು ಎಂದು ಗಾಂಧಿಯ ಹೆಸರೆಳೆದ ಗಾಂಧಿತನವನ್ನು ಹೇಳ್ತಾ ಹೋಗ್ತಾರೆ. ಪುತಿನ ಭುವಿಯ ಚಾಪೆಯ ತೆರೆದಿ ಸುತ್ತಿ ಹೊತ್ತೊಯ್ದಂತೆ, ಕತ್ತಲೆ ಹಿರಣ್ಯಕ್ಷ ಮುತ್ತಿಬಹ ನಕ್ಷತ್ರ ಮೊತ್ತಾಂ ಧಿಕ್ಕರಿಸಿ ಬರುತ್ತಿಹನು, ಗೆಲುವಾಗಿ ದಿನಕ ಶಾಂತಿಯ ತಂದು. ಇದೇ ಕವಿ ತನ್ನ ನೆರಳು ಕವಿತೆಯಲ್ಲಿ ಗಾಂಧಿಯ ದಂಡಿ ಮಾರ್ಚನ್ನು ಬ್ರಿಟಿಷರಿಗೆ ಚರಮಗೀತೆ ಬರೆಯುವ ಛಾಯೆಗೆ ಹೋಲಿಸ್ತಾರೆ. ಮೇಲೊಂದು ಗರುಡ ಆಹರುತಿಹುದು, ಕೆಳಗದರ ನೆರಳು ಓಡುತಿಹುದು, ಅದಕ್ಕೋ ಅದರಿಚ್ಚ ಹಾದಿ, ಇದಕ್ಕೋ ಹರಿದತ್ತ ಬೀದಿ, ನೆಲ ನೆಲದ ಮನೆ ಮನೆಯ ಮೇಲೆ, ಹೀಗೆ ಸಾಗುತ್ತೆ ಅವರ ಮೇಳ್ಗವನ. ಕೊನೆಯ ಕಂತಿನಲ್ಲಿ ಇದೆಲ್ಲವನ್ನು ಏಕೀಕರಿಸಿ ಹೇಳ್ತಾರೆ. ಇದನ್ನೋಡಿ ನಾನು ನೆನೆದೆ ನಿಂದು, ಇಂಥ ನೆಳಲೇನು ಗಾಂಧಿ ಎಂದು, ಹರಿದಿತ್ತ ಹರಿಯ ಚಿತ್ತ ಈ ಧೀರ ನಡವೆನೆತ್ತ. ಕೆ ಎಸ್ ನರಸಿಂಹಸ್ವಾಮಿ ತನ್ನ ಉಂಗ್ರ ಕವನ ಸಂಕಲನದಲ್ಲಿ ಗಾಂಧಿ ಗುಣಕಥನವನ್ನು ವಿಶೇಷವಾಗಿ ಮಾಡ್ತಾರೆ. ಆಫ್ರಿಕದ ಕತ್ತಲೆಗೆ ಬೆಳಕ ಬೀರಿದೆ, ಆಂಗ್ಲರ ಅಧಿಕಾರ ಮೋಹ ಮುರಿದೆ, ಅವರಿವರ ದುಷ್ಕೃತಿಗೆ ಕುದಿದು ಕಂಬನಿಗರೆದೆ, ಉಪವಾಸದಗ್ನಿಯಲ್ಲಿ ನಡೆದು ಬಂದೆ, ಅವರಿಗೆ ಯಾವಾಗಲೂ ಗಾಂಧಿ ವ್ಯಕ್ತಿಯಾಗಿಯೇ ಕಾಣ್ತಾರೆ. ನವೋತ್ಸಾಹದ ಕವಿ ಕುವೆಂಪುಗೆ ಗಾಂಧಿ ಶ್ವೇತಾಗ್ನಿ ಜ್ವಾಲೆಯಂತೆ ಕಂಡು ಬರ್ತಾರೆ. ಅವರ ಪಾಂಚಜನ್ಯ ಗಾಂಧಿಯ ಮಹಿಮೆಯನ್ನೆಲ್ಲ ತೆರತೆರನಾಗಿ ಬಿಚ್ಚಿಡುತ್ತೆ. ಅದರಲ್ಲೊಂದು ಮಹತ್ವವಾಗಿರೋದು, ಮಹಾಸ್ವಾತಂತ್ರ್ಯ ರಣಯಾಗ ಧೂಮದಲ್ಲಿ ಶ್ವೇತಾಗ್ನಿ ಜ್ವಾಲೆಯೊಂದುರಿಯುತ್ತಿದೆ, ನಿಶ್ಚಲಂ ರಂಜಿಸುತ್ತಿದೆ ಶಾಂತಿಯಲ್ಲಿ ಹಿಮಾ ಮಹಾಚಲಂ, ರಾರಾಜಿಸುಪಂ ನಭೋಧಾಮದಲ್ಲಿ ಅದರೊಳಗೆಯ ಉಲ್ಲಾಸದ ಪ್ರತಿಕಣವಾಗಿ ಗಾಂಧಿಯನ್ನು ಆನಿಸಿಕೊಳ್ತಾರೆ. ಮತ್ತೆ ಅದನ್ನೇ ಆನಿಸಿಕೊಂಡು ಒಂದು ಉತ್ಸಾಹದ ಸಾಲುಗಳನ್ನು ಬರಿತಾ ಹೋಗ್ತಾರೆ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡಿ ಮುಂದೆ, ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ನವ ಭಾರತದಲ್ಲಿ, ಈ ಸುಂದರ ಪದಗಳ ನಡುವಲ್ಲೆಲ್ಲ ಗಾಂಧೀಜಿ ವೈವಿಧ್ಯತೆಯನ್ನು ಮೇಳೈಸಿ ಕವಿಶಬ್ದ ಭಂಡಾರಗೊಳ್ಳುತ್ತಾ ಸಾಗುತ್ತೆ. GSS ಗಾಂಧಿಯನ್ನು ಕೃಷ್ಣನ ರೂಪದಲ್ಲಿ ನೋಡಬಯಸ್ತಾರೆ. ಸುತ್ತಮುತ್ತ ಅಂಧಕಾರ, ಮಳೆಹನಿಗಳ ಪಂಜರ, ದೈತ್ಯ ಸರೆಯ ಕಂಬಿಯೊಳಗೆ ಬಂತು ದೇವ ಕುಂಜರ, ಮತ್ತೆ ಮತ್ತೆ ಅಂಧಕಾರ ಮಳೆಹನಿಗಳ ಪಂಜರ, ಸೊಂಡಿಲಾಡಿಸುತ್ತ ಬರುವುದದು ದೇವ ಕುಂಜರ. ಇಲ್ಲಿ ಗಾಂಧಿ ಎರಡನೇ ಪ್ಯಾರದಲ್ಲಿ ಮೇಲಿನ ಪ್ಯಾರ

ಕೃಷ್ಣನ ಸ್ಥಾನವನ್ನು ಅಲಂಕರಿಸಿ ಹೊಸಕಾಲದ ನೇತರನ್ನಾಗಿ ಅವರಿಗೆ ಕಂಡು ಬರ್ತಾರೆ. ಇರುವೆಲ್ಲವನು ಎಲ್ಲ ಜನಕ್ಕೆ ತೆರವಾಗಿಸುವ ಸಮಬಗೆಯ ಸಮಸುಖದ ಸಮದುಃಖದ ಸಾಮರಸ್ಯದ ಸಾಮಗಾನ ಲಹರಿಯ ಮೇಲೆ ತೇಲಿ ಬಲಲಿದೆ ನೋಡು ನಮ್ಮ ನಾಡು. ಅಡಿಗರಿಗೆ ಅಖಂಡ ಭರವಸೆಯ ಸ್ವಾತಂತ್ರ್ಯದ ಅಭಿವ್ಯಕ್ತಿಯ ಚಿಲುಮೆಯಾಗಿ ಗಾಂಧಿ ಮತ್ತವರ ಚಳುವಳಿ ಗೋಚರಿಸುತ್ತೆ. ಉಳ್ಳವರ ಎದೆಗೆ ಹಾಕಿತ್ತು ರಬ್ಬರ್ ಟ್ಯೂಬು ಒಂದೆರಡು ಮೈಲಿ ಉದ್ದ, ಅದರಾಚೆ ತುದಿಯಲ್ಲಿ ಕುಳಿತು ಹೀರುತ್ತಿದ್ದ ರಕ್ತ ಮಧ್ಯವನೊಬ್ಬ, ಅಬ್ಬಬ್ಬ ಒಂಟೆಯ ಡುಬ್ಬ, ಗುಂಡೋಧನನ ಪಟ್ಟ ಶಿಷ್ಯ ದಾಂಡಿಗ ಜುಬ್ಬ ಎಂದು ಪರೋಕ್ಷವಾಗಿ ಗಾಂಧಿ ಸ್ವಾತಂತ್ರ್ಯವನ್ನು ಚಂಡಮದ್ದಳೆಯಾಗಿ ವಿಡಂಬಿಸುತ್ತಾರೆ ಅಡಿಗರು. ಮಕ್ಕಳ ಲೋಕದಲ್ಲಂತೂ ಗಾಂಧಿಯ ನುಗುವೆ ದೊಡ್ಡ ವಸ್ತು. ಬೋಳುವಾರರ ತಟ್ಟು ಚಪ್ಪಾಳೆ ಪುಟ್ಟ ಮಗು, HS ನಾಗವೇಣಿಯವರ ಗಾಂಧಿ ಬಂಧ, ಅನುಬಂಧೋಪಾಧ್ಯಾಯರ ಬಹುರೂಪಿ ಗಾಂಧಿ, ಹಾಸನ್ ರಾಜಾರಾಮ್ ಅವರ ಕಾಂತಾಪುರದಲ್ಲಿ, ಇಂತಹ ಗಾಂಧಿವಾದದ ನೆಲೆಯಲ್ಲಿ ಬಹುತೇಕ ಸಾಹಿತ್ಯ ಕೃತಿಗಳು, ನಾಟಕಗಳು, ಸಿನಿಮಾಗಳು ಕೂಡ ಹೇರಳವಾಗಿ ಕನ್ನಡ ಸಾಂಸ್ಕೃತಿಕ ರಂಗದಲ್ಲಿ ನೆಲೆಯೂರಿವೆ. ಪ್ರಸ್ತುತ ಜಗತ್ತಿನ ಪ್ರಜಾಪ್ರಭುತ್ವದ ಒತ್ತಡವಾಗಿ ಗಾಂಧಿ ಬಂಡವಾಳವಾದದ ನೂರಾರು ವರ್ಷಗಳಿಂದ ಮಾನವೀಯ ಮುಖದ ಜೊತೆಗೆ ತನ್ನ ತತ್ವವನ್ನು ಹೇರಲು ಗಾಂಧಿ ತತ್ವ ಬಳಸಿಕೊಳ್ತಿದೆ. ಸಮಾಜವಾದದ ಮುಗ್ಗಲು ಮುರಿಯಲು ಜಗತ್ತಿನಲ್ಲಿ ಗಾಂಧಿವಾದಕ್ಕಿಂತ ದೊಡ್ಡ ಅಸ್ತ್ರ ಇನ್ನೊಂದಿಲ್ಲ. ಶೋಷಣಾ ಕಾಲದ ನವಬಂಡವಾಳ ವ್ಯವಸ್ಥೆಗೆ ಹೊಸ ವೈಚಾರಿಕ ಮತ್ತು ವೈಜ್ಞಾನಿಕ ಚಿಂತನೆ ಮೂಡದಿರಲು ಆಧುನಿಕ ವಿಜ್ಞಾನಕ್ಕೆ ಗಾಂಧಿಯ ಸವಾಲುಗಳನ್ನೇ ಒಡ್ತಾರೆ. ಈ ಚಿಂತನೆ ಅಂಗಳದಲ್ಲಿಯೇ ಗಾಂಧಿ ವರ್ಷ ವರ್ಷವೂ ಸಾವಿರ ಸಾವಿರ ಬಾರಿ ಕನ್ನಡ ಸಾಹಿತ್ಯದೊಳಗೆ ದನಿಯಾಗ್ತಲೇ ಇದ್ದಾರೆ. ನವೋದೀಕರಣ ಕಾಲದ ಭವಣೆಗಳಿಗೆ ಭರವಸೆಯ ಆಸರೆ ನೀಡುತ್ತಾ ಹೊಸ ಬದುಕಿಗೆ ಹೊಸ ಕಾಲದ ಹೊಸ ಚಿಂತನೆಯನ್ನು ಹರಿಸಲು ಕನ್ನಡ ಸಾಹಿತಿಗಳ ಇಂಕಿನಲ್ಲಿ ಅವರವರ ಚಿಂತನಾ ಮಿತಿಯಲ್ಲಿಯೇ ಅವರವರ ಮನದಂತೆ ನೀಡಲು ಪ್ರಯತ್ನಿಸುತ್ತಿದ್ದಾರೆ.

0: ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಈ ಕುರಿತು ಅಹಮದ್ ಹಗರೆ ಇವರಿಂದ ಭಾಷಣವನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಅಂಗವಾಗಿ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಾಹೆ ಆನ್ಲೈನ್ ಎಜುಕೇಷನ್ನ ಪದವಿ ಪ್ರದಾನ ಸಮಾರಂಭದ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾಹೆ.
3: ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆಯ 33ನೇ ಘಟಿಕೋತ್ಸವದ ಎರಡನೇ ದಿನ ಮಾಹೆ ಆನ್ಲೈನ್ ಕೋರ್ಸ್ಗಳ ಪದವಿ ಪ್ರದಾನ ಸಮಾರಂಭವು ಮಂಗಳೂರಿನ TMFI ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ May 16 ಶನಿವಾರ ಸಂಜೆ ನಡೆಯಿತು. ಮುಖ್ಯ ಅತಿಥಿಗಳಾಗಿ ತಮಿಳುನಾಡು ಮರ್ಕೆಂಟೈಲ್ ಬ್ಯಾಂಕ್ನ MD ಹಾಗೂ CEO ಶ್ರೀ ಸಲಿ ಎಸ್ ನಾಯರ್ ಭಾಗವಹಿಸಿದ್ದರು. ಯು ನೆಕ್ಸ್ಟ್ ಲರ್ನಿಂಗ್ನ CEO ಶ್ರೀ ಅಂಬರೀಶ್ ಸಿನ್ಹಾ ಗೌರವ ಅತಿಥಿಗಳಾಗಿ ಉಪಸ್ಥಿತರಿದ್ದರು.
4: The procession is led by Lance Corporal Pranav Chaurasia of National Cadet Corps.
3: ಘಟಿಕೋತ್ಸವ ಮೆರವಣಿಗೆಯ ಮೂಲಕ ಅತಿಥಿಗಳನ್ನು ಮತ್ತು ಗಣ್ಯರನ್ನು ವೇದಿಕೆಗೆ ಕರೆತರಲಾಯಿತು. ಬಳಿಕ ರಾಷ್ಟ್ರಗೀತೆ, ನಂತರ ಮಾಹೆ ವಿಶ್ವವಿದ್ಯಾನಿಲಯ ಗೀತೆಗಳನ್ನು ಹಾಡಲಾಯಿತು.

0: ಸಬಾಹೆ ತಾಂತ್ರಿಕ ಮತ್ತು ವಿಜ್ಞಾನದ ಪ್ರೊ ವೈಸ್ ಚಾನ್ಸಲರ್ ಡಾಕ್ಟರ್ ನಾರಾಯಣ ಸಬಾಹಿತ್ ನೆರೆದವರನ್ನು ಸ್ವಾಗತಿಸಿದರು.
1: ಇಟ್ಸ್ ಮೈ ಇಮೆನ್ಸ್ ಪ್ಲೆಷರ್ ಟು ವಾರ್ಮ್ಲಿ ವೆಲ್ಕಮ್ ಈಚ್ ಒನ್ ಆಫ್ ಯು ಟು ದ ಥರ್ಡ್ ಕಾನ್ವೊಕೇಶನ್ ಆಫ್ ಆನ್ಲೈನ್ ಎಜುಕೇಶನ್ ಆಫ್ ಮಾಹೆ ಆಸ್ ಎ ಪಾರ್ಟ್ ಆಫ್ 33rd ಕಾನ್ವೊಕೇಶನ್ ಆಫ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್. ವಿ ಆರ್ ಆನರ್ಡ್ ಬೈ ಯುವರ್ ಪ್ರೆಸೆನ್ಸ್ ಆಸ್ ವಿ ಗ್ಯಾದರ್ ಟು ಸೆಲೆಬ್ರೇಟ್

0: S. Ballal, Pro-Chancellor, Manipal Academy of Higher Education, hereby declare the third convocation online education as part of 33rd convocation of our university held here in our Mangaluru campus closed.
1: ರಿಜಿಸ್ಟ್ರಾರ್ ಡಾಕ್ಟರ್ ಪಿ ಗಿರಿಧರ್ ಕೆಣಿ ವಂದನಾರ್ಪಣೆ ಮಾಡಿದರು. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವು ಮುಕ್ತಾಯವಾಯಿತು.
2: ಇದುವರೆಗೆ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಇದರ 33ನೇ ಘಟಿಕೋತ್ಸವದ ಅಂಗವಾಗಿ ನಿನ್ನೆ ಮಂಗಳೂರಿನಲ್ಲಿ ನಡೆದ ಮಾಹೆ ಆನ್ಲೈನ್ ಎಜುಕೇಷನ್ನ ಪದವಿ ಪ್ರದಾನ ಸಮಾರಂಭದ ಬಾನುಲಿ ವರದಿ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾಹೆ. ಆಕಾಶವಾಣಿ ಕಾರವಾರ. ಆಕಾಶವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ ಶುಚಿ.

0: ಕೇಳುಗರೆ, ಇಂದಿನ ನಮ್ಮ ಶುಚಿ ರುಚಿ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ವಿವಿಧ ಸಾಂಪ್ರದಾಯಿಕ ಹಾಗೂ ಪೌಷ್ಟಿಕರವಾದ ಕೆಲವು ಅಡುಗೆಗಳನ್ನು ತಿಳಿಸಿಕೊಡಲು ನಮ್ಮ ಸ್ಟುಡಿಯೋದಲ್ಲಿ ಹಾಜರಿದ್ದಾರೆ ಇಂದಿನ ಶುಚಿ ರುಚಿ ಕಾರ್ಯಕ್ರಮದ ಅತಿಥಿಗಳಾದ ದುರ್ಗಾ ಕೆ ನಾಯ್ಕ್. ದುರ್ಗಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ.
0: ಈ ಕಾರ್ಯಕ್ರಮದಲ್ಲಿ ಯಾವ ತಿಂಡಿಯನ್ನ ಮೊದಲನೇದಾಗಿ ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳಿಕ್ ಇಷ್ಟಪಡ್ತೀರಾ?
1: ಸಿಹಿ ತಿಂಡಿಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ನನ್ನ ಅನಿಸಿಕೆ. ಖರ್ಜೂರದ ಪಕೋಡ ಇದೊಂದ್ ಸ್ವಲ್ಪ ಸ್ಪೆಷಲ್, ಆಮೇಲೆ ಅತಿ ಕಡಿಮೆ ಸಮಯದಲ್ಲಿ ಫಾಸ್ಟ್ ಆಗಿ ಮಾಡಬಹುದು.
0: ಸರಿ, ಏನೆಲ್ಲ ಬೇಕು ಈ ಸಿಹಿ ತಿಂಡಿಗೆ?
1: ಒಂದು ಅರ್ಧ ಕೆಜಿ ಖರ್ಜೂರ, ಕಾಲ್ ಕೆಜಿ ಬೆಲ್ಲ, ಚೆನ್ನಾಗಿ ಕಳಿತ ಬಾಳೆಹಣ್ಣು ಒಂದು 5-6, ಎಣ್ಣೆ, ಆಮೇಲೆ ಸುವಾಸನೆಗೆ ಯಾಲಕ್ಕಿ, ಜಾಜಿಕಾಯಿ, ಇಷ್ಟೇ ಸಾಮಗ್ರಿಗಳನ್ನ ಬಳಸಿ ಮಾಡಬಹುದು.
0: ಅದನ್ನ ಮಾಡುವಂತ ವಿಧಾನ ಹೇಳ್ತೀರಾ?
1: ಖರ್ಜೂರದ ಹಣ್ಣನ್ನು ಬೀಜ ತೆಗೆದು ಚೆನ್ನಾಗಿ ಜಜ್ಜಿಕೊಳ್ಬೇಕು. ಜಜ್ಜಿದ ಖರ್ಜೂರದ ಜೊತೆಗೆ ಬೆಲ್ಲನು ಕೂಡ ಜಜ್ಜಿಕೊಂಡು ಅದಕ್ಕೆ ಕಳಿತ ಬಾಳೆಹಣ್ಣನ್ನು ಸೇರಿಸಿ ಜೊತೆಗೆ ಯಾಲಕ್ಕಿ, ಜಾಜಿಕಾಯಿ ಇದ್ರ ಪೌಡರ್ ಮಾಡ್ಕೊಂಡು ಅದನ್ನ ಸೇರಿಸಿ ಗಟ್ಟಿಯಾಗಿ ನಾದ್ಕೊಳ್ಬೇಕು. ನಾದ್ಕೊಂಡು ಅದನ್ನ ಪಕೋಡಗಳಂತೆ ಮಾಡಿ ಕಾದ ಎಣ್ಣೆಯಲ್ಲಿ ಕರೆದು ಕೊಡಬಹುದು ತಿನ್ನಲಿಕ್ಕೆ. ತುಂಬಾ
0: ಸುಲಭವಾಗಿ,
1: ತುಂಬಾ ಕಡಿಮೆ ಸಮಯದಲ್ಲಿ ತಿಂಡಿಯನ್ನ ಯಾರು ಅತಿಥಿಗಳದು ಬಂದಾಗ ಸುಲಭವಾಗಿ
0: ಮಾಡಬಹುದು.
1: ಬಾಳೆಹಣ್ಣು ಅಂತೂ ಕಾಮನ್ ಆಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಖರ್ಜೂರ ಒಂದು ತಗೊಂಡ್ರೆ ಬೇಕಾದಾಗ ಸಿಹಿ ತಿಂಡಿ
0: ಮಾಡಬಹುದು. ಖರ್ಜೂರದ ಪಕೋಡ ಅಂತ ಹೇಳಿದ್ರಿ, ಕೇಳೋಕೆ ಹೆಸರು ಚೆನ್ನಾಗಿ ಅನಿಸ್ತಾ ಇದೆ.
1: ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರತ್ತೆ. ಹಿಮೋಗ್ಲೋಬಿನ್ ಕಂಟೆಂಟ್ ಖರ್ಜೂರೊಳಗೆ ತುಂಬಾ ಜಾಸ್ತಿ ಆಗಿರೋದ್ರಿಂದ ಬೇಕಾದಾಗ ಯಾವಾಗ ಬೇಕಿದ್ರು ಮಾಡ್ಕೊಂಡು ತಿನ್ಬಹುದು.
0: ಮಕ್ಕಳು ಕೂಡ ಇಷ್ಟ ಪಡಬಹುದು ಈ ತಿಂಡಿಯನ್ನ.
1: ತುಂಬಾನೇ ಇಷ್ಟ ಪಡ್ತಾರೆ. ಕರ್ದ ತಿಂಡಿಗಳು ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ. ಅದಕ್ಕೆ ಇದು ಸಿಹಿ ತಿಂಡಿನೂ ಆಯ್ತು, ಕರ್ದಿದ್ದು ತಿಂಡಿನೂ ಆಯ್ತು,
0: ತುಂಬಾ ಸಂತೋಷ. ಮುಂದಿನ ಅಡುಗೆ ಯಾವುದು ಅಂತ ನೀವು ತಿಳಿಸ್ತೀರಾ?
1: ತರಕಾರಿ ಇದು ತಾಲಿಪಿಟ್ಟ. ಈ ಕಡೆ ತಾಲಿಪಿಟ್ಟ ಮಾಡುದು ತುಂಬಾ ಜಾಸ್ತಿ. ಕಾಮನ್ ಆಗಿ ಕಾರವಾರ ಕಡೆ ರವಾದ್ದು ತಾಲಿಪಿಟ್ಟ ಮಾಡ್ತಾರೆ. ತರಕಾರಿದು ಮಾಡುದು ತುಂಬಾ ಕಡಿಮೆ. ಮನೇಲಿ ಏನ್ ತರಕಾರಿ ಇರತ್ತೆ, ಆಮೇಲೆ ಏನು ಹಿಟ್ಟುಗಳು ಇರತ್ತೆ, ಅದನ್ನ ಸೇರಿಸಿ ತಾಲಿಪಿಟ್ಟು ಮಾಡಿ ತಿನ್ಬಹುದು.
0: ಏನೆಲ್ಲ ಸಾಮಗ್ರಿಗಳನ್ನ ಬಳಸಬೇಕು ಇದಕ್ಕೆ?
1: ಕಾಮನ್ ಆಗಿ ಅಕ್ಕಿ ಹಿಟ್ಟು ಎಲ್ಲರ ಮನೆಯಲ್ಲೂ ಇದ್ದೇ ಇರತ್ತೆ. ಗೋಧಿ ಹಿಟ್ಟು, ಹೆಸರು ಹಿಟ್ಟು, ಈ ಮೂರು ಹಿಟ್ಟುಗಳು. ತರಕಾರಿ ಬೇಕಂದ್ರೆ ಸೌತೆಕಾಯಿ, ಮುಳ್ಳು ಸೌತೆಕಾಯಿ, ಮೆಂತೆ ಸೊಪ್ಪು, ಗಜ್ಜರಿ, ಟೊಮೆಟೊ, ಆಮೇಲೆ ಉಳ್ಳಾಗಡ್ಡೆ, ಆಮೇಲೆ

0: ಮನೆಯಲ್ಲಿದ್ರೆ ಬೂದು ಕುಂಬಳಕಾಯಿ ಅದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇಷ್ಟು. ಆಮೇಲೆ ಒಗ್ಗರಣೆಗೆ ಕಾಮನ್ ಆಗಿ ಸಾಸಿವೆ ಎಣ್ಣೆ ಜೀರಿಗೆ ಇಷ್ಟೇ.
1: ಈಗ ನೀವು ಹಿಟ್ಟು ಅಂತ ಹೇಳಿದ್ರೆ ಪ್ರಮಾಣ ಎಷ್ಟು ತಗೋಬೇಕು?
0: ನಾಲ್ಕು ಮಂದಿಗೆ ಬೇಕು ಅಂತಂದ್ರೆ ಒಂದೊಂದು ಮುಷ್ಟಿ ಎಷ್ಟು ಹಿಟ್ಟು ತಗೋತಿರೋ ಎಲ್ಲಾನು ಕಾಮನ್ ಆಗಿ
1: ತಗೋಳೋದು.
0: ತರಕಾರಿನೂ ನಿಮ್ಗೆ ಹಿಟ್ಟಿಗೆ ಎಷ್ಟು ಬೇಕು ಅನ್ನೋಷ್ಟು ತರಕಾರಿನ ಅದಕ್ಕೆ ಮಿಕ್ಸ್ ಮಾಡಿ ಮಾಡಬಹುದು. ಉಪ್ಪು, ಮೆಣಸಿನಕಾಯಿ, ಕೊತ್ತಂಬರಿ ಇದನ್ನ ಹಾಕ್ಬೇಕು. ಎಲ್ಲಾ ತರಕಾರಿಗಳನ್ನ ಹೆರಿಯು ಮಣೆಯಲ್ಲಿ ಹೆರ್ಕೋಬೇಕು. ಆ ನಂತರ ಅದಕ್ಕೆ ಒಗ್ಗರಣೆ ಹಾಕೋಬೇಕು. ಆಮೇಲೆ ಒಗ್ಗರಣೆ ಹಾಕಿ ಸ್ವಲ್ಪ ಸ್ವಲ್ಪ ಆಗಿ ಎಲ್ಲಾ ಎಣ್ಣೆಯೊಳಗೆ ಸ್ವಲ್ಪ ಬೇಯಿಸಿಕೊಂಡು ನಂತರ ಇದಕ್ಕೆ ಎಲ್ಲಾ ತರದನ್ನು ಹಿಟ್ಟು ಹಾಕಬೇಕು. ಹಾಕಿ ಬಿಸಿ ನೀರಿನಲ್ಲಿ ಸ್ವಲ್ಪ ಮೆತ್ತಗೆ ಕಲಸಬೇಕು. ಬಿಸಿ ನೀರಿನಲ್ಲಿ ಕಲಸಿದ್ರೆ ಏನಾಗುತ್ತೆ ಅಂದ್ರೆ ಅದಕ್ಕೆ ಸ್ವಲ್ಪ ಜಿಗಿಟು ಬರುತ್ತೆ. ಜಿಗಿಟು ಬಂದು ನೀವು ತಲೆಪಿಟ್ಟು ಮಾಡ್ಬೇಕಾದ್ರೆ ಅದ್ ನಿಮ್ಗೆ ಬಡಿಯೋದಕ್ಕೆ ತುಂಬಾ ಈಸಿ ಆಗುತ್ತೆ. ಅದೇ ಹಸಿ ನೀರಲ್ಲಿ ಕಲಸಿದ್ರೆ ಅದು ಕೈಗೆಲ್ಲ ಅಂಟ್ಕೊಳ್ಳೋದು ಚಾನ್ಸಸ್ ಜಾಸ್ತಿ, ಅದಷ್ಟು ಚೆನ್ನಾಗಿ ಬರಲ್ಲ. ನಂತರ ಕಾದ ತವಾಯಲ್ಲಿ ಎಣ್ಣೆ ಹಚ್ಚಿ ಅದನ್ನ ಎರಡೂ ಕಡೆಗೆ ಬೇಯಿಸಿ ತಿನ್ನಲು ಕೊಡಬಹುದು. ಅದ್ರ ಜೊತೆಗೇನೆ ಕೆಂಪು ಮೆಣಸಿನಕಾಯಿ ಚಟ್ನಿ ಅಥವಾ ಹಸಿ ಮೆಣಸಿನಕಾಯಿ ಚಟ್ನಿ ಇದ್ರೆ ಅದು ತುಂಬಾ ಒಳ್ಳೇದು. ಧಾರವಾಡ ಕಡೆ ಸ್ವಲ್ಪ ಖಾರ ತಿನ್ನೋದು ಜಾಸ್ತಿ, ರೊಟ್ಟಿ ಜೊತೆಗೆ ಚಟ್ನಿಗಳು ಬೇಕೇ ಬೇಕು. ತಾಲಿಪುಡಿ ಜೊತೆನು ಸ್ವಲ್ಪ ಕೆಂಪು ಚಟ್ನಿ, ಹಸಿಮೆಣಸಿನಕಾಯಿ ಚಟ್ನಿ ಇದ್ರೆ ತುಂಬಾ ಒಳ್ಳೇದು.
1: ಈಗ ನೀವು ಏನು ತರಕಾರಿ ಏನು ತಾಲಿಪಿಟ್ಟು ಅಂತ ಹೇಳಿದ್ರೆ ಇದರಲ್ಲಿ ಎಲ್ಲಾ ತರದ ಪೌಷ್ಟಿಕಾಂಶಗಳು ತುಂಬಿವೆ. ಎಲ್ಲಾ ತರದ ಹಿಟ್ಟು,
0: ಮಕ್ಕಳು ಕಾಮನ್ ಆಗಿ ತರಕಾರಿ ತಿನ್ನೋದು,
1: ಪಲ್ಯಗೆಲ್ಲ ತಿನ್ಲಿಕ್ಕೆ ಸ್ವಲ್ಪ
0: ಹಿಂಜರಿತಾರೆ, ಅದಕ್ಕೆ ತಾಲಿಪಿಟ್ಟು ಮಾಡಿಕೊಟ್ರೆ ಎಲ್ಲಾ ತರಕಾರಿನು ಒಟ್ಟಿಗೆನೆ ತಿನ್ನಿಸಬಹುದು.
1: ಆರೋಗ್ಯಕರವಾದ ಒಂದು ತಾಲಿಪಿಟ್ಟು ಅಂತ ಹೇಳಬಹುದು. ಇದನ್ನ ಮಕ್ಕಳಿಗೆ ತುಂಬಾ ಒಳ್ಳೆಯದು, ಜೊತೆಗೆ ನಮ್ಮ ದೊಡ್ಡವರು ಕೂಡ ರುಚಿಕಟ್ಟಾಗಿ ತಿನ್ಬಹುದು. ಇನ್ನು ಮುಂದೆ ಯಾವ ಒಂದು ಅಡುಗೆಯನ್ನ ಹೇಳ್ಕೊಡ್ತಿದ್ದೀರಾ?
0: ಇನ್ನೊಂದು ಸ್ಪೆಷಲ್ ಅಂದ್ರೆ ನವಣೆ ಹಿಟ್ಟಿನ ಗಿಣ್ಣು.
1: ಏನೇನು ಸಾಮಗ್ರಿಗಳು ಬೇಕು ಇದಕ್ಕೆ?
0: ಗೋಧಿ ಅಥವಾ ನವಣೆ ಹಿಟ್ಟು, ಒಂದು ಬಟ್ಟಲು ತುಪ್ಪ, ಗಸಗಸೆ, ಯಾಲಕ್ಕಿ, ಶುಂಠಿ, ಒಣಕೊಬ್ಬರಿ ಮತ್ತೆ ಬೆಲ್ಲ, ಇಷ್ಟೇ ಸಾಮಗ್ರಿಯನ್ನ ಬರೆಸಿ ನವಣೆ ಹಿಟ್ಟಿನ ಗಿಣ್ಣನ್ನ ತಯಾರಿಸಬಹುದು.
1: ಅಲ್ಲ, ನೀವೀಗ ಹೇಳಿದ್ರಿ ಪ್ರಮಾಣ ಎಷ್ಟೆಷ್ಟು ಅಂತ?
0: ಗೋಧಿ ಅಥವಾ ನವಣೆ ಹಿಟ್ಟು 1/2 ಕೆಜಿ, ಅದಕ್ಕೆ 1 ಬಟ್ಟಲು ತುಪ್ಪ, ಆಮೇಲೆ ಗಸಗಸೆ, ಯಾಲಕ್ಕಿ, ಒಣ ಶುಂಠಿ, ಕೊಬ್ಬರಿ, ಇದು ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟನ್ನ ಅದನ್ನ ಹಾಕೋಬಹುದು.
1: ಇದನ್ನ ಮಾಡುವಂತ ವಿಧಾನವನ್ನ ಹೇಳ್ಕೊಡ್ತೀರಾ?
0: ಗೋಧಿ ಹಿಟ್ಟು ಅಥವಾ ಈ ನವಣೆ ಹಿಟ್ಟನ್ನ ತುಪ್ಪದಲ್ಲಿ ಸುವಾಸನೆ ಬರೋ ರೀತಿ ಹುರ್ಕೊಳ್ಬೇಕು. ಬೆಲ್ಲವನ್ನ ನೀರಲ್ಲಿ ಹಾಕಿ ಕುದಿ ಬಂದ ನಂತರ ಹಿಟ್ಟನ್ನು ನೀರಿನಲ್ಲಿ ಕಲಸಿ ಕುದಿಯುವ ಬೆಲ್ಲದ ನೀರಿಗೆ ಹಾಕಿ ಕೈ ಆಡಿಸ್ತಾ ಬರಬೇಕು. 5 ನಿಮಿಷ ಕುದಿದ ನಂತರ ಅದಕ್ಕೆ ಯಾಲಕ್ಕಿ, ಗಸಗಸೆ, ಶುಂಠಿ, ಒಣಕೊಬ್ಬರಿ ಹಾಕಿ ಕೈ ಆಡಿಸಿ ನಂತರ ತೆಗೆದು ತಿನ್ನಲು ಕೊಡಬಹುದು.
1: ಇಲ್ಲಿ ನೀವು ವಿಧಾನವನ್ನ ತಿಳಿಸ್ಕೊಟ್ಟಿದ್ದೀರಾ, ಬೆಲ್ಲವನ್ನ ನೀರಿಗೆ ಹಾಕಿ ಕುದಿಸಬೇಕು, ಅದರಲ್ಲಿ ನಾವು ಹಿಟ್ಟನ್ನ ಹಾಕಿ
0: ಕೈ ಆಡಿಸ್ತಾ
1: ಇರಬಾರ್ದು,
0: ಗಂಟಾಗಬಾರ್ದು, ಗಂಟಾಗಲಾರ್ದಂಗೆ ಕೈ ಆಡಿಸ್ಕೊಂತ
1: ಮಾಡಬೇಕು. ಇದನ್ನ ಬೆಳಿಗ್ಗೆ ತಿಂಡಿಗೆ ಉಪಯೋಗಿಸಬಹುದಾ? ಯಾವ ತರ ತಿನ್ಬಹುದು ಇದನ್ನ?
0: ಈಗ ನೀವು ಹಬ್ಬಕ್ಕೆ ಅದು ಪಾಯಸ ಮಾಡ್ತಿರಲ್ಲ, ಆ ರೀತಿ ಗಿಣ್ಣನ್ನ ತಿನ್ಬಹುದು. ಸ್ವೀಟ್ ಆಗಿರುತ್ತೆ ಅಂದ್ರೆ ಬೆಲ್ಲ ತುಪ್ಪ ಹಾಕಿ ಮಾಡಿರ್ತೇವಲ್ಲ, ಇದು ಒಂಥರ ಸ್ವೀಟ್.
2: ಕೇಳುಗರೆ, ಇಂದಿನ ಅತಿಥಿಗಳಾದ ದುರ್ಗಾ ನಾಯ್ಕ ಅವರು ನಿಮಗೆಲ್ಲ ಇನ್ನಷ್ಟು ಅಡುಗೆಗಳನ್ನ ತಿಳಿಸಿಕೊಡಲಿದ್ದಾರೆ. ಅವರು ನಮ್ಮ ಜೊತೆಗೆ ಈಗ ಸ್ಟುಡಿಯೋದಲ್ಲಿದ್ದಾರೆ.
3: ಆರೋಗ್ಯಕರ ಪೌಷ್ಟಿಕ ರುಚಿಗಳು, ಉಪಯುಕ್ತ ಅಡುಗೆ ಸಲಹೆಗಳು,
2: ಇಂದಿನ ನಮ್ಮ ಅಡುಗೆ ಮನೆಯ ಸಾಮಗ್ರಿ ಬೆಲ್ಲ, ಈ ಕುರಿತಾಗಿ ಮಾಹಿತಿಯನ್ನ ಕೇಳಿ.
4: ಗೀತಾ, ಗೀತಾ, ಗೀತಾ!
5: ಅರೆರಿ, ಸಂಧ್ಯಾ ಅವರ, ಬರ್ರಿ ಬರ್ರಿ, ತುಂಬಾ ದಿನ ಆಯ್ತು ನಿಮ್ಮನ್ ನೋಡ್ದೆ. ಏನ್ ಅಪರೂಪ ಆಗ್ಬಿಟ್ರಲ್ಲ ಈ ಕಡೆ ಬರೋದು, ನಮ್ಮನ್ನೆಲ್ಲ ಮರ್ತೇ ಬಿಟ್ರಿ ಏನು ನೀವು?
4: ಇಲ್ಲ ಗೀತಾ, ನಾವೆಲ್ಲ ಗೆಳತಿಯರನ್ನ ಹಾಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಏನೋ ಮಹಾದೇವಸ್ಥಾನಕ್ಕೆ ಹೋಗ್ತಾ ಇದ್ದಲ್ಲ, ಹಾಗೆ ಹೋಗ್ತಾ ಹೋಗ್ತಾ ಸಡನ್ ಆಗಿ ನಿನ್ ಮನೆ ನೋಡ್ಬಿಟ್ಟಲ್ಲ, ನಿನ್ ನೆನ್ಪಾಯ್ತು ಆ ನನ್ ಗೆಳತಿ ಇಲ್ಲಿ ಇದ್ದಾಳೆ ಅಂತ ಹೇಳಿ ನಿನ್ಗೂ ಮಾತಾಡ್ಸಿದಂಗಾಯ್ತು, ನಿನ್ ಮನೆಗೆ ಬಂದ್ಬಿಟ್ಟೆ.
5: ಸಂಧ್ಯಾ, ಮಹಾದೇವಸ್ಥಾನಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಈ ದಾರಿಯಲ್ಲಿ ನನ್ ಮನೆ ಇದೆ ಅಂತ ನಿಮ್ಗೆ ಗೊತ್ತಾಯ್ತು, ಅದಕ್ಕೆ ಬಂದ್ರಿ ನೀವು, ಇಲ್ಲಾದ್ರೆ ಬರೋದಿಲ್ಲ ಆಗಿದ್ರೇನಲ್ವಾ?
4: ಇಲ್ಲ ಗೀತಾ, ನಿನ್ ನೆನಪು ನಾನು ದಿನಾಲು ಮಾಡ್ತಾ ಇರ್ತೇನೆ, ಯಾಕಂದ್ರೆ ನೀನ್ ನನ್ಗೆ ಒಳ್ಳೆ ಒಳ್ಳೆ ಔಷಧಿಯ ಗುಣವಿರುವ ಈ ಆಹಾರ ಪದಾರ್ಥಗಳ ಬಗ್ಗೆ ಮಾಹಿತಿ ಕೊಡ್ತೀಯಲ್ಲ ಗೀತಾ, ಅದಕ್ಕೆ ನಿನ್ ನೆನಪು ನನ್ಗೆ ದಿನಾಲು ಬರ್ತದೆ.
5: ಹೌದಾ, ಕುತ್ಕೊಳ್ರಿ, ನೀರ್ ತಾನೇ ಬೇಕು ನಿಮ್ಗೆ, ತಗೊಂಡ್ ಬರ್ತೀನಿ.
4: ಅಪ್ಪ, ಒಂದ್ ಸ್ವಲ್ಪ ಕೂತು ರಿಲ್ಯಾಕ್ಸ್ ಮಾಡಿ, ಆಮೇಲೆ ಗೀತಾನ್ ಜೊತೆ ಮಾತಾಡ್ತೀನಿ. ಗೀತಾ, ನೀರಿನ ಜೊತೆಗೆ ಬೆಲ್ಲನೂ ತಂದ್ಬಿಟ್ರಲ್ಲ, ಏನ್ ವಿಶೇಷ?
5: ನೋಡ್ರಿ, ಮೊದ್ಲು ಏನಾಗ್ತಿತ್ತು, ಬೆಲ್ಲವನ್ನ ಎಲ್ಲರೂ ಸಾಮಾನ್ಯವಾಗಿ ತಿಂದೇ ತಿಂತಿದ್ರು. ನೀವಂತೂ ಬಿಸಿಲಿಂದ ಬಂದ್ರಿ, ನಿಮ್ಗಂತೂ ತುಂಬಾನೇ ಆಸರೆ ಒಂದ್ ಕಡೆ ಆಗಿತ್ತು ಹೌದು, ಆದ್ರೆ ಈ ನಮ್ಮ ಬೆಲ್ಲ ಪಿತ್ತ ನಿವಾರಕ ಗುಣವನ್ನ ಹೊಂದಿರುವಂತದ್ದು. ನೀವು ಮೊದ್ಲು ಬೆಲ್ಲ ತಿಂದು ಸ್ವಲ್ಪ ಆರಾಮ ಆದ್ಮೇಲೆ ನೀರ್ ಕುಡಿರಿ. ನೀವೆಷ್ಟೋ ದಣಿದ್ರು ಕೂಡ ಈ ಬೆಲ್ಲ ತಿಂದು ನೀರ್ ಕುಡಿದ್ಮೇಲೆ

0: ನಿಮ್ಗೆ ಎಷ್ಟೋ ಆರಾಮ ಅನ್ಸ್ತದೆ ಹೌದಲ್ಲ ನೋಡ್ರಿ.
1: ಅಬ್ಬಾ ಗೀತಾ, ಯಾಕಂದ್ರೆ ನನಗೆ ಸುಸ್ತಾಗಿತ್ತಲ್ಲ, ಬಂದು ಇಲ್ಲಿ ಕುತ್ಕೊಂಡಾಗ್ಲೂ ನನ್ಗೆ ಒಂಥರ ತಲೆ ಸುತ್ತು ಬಂದಂಗ ಆಗ್ತಾ ಇತ್ತು. ಈಗ ನೀನ್ ಬೆಲ್ಲ ಕೊಟ್ಟಿಯಲ್ಲ, ಅದನ್ನ ತಿಂದ್ಮೇಲೆ ಏನೋ ಒಂಥರ ರಿಲ್ಯಾಕ್ಸ್ ಅನ್ಸ್ತಾ ಇದೆ.
2: ಹೌದು ತಾನೇ,
1: ಈ ಬೆಲ್ಲದಲ್ಲಿ ಎಷ್ಟೊಂದು ಔಷಧಿಯ ಗುಣ ಇರಬಹುದು ಅಂತ ಗೆಸ್ ಮಾಡು ನೋಡು.
0: ದೇಹಕ್ಕೆ ಎಷ್ಟೊಂದು ಆರಾಮ ಅನ್ಸುತ್ತೆ, ಹೌದು ಸಿಹಿನೂ ಹೌದು ಇದು. ಆದ್ರೆ ಇದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನ ನಮ್ಮ ಈ ಕೇಳುವರಿಗೂ ಕೂಡ ಹೇಳೋಣ ಅಲ್ವಾ.
1: ನಾವೆಲ್ಲ ಹೆಚ್ಚಾಗಿ ಬೆಲ್ಲಕ್ಕಿಂತ ಸಕ್ಕರೆನೆ ಬಳಸ್ತೀವಿ, ಆದ್ರೆ ಸಕ್ಕರೆಗಿಂತ ಬೆಲ್ಲದಲ್ಲಿ ಹೆಚ್ಚಿನ ಔಷಧಿಯ ಗುಣಾಂಶವಿರುವುದು ಹೆಚ್ಚಿನ ಜನರಿಗೆ ಗೊತ್ತಿರೋದಿಲ್ಲ. ಆದ್ದರಿಂದ ನಾವು ಇವತ್ತು ನಮ್ಮ ಕೇಳುಗರಿಗೆ ಈ ಬೆಲ್ಲದಲ್ಲಿ ಯಾವ ಒಂದು ಔಷಧಿಯ ಗುಣ ಇದೆ, ಇದರಿಂದ ಏನು ಉಪಯೋಗ, ಇದು ನಮ್ಮ ದೇಹಕ್ಕೆ ಹಾಗೂ ಸೌಂದರ್ಯಕ್ಕೂ ಕೂಡ ಹೇಗೆ ಉಪಯೋಗವಿದೆ ಎಂಬುದನ್ನ ಇವತ್ತು ನಮ್ಮ ಕೇಳುಗರಿಗೆ ಹೇಳೋಣ ಅಲ್ವಾ.
0: ಆಯ್ತು ಸಂಧ್ಯಾ.
1: ಸಕ್ಕರೆಯು ತನ್ನ ಕ್ಯಾಲರಿ ಹಾಗೂ ಇತರ ನಕಾರಾತ್ಮಕ ಗುಣಗಳಿಂದ ಈಗ ಕೆಲವೊಬ್ಬರಿಗೆ ಅದು ಬೇಡಾಗಿದೆ, ಯಾಕಂದ್ರೆ ಅದರಲ್ಲಿ ಬಹಳಷ್ಟು ಕ್ಯಾಲರಿ ಇರೋದ್ರಿಂದ. ಬೆಲ್ಲದಲ್ಲಿ ಸ್ವಲ್ಪ ಕಡಿಮೆ ಕ್ಯಾಲರಿ ಇರೋದ್ರಿಂದ ಸಕ್ಕರೆಯ ಬದಲಿಗೆ ಬೆಲ್ಲದ ಉಪಯೋಗ ಹೆಚ್ಚಾಗಿದೆ.
0: ಸಂಧ್ಯಾ ನಿಮ್ಗೆ ಗೊತ್ತಾ, ಗುಜರಾತ್ ಕಡೆಗೆಲ್ಲ ಈ ನಿಶ್ಚಿತಾರ್ಥ ಮಾಡ್ತಾರಲ್ವಾ, ಆ ಸಂದರ್ಭದಲ್ಲಿ ಧನಿಯಾ ಮತ್ತು ಬೆಲ್ಲವನ್ನ ಸೇರಿಸಿ ಕೊಡ್ತಾರಂತೆ. ನೋಡಿ, ಬೆಲ್ಲ ಬಾಯಿಗೆ ಸಿಹಿ ಮಾತ್ರ ಅಲ್ಲ, ಆರೋಗ್ಯಕ್ಕೂ ಕೂಡ ತುಂಬಾನೇ ಸಿಹಿ ಇದು. ನೋಡಿ ಸಂಧ್ಯಾ, ಸಕ್ಕರೆಗಿಂತ ಬೆಲ್ಲದಲ್ಲಿ ಹೆಚ್ಚು ಪೋಷಕಾಂಶ ಇರ್ತದೆ. ಸಂಸ್ಕರಿಸಿದ ಸಕ್ಕರೆಯಲ್ಲಿ ಯಾವುದೇ ವಿಟಮಿನ್ ಆಗ್ಲಿ ಖನಿಜಾಂಶ ಆಗ್ಲಿ ಇರೋದಿಲ್ಲ. ಇದರ ಸೇವನೆಯಿಂದ ಆರೋಗ್ಯಕ್ಕೆ ಯಾವುದೇ ಪ್ರಯೋಜನ ಕೂಡ ಇಲ್ಲ. ಆದ್ರಿಂದ ಸಂಸ್ಕರಿತ ಸಕ್ಕರೆಗಿಂತ ಬೆಲ್ಲವನ್ನ ಉಪಯೋಗ ಮಾಡಿದ್ರೆ ತುಂಬಾನೇ ಒಳ್ಳೆಯದು.
1: ಬೆಲ್ಲದಲ್ಲಿ ಸೋಡಿಯಂ, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ, ಐರನ್ ನಂತಹ ಮುಖ್ಯ ಪೋಷಕಾಂಶಗಳು ಇವೆ. ಬೆಲ್ಲದಲ್ಲಿ ಅದ್ಭುತವಾದ ಆರೋಗ್ಯಕರ ಗುಣಲಕ್ಷಣಗಳು ಇರುವುದರಿಂದ ಬೆಲ್ಲನ ಹೆಚ್ಚಾಗಿ ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ ಸಕ್ಕರೆಯ ಬದಲಿಗೆ ಉಪಯೋಗ ಮಾಡ್ತಾರೆ.
0: ಸಂಧ್ಯಾ ಅವರೇ, ಮಲಬದ್ಧತೆ ಸಮಸ್ಯೆಯಿಂದ ಬಳಲ್ತಾ ಇದ್ದವರು ಕೂಡ ಬೆಲ್ಲದ ಸೇವನೆಯಿಂದ ಕಂಡುಕೊಳ್ಳಬಹುದು. ಶ್ವಾಸನಾಳ ಶುದ್ಧಗೊಳಿಸುತ್ತದೆ ಇದು, ಅದಲ್ಲದೆ ಪಿತ್ತಕೋಶದ ವಿಷಕಾರಿ ಅಂಶಗಳನ್ನು ಕೂಡ ನಿವಾರಣೆ ಮಾಡ್ತದಂತೆ. ಅದಲ್ಲದೆ ಜೀರ್ಣಕ್ರಿಯೆ ಕೂಡ ಇದು ಸರಳ ಮಾಡ್ತದೆ.
1: ಬೆಲ್ಲ ಅಂತೂ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಇದ್ದೇ ಇರ್ತದೆ, ಆದ್ರೆ ನಮ್ಗೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಇಂಥ ಔಷಧಿಯ ಗುಣವಿರುವ ಬೆಲ್ಲನ ನಾವು ಅದ್ರ ಕಡೆ ನೋಡೋದೇ ಇಲ್ಲ. ಮುಂದೆ ಹೇಳಿ, ನಮ್ಮ ಈ ಸಲಹೆಗಳನ್ನ ಕೇಳ್ಕೊಂಡಾದ್ರೂ ಇನ್ ಮುಂದೆ ನಮ್ಮ ಕೇಳುಗರು ಈ ಬೆಲ್ಲನ ಉಪಯೋಗ ಮಾಡಬಹುದು ಅಂತ ನಾವ್ ಅನ್ಕೊಳ್ಳೋಣ.
0: ನಾನಂತೂ ನೀವು ಬಂದ ತಕ್ಷಣ ಒಂದ್ ಗ್ಲಾಸ್ ನೀರಿನ ಜೊತೆಗೆ ನಿಮ್ಗೆ ನಾನು ಬೆಲ್ಲ ಚೂರನ್ನ ಕೊಟ್ಟೆ. ನೀವಂತೂ ಅದನ್ ತಿಂದಾದ್ಮೇಲೆ ನೀರ್ ಕುಡಿದ ನಂತರ ಹಿತ ಆಯ್ತು ಅಂತ ನೀವು ಹೇಳಿದ್ರಿ.
1: ಬಿಸಿಲಿಂದ ನಡ್ಕೊಂಡು ಬಂದಿರುವಾಗ ಏನಾಗಿರುತ್ತದೆ, ಪಿತ್ತ ನೆತ್ತಿಗೆ ಇರುತ್ತೆ. ಅದಕ್ಕೆ ಹಿಂದಿನವರು ಬಸ್ ಮನೆಗೆ ಯಾರಾದ್ರೂ ಅತಿಥಿಗಳು ಬಂದ್ರೆ ಮೊದ್ಲಿಗೆ ಬೆಲ್ಲ ಕೊಟ್ಟು ಆಮೇಲೆ ನೀರ್ ಕೊಡ್ತಾ ಇದ್ರು. ಅದ್ರ ಅರ್ಥ ಏನಂತ ಹೇಳಿದ್ರೆ,
0: ಪಿತ್ತನಾಶಕ ಗುಣವನ್ನು ಹೊಂದಿರುತ್ತದೆ ಬೆಲ್ಲ.
1: ಬೆಲ್ಲನ ತಿಂದ್ರೆ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಮಾತ್ರವಲ್ಲ, ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿರುವ ಸಮಸ್ಯೆಗಳನ್ನು ನಿವಾರಿಸಬಹುದು ಅಂತ ಹೇಳಿ. ಗಂಟಲು ಕೆರೆತ, ಕೆಮ್ಮು, ಈ ರೀತಿಯ ಗಂಟಲಿನ ಸಮಸ್ಯೆಗಳು ಕಾಣಿಸಿಕೊಂಡಾಗ ಈರುಳ್ಳಿ ಅಥವಾ ಬೆಳ್ಳುಳ್ಳಿಯನ್ನ ಸುಟ್ಟು ಅದನ್ನು ಬೆಲ್ಲದ ಜೊತೆ ತಿಂದ್ರೆ ಈ ಗಂಟಲು ಕೆರೆತ ಮತ್ತೆ ಗಂಟಲು ಕೆಮ್ಮಿನಿಂದ ಸ್ವಲ್ಪ ನಿವಾರಣೆಯನ್ನ ಪಡೆಯಬಹುದು. ಹಾಗೇನೆ ತುಂಬಾ ದಣಿವಾದಾಗ ನಾವೇನೋ ಒಂದು ಸಾಫ್ಟ್ ಡ್ರಿಂಕ್ಸ್ ಅಥವಾ ಗ್ಲೂಕೋನ್ ಡಿ ಅಥವಾ ಏನೋ ಒಂದು ಎನರ್ಜಿ ಡ್ರಿಂಕ್ ಕುಡಿತೀವಲ್ಲ, ಅದ್ರ ಬದಲು ಒಂದು ಚೂರು ಬೆಲ್ಲದ ತುಂಡನ್ನು ಬಾಯಲ್ಲಿ ಹಾಕಿ ನೀರು ಕುಡಿದ್ರೆ ದಣಿವು ಕ್ಷಣಾರ್ಧದಲ್ಲಿ ಮಾಯ ಆಗ್ಬಿಡ್ತದೆ. ಹಾಗೇನೆ ಬೆಲ್ಲದ ಚೂರನ್ನ ಬಾಯಿಗೆ ಹಾಕಿಕೊಂಡ್ರೆ ಉಸಿರಾಟದ ತೊಂದರೆ ಇರ್ತದಲ್ವಾ, ಈ ಬೆಲ್ಲದ ಚೂರನ್ನ ಬಾಯಲ್ಲಿ ಹಾಕಿಕೊಂಡು ಚೀಪ್ತಾ ಇದ್ರೆ ಉಸಿರಾಟದ ಸಮಸ್ಯೆಯಿಂದನು ದೂರ ಇರಬಹುದು. ಮತ್ತೆ ಅಸ್ತಮಾ ಕಾಯಿಲೆ ಇರುವವರು ದಿನಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಲ್ಲವನ್ನ ತಿಂದ್ರೆ ಈ ರೋಗದಿಂದ ಸ್ವಲ್ಪ ಮಟ್ಟಿಗೆ ನಿವಾರಣೆಯನ್ನ ಪಡಿಬಹುದು. ನಿಯಮಿತವಾದ ಬೆಲ್ಲದ ಸೇವನೆಯನ್ನು ಮಾಡುವುದರಿಂದ ಸಂಧಿ ನೋವನ್ನ ಕಡಿಮೆ ಮಾಡಬಹುದು. ಹಾಗೇನೆ ಮಂಡಿ ನೋವು, ಕೈಕಾಲು ನೋವು ಇತ್ಯಾದಿಗಳನ್ನು ಕೂಡ ಕಡಿಮೆ ಮಾಡುವ ಶಕ್ತಿ ಈ ಬೆಲ್ಲಕ್ಕಿದೆ. ಹಾಗೇನೆ ಗೀತಾ ಅವರೇ, ಮುಟ್ಟಿನ ಸಮಯದಲ್ಲಿ ಕೆಲವೊಬ್ಬರಿಗೆ ತುಂಬಾ ನೋವು ಕಾಣಿಸ್ಕೊಳ್ತದಲ್ಲ,
0: ಹೆಣ್ಮಕ್ಳಿಗೆ ದೊಡ್ಡ
1: ಸಮಸ್ಯೆ ಆಗಿರ್ತದೆ. ಅದಕ್ಕೆ ಅವರು ಹಲವಾರು ವೈದ್ಯರನ್ನ ಭೇಟಿ ಮಾಡಿ ನೋವು ನಿವಾರಕ ಮಾತ್ರೆಗಳನ್ನ ಸೇವಿಸ್ತಾರೆ. ಆದ್ರೆ ಅದು ಆ ಟೈಮಲ್ಲಿ ಏನೋ ನೋವು ಕಡಿಮೆ ಆಗ್ತದೆ. ಇದೇ ತರ ಮುಂದೆ ಪದೇ ಪದೇ ಬರ್ತಾ ಇದ್ದಾಗ ಅದೇ ನಾವು ತಿಂದ ಮಾತ್ರೆಯಿಂದಾನೇ ನಮ್ಗೆ ಸೈಡ್ ಇಫೆಕ್ಟ್ ಆಗುವಂತ ಚಾನ್ಸಸ್ ಇರ್ತದಲ್ವಾ. ಸೊ ಅಂತ ಮುಟ್ಟಿನ ಸಮಯದಲ್ಲಿ ನೋವು ಕಾಣಿಸಿಕೊಂಡ್ರೆ ಈ ಮಾತ್ರೆಯನ್ನ ತೆಗೆದುಕೊಳ್ಳುವ ಬದಲು ಬೆಲ್ಲವನ್ನ ಸೇವಿಸಿದ್ರೆ ನೋವು ಕಡಿಮೆ ಆಗಬಹುದು.
0: ಮತ್ತೆ ಹೃದಯ ರೋಗಿಗಳಿಗೆ ಬೆಲ್ಲವು ಉತ್ತಮ ಔಷಧಿಯಾಗಿದೆ. ಇದರಲ್ಲಿ ಬಿ ಜೀವಸತ್ವ ಹೆಚ್ಚಾಗಿರ್ತದೆ. ಹೃದಯ ರೋಗಿಗಳಿಗೆ ಪೊಟ್ಯಾಸಿಯಂ ಲಾಭದಾಯಕವಾಗಿದೆ. ಇದು ಬೆಲ್ಲದಿಂದ ನೈಸರ್ಗಿಕ ರೀತಿಯಲ್ಲಿ ಸಿಗ್ತದೆ. ಇದು ಇದರ ಅರ್ಥ ಏನಂದ್ರೆ ಹೃದಯ ರೋಗಿಗಳಿಗೆ ಬೆಲ್ಲವು ಒಂದು ಒಳ್ಳೆಯ ಉತ್ತಮ ಔಷಧಿಯಾಗಿದೆ. ಮತ್ತೆ ಈಗ ಮಕ್ಕಳಿಗೆ ಆಗ್ಲಿ ದೊಡ್ಡವರಿಗಾಗ್ಲಿ ಬಿಕ್ಕಳಿಕೆ ಬರ್ತದೆ, ಆ ಟೈಮಲ್ಲಿ ಏನ್ ಮಾಡ್ಬೇಕು ಗೊತ್ತಾ, ಒಂಚೂರು ಬೆಲ್ಲ ಕೊಡ್ಬೇಕು, ಅದಾದ ನಂತರ ನೀರ್ ಕುಡಿದ್ರೆ ಕೂಡ್ಲೆ ಬಿಕ್ಕಳಿಗೆ ನಿಂತು ಬಿಡ್ತದೆ.
1: ಗೀತಾ ಅವರೇ, ಈ ಸಣ್ಣ ಚೂರು ಬೆಲ್ಲ ಅಂತ ನಮ್ಗೆ ಅನಿಸ್ತದೆ,

0: ಆದ್ರೆ ಇದರಲ್ಲಿ ಎಷ್ಟೊಂದು ಔಷಧಿಯ ಗುಣ ಇದೆ ಅಲ್ವಾ? ಒಂದು ಚಿಕ್ಕ ಬಿಕ್ಕಲಿಗೆಯಿಂದ ಹಿಡಿದು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ಕೂಡ ಈ ಬೆಲ್ಲದ ಸೇವನೆಯಿಂದ ಗುಣಪಡಿಸಬಹುದು ಅಂದ್ರೆ ಏನ್ ವಿಚಿತ್ರ ಅಲ್ವಾ? ನಮ್ಮ ಕಲ್ಪನೆಗೂ ನಿಲುಕದ ಔಷಧಿಯ ಗುಣವಿರುವ ಈ ಬೆಲ್ಲದ ಸೇವನೆಯ ಮಹತ್ವ ಎಲ್ರಿಗೂ ಗೊತ್ತಾಗ್ಲಿ ಅಂತ ನಾವು ಈ ಒಂದು ಕಾರ್ಯಕ್ರಮದ ಮುಖಾಂತರ ಹೇಳೋಣ ಅಲ್ವಾ?
1: ನೋಡಿ, ಈಗ ಒಂದು ಸಣ್ಣ ಬೆಲ್ಲದಿಂದ ನಮ್ಗೆ ಇಷ್ಟೊಂದು ಮಾಹಿತಿ ಸಿಕ್ತು.
0: ಅದೇ ಗೀತಾ ಅವರೇ, ನಮ್ಮ ಶುಚಿ ರುಚಿ ಕಾರ್ಯಕ್ರಮದ ಮುಖ್ಯ ಉದ್ದೇಶನೇ ಇದು. ನಾವು ದಿನಾಲು ಬಳಸುವಂತಹ ಪದಾರ್ಥಗಳಲ್ಲಿರುವ ಮುಖ್ಯ ಔಷಧಿಯ ಗುಣಗಳು ಯಾವುದು ಅಂತ ಅದನ್ನು ಕೇಳುಗರಿಗೆ ಹೇಳುವುದೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಬೆಲ್ಲದ ಪುಡಿಗೆ ಅಷ್ಟೇ ಪ್ರಮಾಣದ ಜೇನನ್ನ ಹಾಕಿ ಅದಕ್ಕೆ ಅರ್ಧ ನಿಂಬೆ ಹಣ್ಣಿನ ರಸವನ್ನ ಹಿಂಡಿ ಅದನ್ನ ಚೆನ್ನಾಗಿ ಕಲಸಿ ಮುಖಕ್ಕೆ ಹಚ್ಕೊಳ್ಬೇಕು. ಹಚ್ಕೊಂಡಾದ ಒಂದು ಸುಮಾರು 15 ನಿಮಿಷ ಬಿಟ್ಟು ತಣ್ಣೀರಿನಿಂದ ಮುಖವನ್ನು ತೊಳೆದುಕೊಂಡರೆ ವಾಹ್, ಚರ್ಮ ಎಷ್ಟೊಂದು ಹೊಳಪಾಗಿರ್ತದೆ ಅಲ್ವಾ? ಕೇಳುಗರೆ, ಬೆಲ್ಲದ ಫೇಸ್ ಪ್ಯಾಕ್ ಮಾಡಬೇಕಾದರೆ ಬೇಕಾಗುವ ಸಾಮಗ್ರಿಗಳು: ಬೆಲ್ಲದ ಪುಡಿಯ ಜೊತೆಗೆ ಮೊಸರನ್ನ ಸೇರಿಸಿ ಚೆನ್ನಾಗಿ ಕಲಸಬೇಕು. ಕಲಸಿ ಆದ ನಂತರ ಇದನ್ನ ಮುಖದ ಮೇಲೆ ಹಚ್ಚಬೇಕು. ಹಚ್ಚುವಾಗ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿಯನ್ನು ಕೂಡ ಬೆರೆಸಬಹುದು. ಈ ಮಿಶ್ರಣವನ್ನ ಮುಖಕ್ಕೆಲ್ಲ ಸವರಿ ಸುಮಾರು 10 ನಿಮಿಷ ಮುಖದ ಮೇಲೆ ಇರಿಸಿಕೊಂಡು ಆಮೇಲೆ ತಣ್ಣೀರಲ್ಲಿ ಚೆನ್ನಾಗಿ ಮುಖವನ್ನ ತೊಳೆದುಕೊಳ್ಳಬೇಕು. ಆದ್ರೆ ಒಂದ್ ಮಾತು, ಈ ಪ್ಯಾಕ್ ಹಚ್ಚಿ ಪ್ಯಾಕ್ ಒಣಗಿದ ನಂತರ ಅದನ್ನು ತೊಳೆಯುವಾಗ ಬೇರೆ ಏನನ್ನ ಬಳಸಬಾರದು, ಕೇವಲ ನೀರನ್ನು ಮಾತ್ರ ಬಳಸಬೇಕು.
1: ಕೂದಲಂತೂ ಸಾಮಾನ್ಯವಾಗಿ ಎಲ್ಲರೂ ನನ್ ಕೂದ್ಲ ಉದುರ್ತದೆ ನನ್ ಕೂದ್ಲ ಉದುರ್ತದೆ ಅಂತ ಎಲ್ಲರೂ ಹೇಳೋದು ಮಾತಾಗ್ಬಿಟ್ಟಿದೆ. ಇದು ನಾವು ಎಲ್ಲಾ ಕಡೆ ಹೊರಗಡೆ ತಿರುಗಾಡ್ತೇವೆ, ಅವಾಗ ಏನಾಗ್ತದೆ, ಈ ಒಣ ಹವೆಯಲ್ಲಿ ಪರಿಸರ ಮಾಲಿನ್ಯದಿಂದನೂ ಕೂಡ ನಮ್ಮ ಕೂದಲು ಉದುರುವಂತಹ ಚಾನ್ಸಸ್ ಇರ್ತದೆ. ಅವಾಗ ಏನ್ ಮಾಡ್ಬೇಕು ಗೊತ್ತಾ? ಬೆಲ್ಲದಲ್ಲಿರುವ ಐರನ್ ಅಂದ್ರೆ ಕಬ್ಬಿಣಾಂಶ ನಮ್ಮ ದೇಹವನ್ನ ಬಲಪಡಿಸುತ್ತದೆ. ಇದರಿಂದ ಬೆಲ್ಲವನ್ನು ನಾವು ದಿನನಿತ್ಯ ಊಟದ ಜೊತೆಗೆ ಸೇರಿಸಿಕೊಂಡು ತಿನ್ಬೇಕು. ಇದರಲ್ಲಿ ಅನೇಕ ಪೋಷಕಾಂಶಗಳ ಜೊತೆಗೆ ತನ್ನದೇ ಆದ ಸತ್ವವನ್ನು ಬೆಲ್ಲ ಒಳಗೊಂಡಿರೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗುವಂತಹ ಕಬ್ಬಿಣಾಂಶ ಸಿಗೋದ್ರಿಂದ ಕೂದಲು ಉದುರುವ ಸಮಸ್ಯೆಯಿಂದ ನಾವು ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ.
0: ಈ ಸಂಚಿಕೆಯಲ್ಲಿ ನಾವು ಬೆಲ್ಲದ ಬಗ್ಗೆ ಹೇಳಿದ್ವಿ ಅಲ್ವಾ? ಮುಂದಿನ ಸಂಚಿಕೆಯಲ್ಲಿ ನಾವು ನಮ್ಮ ಕೇಳುಗರಿಗೆ ಹೊಸ ಇನ್ನೊಂದು ನಮ್ಮ ಅಡಿಗೆ ಮನೆಯಲ್ಲಿ ಬಳಸುವಂತಹ ಪದಾರ್ಥದ ಬಗ್ಗೆ ಹೇಳೋಣ ಅಲ್ವಾ? ಅಲ್ಲಿ ತನಕ ಅವರು ಕೇಳ್ತಾನೆ ಇರ್ಲಿ, ವಿಚಾರ ಮಾಡ್ತಾನೆ ಇರ್ಲಿ, ಯಾವೊಂದು ಪದಾರ್ಥದ ಬಗ್ಗೆ ನಾವು ಹೇಳ್ತೀವಿ ಅಂತ. ಅದೇ ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ ಗೀತಾ ಅವರೇ? ಮಿತಿ ಮೀರಿದ್ರೆ ಅಮೃತ ಕೂಡ ವಿಷ ಆಗ್ತದೆ. ಎಲ್ಲಕ್ಕೂ ಒಂದು ಮಿತಿ ಇರಬೇಕು. ಈ ಬೆಲ್ಲದಲ್ಲಿ ಬಹಳಷ್ಟು ಔಷಧಿಯ ಗುಣ ಇದೆ ಅಂತ ಹೇಳಿ ತುಂಬಾ ಸೇವನೆ ಮಾಡ್ತಾ ಇದ್ರೆ ಇದರಿಂದ ಸ್ಥೂಲಕಾಯ ಬರುವಂತಹ ಒಂದು ಅವಕಾಶಗಳು ಬಹಳ ಇರ್ತದೆ. ಅದಕ್ಕೆ ಬೆಲ್ಲ ಅಂತಾನೆ ಅಲ್ಲ, ಯಾವುದೇ ಒಂದು ಔಷಧಿಯ ಗುಣವುಳ್ಳ ಒಂದು ಪದಾರ್ಥವನ್ನ ಸೇವಿಸುವಾಗ ಅದನ್ನು ಸಮ ಪ್ರಮಾಣದಲ್ಲಿ ಸೇವಿಸಬೇಕು. ಹೆಚ್ಚು ಔಷಧಿಯ ಗುಣ ಇದೆ ಅಂತ ಹೇಳಿ ತುಂಬಾ ತಿಂತಾ ಇದ್ರೆ ಅದರ ದುಷ್ಪರಿಣಾಮಗಳು ಆಗುವಂತಹ ಒಂದು ಚಾನ್ಸಸ್ ಇರುತ್ತೆ.
2: ದುರ್ಗಾವರೇ, ಮತ್ತೆ ಯಾವ ಅಡುಗೆಯನ್ನ ನಮ್ಗೆ ಹೇಳ್ಕೊಡ್ತೀರಾ?
3: ರವಾ ಹೋಳಿಗೆಯನ್ನ ಹೇಳ್ಬೇಕು ಅಂತ ಬಯಸ್ತಾ ಇದ್ದೀನಿ.
2: ಇದನ್ನ ಮಾಡ್ಲಿಕ್ಕೆ ಏನೇನು ಸಾಮಗ್ರಿಗಳನ್ನ ಯೂಸ್ ಮಾಡ್ಕೋಬೇಕು?
3: 1/2 ಕೆಜಿ ರವಾ, ಅದಕ್ಕೆ 1/4 ಕೆಜಿ ಬೆಲ್ಲ, ಆಮೇಲೆ ಯಾಲಕ್ಕಿ, ಶುಂಠಿ, ಜಾಜಿಕಾಯಿ ಇದು ರುಚಿಗೆ ತಕ್ಕಷ್ಟು, 1 ಕೆಜಿ ಮೈದಾ ಹಿಟ್ಟು, ಬೇಯಿಸಲು ಎಣ್ಣೆ, 1/4 ಕೆಜಿ ಬೆಲ್ಲ ಅಂತ ಹೇಳಿದೀನಿ. 1/4 ಕೆಜಿ ಬೆಲ್ಲಕ್ಕೆ 1/4 ಲೀಟರ್ ನೀರು
2: ಅಷ್ಟೇ, ಸಮ ಪ್ರಮಾಣದಲ್ಲಿ
3: ಬೆಲ್ಲ ಮತ್ತು ನೀರನ್ನು ಹಾಕಿ ಒಲೆ ಮೇಲೆ ಇಡಬೇಕು. ಬೆಲ್ಲದ ನೀರು ಕುದಿ ಬಂದ ನಂತರ ಅದಕ್ಕೆ ಯಾಲಕ್ಕಿ ಪುಡಿಯನ್ನು ಸೇರಿಸ್ಕೋಬೇಕು. ಯಾಲಕ್ಕಿ ಪುಡಿ ಜೊತೆಗೆ ಶುಂಠಿ, ಜಾಜಿಕಾಯಿ ಹಾಕೋಬೇಕು. 2 ಚಮಚ ಶುಂಠಿ, 2 ಚಮಚ ಜಾಜಿಕಾಯಿ ಪೌಡರ್ ಇದನ್ನ ಹಾಕೋಬೇಕು. ಅದಕ್ಕೆ ಚೆನ್ನಾಗಿ ಕುದಿ ಬಂದ ನಂತರ ರವಾ ಹಾಕಿ ಗಟ್ಟಿಯಾಗುವವರೆಗೆ ಅದನ್ನ ಕೈಯಾಡಬೇಕು. ಮೈದಾ ಹಿಟ್ಟನ್ನ 10 ನಿಮಿಷ ಕಲಸಿ ಅದನ್ನ ಬಿಡಬೇಕು. ರವಾದ ಹೂರ್ಣವನ್ನ ಮೈದಾ ಹಿಟ್ಟಿನೊಳಗೆ ತುಂಬಿ ಅದನ್ನ ಲಟ್ಟಿಸಿ ಬಿಸಿಯಾದ ತವಾದಲ್ಲಿ ಎಣ್ಣೆ ಹಚ್ಚಿ ಎರಡೂ ಬದಿಗೆ ಬೇಯಿಸಬೇಕು. ನಂತರ ಅದನ್ನ ತುಪ್ಪದೊಂದಿಗೆ ಸವಿಯಲು ಕೊಡಬಹುದು.
2: ಇನ್ನು ಮುಂದೆ ಯಾವ ಒಂದು ಅಡುಗೆಯನ್ನ ಹೇಳ್ಕೊಡ್ತಿದ್ದೀರಾ?
3: ಗೋಧಿ ಹುಗ್ಗಿಯನ್ನ ಹೇಳ್ಬೇಕು ಅಂತ ಬಯಸ್ತಾ ಇದ್ದೇನೆ.
2: ಹೇಳಿ, ಇದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು?
3: ಗೋಧಿ ಪಾಲಿಶ್ ಮಾಡಿದ್ರೆ ಸಿಗತ್ತೆ, ಅದು 1/2 ಕೆಜಿ. 1/2 ಕೆಜಿ ಪಾಲಿಶ್ ಗೋಧಿಗೆ 1/4 ಕೆಜಿ ಬೆಲ್ಲ, ತುರಿದ ಕೊಬ್ಬರಿ ಅಂದಾಜು ಒಂದು 250 ಗ್ರಾಮ್, ಆಮೇಲೆ 1/10 ಕಾಳು ಯಾಲಕ್ಕಿ, 2 ಚಮಚ ಶುಂಠಿ ಪುಡಿ, ಗಸಗಸೆ 100 ಗ್ರಾಮು, ಪುಡಿ ಮಾಡಿದ ಜಾಜಿಕಾಯಿ 1, ರುಚಿಗೆ ತಕ್ಕಷ್ಟು ಗೋಡಂಬಿ, ಬೇಕಾದ್ರೆ ಖೋವಾನು ಸೇರಿಸ್ಕೋಬಹುದು. ಪಾಲಿಶ್ ಮಾಡಿದ ಗೋಧಿಯನ್ನ ಚೆನ್ನಾಗಿ ಕುದಿಸಬೇಕು. ಕುಕ್ಕರ್ ನಲ್ಲಿ ಕುದಿಸಿದ್ರೆ 10 ಸೀಟಿ ಆಗುವಷ್ಟು ಕುದಿಸ್ಬೇಕಂದ್ರೆ ಚೆನ್ನಾಗಿ ಬೇಯಬೇಕು ಅದು. ಅದಕ್ಕೆ ಬೆಲ್ಲವನ್ನು ಸೇರಿಸಿ ಅದ್ ಪೂರ್ತಿ ಮಿಕ್ಸ್ ಆಗುವವರೆಗೂ ಅದನ್ನ ಚೆನ್ನಾಗಿ ಕೈ ಆಡಿಸ್ಕೊಂತಿರ್ಬೇಕು. ಅದಕ್ಕೆ ಶುಂಠಿ ಪುಡಿ, ಯಾಲಕ್ಕಿ ಪುಡಿ, ಆಮೇಲೆ

0: ಹುರಿದ ಒಣ ಕೊಬ್ಬರಿಯನ್ನು ಹಾಕಿ ಅದಕ್ಕೆ ಮೇಲೆ ತುಪ್ಪದಲ್ಲಿ ಹುರಿದ ಗೋಡಂಬಿ, ಗಸಗಸೆ ಮತ್ತೆ ಜಾಜಿಕಾಯನ್ನ ಹಾಕಬೇಕು. ಹಾಕಿ ಪೂರ್ತಿ ಕುದಿಯುವ ತನಕ ಚೆನ್ನಾಗಿ ಕೈ ಆಡಿಸ್ಕೊಂತ ಇರಬೇಕು. ನೀವು ಖೋವಾ ಸೇರಿಸುವುದಾದ್ರೆ ಕಂಪಿನ ಸಾಮಗ್ರಿ ಅಂದ್ರೆ ಇದು ಯಾಲಕ್ಕಿ ಜಾಜಿಕಾಯನ್ನು ಸೇರಿಸ್ತೇವಲ್ಲ ಅದನ್ನ ಕೊನೆಯದಾಗಿ ಸೇರಿಸಬೇಕು. ಮೊದಲನ್ನು ಖೋವಾನ ಸೇರಿಸಿಕೊಂಡು ಮಾಡಬೇಕು.
1: ತುಂಬಾ ರುಚಿಕರವಾದಂತ ಒಂದು ಪಾಯಸ ಅಂತಾನೆ ಹೇಳ್ತೀನಿ. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಗೋಧಿ ಹುಗ್ಗಿಯನ್ನ.
2: ಕೇಳುಗರೆ, ಇಂದಿನ ಅತಿಥಿಗಳಾದ ದುರ್ಗಾ ನಾಯ್ಕ ಅವರು ಇನ್ನು ಕೆಲವು ಅಡುಗೆಗಳನ್ನ ನಿಮಗೆಲ್ಲ ತಿಳಿಸಿಕೊಡ್ಲಿಕ್ಕಿದ್ದಾರೆ. ಅದಕ್ಕಿಂತ ಮೊದಲು ಕೆಲವು ಸಲಹೆಗಳನ್ನ ಕೇಳಿ.
1: ಗೀತಾ ಅವರೇ
3: ಹೇಳಿ,
1: ನಾನು ಎಷ್ಟೋ ಸಲ ಮನೆಯಲ್ಲಿ ಅಡಿಗೆ ಮಾಡುವಾಗ ನನ್ನ ಕೈಯಿಂದ ಸ್ವಲ್ಪ ಉಪ್ಪು ಜಾಸ್ತಿ ಬೀಳೋದು ಸಹಜ. ಪ್ರತಿ ಸಲನೂ ನಾನು ಅಡಿಗೆ ಮಾಡ್ಲಿಕ್ಕೆ ಹೋದವಾಗ ಯಾವುದೇ ಒಂದು ಪದಾರ್ಥಕ್ಕೆ ಉಪ್ಪು ಜಾಸ್ತಿ ಬಿದ್ದೇ ಬೀರ್ತದೆ. ಆಮೇಲೆ ನಾವು ಮನೆಯಲ್ಲಿ ಸಾಮಾನ್ಯವಾಗಿ ನಮ್ಮ ಮನೆಯವರೆಲ್ಲರೂ ಸೇರಿ ಏ ನಿನ್ಗೆ ಉಪ್ಪು ಹಾಕ್ಲಿಕ್ಕೆ ಬರೋದಿಲ್ವಾ, ಎಷ್ಟೊಂದು ಉಪ್ಪು ಹಾಕ್ಬಿಟ್ಟಿದ್ಯಾ ಅಂತೇಳಿ ಬೈಗುಳ ಬಯಸ್ಕೊಳ್ಳೋದಂತೂ
3: ಸಾಮಾನ್ಯ
1: ಸಾಮಾನ್ಯ. ಎಲ್ಲರೂ ಅಂದ್ರೆ
3: ಏನಾಗಿರ್ತದೆ, ಒಂದ್ ಕಡೆಗೆ ಮನೆಯಲ್ಲಿ ಕೆಲಸನೇ ಮುಗಿದಿಲ್ಲ,
1: ಹೌದು
3: ಯಾವಾಗ ಅಡಿಗೆ ಆಗ್ತದಪ್ಪ ಅನ್ಕೊಂಡು ಒಂದ್ ವಿಚಾರ ನಮ್ಮ ತಲೆಯಲ್ಲಿ ಇರ್ತದೆ. ಕೆಲಸ ಬೇಗ ಬೇಗ ಮಾಡ್ಬೇಕು ಅನ್ನೋ ಆತುರದಲ್ಲಿ ಕೆಲವೊಮ್ಮೆ ಹೆಚ್ಚು ಕಮ್ಮಿ ಸಾರಿಗಾಗ್ಲಿ ಯಾವುದೇ ಪದಾರ್ಥಕ್ಕೆ
1: ಜಾಸ್ತಿ
3: ಬಿಸಿಬಿಡ್ತದೆ ಅಲ್ಲ.
1: ಕಡಿಮೆ ಬಿದ್ರೆ ಅಂತೂ ತೊಂದ್ರೆ ಇಲ್ಲ, ಆಮೇಲೆ ನಾವು ಉಪ್ಪನ್ನ ಹಾಕೊಂಡು ಅಡಿಗೆಯನ್ನ ತಿನ್ಬಹುದು. ಆದ್ರೆ ಹೆಚ್ಚಾದ್ರೆ ಏನು ಮಾಡ್ಲಿಕ್ಕೆ ಬರುದಿಲ್ಲ. ಅದಕ್ಕೆ ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಒಂದ್ ವೇಳೆ ಸಾರಿಗೆ ಉಪ್ಪು ಜಾಸ್ತಿ ಆದ್ರೆ ಟೊಮೆಟೋದ ರಸವನ್ನ ತೆಗೆದು ಸಾರಿಗೆ ಸೇರಿಸಬಹುದು. ಇದರಿಂದ ನಾವು ಸ್ವಲ್ಪ ಉಪ್ಪಿನ ಅಂಶವನ್ನ ಕಡಿಮೆ ಮಾಡಬಹುದು. ಇಲ್ಲ ಅಂದ್ರೆ ಹಸಿ ಆಲೂಗಡ್ಡೆಯನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡು ಆ ಸಾರಿನಲ್ಲಿ ಹಾಕಿದ್ರೆ ಆಲೂಗಡ್ಡೆ ಎಲ್ಲ ಅದರಲ್ಲಿರುವಂತಹ ಉಪ್ಪಿನ ಅಂಶವನ್ನ ಸ್ವಲ್ಪ ಹೀರ್ಕೊಂಡ್ಬಿಡತ್ತೆ, ಆವಾಗ ಉಪ್ಪಿನ ರುಚಿ ಸ್ವಲ್ಪ ಕಡಿಮೆ ಮಾಡಬಹುದು.
3: ಎಲ್ಲರ ಕೋಪಕ್ಕೆ ಗುರಿಯಾಗುವುದಂತೂ ತಪ್ಪುತ್ತದೆ
1: ಮಾಡೋದ್ರಿಂದ. ಇನ್ನೊಂದು ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಇದ್ದಿಲು ಮನೆಯಲ್ಲಿ ಇರ್ತವೆ, ಇದ್ದಿಲನ್ನ ಕೂಡ ನಾವು ಸಾರಲ್ಲಿ ಹಾಕ್ಬಿಟ್ರು ಒಂದು ಅರ್ಧ ಗಂಟೆ ಬಿಟ್ಟು ಬಡಿಸುವಾಗ ಆ ಇದ್ದಿಲನ್ನ ತೆಗೆದು ಚೆಲ್ಬಿಟ್ಟು ಆಮೇಲೆ ಬಡಿಸೋದು. ಆ ಇದ್ದಿಲ್ ಏನ್ ಮಾಡ್ತದ್ರೆ ಅದರಲ್ಲಿರುವಂತ ಉಪ್ಪಿನ ಅಂಶವನ್ನ ಹೀರ್ಕೊಂಡ್ಬಿಡತ್ತೆ, ಆವಾಗ ಸಾರಿಗೆ ಉಪ್ಪು ಜಾಸ್ತಿ ಆದ್ರೆ ಇದನ್ನು ಕೂಡ ನಾವು ಟ್ರೈ ಮಾಡಬಹುದು.
3: ನೋಡಿ, ಈಗ ಕೆಲವರು ಮನೆಯಲ್ಲಿ ಚಕ್ಲಿ ಮಾಡ್ತಾರೆ, ವಡೆ ಮಾಡ್ತಾರೆ, ಪುರಿ ಮಾಡ್ತಾರೆ, ಇಂತಹ ಸಂದರ್ಭದಲ್ಲಿ ಎಣ್ಣೆ ಅಂತೂ ಸಿಡಿಯೋದಂತೂ ಸಾಮಾನ್ಯ ವಿಷಯ.
1: ಹೌದು, ನಾವು ಅತ್ಯಂತ ಜಾಗೃತಿಯಿಂದ ನಾವು ಎಲ್ಲ ಮಾಡ್ಬೇಕಾಗತ್ತೆ. ಒಂದೊಂದ್ಸಲ ಏನಾಗುತ್ತೆ, ನಾವು ಗಡ್ಬಡಿಯಲ್ಲಿ ಒಂದೇ ಸಲ ನಾವು ಎಣ್ಣೆಯಲ್ಲಿ ಏನಾದ್ರೂ ಬಿಡ್ಲಿಕ್ಕೆ ಹೋದವಾಗ ಅದು ನಮ್ಮ ಮೈ ಮೇಲೆ ಸಿಡಿಯುವಂತ ಚಾನ್ಸಸ್ ಬಹಳ ಇರ್ತದೆ. ಇದಕ್ಕೇನು ಪರಿಹಾರ?
3: ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಸ್ವಲ್ಪ ತುಪ್ಪವನ್ನ ನಾವು ಎಣ್ಣೆಯಲ್ಲಿ ಹಾಕ್ಬೇಕು, ಆಗೇನಾಗ್ತದೆ ಈ ಎಣ್ಣೆ ಸಿಡಿಯೋದಿಲ್ಲ.
1: ಓಹೋ,
3: ನಾವಂತೂ ಮುಂಜಾಗ್ರತಾ ಕ್ರಮವಾಗಿ ಹಿಂದೆ ನಿಂತ್ಕೊಂಡು
1: ಸಾವಕಾಶ ಮಾಡ್ಲೇ.
3: ಆದ್ರೂ ಗಡ್ಬಡಿಯಿಂದ ನಾವು ಒಟ್ಟಿಗೆ ಒಂದೇ ಸಲ ಹಾಕ್ಲಿಕ್ಕೆ ಹೋಗ್ತೇವೆ, ಆತುರದಿಂದ ಮಾಡ್ಲಿಕ್ಕೆ ಹೋಗ್ತೇವೆ. ಆದ್ರೆ ಈ ತುಪ್ಪವನ್ನ ಸ್ವಲ್ಪ ಹಾಕೋದ್ರಿಂದ ಎಣ್ಣೆ ಸಿಡಿಯೋದು ಕಡಿಮೆ ಆಗ್ತದೆ.
1: ಆಮೇಲೆ ನಾವು ತರಕಾರಿಗೆ, ಸಾರಿಗೆ, ಪಲ್ಯಕ್ಕೆ ಎಲ್ಲ ಬದನೆಕಾಯಿ ಯೂಸ್ ಮಾಡ್ತೇವೆ. ಬದನೆಕಾಯಿ ಏನಾಗುತ್ತೆ, ನಾವು ಕಟ್ ಮಾಡಿ ಹಾಗೆ ಇಟ್ರೆ ಏನಾಗುತ್ತೆ, ಕೂಡ್ಲೆ ಕಪ್ಪಾಗತ್ತೆ. ಅದನ್ನ ತಪ್ಪಿಸ್ಲಿಕ್ಕೋಸ್ಕರ ನಾವ್ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಕಟ್ ಮಾಡಿದಂತಹ ಬದನೆಕಾಯಿಗಳನ್ನ ಹಾಲು ಹಾಕಿದ ನೀರಿಗೆ ಮುಳುಗಿಸಿ ಇಟ್ರೆ ಅದರಿಂದ ಅವು ಕಪ್ಪಾಗೋದಿಲ್ಲ. ಮತ್ತೆ ನಾವು ನೀರಿನಲ್ಲಿ ಮುಳುಗಿಸಿ ಸ್ವಲ್ಪ ಹೊತ್ತು ಇಡೋದ್ರಿಂದ ಅದರಲ್ಲಿರುವಂತ ಕಪ್ಪು ಪದಾರ್ಥ ಇದೆ ಅದೆಲ್ಲ ನೀರಲ್ಲಿ ಬಿಟ್ಕೊಂಡ್ಬಿಡತ್ತೆ. ಮತ್ತೆ ಆಮೇಲೆ ನಾವು ತೆಗೆದು ಇನ್ನೊಂದ್ಸಲ ತೊಳೆದು ಯೂಸ್ ಮಾಡ್ಕೋಬಹುದು.
3: ನೀತಾವ್ರೆ, ಈಗ ನಾವು ತರಕಾರಿಯನ್ನ ವಾರಗಟ್ಟಲೆ ಒಂದ್ಸಲ ತಂದಿರ್ತೇವೆ, ಫ್ರಿಡ್ಜ್ ಅಲ್ಲಿ ಇಡೋರು ಫ್ರಿಡ್ಜ್ ಅಲ್ಲಿ ಇಡ್ತಾರೆ, ಇಲ್ಲ ಅಂತಂದ್ರೆ ಹೊರಗಡೆ ಗಾಳಿಯಲ್ಲಿ ಇಟ್ಟಿರ್ತಾರೆ, ಆದ್ರೂ ಸಹ ತರಕಾರಿ ಒಣಗಿ ಹೋಗಿರ್ತದೆ. ಈ ಒಣಗಿ ಹೋಗಿರುವಂತಹ ತರಕಾರಿ ನಾವು ಫ್ರೆಶ್ ಆಗಿ ಹೇಗಿಡೋದು ಅಂತೀರಾ?
1: ಕೆಲವೊಂದ್ಸಲ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟರು ಕೂಡ ಏನಾಗುತ್ತೆ, ಸ್ವಲ್ಪ ದಿನ ಹೋದ್ಮೇಲೆ ಈಗ ಸೌತೆಕಾಯಿ ಆಗ್ಲಿ, ಚಿಟ್ಮುಟ್ಕಿ ಅಂತ ಹೇಳ್ತೇವೆ ಅಥವಾ ಬೀನ್ಸ್, ಇಂಥವೆಲ್ಲ ತರಕಾರಿಗಳು ಒಣಗ್ಬಿಡ್ತವೆ. ಅವಾಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ರಾತ್ರಿ ಇಡೀ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಆ ತರಕಾರಿಗಳನ್ನ ಅದರಲ್ಲಿ ಮುಳಸಿಟ್ರೆ ನಾವು ಬೆಳಿಗ್ಗೆ ತೆಗೆದು ನೋಡಿದ್ರೆ ಅದು ಫ್ರೆಶ್ ಆಗಿ ಇರ್ತದೆ ತರಕಾರಿ. ಆಮೇಲೆ ನಾವು ತೆಗೆದು ಅಡುಗೆಗೆ ಉಪಯೋಗಿಸ್ಕೋಬಹುದು. ಹಾಗೇನೆ ಕೆಲವೊಂದ್ಸಲ ಏನಾಗ್ತದೆ, ನಾವು ಕೆಲಸ ಮಾಡುವ ಆತುರದಲ್ಲಿ ಏನೋ ಕೈಯಲ್ಲಿ ಎಣ್ಣೆ ಹಿಡ್ಕೊಂಡು ಹೋಗ್ತಾ ಇರ್ತೇವೆ, ಅದು ನೆಲದ ಮೇಲೆ ಚೆಲ್ ಬಿಡತ್ತೆ. ಬೀಳಿಸೋದು ಒಂದು 2 ನಿಮಿಷ ಆಗಿರಬಹುದು, ಆದ್ರೆ ಅದನ್ನು ಕ್ಲೀನ್ ಮಾಡೋದು ಎಷ್ಟೊಂದು ಟೈಮ್ ಹಿಡಿಯತ್ತೆ. ಅದು ಮೊದಲು ಒಂದು ಬಟ್ಟೆಯಿಂದ ಅದ್ದಿ ತೆಗಿಬೇಕು, ಆಮೇಲೆ ಇನ್ನೊಂದ್ಸಲ ಒಣ ಬಟ್ಟೆಯಿಂದ ಒರೆಸ್ಬೇಕು, ಆಮೇಲೆ ಸೋಪ್ ಹಾಕಿ ಒರೆಸ್ಬೇಕು. ಈ ತರ ಬಹಳ ಪ್ರೊಸೆಸ್ ಮಾಡಿ ನಾವು ಅದನ್ನ ಒರೆಸ್ಬೇಕಾಗತ್ತೆ. ಯಾಕಂದ್ರೆ ಜಿಡ್ಡು ಜಿಡ್ಡು ಇರ್ತದಲ್ಲ, ಅದು ಹೋಗೋದು ಬಹಳ ಕಷ್ಟ ಆಗತ್ತೆ. ಅವಾಗ ನಾವು ಏನ್ ಮಾಡಬಹುದು ಅಂತ ನಿಮ್ಗೆ ಏನಾದ್ರು ಐಡಿಯಾ ಇದೆಯಾ?
3: ನೋಡಿ, ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಎಲ್ಲಿ ಎಣ್ಣೆ ಬಿದ್ದಿರ್ತದೆ ಅಲ್ಲ ಆ ಭಾಗದಲ್ಲಿ ನಾವು ಮೈದಾ ಹಿಟ್ಟನ್ನ ಹಾಕ್ಬೇಕು. ಮೈದಾ ಹಿಟ್ಟು ಹಾಕಿ ಅದನ್ನ ಒಂದ್ ಬಟ್ಟೆಯಿಂದ ನಾವು ಒರೆಸಿ ತೆಗೆದ್ರೆ ಅದು
1: ಜಿಡ್ಡೆಲ್ಲ ಹೋಗುತ್ತೆ,
3: ಕೂಡ್ಲೆ ಹೋಗ್ಬಿಡ್ತದೆ.
1: ಅಂದ್ರೆ ಮೈದಾ ಹಿಟ್ಟು ಆ ಎಣ್ಣೆ ಜಿಡ್ಡನ್ನ ಹೀರ್ಕೊಂಡ್ಬಿಡ್ತದೆ, ಅವಾಗ
3: ನಾವು
1: ಒರೆಸ್ಲಿಕ್ಕೆ ಈಸಿ
3: ಆಗುತ್ತೆ.
1: ಇನ್ನು ಮುಂದೆ ಮತ್ತೆ ಯಾವ ಅಡಿಗೆಯನ್ನ ಹೇಳಕ್ ಇಷ್ಟಪಡ್ತೀರಾ?
0: ಮಾವಿನಕಾಯಿ ಚಿತ್ರಾನ್ನ ಮಾಡಬಹುದು.

0: ಹೇಳಿ ಇದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕಾಗುದು?
1: ಹುಳಿಯಾಗಿರುವಂತಹ ಮಾವಿನಕಾಯಿ 2 ಅಥವಾ 3, ಅದಕ್ಕೆ 1 ಕೆಜಿ ಅನ್ನ, ಆಮೇಲೆ ಸ್ವಲ್ಪ ಕಡಲೆಬೇಳೆ, ಉದ್ದಿನ ಬೇಳೆ, ಮೆಂತ್ಯಕಾಳು, ಕೊಬ್ಬರಿ, ಜೀರಿಗೆ ಪೌಡರ್ ಒಂದು ಸ್ವಲ್ಪ ಸ್ವಲ್ಪ, ಅಂದ್ರೆ ಒಂದು 2 ಚಮಚದಷ್ಟು ಅದನ್ನ ಸೇರಿಸ್ಕೋಬೇಕು. ಮತ್ತೆ ಕೊಬ್ಬರಿ, ಒಂದು 4 ಉಳ್ಳಾಗಡ್ಡೆ, 1-2 ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸನ್ನ 1-8 ಸೇರಿಸ್ಕೋಬೇಕು. ಆಮೇಲೆ 250 ಗ್ರಾಮ್ ಕೊಬ್ಬರಿ. ಇವು ಬೇಕಾಗುವ ಸಾಮಗ್ರಿಗಳು.
0: ಇದನ್ನ ಯಾವ ರೀತಿಯಾಗಿ ಮಾಡಬಹುದು?
1: ಮಾಡುವ ವಿಧಾನ ಹೇಳಬೇಕಂದ್ರೆ, ಕೊಬ್ಬರಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಇವನ್ನೆಲ್ಲ ಸೇರಿಸಿ ಮಿಕ್ಸಿ ಮಾಡಿಟ್ಕೋಬೇಕು. ಕಡಲೆಬೇಳೆ, ಉದ್ದಿನ ಬೇಳೆ, ಮೆಂತ್ಯಕಾಳು, ಜೀರಿಗೆ ಇವನ್ನ ಪೌಡರ್ ಮಾಡಿಟ್ಕೋಬೇಕು.
0: ಅದನ್ನ ಹುರಿದು ಪೌಡರ್ ಮಾಡೋದು ಹಾಗೇನಾ?
1: ಇಲ್ಲ, ಹಾಗೆ ಮಾಡಬಹುದು, ಹುರಿಯಬೇಕಾದ ಅವಶ್ಯಕತೆ ಇಲ್ಲ. ಆಮೇಲೆ ಬೇಯಿಸಿದ ಅನ್ನ 1 ಕೆಜಿ. ಮೊದಲಿಗೆ ಮಾವಿನಕಾಯಿಯನ್ನ ತುರಿದು ಇಟ್ಕೋಬೇಕು. ಒಂದು ಬಾಣನೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದ ನಂತರ ಅದಕ್ಕೆ ಉಳ್ಳಾಗಡ್ಡೆ ಹಾಕಿ ಅದು ಕೆಂಪಾಗುವ ತನಕ ಹುರ್ಕೋಬೇಕು. ಜೊತೆಗೆ ಸ್ವಲ್ಪ ಕಡಲೆಬೇಳೆ, ಶೇಂಗಾ, ಕರಿಬೇವು, ಕೊತ್ತಂಬರಿ ಇವನ್ನ ಹಾಗೆ ಹಾಕಬೇಕು. ಪುಡಿ ಮಾಡಿರೋದಲ್ಲ, ಪುಡಿ ಮಾಡಿದ್ದನ್ನ ಆಮೇಲೆ ಸೇರಿಸ್ಕೋಬೇಕು. ಹಾಕಿ ಸ್ವಲ್ಪ ಕೆಂಪಗಾಗುವವರೆಗೆ ಹುರಿಕೊಳ್ಬೇಕು. ಅದಕ್ಕೆ ತುರಿದ ಮಾವಿನಕಾಯಿಯನ್ನ ಹಾಕಿ ಕೈ ಆಡಿಸ್ಕೊಂತ ಇರಬೇಕು. ಅದು ಮಾವಿನಕಾಯಿಯ ನೀರು ಪೂರ್ತಿಯಾಗಿ ಇಂಗುವವರೆಗೂ ಕೈ ಆಡಿಸ್ಕೊಂತಾನೆ ಇರಬೇಕು. ಕೊನೆಗೆ ಮಿಕ್ಸಿ ಮಾಡಿದ ಕೊಬ್ಬರಿ, ಉಳ್ಳಾಗಡ್ಡೆ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಇದನ್ನ ಹಾಕಿ ಕೈ ಆಡಿಸ್ಬೇಕು. ಕೊನೆಗೆ ಸ್ವಲ್ಪ ಯಾಲಕ್ಕಿ, ಲವಂಗ, ಜಜ್ಜಿ ಹಾಕಿ ಅದನ್ನ ರೆಡಿ ಮಾಡಿದ ಅನ್ನವನ್ನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ ಮೇಲೆ ಮಾವಿನಕಾಯಿ ಚಿತ್ರಾನ್ನ ರೆಡಿ.
0: ಬಿಸಿ ಬಿಸಿಯಾಗಿ ಬಡಿಸಿದ್ರೆ
1: ರುಚಿಯಾಗಿರುತ್ತೆ.
0: ಮತ್ತೆ ಯಾವೆಲ್ಲ ಅಡುಗೆಯನ್ನ ಹೇಳಕ್ಕೆ ಇಷ್ಟಪಡ್ತೀರಾ ನೀವು?
1: ಶೇಂಗಾ ಹೋಳಿಗೆಯನ್ನ ಮಾಡಬಹುದು. ಸ್ಪೆಷಲ್ ಏನಾದ್ರೂ ಫಂಕ್ಷನ್ ಅದು ಇದ್ದಾಗ ಶೇಂಗಾ ಹೋಳಿಗೆ ಮಾಡಬಹುದು.
0: ಈ ಶೇಂಗಾ ಹೋಳಿಗೆಗೆ ಯಾವ ಯಾವ ಸಾಮಗ್ರಿಗಳು ಬೇಕು?
1: 1/2 ಕೆಜಿ ಶೇಂಗಾ, 1/2 ಕೆಜಿ ಮೈದಾ ಹಿಟ್ಟು, 3/4 ಕೆಜಿ ಬೆಲ್ಲ, ಯಾಲಕ್ಕಿ 1/10 ಕಾಳು, 5-6 ಲವಂಗ.
0: ಇದನ್ನ ಮಾಡುವಂತ ವಿಧಾನ ಏನು?
1: ಬೆಲ್ಲ ತುರಿದು ಇಟ್ಕೋಬೇಕು, ಯಾಲಕ್ಕಿ, ಲವಂಗ ಪುಡಿ ಮಾಡಿ ಇಟ್ಕೋಬೇಕು. ಮೊದಲಿಗೆ ಮೈದಾ ಹಿಟ್ಟನ್ನ ಹೋಳಿಗೆ ಹದಕ್ಕೆ ನಾದಿ 15 ನಿಮಿಷ ಬಿಡಬೇಕು. ನಂತರ ಬೆಲ್ಲ, ಶೇಂಗಾನ ಹುರಿದು ಅದರ ಸಿಪ್ಪೆ ತೆಗೆದು ಅದನ್ನ ಮಿಕ್ಸಿಯೊಳಗೆ ಹಾಕಿ ಪುಡಿ ಮಾಡ್ಕೋಬೇಕು. ಲವಂಗ, ಯಾಲಕ್ಕಿ ಪುಡಿಯನ್ನ ಮಿಶ್ರಣ ಮಾಡಿ ನಾದಿದ ಮೈದಾ ಹಿಟ್ಟನ್ನ ಉಂಡಿ ತರದಲ್ಲಿ ಮಾಡಿ ಈ ಎಲ್ಲ ಮಿಶ್ರಣವನ್ನ ಅದರೊಳಗೆ ತುಂಬಿ ಲಟ್ಟಿಸಿ ಕಾದ ಹಂಚಿನೊಳಗೆ ತುಪ್ಪ ಹಾಕಿ ಅದನ್ನ ಎರಡೂ ಬದಿಗೆ ಬೇಯಿಸ್ಕೋಬೇಕು. ತುಪ್ಪದಲ್ಲಿ ಹೊರಗೆ ಚೆನ್ನಾಗಿರುತ್ತೆ, ಸ್ವಲ್ಪ ಘಮ ಘಮ ಅನ್ನತ್ತೆ. ಆಮೇಲೆ ಇದು ತುಂಬಾ ರುಚಿಯಾಗಿರುತ್ತೆ, ಹಾಗೆ ಪೌಷ್ಟಿಕನೂ ಬಹಳ ಇರುತ್ತೆ.
0: ತುಂಬಾ ಸಂತೋಷ, ಶೇಂಗಾ ಹೋಳಿಗೆಯನ್ನ ಹೇಳ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೋಸ್ಕರ ಯಾವ ಒಂದು ಅಡುಗೆಯನ್ನ ಹೇಳ್ಕೊಡ್ತೀರಾ?
1: ಇದು ಅಡಿಗೆ ಅಲ್ಲ, ಈಗ ಬೋರ್ನ್ವಿಟಾ ಬೂಸ್ಟ್ ಎಲ್ಲ ಕೊಡ್ತೇವಲ್ಲ ಚಿಕ್ಕ ಮಗಳಿಗೆ, ಅದೇ ರೀತಿ ಈ ಹುರುಳಿ ಪೌಡರ್ದ ಒಂದು ಹಾರ್ಲಿಕ್ಸ್ ಗತೆ ಮಾಡ್ಕೊಡ್ಬಹುದು.
0: ಇದಕ್ಕೆ ಏನೇನ್ ಸಾಮಗ್ರಿ ಬೇಕು?
1: ಕೆಂಪು ಹುರುಳಿ ಮತ್ತೆ ಬೆಲ್ಲ.
0: ಎಷ್ಟೆಷ್ಟು ಬೇಕು, ಎಷ್ಟು ಪ್ರಮಾಣದಲ್ಲಿ ತಗೋಬೇಕು?
1: ನೀವು ಎಷ್ಟಾರು 1/2 ಕೆಜಿ ತಗೊಳ್ಳಿ, 1/2 ಕೆಜಿ ತಗೋರಿ, ಎಷ್ಟು ಬೇಕು ಅಷ್ಟು ಕೆಂಪು ಹುರುಳಿಯನ್ನ ಚೆನ್ನಾಗಿ ಹುರಿದು ಪುಡಿ ಮಾಡಿಟ್ಕೊಳ್ಬೇಕು. ಆಮೇಲೆ ಆರ್ಗ್ಯಾನಿಕ್ ಬೆಲ್ಲ ಅಂದ್ರೆ ಸಾವಯವ ಬೆಲ್ಲ ಅಂತೀವಿ, ಇದಕ್ಕೆ ಯಾವುದೇ ರಾಸಾಯನಿಕ ವಸ್ತುವನ್ನ ಬಳಸಲಾರದೆ ತಯಾರು ಮಾಡಿರೋದಿದು. ಆಮೇಲೆ ಕಾಮನ್ ಆಗಿ ಬೆಲ್ಲ ಒಂದ್ ಸ್ವಲ್ಪ ಬೆಳ್ಳಗೆ ಅಥವಾ ಕೆಂಪಗೆ ಇರುತ್ತೆ, ಇದು ಆರ್ಗ್ಯಾನಿಕ್ ಬೆಲ್ಲ ಸ್ವಲ್ಪ ಕಪ್ಪಾಗಿರತ್ತೆ, ನೋಡೋದಕ್ಕೆ ಕಪ್ಪಾಗಿರತ್ತೆ ಆದ್ರೆ ಅಷ್ಟೇ ರುಚಿಯಾಗಿರತ್ತೆ,
0: ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ
1: ಒಳ್ಳೇದು.
0: ಒಂದ್ ವೇಳೆ ಈ ಬೆಲ್ಲ ಸಿಗದೇ ಇದ್ರೆ? ನಾವು
1: ಸಿಗದೇ ಇದ್ರೆ ಇದೇ ಕಾಮನ್ ಆಗಿ ಸಿಗೋದು
0: ಬೆಲ್ಲವನ್ನು ಕೂಡ ಯೂಸ್ ಮಾಡ್ಕೋಬಹುದು.
1: ಆದ್ರೆ ಈ ಆರ್ಗ್ಯಾನಿಕ್ ಬೆಲ್ಲ ಚಾಕ್ಲೇಟ್ ಇಂದ ಫ್ಲೇವರ್ ಇದ್ದಂಗಿರುತ್ತೆ, ಅದಕ್ಕೆ ಈ ಹುರುಳಿ ಪೌಡರ್ಗೆ ಆ ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಮಕ್ಕಳಿಗೆ ಹಾಲೊಳಗೆ ಹಾರ್ಲಿಕ್ಸ್, ಬೋರ್ನ್ವಿಟಾ ಈ ತರದ ಹಾಕೊಡ್ತೀರಲ್ಲ, ಅದ್ರ ಬದಲಿಗೆ ಈ ಹುರುಳಿ ಪೌಡರ್ ಹಾಕಿ ಬೆಲ್ಲ ಹಾಕಿ ಕೊಟ್ಬಿಡ್ಬಹುದು ಅಷ್ಟೇ.
0: ಅಂದ್ರೆ ನಾವು 1/2 ಕೆಜಿ ಹುರುಳಿ ಪೌಡರ್ ನ ಮಾಡಿಟ್ಕೊಂಡ್ರೆ ಅದು ಕೆಡೋದಿಲ್ಲ, ಎಷ್ಟು ದಿನ ಬೇಕಾದ್ರೂ ಯೂಸ್ ಮಾಡಬಹುದು.
1: ನೀವು ತಿಂಗಳಾನು ಗಟ್ಟಲೆ ಅದನ್ನ ಬಳಸಬಹುದು. ಮಕ್ಕಳಿಗೆ ಹಾಲಿನ ಜೊತೆ ಬೋರ್ನ್ವಿಟಾದ ಬದಲಿಗೆ ಹುರುಳಿ ಪೌಡರ್
0: ಹಾಕಿ
1: ಸಕ್ಕರೆ ಬದಲಿಗೆ ಈ ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ರುಚಿನೂ ಇರುತ್ತೆ, ಆಮೇಲೆ ತುಂಬಾ ಪೌಷ್ಟಿಕಾಂಶನೂ ಇರುತ್ತೆ ಅದರೊಳಗೆ.
0: ಇದುವರೆಗೆ ಕಾರ್ಯಕ್ರಮಕ್ಕೆ ಬಂದು ನಮ್ಗೆಲ್ಲ ಅಡುಗೆಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು.
2: ಆಕಾಶವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಮೂಡಿಬಂದ ವಿಶೇಷ ಕಾರ್ಯಕ್ರಮ ಸರಣಿ ಶುಚಿ ರುಚಿ ಪ್ರಸಾರವಾಯಿತು. ಇಂದಿನ ಶುಚಿ ರುಚಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿ ದುರ್ಗಾ ಕೆ ನಾಯ್ಕ್.

0: ಪ್ರಸ್ತುತಪಡಿಸಿದವರು ಸಂಧ್ಯಾ ಮಂಗೇಶ್ಕರ್, ನೀತಾ ನಾಯ್ಕ್, ಗೀತಾ ಪಾಲೇಕರ್ ಹಾಗೂ ಶಾರದಾ ರಾವ್.
1: ಆರೋಗ್ಯಕರ ಪೌಷ್ಟಿಕ ರುಚಿಗಳು, ಉಪಯುಕ್ತ ಅಡುಗೆ ಸಲಹೆಗಳು.
0: ನಿರ್ವಹಣೆ ಟಿ

0: ಮತ್ತೆ ಮುಂದಿನ ಭಾನುವಾರ ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲಿಯೂ ಮೂಡಿಬರುತ್ತದೆ ಕಾರ್ಯಕ್ರಮ ಶುಚಿ ರುಚಿ. ಕಾರ್ಯಕ್ರಮದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ರೇಡಿಯೋ ಸ್ಪಂದನ ಕಾರ್ಯಕ್ರಮದಲ್ಲಿ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು. ಸಂದೇಶ ಕಳುಹಿಸಲು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9840249740. ಮತ್ತೆ ಭೇಟಿಯಾಗೋಣ ಮುಂದಿನ ಭಾನುವಾರ.
1: ಆಕಾಶವಾಣಿ ಕಾರವಾರ, ಸಮಯ 8:45. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿಯಲ್ಲಿ ವಾರ್ತೆಗಳು, ನಂತರ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: ಡಾನ್ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಹಾಡಿರುವ ಗೀತೆ, ಅಂಜಾನ್ ಅವರ ಗೀತ ರಚನೆ, ಸಂಗೀತ ಕಲ್ಯಾಣ್ಜಿ ಆನಂದ್ಜಿ.
1: ಅರೆ ಭಂಗ ಕಾ ರಂಗ ಜಮಾ ಹೋ ಚಕಾಚಕ ಹಿರ ಲೋ ಪಾನ ಚಬಾಯ್ ಆಹಾ.

ಆಕಾಶವಾಣಿ ಕಾರವಾರ. ಸಮಯ 9:30. ಇನ್ನು ಮುಂದೆ ಬೆಂಗಳೂರಿಗೆ ನಡೆದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರುವುದು.

ಆಕಾಶವಾಣಿ ರಾಷ್ಟ್ರೀಯ ನಾಟಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಮೂಲ ರಚನೆ ಶೋಭನಾ ಭಾರದ್ವಾಜ್ ಕನ್ನಡ ಅನುವಾದ ಎಂಪಿ ಪ್ರಜ್ವಲ್ ನಿರ್ಮಾಣ ಕೆಎಲ್ ರಾಜೇಶ್ವರಿ ಕೇಳಿ ರಾಷ್ಟ್ರೀಯ ನಾಟಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ.

0: ನಾನು ಬಾಬುರಾವ್ ದೇವರಸ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತೊಡಗಿಕೊಂಡಿರುವ ಎಲ್ಲ ಸ್ವಯಂ ಸೇವಕರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಂಘಕ್ಕೆ ಸೇರುವ ಪ್ರತಿಯೊಬ್ಬ ಸ್ವಯಂ ಸೇವಕನು ಸಂಘದಲ್ಲಿ ವಿಶೇಷ ಸ್ಥಾನ ಹೊಂದಿರುತ್ತಾರಾದರೂ ಇಂದು ನಿಮಗೆ ಓರ್ವ ವಿಶೇಷ ವ್ಯಕ್ತಿಯನ್ನು ಪರಿಚಯಿಸುತ್ತೇನೆ. ಈತ ಬಹಳ ಬುದ್ಧಿವಂತ ವಿದ್ಯಾರ್ಥಿ. 10ನೇ ತರಗತಿಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುವುದು ಮಾತ್ರವಲ್ಲದೆ ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಳ್ಳುತ್ತಿದ್ದಾರೆ. ಹಲವು ಪರಿಸ್ಥಿತಿಗಳ ಕಾರಣದಿಂದಾಗಿ ಆತ ಹಲವು ಕಡೆ ಶಿಕ್ಷಣ ಪಡೆಯಬೇಕಾಯಿತು. ಹೀಗಾಗಿ ಅವರಿಗೆ ವೈವಿಧ್ಯಮಯ ಸಂಸ್ಕೃತಿಯನ್ನು ಬಹಳ ಸಾಮೀಪ್ಯದಿಂದ ಗಮನಿಸುವ ಅವಕಾಶ ಸಿಕ್ಕಿತು. ಈತನ ಕುರಿತ ಮುಖ್ಯ ವಿಷಯ ಎಂದರೆ ಅದು ಆತನ ರಾಷ್ಟ್ರ ಪ್ರೇಮ. ಇದು ಅವರಾಡುವ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅವರೇ ದೀನ್ ದಯಾಳ್ ಉಪಾಧ್ಯಾಯ. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸ್ವಾಗತ ನಿಮಗೆ. ಮನಿ ದೀನ್ ದಯಾಳ್ ಉಪಾಧ್ಯಾಯರೇ.
1: ವಂದೇ ಮಾತರಂ.
2: ವಂದೇ ಮಾತರಂ.
3: ನಮಸ್ಕಾರ. ಇಲ್ಲಿ ಸೇರಿರುವ ಸ್ವಯಂ ಸೇವಕ ಸಂಘ ಕಾರ್ಯಕರ್ತರಿಗೆ, ಸದಸ್ಯರಿಗೆ ಪ್ರೀತಿಯ ನಮಸ್ಕಾರಗಳು. ನನ್ನ ಬಗ್ಗೆ ಬಹಳ ಪ್ರೀತಿ ಮಾತುಗಳನ್ನಾಡಿದ ಬಾಬುರಾವ್ ದೇವರಸ್ ಅವರಿಗೆ ನನ್ನ ಕೃತಜ್ಞತೆಗಳು. ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವುದು ನನ್ನ ಏಕಮಾತ್ರ ಲಕ್ಷ್ಯವಾಗಿದೆ. ನನ್ನ ಈ ಲಕ್ಷ್ಯ ಸಾಧನೆಗೆ ಸಂಘದೊಂದಿಗೆ ಕೈ ಜೋಡಿಸುವುದು ಒಂದು ಮಾರ್ಗವಾಗಿದೆ ಎಂಬ ವಿಶ್ವಾಸ ನನಗಿದೆ. ಸಂಘದ ಮೂಲ ಸಿದ್ಧಾಂತ ತತ್ವಾದರ್ಶಗಳನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸಹಾಯ ಮಾಡದೇ ಇದ್ದರೆ ಬಹುಶಃ ಇಂದು ನಾನು

0: ಇಲ್ಲಿ ಇರಲು ಸಾಧ್ಯವಾಗುತ್ತಿರಲಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಅಪಾರವಾಗಿದೆ ಮತ್ತು ಅಮೂಲ್ಯವಾಗಿದೆ. ಇದನ್ನು ಸಂರಕ್ಷಿಸುವ, ಪ್ರಚುರಪಡಿಸುವ ಅಗತ್ಯವಿದೆ. ಇಂದು ಪರಾಧೀನದ ಸನ್ನಿವೇಶದಲ್ಲಿ ನಾವು ನಮ್ಮ ಸಂಸ್ಕೃತಿನ ಮರೆಯುತ್ತಿದ್ದೇವೆ. ನನಗನ್ಸುತ್ತೆ ಅದಕ್ಕೆ ಈ ಸ್ವಾತಂತ್ರ್ಯಕ್ಕಾಗಿ ನಡೀತಿರೋ ನಮ್ಮ ಈ ಹೋರಾಟದಲ್ಲಿ ವಿಜಯ ಸಿಗೋದು ನಿಧಾನ ಆಗ್ತಾ ಇದೆ. ನಮ್ಮ ಸಂಸ್ಕೃತಿಯ ಪ್ರಾಮುಖ್ಯತೆಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದರ ನೆರಳಿಗೆ ನಮ್ಮನ್ನು ತರುವ ಮಹತ್ವದ ಕೆಲಸನ ಸಂಘ ಮಾಡ್ತಾ ಇದೆ. ಜನರು ಸಂಘದ ಜೊತೆ ಸೇರೋದು, ಅದರ ಮಹತ್ವನ ತಿಳಿದುಕೊಂಡು ಸಂಸ್ಕೃತಿನ ರಕ್ಷಿಸುವುದು ತುಂಬಾ ಅಗತ್ಯವಾಗಿದೆ. ಭಾರತೀಯ ಸಂಸ್ಕೃತಿಯ ರಕ್ಷಣೆ ಆದರೆ ಸಂಸ್ಕಾರ ತಾನೇ ತಾನಾಗಿ ಸುರಕ್ಷಿತವಾಗುತ್ತದೆ. ಮನಸ್ಸಿನಲ್ಲಿ ಭಾರತದ ಸಂಸ್ಕೃತಿ ನೆಲೆಗೊಂಡರೆ ಸ್ವಾತಂತ್ರ್ಯದ ಈ ಸಂಗ್ರಾಮ ಗೆಲ್ಲುವುದು ನಮಗೆ ಬಹಳ ಸುಲಭವಾಗುತ್ತದೆ. ಸಂಘಕ್ಕಾಗಿ ಕೆಲಸ ಮಾಡುವುದು ನನ್ನ ಪ್ರಯತ್ನವಾಗಿದೆ. ವಂದೇ ಮಾತರಂ.
1: ದೀನದಯಾಳ್, ನೀನು ಸಂಘಕ್ಕೆ ಸೇರಲು ಬಹಳ ಉತ್ತಮವಾದ ದಿನವನ್ನೇ ಆಯ್ಕೆ ಮಾಡಿಕೊಂಡಿದ್ದೀಯ. ನೀವೇನಂತೀರಿ ಬಲವಂತ ಶಿಂಧೆ ಅವರೇ?
2: ಹೌದೌದು, ಖಂಡಿತವಾಗಿಯೂ ಮಕರ ಸಂಕ್ರಾಂತಿಗಿಂತ ಪವಿತ್ರ ದಿನ ಬೇರಾವುದಿದೆ?
0: ಈ ದಿನ ಜನರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ತಮ್ಮೆಲ್ಲ ಕರ್ಮಗಳಿಂದ ಮುಕ್ತವಾಗಿ ಹೊಸ ಜನ್ಮ ಪಡೆಯುತ್ತಾರೆಂದು ಹೇಳುತ್ತಾರೆ. ಒಂದು ಕ್ಷಣ ಕೂಡ ವಿಳಂಬ ಮಾಡದೆ ರಾಷ್ಟ್ರದ ಸೇವೆಯಲ್ಲಿ ತೊಡಗಿಕೊಳ್ಳಬೇಕೆನ್ನುವುದು ನನ್ನ ಆಸೆ.
1: ಒಂದು ಮಾತು ಹೇಳಲಿ ದೀನ್ ದಯಾಳ್.
0: ಹೇಳಿ.
1: ನಿಮ್ಮಲ್ಲಿ ಬೇರೆಯದೇ ರೀತಿಯ ಏನೋ ಒಂದು ವಿಶೇಷ ಗುಣವಿದೆ.
2: ನೀವು ಸರಿಯಾಗಿ ಹೇಳಿದ್ರಿ. ನಿಮ್ಮನ್ನು ಭೇಟಿಯಾಗುವ ಜನರಿಗೆ ಇದು ಸಹಜವಾಗಿಯೇ ತಿಳಿದು ಬರುತ್ತದೆ.
1: ನಾವು ಭೇಟಿಯಾಗದೆ ಇದ್ದಿದ್ರು ನೀನು ಒಂದಲ್ಲ ಒಂದು ರೀತಿಯಲ್ಲಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವ ಮಾರ್ಗನ ಹೇಗಾದ್ರೂ ಕಂಡುಕೊಳ್ತಾ ಇದ್ದೆ ಅಂತ ನನ್ಗನ್ಸತ್ತೆ. ರಾಷ್ಟ್ರಕ್ಕೆ ಸಮರ್ಪಣಾ ಭಾವದಿಂದ ಕೆಲಸ ಮಾಡುವ ಕಾರ್ಯಕರ್ತ ಸಂಘಕ್ಕೆ ದೊರೆತಿದ್ದಾನೆ. ನೀನು ಸಂಘಕ್ಕೆ ಸೇರಿಕೊಂಡಿದ್ದನ್ನ ನಾನು ಸಂಘದ ಸೌಭಾಗ್ಯ ಅಂತ ಭಾವಿಸ್ತೇನೆ.
0: ನನಗೆ ಸಂಕೋಚವಾಗ್ತಾ ಇದೆ.
2: ನೋಡ್ತಾ ಇರೋ ದೀನ್ ದಯಾಳ್, ಬಾವುರಾವ್ ಅವರ ಈ ಮಾತು ಭವಿಷ್ಯದಲ್ಲಿ ಸತ್ಯ ಎಂದು ಸಾಬೀತಾಗುತ್ತದೆ.
3: ದೀನ್ ದಯಾಳ್ನ ಪತ್ರ ಬಂದಿದೆ. ಅರೆ, ಎಲ್ಲೋದ್ರಿ ನೀವು? ಬೇಗ ಬಂದು ಪತ್ರ ಓದಿ. ಏನ್ ಬರ್ತಿದ್ದಾನೆ ತಿಳಿಸಿ.
4: ಬರ್ತಾ ಇದ್ದೀನಿ ಹೀರೋ. ಏನಿವತ್ತು ತಾಳ್ಮೆ ಇಲ್ಲದವ ರೀತಿ ಆಡ್ತಾ ಇದೀಯಾ?
3: ಯಾಕೆ ಆಡ್ಬಾರ್ದು ಹೇಳಿ? ದೀನ್ ದಯಾಳ್ಗೆ ಪತ್ರ ಬರೆದಿದ್ನಲ್ಲ ನಾನು, ಅದಕ್ಕೆ ಉತ್ತರ ಇರುತ್ತೆ ಇದ್ರಲ್ಲಿ ಅಲ್ವಾ?
4: ಹೌದಲ್ವಾ, ಕೊಡಿರಿ. ಏನ್ ಬರೆದಿದ್ದನೋ ನೋಡೋಣ. ಗೌರವಾನ್ವಿತ ಮಾಮ, ನಮಸ್ಕಾರಗಳು. ಸುಖವಾಗಿರೋ. ನಿಮ್ಮ ಪತ್ರ ತಲುಪಿತು. ನೀವು ಮತ್ತು ಮಾಮಿ ಸದಾಕಾಲ ನನ್ನ ಒಳಿತನ್ನೇ ಬಯಸುತ್ತೀರೆಂದು ನನಗೆ ಗೊತ್ತು.
3: ಸುಖವಾಗಿರುತ್ತಲ್ಲ.
4: ಆದರೆ ಮಾಮ, ಇಂದು ನಮ್ಮ ಸಮಾಜ, ನಮ್ಮ ದೇಶದ ಪರಿಸ್ಥಿತಿ ನೋಡುತ್ತಿರುವಾಗ ನಾನು ಒಂದು ಮಾತು ಹೇಳಲು ಬಯಸುತ್ತೇನೆ.
0: ನೀವು ನನಗೆ ವಿದ್ಯೆ ಬುದ್ಧಿ ಕಲಿಸಿ ಎಲ್ಲ ರೀತಿಯಲ್ಲಿ ಯೋಗ್ಯನನ್ನಾಗಿಸಿದ್ದೀರಿ. ಈಗ ನನ್ನನ್ನು ಸಮಾಜಕ್ಕಾಗಿ ನೀಡಲಾಗಿದೆ. ಯಾವ ಸಮಾಜಕ್ಕಾಗಿ ನಾವು ಋಣಿಯಾಗಿದ್ದೇವೆಯೋ ಸಮಾಜಕ್ಕಾಗಿ ನಮ್ಮ ಹೊಣೆಗಾರಿಕೆಯೂ ಇರುತ್ತದಲ್ಲವೇ. ಇಂದು ಸಮಾಜ ರೂಪದ ತಾಯ್ನಾಡಿಗೆ ಗೊಬ್ಬರದ ಅಗತ್ಯವಿದೆ. ನಾವು ಕೇವಲ ಬೆಳೆದ ಬೆಳೆಯನ್ನು ಕಟಾವು ಮಾಡಲು ಬಯಸುತ್ತೇವೆ, ಆದರೆ ಭೂಮಿಗೆ ಗೊಬ್ಬರವನ್ನು ಹಾಕಬೇಕಲ್ಲವೇ? ಹಾಕದೇ ಇದ್ದರೆ ಭೂಮಿ ಬರಡಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಯಾವ ಸಮಾಜ ಮತ್ತು ಧರ್ಮದ ರಕ್ಷಣೆಗಾಗಿ ರಾಮ ವನವಾಸ ಸಹಿಸಿದನು, ಕೃಷ್ಣ ಹಲವಾರು ಕಷ್ಟಗಳನ್ನು ಸಹಿಸಿದನು, ರಾಣಾ ಪ್ರತಾಪ್ ಕಾಡು ಮೇಡು ಅಲೆದನು, ಶಿವಾಜಿ ಎಲ್ಲವನ್ನು ಸಮರ್ಪಿಸಿದನು, ಗುರು ಗೋವಿಂದ್ ಸಿಂಗ್ ಅವರ ಚಿಕ್ಕ ಚಿಕ್ಕ ಮಕ್ಕಳನ್ನು ಗೋಡೆಯಲ್ಲೇ ಜೀವಂತವಾಗಿ ಸಮಾಧಿ ಮಾಡಲಾಯಿತು. ಅವರ ಸಲುವಾಗಿ ನಾವು ನಮ್ಮ ಸುಳ್ಳು ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಲು ಸಾಧ್ಯವೇ ಇಲ್ಲವೇ? ಇಂದು ಸಮಾಜ ಕೈಚಾಚಿ ಬೇಡುತ್ತಿದೆ.
4: ಜನರು ತಮ್ಮ ಒಬ್ಬನೇ ಮಗನನ್ನು ಕೂಡ ಸಂತೋಷವಾಗಿ ಒಪ್ಪಿಸಿದ್ದಾರೆ. ನಿಮ್ಮ ಬಳಿಯಲ್ಲಿ ಒಬ್ಬರ ಬದಲಿಗೆ ಮೂವರು ಗಂಡು ಮಕ್ಕಳಿದ್ದಾರೆ. ಅವರ ಪೈಕಿ ಒಬ್ಬರನ್ನಾದರೂ ನೀವು ಸಮಾಜಕ್ಕೆ ನೀಡಲಾರಿರ ನಿಮ್ಮ ದೀನ್ ದಯಾಳ್.
3: ಮದುವೆ ಮಾಡಿಕೊಳ್ಳಲು ದೀನ ಒಪ್ಪಲಿಲ್ಲ, ಈಗ ಅವನನ್ನ ಹೇಗೆ ಒಪ್ಪಿಸ್ತೀರಿ?
4: ನಾವು ಅವನನ್ನ ಒಪ್ಪಿಸೋದಕ್ಕೆ ಸಾಧ್ಯ ಅಂತ ನಿನಗೆ ಅನಿಸ್ತಿದೆಯೇ? ಅವನು ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡದೇ ಇದ್ರೆ ಅವನನ್ನು ಒಪ್ಪಿಸೋದು ಸಾಧ್ಯವೇ ಇಲ್ಲ.

0: ಕುಟುಂಬದ ಮೋಹ ಪಾಶದಿಂದ ಚಿಕ್ಕ ವಯಸ್ಸಿನಲ್ಲೇ ದೇವರು ಅವನನ್ನ ದೂರ ಮಾಡಿಬಿಟ್ಟಿದ್ದಾನೆ.
1: ಅವನು ಮದ್ವೆ ಮಾಡ್ಕೊಂಡಿದ್ದಿದ್ರೆ ನಾವು ಅವನ ವಿಷಯದಲ್ಲಿ ನಿಶ್ಚಿಂತರಾಗಿರ್ತಿದ್ವಿ.
0: ಬಹುಶಃ ಹೌದೇನೋ, ಆದ್ರೆ ಪರಾಧೀನ ಭಾರತದಲ್ಲಿ ನಿಶ್ಚಿಂತೆ ಅನ್ನೋದು ಅರ್ಥಹೀನ ಅನ್ನೋದು ಕೂಡ ಸತ್ಯ. ಅವನು ಈಗ ಯುವಕ, ಸಾಧ್ಯವಾದಷ್ಟು ಬೇಗ ತನ್ನ ದೇಶವನ್ನ ಸ್ವತಂತ್ರ ದೇಶವನ್ನಾಗಿ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಮ್ಮ ದೇಶದಲ್ಲಿ ಬೇರೊಬ್ಬರನ್ನ ಅವನು ಹೇಗೆ ಮಾತ್ರ ಸಹಿಸ್ಕೊಳ್ತಾನೆ ಹೇಳು.
1: ಏನ್ ಮಾಡೋದು ಈಗ, ಅವನಿಗೆ ಹೇಗೆ ಅರ್ಥ ಮಾಡಿಸೋದು?
0: ಅವನನ್ನೆಲ್ಲ ಈಗ ನಾವು ಅರ್ಥ

0: ಇಲ್ಲಿ ನೆರೆದಿರುವ ಗಣ್ಯರೆಲ್ಲರಿಗೂ ಸ್ವಾಗತ. ನಮ್ಮ ಮಾಸಿಕ ನಿಯತಕಾಲಿಕೆ ರಾಷ್ಟ್ರ ಧರ್ಮದ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ನಾನಾಜಿ ದೇಶ್ಮುಖ್, ನಮ್ಮ ಪ್ರಕಾಶಕರಾಗಿರುವ ಶ್ರೀ ರಾಧೇಶ್ಯಾಮ್ ಕಪೂರ್, ನಮ್ಮ ವ್ಯವಸ್ಥಾಪಕರಾಗಿರುವ ಶ್ರೀ ಜ್ವಾಲಾ ಪ್ರಸಾದ್ ಚತುರ್ವೇದಿ ಮತ್ತು ಶ್ರೀ ಮನಮೋಹನ್ ಗುಪ್ತಾ, ಹಾಗೂ ನಮ್ಮ ಪ್ರೆಸ್ ವ್ಯವಸ್ಥಾಪಕರಾಗಿರುವ ಶ್ರೀ ಬಜರಂಗ್ ಶರಣ್ ತಿವಾರಿ ಮತ್ತು ಜನಾರ್ದನ್ ರಾವ್ ಪಾವಗಿ ಅವರಿಗೆ ನಾನು ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದ್ದೇನೆ. ಯಾವ ಜನರ ಜಾಗೃತಿ ಮತ್ತು ರಾಷ್ಟ್ರದ ಏಳಿಗೆಯ ಉದ್ದೇಶದಿಂದ ಈ ರಾಷ್ಟ್ರ ಧರ್ಮ ಪತ್ರಿಕೆ ಆರಂಭವಾಗುತ್ತಿದೆಯೋ, ಇದು ಹೊಸದೊಂದು ಜನಕ್ರಾಂತಿ ಉಂಟು ಮಾಡುವುದರಲ್ಲಿ ಯಶಸ್ವಿಯಾಗುತ್ತದೆ ಎನ್ನುವ ಸಂಪೂರ್ಣ ನಂಬಿಕೆ ನನಗಿದೆ. ಈ ಪವಿತ್ರ ಸಂದರ್ಭದಲ್ಲಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಶ್ರೀ ನಾನಾಜಿ ದೇಶ್ಮುಖ್ ಅವರು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ.
1: ನಾನು ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮತ್ತು ಈ ಪತ್ರಿಕೆಯ ಪ್ರಕಟಣೆಯ ಮೂಲಕ ದೇಶದ ಚಿಂತನೆಗೆ ಹೊಸ ದಿಕ್ಕನ್ನು ನೀಡಲು ನಾವು ಇಂದು ಹಾಕಿದ ಈ ಅಡಿಪಾಯವು ಪತ್ರಿಕೆಯ ಪ್ರತಿ ಆವೃತ್ತಿಯೊಂದಿಗೆ ಬಲಗೊಳ್ಳುತ್ತದೆ ಎಂದು ನಾನು ಆಶಿಸುತ್ತೇನೆ. ಇಂದು ಭಾರತೀಯ ಸಮಾಜವು ವಿವಿಧ ಭಾಗಗಳಾಗಿ ಛಿದ್ರಗೊಂಡಿದೆ. ಹಲವು ದುಷ್ಟನಗಳು, ಮೂಢನಂಬಿಕೆಗಳು ಮತ್ತು ಆಚರಣೆಗಳಲ್ಲಿ ಸಿಲುಕಿಕೊಂಡು ತನ್ನ ಸಂಸ್ಕೃತಿಯನ್ನು ಮರೆಯುತ್ತಿರುವ ಈ ಸಮಯದಲ್ಲಿ ನಮ್ಮ ಈ ರಾಷ್ಟ್ರಧರ್ಮ ಪತ್ರಿಕೆಯು ಜನರಲ್ಲಿ ಹೊಸ ಶಕ್ತಿ ಮತ್ತು ಸೈದ್ಧಾಂತಿಕ ಶಕ್ತಿಯನ್ನು ತುಂಬುತ್ತದೆ ಎಂದು ನಾನು ನಂಬುತ್ತೇನೆ. ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ.

0: ಬಾರಿ ವಾಯುಪಿ ಅವರೇ, ಮಹಾತಿನಲ್ಲಿ ನಿಮ್ಮನ್ನು ಸೋಲಿಸುವುದು ನನಗಂತೂ ಸಾಧ್ಯವಿಲ್ಲ.
1: ನಿಜ ಹೇಳುತ್ತಿದ್ದೇನೆ ದೀನದಯ್ಯ, ನಿಮ್ಮ ಜ್ವಲಂತ ಲೇಖನಗಳು ರಾಷ್ಟ್ರದ ಜನರ ಮನಸ್ಸನ್ನು ಅಲುಗಾಡಿಸಿಬಿಟ್ಟಿದೆ. ನಿಮಗೆ ಸಂಪಾದಕನಾಗಿ ಯಾವುದೇ ಅನುಭವ ಇಲ್ಲ, ಆದರೆ ಸತ್ಯ ಹೇಳುತ್ತೇನೆ, ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಸಾಕಷ್ಟು ಕಲಿಯುತ್ತಿದ್ದೇನೆ.
0: ವ್ಯಕ್ತಿ ಕೆಲಸ ಕಲಿಯುತ್ತಾನೆ ಮತ್ತು ಕೆಲಸವೇ ವ್ಯಕ್ತಿಗೆ ಕಲಿಸುತ್ತದೆ. ಪತ್ರಿಕೆ ಮುಖಾಂತರ ನಾವು ದೇಶದ ಮೂಳೆ ಮೂಳೆಗೂ ನಮ್ಮ ಮಾತುಗಳನ್ನು ತಲುಪಿಸುತ್ತಿದ್ದೇವೆ. ಆದರೆ ಈಗ ನಮಗೆ ಸ್ವಾತಂತ್ರ್ಯ ದೊರೆತ ನಂತರ ಸರ್ಕಾರಕ್ಕೆ ನಮ್ಮ ವಿಚಾರಗಳು ರುಚಿಸುತ್ತಿಲ್ಲ. ಜನ ಜಾಗೃತಿ ಮೂಡಿಸುವುದು ನಮ್ಮ ಕೆಲಸ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿರಲಿ, ನಾವು ಅದನ್ನ ಮಾಡುತ್ತಲೇ ಇರಬೇಕು. ಹಿಂದುಳಿದ ಮತ್ತು ಬಡವರ್ಗದವರ ಅಗತ್ಯಗಳ ಕಡೆಗೆ ಸರ್ಕಾರದ ಗಮನವನ್ನು ನಾವು ಸೆಳೆಯುತ್ತಲೇ ಇರಬೇಕು. ನಮಗೆ ಸ್ವಾತಂತ್ರ್ಯ ದೊರೆತಿದೆ, ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಸಮಾಜದ ಮುಖ್ಯ ವಾಹಿನಿಗೆ ಬರುವಂತೆ, ಅದರ ಒಂದು ಭಾಗವಾಗುವಂತೆ ಮಾಡಿದಾಗಲೇ ಈ ಸ್ವಾತಂತ್ರ್ಯ ಸಾರ್ಥಕವಾದಂತೆ.
1: ಸತ್ಯವಾದ ಮಾತು, ಭಾರತ ಪರಾಧೀನವಾಗಿದ್ದಾಗ ಸ್ವತಂತ್ರರಾಗುವುದು ನಮ್ಮೆಲ್ಲರ ಗುರಿಯಾಗಿತ್ತು. ನೋಡಿ, ಈಗ ಭಾರತ ಸ್ವಾತಂತ್ರ್ಯವನ್ನು ಗಳಿಸಿ ಸ್ವತಂತ್ರ ರಾಷ್ಟ್ರ ಎನಿಸಿದೆ. ಆದರೆ ವಿಚಿತ್ರವೇನೆಂದರೆ, ಇಂದು ಈ ಸ್ವತಂತ್ರ ಭಾರತದಲ್ಲಿ ಕೂಡ ಪರಾಧೀನ ಭಾರತದ ಸಮಸ್ಯೆಗಳಲ್ಲೇ ನಾವು ಒದ್ದಾಡುತ್ತಿದ್ದೇವೆ. ಹೀಗಾದಲ್ಲಿ ಸ್ವಾತಂತ್ರ್ಯದ ಅರ್ಥವಾದರೂ ಏನು?
0: ಇದಕ್ಕೆ ಒಂದೇ ಉಪಾಯ, ನಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸಬೇಕು. ಮೊದಲೇ ವಿಭಜನೆಯ ಕ್ರೂರ ದುರಂತ ನಮಗೆ ಸರಿಯಾಗಿ ಸ್ವಾತಂತ್ರ್ಯದ ಆನಂದೋತ್ಸವ ಆಚರಿಸಲು ಬಿಡಲಿಲ್ಲ. ಯಾವ ರಾಷ್ಟ್ರವನ್ನು ಗುಲಾಮಗಿರಿಯ ಸಂಕೋಳೆಗಳಿಂದ ಮುಕ್ತರಾಗಿರಿಸಲು ಎಲ್ಲ ಧರ್ಮಗಳ ಜನರು ಒಗ್ಗಟ್ಟಾಗಿ ಕ್ರಾಂತಿಯ ಕಹಳೆಯನ್ನು ಮೊಳಗಿಸಿದರೋ, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದರೋ, ಅದೇ ಧರ್ಮವನ್ನು ದೇಶದ ವಿಭಜನೆ

0: ಆಯುಧವನ್ನಾಗಿ ಮಾಡಿಕೊಳ್ಳಲಾಯಿತು. ಈಗ ಯೋಚಿಸಿದರೆ ನಿಜಕ್ಕೂ ಬಹಳ ದುಃಖವಾಗುತ್ತದೆ.
1: ನಿಜ ದೀನದಯಾಳ್, ಪೂರ್ವ ಪಾಕಿಸ್ತಾನದಿಂದ ಈಗಲೂ ಕೂಡ ಹಿಂದೂಗಳನ್ನು ಅವರು ಇಸ್ಲಾಂ ಧರ್ಮ ಸ್ವೀಕರಿಸುತ್ತಿಲ್ಲ ಎಂಬ ಕಾರಣವನ್ನೊಡ್ಡಿ ಅಲ್ಲಿಂದ ಓಡಿಸಲಾಗುತ್ತಿದೆ.
0: ಆದರೂ ಸರ್ಕಾರ ಪಾಕಿಸ್ತಾನದ ಪ್ರಧಾನಮಂತ್ರಿ ಲಿಯಾಖತ್ ಅಲಿ ಅವರೊಂದಿಗೆ ರಾಜಿ ಮಾತುಕತೆಗೆ ಮುಂದಾಗುತ್ತಿದೆ. ಇದು ದೇಶದ ನಾಗರಿಕರನ್ನು ತೀವ್ರ ಸಂಕಟಕ್ಕೆ ಈಡು ಮಾಡುತ್ತಿದೆ.
1: ಉದ್ಯೋಗ ಸಚಿವ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಈ ರಾಜಿ ಮಾತುಕತೆ ನಡೆಯಬಾರದು ಎಂದು ಬಹಳ ಪ್ರಯತ್ನಪಟ್ಟರೆಂಬುದು ನಮಗೆ ಗೊತ್ತೇ ಇದೆ. ಈ ರಾಜಿ ಸಂಧಾನ ಸರಿಯಲ್ಲ, ಭಾರತದ ಹಿತಾಸಕ್ತಿ ಇದರಲ್ಲಿಲ್ಲ ಎಂದು ಬಹಳಷ್ಟು ಹೇಳಿ ನೋಡಿದರು. ಆದರೆ
0: ಈ ರಾಜಿ ಸಂಧಾನವೇ ಮಂತ್ರಿ ಮಂಡಲಕ್ಕೆ ಅವರ ರಾಜೀನಾಮೆಗೆ ಕಾರಣವಾಯಿತು ಅಂತ ನಾನು ಕೇಳಲ್ಪಟ್ಟಿದ್ದೇನೆ. ಅವರು ನಮ್ಮ ಸಂಘದ ಗುರುಜಿ ಶ್ರೀ ಮಾಧವ್ ಸದಾಶಿವರಾವ್ ಗೋಳವಲ್ಕರ್ ಅವರನ್ನು ಕೂಡ ಭೇಟಿಯಾಗಲಿದ್ದಾರೆ. ಭೇಟಿಯ ಕಾರಣವೇನೆಂದು ನೋಡೋಣ. ಏನಾದರೂ ಒಳ್ಳೆಯದೇ ನಡೆಯುವ ಸಂಭವವಿದೆ.
1: ಹೌದು, ಖಂಡಿತವಾಗಿಯೂ ಸಂಭವ ಇದೆ. ಸ್ವಾತಂತ್ರ್ಯದ ನಂತರ ಈಗ ಏನೇ ನಡೆದರೂ ಒಳಿತೇ ಆಗಲಿ ಎಂಬ ಪ್ರಾರ್ಥನೆ ನಮ್ಮೆಲ್ಲರಿಗೆ.
2: ಬಾಬಾ ದಿಂದ ಸ್ವಾಗತ ನಿನಗೆ.
0: ನಮಸ್ಕಾರ ಗುರುಜಿ, ಹೇಗಿದ್ದೀರಿ?
2: ಚೆನ್ನಾಗಿದ್ದೇನೆ.
0: ಹೇಳಿ ಗುರುಜಿ, ನನ್ನನ್ನು ನೆನಪಿಸಿಕೊಂಡ ಕಾರಣವೇನು?
2: ಶಾಂತ ಮನಸ್ಸು ಮತ್ತು ಬಲಿಷ್ಠ ಭುಜಗಳ ಅಗತ್ಯ ಬಂದಾಗ ಎಲ್ಲಕ್ಕಿಂತ ಮೊದಲು ನನಗೆ ನೀನು ನೆನಪಾಗುವೆ.
0: ನೀವು ಹೀಗೆ ಹೇಳುವುದು ಕೇಳಿ ನಾನು ಧನ್ಯ ಎನಿಸುತ್ತಿದೆ. ಹೇಳಿ, ವಿಷಯವೇನು?
2: ನೋಡು ದೀನದಯಾಳ್, ಭಾರತ ಸ್ವಾತಂತ್ರ್ಯವನ್ನೇನೋ ಪಡೆಯಿತು, ಆದರೆ ಭಾರತೀಯರಿಗೆ ಅವರ ನಿಜವಾದ ಹಕ್ಕುಗಳನ್ನು ಕೊಡಿಸುವ ಸಂಗ್ರಾಮ ಇನ್ನೂ ಬಾಕಿ ಇದೆ ಅನ್ನೋದು ನಿನಗೆ ಗೊತ್ತೇ ಇದೆ.
0: ನಿಜ ಗುರುಜಿ,
2: ನಾವು ಸ್ವಯಂ ಸೇವಕ ಸಂಘದ ಮೂಲಕ ಪತ್ರಿಕೆಗಳ ಮೂಲಕ ಪ್ರಯತ್ನವನ್ನೇನೋ ಮಾಡುತ್ತಲೇ ಇದ್ದೇವೆ, ಆದರೆ ಭಾರತದ ಶಕ್ತಿ ಸರಿಯಾದ ಕೈಗಳಲ್ಲಿರಬೇಕಾಗಿರುವಂತಹದ್ದು ಇವತ್ತಿನ ಪರಿಸ್ಥಿತಿಯ ಬೇಡಿಕೆಯಾಗಿದೆ.
0: ಇದರಲ್ಲಿ ಸಂದೇಹವೇ ಇಲ್ಲ ಗುರುಜಿ. ಸ್ವತಂತ್ರ ಭಾರತದ ಪ್ರಥಮ ಅಗತ್ಯತೆ ಇದೇ ಆಗಿದೆ. ಸ್ವಾತಂತ್ರ್ಯದ ಅರ್ಥ ಕೆಲವೇ ಜನರ ಅಥವಾ ಕುಟುಂಬದವರ ಸ್ವಾರ್ಥ ಸಾಧನೆಯಲ್ಲ. ಸ್ವಾತಂತ್ರ್ಯದ ಅರ್ಥವೆಂದರೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯ ಅಭಿವೃದ್ಧಿ ಮತ್ತು ಪ್ರಗತಿ.
2: ನಮ್ಮ ಪ್ರಾದೇಶಿಕ ಪ್ರಚಾರಕ್ ವಸಂತರಾವ್ ಓಕ್ ಅವರ ಮೂಲಕ ಶ್ಯಾಮಪ್ರಸಾದ್ ಮುಖರ್ಜಿ ನನ್ನನ್ನ ಭೇಟಿಯಾಗೋದಕ್ಕೆ ಬಂದಿದ್ರು.
0: ಹೌದು, ಗೊತ್ತಾಯ್ತು.
2: ಪ್ರಸಕ್ತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ರಾಜಕೀಯ ಅಭಿಯಾನ ನಡೆಸಬೇಕು ಅನ್ನೋದು ಅವರ ಇಷ್ಟ. ಈ ಕೆಲಸಕ್ಕಾಗಿ ಅವರು ನಮ್ಮೆಲ್ಲರ ಸಹಕಾರ ಬಯಸ್ತಾ ಇದ್ದಾರೆ.
0: ಇಂತಹ ವಿಚಾರ ಒಳ್ಳೆಯದೇ ಅಲ್ಲವೇ ಗುರುಜಿ?
2: ನನಗೂ ಸಮಂಜಸ ಅನ್ನಿಸ್ತು. ಸಶಕ್ತ ಪ್ರಜಾಪ್ರಭುತ್ವಕ್ಕಾಗಿ ಒಂದು ಬಲಿಷ್ಠ ವಿರೋಧ ಪಕ್ಷ ಇರಲೇಬೇಕು. ಆದ್ರಿಂದಲೇ ಸಂಘ ಮತ್ತು ಅದರಲ್ಲಿ ತೊಡಗಿಕೊಂಡಿರುವಂತಹ ಪ್ರತಿಯೊಬ್ಬರೂ ಈ ಕಾರ್ಯದಲ್ಲಿ ಬೆಂಬಲ ನೀಡುತ್ತಾರೆ ಅನ್ನೋ ಭರವಸೆಯನ್ನ ನಾನು ಶ್ಯಾಮಪ್ರಸಾದ್ ಮುಖರ್ಜಿ ಅವರಿಗೆ ನೀಡಿದ್ದೇನೆ.
0: ನಾನು ಸಂತೋಷದಿಂದ ಸಿದ್ಧನಿದ್ದೇನೆ.
2: ದೀನದಯಾಳ್, ನಿನ್ನಲ್ಲಿ ಸಂಘಟಿಸುವಂತಹ ಸಾಮರ್ಥ್ಯ ಬಹಳ ಚೆನ್ನಾಗಿದೆ. ಶ್ಯಾಮಪ್ರಸಾದ್ ಮುಖರ್ಜಿ ಅವರೊಂದಿಗೆ ಸೇರಿ ರಾಜಕೀಯ ಅಭಿಯಾನ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಬಹಳ ಚೆನ್ನಾಗಿ ಸಹಕಾರ ನೀಡುತ್ತೀಯ ಅನ್ನುವಂತ ಭರವಸೆ ನನಗಿದೆ. ನಿನ್ನೊಂದಿಗೆ ಇನ್ನಷ್ಟು ಕಾರ್ಯಕರ್ತರನ್ನ ಸೇರಿಸಿಕೊಂಡು ಈ ಕೆಲಸದಲ್ಲಿ ತೊಡಗಿಸಿಕೊ.
0: ಆದರೆ
2: ನೋಡು, ನಿನಗೆ ರಾಜಕೀಯದಲ್ಲಿ ಸ್ವಲ್ಪನೂ ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತು. ಪ್ರಸಕ್ತ ಸರ್ಕಾರ ಆಡಳಿತ ನಡೆಸ್ತಾ ಇರುವಂತಹ ರೀತಿ ರಾಷ್ಟ್ರಕ್ಕೆ ಅನುಕೂಲಕರವಾಗಿಲ್ಲ ಅನ್ನೋದು ನಿನಗೆ ಗೊತ್ತು. ಒಂದು ವೇಳೆ ಯಾರಾದ್ರೊಬ್ರು ಬಲಿಷ್ಠ ಕ್ರಮ ಕೈಗೊಳ್ಳದೇ ಇದ್ರೆ ನಮ್ಮ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ. ಆದ್ರಿಂದ ನಾನು
0: ಸಂಪೂರ್ಣ ಸಿದ್ಧತೆ ಮತ್ತು ಸಮರ್ಪಣಾ ಭಾವದಿಂದ ಈ ಕೆಲಸ ಮಾಡ್ತೀನಿ ಗುರುಜಿ.
2: ನೀನು ಇಲ್ಲ ಅನ್ಲಾರೆ ಅನ್ನೋ ನಂಬಿಕೆ ನನಗಿತ್ತು.
0: ಇನ್ನು ನನಗೆ ಅನುಮತಿ ನೀಡಿ.

ನಾನು ಶ್ಯಾಮಪ್ರಸಾದ್ ಮುಖರ್ಜಿ ವಿನಮ್ರ ವಿನಂತಿಯೊಂದಿಗೆ ನಿಮ್ಮನ್ನ ಆದರಣೀಯವಾಗಿ ಸ್ವಾಗತಿಸುತ್ತೇನೆ. ಗುರೂಜಿಯವರಲ್ಲಿ ನಾನು ಒಂದು ವಿಚಾರವನ್ನು ಮಂಡಿಸಿದ್ದೇನೆ. ಗುರೂಜಿ ಆ ಕಲ್ಪನೆಗೆ ಒಂದು ರೂಪ ನೀಡೋದಕ್ಕೆ ಅವರು ದೀನ್ ದಯಾಳ್ ಉಪಾಧ್ಯಾಯ ಅವರ ರೂಪದಲ್ಲಿ ಒಂದು ಆಕರ್ಷಣೀಯ ಶಕ್ತಿ ಹೊಂದಿರುವ ವ್ಯಕ್ತಿಯೊಬ್ಬರನ್ನ ನನಗೆ ನೀಡಿದ್ದಾರೆ. ದೀನ್ ದಯಾಳ್ ಅವರ ಪ್ರಯತ್ನಗಳಿಂದಲೇ 1951 ಅಕ್ಟೋಬರ್ 21 ಅಖಿಲ ಭಾರತ ಜನಸಂಘ ಸ್ಥಾಪನೆ ಸಾಧ್ಯವಾಯಿತು. ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಅಖಿಲ ಭಾರತ ಜನಸಂಘದ ಸ್ಥಾಪನೆ ಒಂದು ದೈವಿಕ ಕನಸು ನನಸಾದಂತಾಗಿದೆ. ನಾನು ಜನಸಂಘದ ಬೀಜವನ್ನು ಬಿತ್ತಿದ್ದೆ ಅಷ್ಟೇ, ಆದರೆ ಅದನ್ನ ಹೆಮ್ಮರವಾಗಿ ಬೆಳೆಸುವ ಕೆಲಸವನ್ನ ಮಾಡಿದ್ದಾರೆ ದೀನ್ ದಯಾಳ್ ಉಪಾಧ್ಯಾಯ ಅವರು. ಇಂದು

ಮಟ್ಟದಲ್ಲಿ ಜನಸಂಘ ರಚನೆಯಾಗಿದೆ ಅಂತ ಹೇಳಿದ್ರೆ ಅದು ದೀನ್ ದಯಾಳ್ ಅವರ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಬದ್ಧತೆಯ ಫಲಿತಾಂಶವಾಗಿದೆ ಅಂತಲೇ ಹೇಳಬೇಕು. ನನ್ನ ಬಳಿ ಇಬ್ಬರು, ಕೇವಲ ಇಬ್ಬರು ದೀನ್ ದಯಾಳ್ ಇದ್ರೆ ಸಾಕು, ನಾನು ಭಾರತದ ರಾಜಕೀಯ ನಕ್ಷೆಯನ್ನೇ ಬದಲಾಯಿಸ್ತೇನೆ ಅಂತ ಹೇಳಿ ನಾನು ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳಬಲ್ಲೆ. ನಮ್ಮ ಅಖಿಲ ಭಾರತ ಜನಸಂಘ ತನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕಠಿಣ ಪರಿಶ್ರಮಿ ಮತ್ತು ಅಸಾಧಾರಣವಾದ ನಾಯಕನನ್ನ ಇವತ್ತು ಕಂಡುಕೊಂಡಿದೆ ಅಂತ ಹೇಳಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಪಂಡಿತ್

0: ಅಖಿಲ ಭಾರತ ಜನಸಂಘ ತನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕಠಿಣ ಪರಿಶ್ರಮಿ ಮತ್ತು ಅಸಾಧಾರಣವಾದ ನಾಯಕನನ್ನ ಇವತ್ತು ಕಂಡುಕೊಂಡಿದೆ ಅಂತ ಹೇಳಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರೇ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಇವತ್ತು ಕೆಲವು ಮಾತುಗಳನ್ನು ಆಡಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ.
1: ಎಲ್ಲರಿಗೂ ನಮಸ್ಕಾರ. ನನ್ನನ್ನು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಯೋಗ್ಯನೆಂದು ಪರಿಗಣಿಸಿದ್ದಕ್ಕಾಗಿ ಇಲ್ಲಿ ನೆರೆದಿರುವ ಜನಸಂಘದ ಎಲ್ಲಾ ಸದಸ್ಯರು, ನಾನಾಜಿ ದೇಶ್ಮುಖ್ ಮತ್ತು ಗೌರವಾನ್ವಿತ ಶ್ಯಾಮಾ ಪ್ರಸಾದ್ ಮುಖರ್ಜಿ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆ ವ್ಯಕ್ತಪಡಿಸುತ್ತಿದ್ದೇನೆ. ನಮ್ಮೆಲ್ಲರಿಗೂ ರಾಷ್ಟ್ರದ ಹಿತ ಅತ್ಯಂತ ಮುಖ್ಯವಾದದ್ದು. ಜನಸಂಘವನ್ನು ರಚಿಸುವ ಉದ್ದೇಶ ರಾಜಕೀಯವಲ್ಲ, ಬದಲಾಗಿ ಶಾಂತಿಯುತ ಮಾರ್ಗಗಳ ಮೂಲಕ ದೇಶದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಕ್ರಾಂತಿಯನ್ನು ತರುವುದಾಗಿದೆ. ಅಧಿಕಾರ ಮತ್ತು ಸ್ಥಾನಗಳಿಗೆ ಅಂಟಿಕೊಂಡಿರುವ ಕುಟುಂಬಗಳು ಪದಚ್ಯುತಗೊಳ್ಳುವ ನಿರಂತರ ಭಯದಲ್ಲೇ ಜೀವಿಸುತ್ತಿರುತ್ತಾರೆ. ಅಧಿಕಾರದಿಂದ ಬೇರ್ಪಟ್ಟ ತಕ್ಷಣ ಅವರು ಚಡಪಡಿಸತೊಡಗುತ್ತಾರೆ. ಅಂತಹ ನಾಯಕತ್ವ ಮತ್ತು ಅಂತಹ ನಾಯಕರು ಅವಕಾಶವಾದಿಗಳಾಗಿರುತ್ತಾರೆ. ಅವರಿಂದ ಆದರ್ಶವಾದವನ್ನು ನಿರೀಕ್ಷಿಸುವುದು ಬೇವಿನ ಮರದಲ್ಲಿ ಮಾವಿನ ಹಣ್ಣುಗಳನ್ನು ಬಯಸುವಂತಿರುತ್ತದೆ. ಇನ್ನು ದೇಶದ ವಿಷಯಕ್ಕೆ ಬಂದರೆ ಸ್ವಜನ ಪಕ್ಷಪಾತಕ್ಕೆ ಸ್ಥಳವಿರಬಾರದು. ಭಾರತೀಯ ಜನಸಂಘವು ಸಾಮಾನ್ಯ ಜನರ ಸಂಘಟನೆಯಾಗಬೇಕು ಎಂಬುದು ನನ್ನ ನಂಬಿಕೆ ಮತ್ತು ಆಶಯ ಕೂಡ. ಇಂದು ರಾಷ್ಟ್ರೀಯ ಶಕ್ತಿ ಭಾರತೀಯನ ಕೈಯಲ್ಲಿರುವಾಗ ಅತ್ಯುನ್ನತ ಸ್ಥಾನವನ್ನು ಹೊಂದಿರುವ ವ್ಯಕ್ತಿಯ ಪ್ರತಿಯೊಂದು ಕಣ ಕಣದಲ್ಲೂ ಭಾರತದ ಭವ್ಯ ಇತಿಹಾಸ ಪ್ರತಿಧ್ವನಿಸುವುದು ಅತ್ಯಗತ್ಯ. ನಮ್ಮ ದೇಹ ಈ ದೇಶದ ಮಣ್ಣಿನಿಂದಲೇ ರೂಪುಗೊಂಡಿದೆ ಎಂಬುದನ್ನು ಆ ವ್ಯಕ್ತಿ ಎಂದಿಗೂ ಮರೆಯಬಾರದು. ಈ ದೇಶದ 30 ಕೋಟಿ ಜನರ ಹೃದಯದಲ್ಲಿರುವ ಅದೇ ಭಾವನೆಗಳಿಂದ ಆತನ ಹೃದಯ ತುಂಬಿರಬೇಕು. ಪ್ರತಿಯೊಬ್ಬ ಭಾರತೀಯನ ಸಂತೋಷ, ಪ್ರತಿಯೊಬ್ಬ ಭಾರತೀಯನ ಅಭಿವೃದ್ಧಿ ನಮ್ಮ ಗುರಿಯಾಗಿರಬೇಕು. ಪ್ರತಿಯೊಬ್ಬ ಭಾರತೀಯನ ದುಃಖ ಮತ್ತು ಸಮಸ್ಯೆಗಳನ್ನು ನಿವಾರಿಸುವುದು ನಮ್ಮ ಕರ್ತವ್ಯವಾಗಿರಬೇಕು. ಮತ್ತು ಇದೆಲ್ಲವೂ ಸಂಭವಿಸದಿದ್ದರೆ ಸ್ವಾತಂತ್ರ್ಯ ಚಳುವಳಿ ಅರ್ಥಹೀನವಾಗುತ್ತದೆ. ಜನರು ಸಾಮೂಹಿಕತೆಯನ್ನು ಮರೆತು ವೈಯಕ್ತಿಕ ಮಟ್ಟದಲ್ಲಿ ಯೋಚಿಸಿದಾಗ ಅದು ದೊಡ್ಡ ಮಟ್ಟದಲ್ಲಿ ಹಾನಿಗೆ ಕಾರಣವಾಗುತ್ತದೆ. ನಾವು ಸಾಮೂಹಿಕವಾಗಿ ನಮ್ಮ ಕೆಲಸವನ್ನು ಮಾಡಿ ರಾಷ್ಟ್ರದ ಬಗ್ಗೆ ಚಿಂತಿಸಿದಾಗ ನಾವು ವ್ಯಕ್ತಿಗಳಾಗಿರೋದಿಲ್ಲ, ಸಮಾಜವಾಗಿ ಯೋಚಿಸಿದಾಗ ಮಾತ್ರ, ಆಗ ಮಾತ್ರ ಸ್ವಾತಂತ್ರ್ಯದ ಅರ್ಥವು ಸಾಕಾರಗೊಳ್ಳುತ್ತದೆ. ಇಲ್ಲದಿದ್ದರೆ ಎಲ್ಲವೂ ಅರ್ಥಹೀನ, ಅರ್ಥಹೀನ. ವಂದೇ ಮಾತರಂ,
2: ವಂದೇ ಮಾತರಂ, ವಂದೇ.

ಇಲ್ಲಿ ನೆರೆದಿರುವ ಎಲ್ಲ ಸದಸ್ಯರು ಹಾಗೂ ಕಾರ್ಯಕರ್ತರನ್ನು ನಾನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಇಂದು ಜನಸಂಘದ ಈ ಅಧಿವೇಶನ ಕೇವಲ ನಮ್ಮೆಲ್ಲರಿಗೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಬಹಳ ಮಹತ್ವಪೂರ್ಣವೆಂದು ಸಾಬೀತಾಗಲಿದೆ. ಏಕೆಂದರೆ ನಮ್ಮ ಜನಸಂಘದ ಪ್ರಧಾನ ಕಾರ್ಯದರ್ಶಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಇಂದು ತಮ್ಮ ಭಾಷಣದಲ್ಲಿ ಬಹಳ ಮುಖ್ಯವಾದ ವಿಚಾರವನ್ನು ಮಂಡಿಸಲಿದ್ದಾರೆ. ಹೀಗಾಗಿ ಸಮಯ ವ್ಯರ್ಥ ಮಾಡದಂತೆ ನಾನು ದೀನ್ ದಯಾಳ್ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ.

ವ್ಯಕ್ತಿ ಎಂದರೆ ಮನಸ್ಸು, ಬುದ್ಧಿಶಕ್ತಿ ಮತ್ತು ಆತ್ಮದ ಒಕ್ಕೂಟ. ಇದನ್ನು ಅರ್ಥ ಮಾಡಿಕೊಳ್ಳಿ. ಏಕಾತ್ಮ ಮಾನವತಾವಾದವು ಭಾರತೀಯ ಸಂಸ್ಕೃತಿ, ಚಿಂತನೆ ಮತ್ತು ತತ್ವಶಾಸ್ತ್ರದಿಂದ ಹುಟ್ಟಿಕೊಂಡಿತು ಮತ್ತು ಇದರ ಮೂಲಕ ನಾವು ಭಾರತದ ಶಾಶ್ವತ ಸಂಸ್ಕೃತಿಯ ಬಗ್ಗೆ ಮಾತನಾಡುತ್ತಿದ್ದೇವೆ. ನಮ್ಮ ನಾಗರಿಕತೆ ಮತ್ತು ಸಂಸ್ಕೃತಿಯಲ್ಲಿ ಸಮಾಜದ ಅಡಿಪಾಯ ಸಂಘರ್ಷವಲ್ಲ, ಸಹಕಾರ. ಏಕಾತ್ಮ ಮಾನವತಾವಾದವು ನಮ್ಮ ಭಾರತೀಯ ಮಣ್ಣಿನ ಅಗತ್ಯತೆಗಳು ಮತ್ತು ನಮ್ಮ ಸ್ವಭಾವದೊಂದಿಗೆ ಸಾಮರಸ್ಯದಿಂದ ಬೆಳೆಸಲಾದ ಅಂಶಗಳ ಮಿಶ್ರಣವಾಗಿದೆ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷದ ಪರಿಕಲ್ಪನೆಗಳು ಏಕಾತ್ಮ ಮಾನವತಾವಾದದಲ್ಲಿ ಹುದುಗಿದೆ. ಮನುಷ್ಯನನ್ನು ರೂಪಿಸುವ ಈ ನಾಲ್ಕು ಅಂಶಗಳ ಏಕತೆ ಅತ್ಯಗತ್ಯ. ಏಕೆಂದರೆ ಈ ಏಕತೆಯೇ ವ್ಯಕ್ತಿಯನ್ನು ಕಠಿಣ ಪರಿಶ್ರಮಿ ಮತ್ತು ಉದ್ಯಮಶೀಲನನ್ನಾಗಿ ಮಾಡುತ್ತದೆ. ಅವರನ್ನು ಸಮಾಜಕ್ಕೆ ಪ್ರಯೋಜನಕಾರಿ ಮತ್ತು ಸೂಕ್ತವಾಗಿಸುತ್ತದೆ. ವ್ಯಕ್ತಿ ಮತ್ತು ಸಮಾಜ ಹೇಗೆ ಪ್ರತ್ಯೇಕವಾಗಿರಲು ಸಾಧ್ಯ? ವ್ಯಕ್ತಿಯಿಂದ ಕುಟುಂಬ, ಕುಟುಂಬದಿಂದ ಸಮಾಜ, ಸಮಾಜದಿಂದ ರಾಷ್ಟ್ರ. ಮಾನವೀಯತೆಯನ್ನು ಅಳವಡಿಸಿಕೊಳ್ಳುವುದೇ ಏಕಾತ್ಮ ಮಾನವತಾವಾದ. ಸರ್ಕಾರದ ನೀತಿಗಳು ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕ ಸಂತೋಷ, ಸಮೃದ್ಧಿ, ಶಿಕ್ಷಣ ಮತ್ತು ಮೌಲ್ಯಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಸಮಾಜ ಮತ್ತು ಸರ್ಕಾರವು ರಾಷ್ಟ್ರದ ಪ್ರಗತಿಗೆ ಒಟ್ಟಾಗಿ ಕೆಲಸ ಮಾಡಬೇಕು. ಇದೇ ಏಕಾತ್ಮ ಮಾನವತಾವಾದದ ಮೂಲಭೂತ ಸ್ವರೂಪ. ನಾವು ಏಕಾತ್ಮ ಮಾನವತಾವಾದವನ್ನು ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸಿಕೊಂಡರೆ ಶೀಘ್ರದಲ್ಲಿಯೇ ನಮ್ಮ ಸಮಸ್ಯೆಗಳು, ಸಂದಿಗ್ಧತೆಗಳು ಕೊನೆಗೊಳ್ಳುತ್ತವೆ ಎಂಬ ಭರವಸೆ ನನಗಿದೆ. ಹಾಗೆಯೇ ಇವುಗಳ ಅಂತ್ಯದೊಂದಿಗೆ ನಮ್ಮ ದೇಶದ ಅಭ್ಯುದಯದ ಪಯಣ ಆರಂಭವಾಗುತ್ತದೆ. ಅದುವೇ ವಾಸ್ತವ ಭಾರತದ ಪಯಣ, ವಾಸ್ತವ ಭಾರತದ ಪಯಣ. ನಮ್ಮ ಈ ಅಭಿವೃದ್ಧಿಯ ಪಯಣ ಭಾರತವನ್ನು ಪುನಃ ಚಿನ್ನದ ಪಕ್ಷಿ ಎಂದು ಕರೆಯುತ್ತಿದ್ದ, ಭಾರತವನ್ನು ಗುರು ಎನ್ನಲಾಗುತ್ತಿದ್ದ ಕಾಲಕ್ಕೆ ಕರೆದೊಯ್ಯಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ನಮ್ಮ ದೇಶದ ಪ್ರಜೆಗಳು, ನಮ್ಮ ಯುವಜನತೆ ಏಕಾತ್ಮ ಮಾನವವಾದದ ಮಾರ್ಗದಲ್ಲಿ ಒಟ್ಟಾಗಿ ಮುಂದುವರಿಯಲಿ. ನಾನು ಪುನಃ ಇದೇ ಭಾರತದಲ್ಲಿ ಜನ್ಮ ತಾಳಬೇಕು, ನನ್ನ ಹಣೆಗೆ ಇದೇ ಮಣ್ಣಿನಿಂದ ತಿಲಕ ಹಚ್ಚಿಕೊಳ್ಳಬೇಕೆನ್ನುವುದು ನನ್ನ ಆಸೆಯಾಗಿದೆ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ.

ಇಂದು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸುತ್ತಿರುವುದಕ್ಕೆ ಎಲ್ಲಕ್ಕಿಂತ ಮೊದಲು ನಾನು ನಿಮ್ಮೆಲ್ಲರಿಗೂ ಕೃತಜ್ಞತೆ ವ್ಯಕ್ತಪಡಿಸುತ್ತಿದ್ದೇನೆ. ರಾಷ್ಟ್ರದ ಹಿತಕ್ಕಾಗಿ ಏನಾದರೂ ಯೋಚಿಸಬೇಕು, ಏನಾದರೂ ಮಾಡಬೇಕು ಎನ್ನುವುದು ಯಾವಾಗಲೂ ನನ್ನ ಪ್ರಯತ್ನವಾಗಿತ್ತು. ನಾನು ಇಂದು ನಿಮ್ಮೆಲ್ಲರನ್ನು ಏಕಾತ್ಮ ಮಾನವವಾದಕ್ಕೆ ಪರಿಚಯಿಸಲು ಬಯಸುತ್ತೇನೆ. ಏಕಾತ್ಮ ಮಾನವವಾದ ಎಂದು ಕೇಳಿ ಇದೇನು ಹೊಸದೆಂದು ನೀವು ಭಾವಿಸಬಹುದು, ಆದರೆ ಇದು ಹೊಸದಲ್ಲ. ನಾವು ಪ್ರಾಚೀನ ಕಾಲದಿಂದಲೂ ಇದನ್ನು ತಿಳಿದಿದ್ದೇವೆ. ಹೆಸರು ಹೊಸದಿರಬಹುದಷ್ಟೇ. ಬಂಡವಾಳಶಾಹಿ ವ್ಯಕ್ತಿಯನ್ನು ಆರ್ಥಿಕ ಘಟಕವಾಗಿ ಮತ್ತು ಕಮ್ಯುನಿಸಂ ವ್ಯಕ್ತಿಯನ್ನು ರಾಜಕೀಯ ಮತ್ತು ಭೌತಿಕ ಘಟಕವಾಗಿ ನೋಡಿದರೆ ಈ ಏಕಾತ್ಮ ಮಾನವತಾವಾದವು ವ್ಯಕ್ತಿಯನ್ನು ಒಟ್ಟಾರೆಯಾಗಿ ನೋಡುತ್ತದೆ.

ದೀನದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ನಾಟಕ ಕೇಳಿದಿರಿ. ಭಾಗವಹಿಸಿದ್ದವರು ಕೃಷ್ಣಮೂರ್ತಿ, ಜಿಪಿ ರಾಮಣ್ಣ, ಎಎಸ್ ಪ್ರಕಾಶ್, ಎಚ್ಎಸ್ ಶ್ರೀರಾಮಕೃಷ್ಣ ಹಾಗೂ ಅಶ್ವಥ್ ನಾರಾಯಣರಾವ್ ಜಾಧವ್. ಮೂಡಿಬಂದ ಧ್ವನಿಗಳು ಡಾಕ್ಟರ್ ಎಎಸ್ ಶಂಕರ ನಾರಾಯಣ, ಜಾಂಪಣ್ಣ ಆಶಿಹಾಳ್ ಮತ್ತು ಕೆವಿ ಕೃಷ್ಣಪ್ಪ. ನಿರ್ಮಾಣ ಸಹಕಾರ ಮಾನಸ ಚಂದ್ರಿಕಾ. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಕಾರವಾರ ನಿಲಯದ ಇಂದಿನ ಪ್ರಸಾರ ಕಾರ್ಯವು ಇಲ್ಲಿಗೆ ಮುಗಿಯಿತು. ಈಗ ಸಮಯ 11:05:20. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯವು ಬೆಳಿಗ್ಗೆ 5:53 ಆರಂಭವಾಗುವುದು. ಆತ್ಮೀಯರೇ, ತಮಗೆಲ್ಲರಿಗೂ ನಿಮ್ಮ ಬಾನುಲಿ ಗೆಳತಿ ಗೀತಾ ಪಾಲ್ಲೇಕರ್ ಹೇಳುವ ಶುಭರಾತ್ರಿ. ಜೈ ಹಿಂದ್.